ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಗುವಿನ ಹಿಂದೆ ಸಾವಿರ ನೋವಿದ್ದರೂ ಪರವಾಗಿಲ್ಲ, ಆದರೆ ನಂಬಿಕೆಯ ಹಿಂದೆ ಯಾವತ್ತೂ ಮೋಸ ಇರಬಾರ್ದಂತೆ ಎನ್ನುವಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ದಿನಚರಿಯನ್ನ ಪ್ರಾರಂಭಿಸೋಣ. ಇವತ್ತು ಸೆಪ್ಟೆಂಬರ್ 15, 2026 ಮಂಗಳವಾರ. ಭಾದ್ರಪದ ಮಾಸ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ, ಸ್ವಾತಿ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಇವತ್ತು ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಇರುವುದರಿಂದ ವಿಶ್ವೇಶ್ವರಯ್ಯನವರ ಜನ್ಮದಿನದ ಕುರಿತಾದಂತಹ ವಿಚಾರಧಾರೆಯನ್ನ ಆರ್ಜೆ ಶ್ವೇತಾ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿ ಇವರು ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಹಂದಿಗಳ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಅರ್ಪಿತ್ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಟಿಎಸ್ ಸರಸ್ವತಿ ಅವರು ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆಗಳನ್ನ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
0: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 11:30
1: ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಅಕ್ಕಿ ಕಡುಬು, ಹೋಳಿಗೆ, ಸಜ್ಜಪ್ಪ ರೆಸಿಪಿ ಬಗ್ಗೆ ರೋಷನ್ ಅವರು ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
1: 11:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. 14:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: 14:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗಣೇಶ ಸ್ವೀಟ್ ಹೌಸ್ನ ಕುರಿತಾದಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತ್ ಅವರು ನಡೆಸಿಕೊಡಲಿದ್ದಾರೆ.
1: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
0: ಈ ಕಾರ್ಯಕ್ರಮವನ್ನ
1: ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
0: ರಾತ್ರಿ 8:20ಕ್ಕೆ
1: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
0: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ಗಂಟೆಯವರೆಗೆ
1: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
0: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿನ್ನೆ ಎಲ್ಲ ಗೌರಿ ಗಣೇಶನ ಹಬ್ಬ ಆಚರಿಸಿದ ಎಲ್ಲರಿಗೂ ಹಬ್ಬದ ವಾತಾವರಣ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕದಾದ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲೇ ದೀಪ ಹಚ್ಚಿ ಕೂತಾಗ ನಮ್ಮ ಪ್ರಾರ್ಥನೆ ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಕೈ ಮುಗಿದ ತಕ್ಷಣ ನಮ್ಮ ಮನಸ್ಸು ಒಂದು ದೊಡ್ಡ ಬಿಲ್ ಅಥವಾ ಡಿಮ್ಯಾಂಡ್ ಲಿಸ್ಟೇ ಮುಂದೆ ಬಂದಿರುತ್ತೆ. ದೇವ್ರೇ, ಮಗನ ಎಕ್ಸಾಮ್ ಇದೆ, ಒಳ್ಳೆ ಮಾರ್ಕ್ಸ್ ಬರ್ಲಪ್ಪ, ಹಾಗೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರ್ಲಿ, ಹೀಗೆ ನಮ್ಮ ನಮ್ಮ ಆಸೆಗಳ ಪಟ್ಟಿ ಬೆಳೀತಲೇ ಹೋಗುತ್ತೆ ಅಲ್ವಾ ಸ್ನೇಹಿತರೆ? ಆದ್ರೆ ಅಸಲಿ ಭಕ್ತಿ ಅಂದ್ರೆ ಏನು ಗೊತ್ತಾ? ಪ್ರಾರ್ಥನೆ ಅಂತಂದ್ರೆ ದೇವ್ರ ಜೊತೆಗೆ ಮಾಡ್ಕೊಳ್ಳುವಂತಹ ಒಪ್ಪಂದನ. ಇದಕ್ಕೊಂದು ಸುಂದರವಾದ ಕತೆ ಹೇಳ್ತೀನಿ ಕೇಳಿ. ಒಂದೂರ್ನಲ್ಲಿ ಒಬ್ಬ ಸಣ್ಣ ಹುಡುಗನಿದ್ದ. ಅವನು ಪ್ರತಿದಿನ ಸಂಜೆ ತಪ್ಪದೆ ಹಳ್ಳಿಯ ಕೊನೆಯಲ್ಲಿದ್ದ ಒಂದು ಪಾಳು ಬಿದ್ದಂತಹ ಒಂದು ಪುಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ದೇವರ ವಿಗ್ರಹದ ಮುಂದೆ ಕಣ್ಣು ಮುಚ್ಚಿ ಕೂತ್ಕೊಳ್ತಿದ್ದ. ಕೈಯಲ್ಲಿ ಪೂಜೆಗೆ ಅಂತ ಹೂವಾಗ್ಲಿ ಕಾಯಾಗಿ ಇರ್ತಾ ಇರ್ಲಿಲ್ಲ, ಕೊನೆಗೆ ಕಣ್ಣೀರು ಕೂಡ ಇರ್ತಾ ಇರ್ಲಿಲ್ಲ. ಬರೀ ಕೈಯಲ್ಲಿ ಹೋಗಿ ದೇವರ ಮುಖವನ್ನೇ ಗಂಟುಗಟ್ಟಲೆ ನೋಡ್ತಾ ಕೂತ್ಕೊಂಡು ವಾಪಸ್ ಬರ್ತಾ ಇದ್ದ. ಇದನ್ನ ದಿನ ಗಮನಿಸ್ತಾ ಇದ್ದ ಊರಿನ ಹಿರಿಯರೊಬ್ಬರು ಕುತೂಹಲ ತಡೆಯಲಾರದೆ ಒಂದು ದಿನ ಆ ಹುಡುಗನಿಗೆ ಏನ್ ಕೇಳಿದ್ರು ಗೊತ್ತಾ? ಅದು ಏನು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ದೇವರಿಗೆ ಪ್ರಾರ್ಥಿಸುವ ಭಕ್ತಿ ಹೇಗಿರಬೇಕು ಅಂತ ಒಂದು ಚಿಕ್ಕ ಕಥೆಯ ಮುಖಾಂತರ ತಿಳಿಸ್ತಾ ಇದ್ದೆ. ಬನ್ನಿ ಈಗ ಆ ಕಥೆಯನ್ನ ಮುಂದುವರಿಸೋಣ. ಒಂದು ದಿನ ಆ ಹುಡುಗನನ್ನ ಕೇಳಿಬಿಟ್ರು, ಏನಪ್ಪ ನೀನು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತೀಯ, ಆದ್ರೆ ದೇವರ ಹತ್ರ ಯಾವತ್ತೂ ನಿನ್ನ ಕಷ್ಟಗಳ ಬಗ್ಗೆ ಮಾತಾಡೋದಾಗ್ಲಿ, ನಂಗೆ ಇದು ಬೇಕು ಅದು ಬೇಕು ಅಂತ ಬೇಡ್ಕೊಳ್ಳೋದಾಗ್ಲಿ ಮಾಡೋದೇ ಇಲ್ವಲ್ಲ, ಯಾಕೆ? ನಿನಗೆ ದೇವರ ಮೇಲೆ ಆಸಕ್ತಿ ಇಲ್ವಾ ಅಥವಾ ಬೇರೆ ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಮುಗುಳ್ನಕ್ತಾನೆ. ಮುಗುಳ್ನಕ್ಕೂ ಹೀಗೆ ಹೇಳ್ತಾನೆ, ನಾನು ದೇವರ ಹತ್ತಿರ ಹೋಗಿ ಏನಾದ್ರೂ ಕೇಳಿದ್ರೆ ಅದು ಪ್ರಾರ್ಥನೆ ಆಗಲ್ಲ, ಅದೊಂದು ವ್ಯಾಪಾರ ಆಗುತ್ತೆ ಅಲ್ವಾ. ದೇವರು ನನಗೆ ಕಣ್ಣು ಕಾಲು ಉಸಿರಾಡೋದಕ್ಕೆ ಅಷ್ಟು ಸುಂದರವಾದ ಗಾಳಿ ಆಕಾಶ ಎಲ್ಲವನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲಾ ಕೊಟ್ಟಿರೋ ಆತನಿಗೆ ನಾನು ವಾಪಸ್ ಏನ್ ಕೊಡ್ಲಿ? ನನ್ನ ಹತ್ತಿರ ಆತನಿಗೆ ಕೊಡೋದಕ್ಕೆ ಏನೂ ಇಲ್ಲ. ಅದಕ್ಕೆ ನನ್ನ ಪ್ರೀತಿ ಮತ್ತು ಕೃತಜ್ಞತೆಯನ್ನ ಮಾತ್ರ ಕೊಡ್ತೀನಿ. ಆ ದೇವರನ್ನ ನೋಡೋದೇ ನನಗೆ ದೊಡ್ಡ ಸಮಾಧಾನ. ಆತನ ಜೊತೆ ಮಾತಾಡೋದಕ್ಕೆ ಬೇರೆ ಯಾವುದೇ ಬೇಡಿಕೆಗಳ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾನೆ. ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ ಆ ಹುಡುಗನ ಮಾತು?

ಎಷ್ಟು ದೊಡ್ಡ ಸತ್ಯವನ್ನ ಹೇಳುತ್ತೆ ಅಲ್ವಾ? ದೇವರಿಗೆ ಪ್ರಾರ್ಥಿಸುವ ಭಕ್ತಿ ಅನ್ನೋದು ಲಾಭ ನಷ್ಟದ ಲೆಕ್ಕಾಚಾರ ಆಗಬಾರದು. ಅದು ನಮ್ಮ ಕಷ್ಟ ಸುಖ ಎರಡರಲ್ಲೂ ಆತನನ್ನ ನೆನೆಯುವ, ನೀನಿದ್ದೀಯ ಸಾಕು ಅನ್ನುವ ಅಚಲ ನಂಬಿಕೆ ಆಗಿರಬೇಕು. ಪ್ರಾರ್ಥನೆ ಅಂತಂದ್ರೆ ಕೇವಲ ಬೇಡಿಕೊಳ್ಳೋದಲ್ಲ, ಬದಲಿಗೆ ಆ ದೇವರು ನಮಗೆ ಈಗಾಗಲೇ ಕೊಟ್ಟಿರೋ ಜೀವನಕ್ಕೆ ನಾವು ತೋರಿಸುವ ಕೃತಜ್ಞತೆ ಅಂತಾನೆ ಹೇಳಬಹುದು. ಸೊ ಇವತ್ತಿನ ನಿಮ್ಮ ದಿನವನ್ನು ಕೇವಲ ಬೇಡಿಕೆಗಳೊಂದಿಗೆ ಅಲ್ಲ, ಕೃತಜ್ಞತಾ ಭಾವದೊಂದಿಗೆ ಶುರು ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಈಸಿ, ಆದ್ರೆ ಅದನ್ನ ಬಿಡೋದು ಎಷ್ಟು ಕಷ್ಟ ಆಗತ್ತೆ ಅಲ್ವಾ? ಈಗ ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಕತೆ ಅಂದ್ರೆ ವಿನೋದ, ವಿವೇಕ, ವಿಚಾರ ಮತ್ತು ವಿಸ್ಮಯ ಸೂಸುವ ತೆನಾಲಿರಾಮನ ಕತೆ ಈಗ ನೀವು ಕೇಳ್ತೀರಿ. ಒಮ್ಮೆ ಕೃಷ್ಣದೇವರಾಯ ಪ್ರತಿನಿತ್ಯ ಮುಂಜಾನೆ ವ್ಯಾಯಾಮ ಮಾಡ್ತಾ ಇದ್ದ. ಮೈಗೆ ಎಣ್ಣೆ ಹಚ್ಚಿ ಅದು ಕರಗಿ ಹೋಗೋವರೆಗೂ ಕಸರತ್ ಮಾಡ್ತಾ ಇದ್ದ. ಆಮೇಲೆ ಕುದುರೆ ಸವಾರಿ ಮಾಡೋದು ಅವನ ನಿತ್ಯದ ಅಭ್ಯಾಸವಾಗಿತ್ತು. ಏನಾಯ್ತೋ ಏನೋ, ರಾಯ ಸೋಮಾರಿತನ ಬೆಳೆಸ್ಕೊಂಡು ಎಲ್ಲ ದೈಹಿಕ ಚಟುವಟಿಕೆಯನ್ನ ನಿಲ್ಲಿಸಿದ. ತಿನ್ನೋದೊಂದೇ ಕಾಯಕ ಮಾಡಿಕೊಂಡ. ಇದರಿಂದ ದೇಹ ಸಿಕ್ಕಾಪಟ್ಟೆ ಊದ್ಕೊಂಡಿತ್ತಲ್ಲದೆ ಆತನ ಮನೋಪ್ರವೃತ್ತಿ ಕೂಡ ಬದಲಾಯಿತು. ರಾಜವೈದ್ಯರ ಎಚ್ಚರಿಕೆ ರಾಯನ ಕಿವಿಗೆ ತಾಕಲಿಲ್ಲ. ತಿನ್ನುವುದನ್ನು ಕಡಿಮೆ ಮಾಡುವುದು ಬಿಟ್ಟು ಬೇರೆ ಮಾರ್ಗ ಸೂಚಿಸಿ. ಒಂದು ವೇಳೆ ಸೂಚಿಸಿದ ವೈದ್ಯರಿಂದ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಪ್ರಾಣ ಕಳೆದುಕೊಳ್ಬೇಕಾಗುತ್ತೆ ಅಂತ ರಾಯ ಹೇಳ್ತಾನೆ. ಬೇರೆ ದಾರಿ ಕಾಣದೆ ಆಸ್ಥಾನಿಕರೆಲ್ಲ ತೆನಾಲಿರಾಮನ ಮೊರೆಗೆ ಹೋಗ್ತಾರೆ. ಮರುದಿನ ಜ್ಯೋತಿಷಿಯೊಬ್ಬ ರಾಜನಿಗೆ ನಿಮಗೆ ಒಂದು ತಿಂಗಳು ಮಾತ್ರ ಆಯುಷ್ಯ ಉಳಿದಿದೆ ಅಂತ ಭವಿಷ್ಯ ನುಡಿತಾನೆ. ಆಗ ಆತನನ್ನು ಬಂಧಿಸಿ ಸೆರೆಮನೆಗೆ ತಳ್ಳಬೇಕು ಅಂತ ರಾಯ ಆಜ್ಞಾಪಿಸಿದ. ಸಾವಿನ ಭೀತಿಯಿಂದ ರಾಜನಿಗೆ ಆಹಾರ ಕಂಡ್ರೆ ವಾಂತಿ ಬರುವಂತಾಯ್ತು. ಒಂದು ತಿಂಗಳಲ್ಲೇ ಆತನ ತೂಕ ಭಾರಿ ಪ್ರಮಾಣದಲ್ಲಿ ಇಳಿಯಿತು. ಸ್ನೇಹಿತರೆ, ಒಂದು ತಿಂಗಳು ಕಳೆದರೂ ಏನೂ ಆಗ್ಲಿಲ್ಲ. ಆಗ ರಾಯ ಜ್ಯೋತಿಷಿಯನ್ನ ಕರೆಸಿದ. ಕರೆಸಿ ನಾನೇಕೆ ನಿನ್ನ ತಲೆ ತೆಗಿಬಾರದು ಅಂತ ಕೇಳ್ತಾನೆ. ಆಗ ಜ್ಯೋತಿಷಿ ಹೇಳಿದ, ಕನ್ನಡಿಯನ್ನು ನೋಡಿ, ನೀವು ರೋಗ ಮುಕ್ತರಾಗಿರುವುದು ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಂಡ ರಾಯ ಆಶ್ಚರ್ಯಚಕಿತನಾಗ್ತಾನೆ. ತಾನೊಬ್ಬ ವೈದ್ಯ, ತೆನಾಲಿರಾಮನ ಸಲಹೆಯಂತೆ ಹೀಗೆ ಮಾಡಿದೆ. ಸಾವಿನ ಭಯದಿಂದ ನೀವು ತಿನ್ನೋದನ್ನ ಕಡಿಮೆ ಮಾಡಿದ್ದೀರಿ, ಆರೋಗ್ಯ ಗಳಿಸಿಕೊಂಡಿದ್ದೀರಿ ಅಂತ ಜ್ಯೋತಿಷಿ ತಿಳಿಸಿದ. ಆಗ ಖುಷಿಯಾದ ರಾಯ ಇನ್ನೆಂದೂ ಕೆಟ್ಟ ಅಭ್ಯಾಸ ಬೆಳೆಸಿಕೊಳ್ಳುವುದಿಲ್ಲ ಅಂತ ವಾಗ್ದಾನ ಮಾಡ್ತಾನೆ. ಸೋ ಸ್ನೇಹಿತರೆ, ಜೀವನದ ಪಾಠ ಇಷ್ಟೆ. ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಸುಲಭ, ಆದ್ರೆ ಆ ಕೆಟ್ಟ ಅಭ್ಯಾಸವನ್ನ ಬಿಡೋದು ಕಷ್ಟ. ಕೆಟ್ಟ ಅಭ್ಯಾಸ ತೊಲಗಿಸೋದಕ್ಕೆ ಭೀತಿಯನ್ನ ಬಳಸುವುದು ಕೆಲ ಸಂದರ್ಭದಲ್ಲಿ ಅದು ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬಹುದು. ಸೋ ಸ್ನೇಹಿತರೆ, ತೆನಾಲಿರಾಮನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ದಿನ ಇದೆ. ಕ್ಯಾಲೆಂಡರ್ನ ತಿರುಗಿಸಿ ನೋಡಿ. ಇವತ್ತು ಸೆಪ್ಟೆಂಬರ್ 15. ನಮ್ಮ ಬದುಕಿಗೆ ಬ್ಲೂ ಪ್ರಿಂಟ್ ಬರೆದ ಕೇವಲ ಕಲ್ಲು ಮಣ್ಣನ್ನಷ್ಟೇ ಅಲ್ಲ, ಇಡೀ ದೇಶದ ಭವಿಷ್ಯವನ್ನೇ ಕಟ್ಟಿದ ಮಹಾನ್ ಚೇತನ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಹೌದು ಸ್ನೇಹಿತರೆ, ಇವತ್ತು ಎಂಜಿನಿಯರ್ಸ್ ಡೇ. ಯೋಚನೆ ಮಾಡಿ ಸ್ನೇಹಿತರೆ, ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲಗೋ ತನಕ ನಮ್ಮ ಸುತ್ತಮುತ್ತ ಏನೆಲ್ಲ ಇದೆ. ನಾವು ಕುಡಿಯೋ ನೀರು ಹರಿದು ಬರುವ ಅಣೆಕಟ್ಟು ಇರಬಹುದು, ನಾವು ಓಡಾಡುವ ರಸ್ತೆಗಳು, ಮೇಲ್ಸೇತುವೆಗಳು, ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ ಫೋನ್, ನಾವಿರುವ ಆರಾಮದಾಯಕ ಮನೆ, ಪ್ರತಿಯೊಂದರ ಹಿಂದೆಯೂ ಒಬ್ಬ ಎಂಜಿನಿಯರ್ನ ಬೆವರು, ನಿದ್ರೆಗೆಟ್ಟ ರಾತ್ರಿಗಳು ಮತ್ತು ಮೆದುಳಿನ ಚಳಕವಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅಂದ್ರೆ ನಮಗೆ ಮೊದಲು ನೆನಪಿಗೆ ಬರೋದು KRS ಡ್ಯಾಮ್, ಮೈಸೂರು ಮಹಾನಗರದ ಅಂದ. ಆ ಕಾಲದಲ್ಲೇ ಅವರು ಹಾಕಿದ ದೂರದೃಷ್ಟಿಯ ಯೋಜನೆಗಳು, ಯೋಜನೆ ಇಲ್ಲದ ಕೆಲಸ ಅರ್ಧ ನಾಶಕ್ಕೆ ಸಮ ಅಂತ ನಂಬಿ ಪ್ರತಿ ಸೆಕೆಂಡಿಗೂ ಬೆಲೆ ಕೊಟ್ಟವರು ಸರ್ ಎಂ ವಿ ಅವರು. ಅಂದ ಹಾಗೆ ಅವರು ಬರೆದ ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಇಂಜಿನಿಯರ್ ಅಲ್ಲ ಸ್ನೇಹಿತರೆ, ಸಮಸ್ಯೆ ಎದುರಾದಾಗ ಪರಿಹಾರ ಹುಡುಕುವ ಅಪ್ಪಟ ಸೃಷ್ಟಿಕರ್ತರು ಅಂತಾನೆ ಹೇಳಬಹುದು. ಸೊ ಇವತ್ತು ಎಷ್ಟೋ ಮಂದಿ ಯುವ ಇಂಜಿನಿಯರ್ಸ್ಗಳು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೋಡಿಂಗ್ ಮಾಡಿ ಜಗತ್ತನ್ನೇ ಬದಲಾಯಿಸ್ತಾ ಇದ್ದಾರೆ. ಕಾಲೇಜು ಲ್ಯಾಬ್ಗಳಲ್ಲಿ ರಾತ್ರಿ ಹಗಲು ಎನ್ನದೇ ಹೊಸ ಸಂಶೋಧನೆ ಮಾಡ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ರೋಡ್ ವರ್ಕ್ ನೋಡ್ಕೊಳ್ಳೋ ಸೈಟ್ ಇಂಜಿನಿಯರ್ಸ್ ಇಂದ ಹಿಡಿದು ಬಾಹ್ಯಾಕಾಶಕ್ಕೆ ರಾಕೆಟ್ ಹಾರಿಸುವ ಇಸ್ರೋ ವಿಜ್ಞಾನಿಗಳ ತನಕ ಎಲ್ಲರ ಶ್ರಮವೂ ಒಂದೇ, ದೇಶವನ್ನು ಮುನ್ನಡೆಸುವುದು. ಹಾಗಾದ್ರೆ ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ಇಂಜಿನಿಯರ್ಸ್ಗಳಿಗೆ ಒಂದು ಬಿಗ್ ಹ್ಯಾಟ್ಸ್ ಆಫ್ ಹೇಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗಧೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನಯ ವೀರಾಂಜನೇಯ ಮಾರುತಿರಾಯ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 8 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ಡರ್ಬಾನ್ ತಲುಪಿದ 7ನೆಯ ಅಥವಾ 8ನೆಯ ದಿನ ಅಲ್ಲಿಂದ ಹೊರಟೆ. ನನಗಾಗಿ ಒಂದು ಮೊದಲನೇ ದರ್ಜೆಯ ಟಿಕೆಟು ಕೊಂಡು ಜಾಗವನ್ನು ಗೊತ್ತು ಮಾಡಿದ್ದರು. ಮಲಗಲು ಹಾಸಿಗೆ ಬೇಕಾದಲ್ಲಿ 5 ಶಿಲ್ಲಿಂಗ್ ಹೆಚ್ಚಿಗೆ ಕೊಡುವುದು ಆಗ ವಾಡಿಕೆ ಇದ್ದಿತು. ಅಬ್ದುಲ್ಲಾ ಸೇಠರು ನಾನು ಒಂದು ಹಾಸಿಗೆಯನ್ನು ಗೊತ್ತು ಮಾಡಿಕೊಳ್ಳಬೇಕೆಂದು ಒತ್ತಿ ಹೇಳಿದರು. ನಾನು ಪ್ರತಿಷ್ಠೆಯಿಂದಲೂ ಹಠದಿಂದಲೂ 5 ಶಿಲ್ಲಾಂಗ್ ಉಳಿಸುವ ಆಸೆಯಿಂದಲೂ ಅವರ ಮಾತನ್ನು ತಿರಸ್ಕರಿಸಿದೆ. ಅಬ್ದುಲ್ಲಾ ಸೇಠರು ನನ್ನನ್ನು ಎಚ್ಚರಿಸಿದರು. ಇಲ್ಲಿ ನೋಡಿ, ಇದು ಹಿಂದೂಸ್ತಾನವಲ್ಲ, ಬೇರೆ ದೇಶ. ಭಗವಂತನ ದಯದಿಂದ ನಿಮಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಡಲು ನಮಗೆ ಅನುಕೂಲವಿದೆ. ನಿಮಗೆ ಯಾವುದು ಬೇಕಾದರೂ ಸಂಕೋಚ ಪಟ್ಟುಕೊಳ್ಳಬೇಡಿ, ಕೊರತೆ ಮಾಡಿಕೊಳ್ಳಬೇಡಿ ಎಂದು ಹೇಳಿದರು. ನಾನು ಅವರಿಗೆ ಕೃತಜ್ಞತೆಯನ್ನು ಸೂಚಿಸಿ ನೀವೇನೂ ಯೋಚನೆ ಮಾಡಬೇಡಿ ಎಂದು ಹೇಳಿ ಕಳುಹಿಸಿದೆ. ರೈಲು ರಾತ್ರಿ 9 ಗಂಟೆಗೆ ನೆಟಾಲಿನ ರಾಜಧಾನಿಯಾದ ಮೆರಿಟ್ಸ್ಬರ್ಗ್ ಅನ್ನು ತಲುಪಿತು. ಹಾಸಿಗೆಗಳನ್ನು ಒದಗಿಸುತ್ತಿದ್ದ ರೈಲ್ವೆ ಸ್ಟೇಷನ್ ಅದು. ಒಬ್ಬ ರೈಲ್ವೆ ನೌಕರನು ಬಂದು ನಿಮಗೆ ಹಾಸಿಗೆ ಬೇಡವೇ ಎಂದು ನನ್ನನ್ನು ಕೇಳಿದ. ನಾನು ಬೇಡ, ನನ್ನ ಬಳಿ ಹಾಸಿಗೆ ಇದೆ ಎಂದೆ. ನೌಕರನು ಹೊರಟು ಹೋದ. ಆದರೆ ಅಲ್ಲಿಗೆ ಒಬ್ಬ ಪ್ರಯಾಣಿಕ ಬಂದ. ಅವನು ನನ್ನನ್ನು ಮೇಲಕ್ಕೂ ಕೆಳಕ್ಕೂ ನೋಡಿದ. ನಾನು ಬಣ್ಣದ ಮನುಷ್ಯನೆಂಬುದು ಅವನ ಕಣ್ಣಿಗೆ ಬಿತ್ತು. ಅದರಿಂದ ಅವನಿಗೆ ಉದ್ರೇಕ ಉಂಟಾಯಿತು. ಆತ ಹೋಗಿ ಇಬ್ಬರು ರೈಲ್ವೆ ನೌಕರರನ್ನು ಕರೆದುಕೊಂಡು ಹಿಂದಿರುಗಿದ. ಅವರಾರೂ ಮಾತನಾಡಲಿಲ್ಲ. ಆ ವೇಳೆಗೆ ಮತ್ತೊಬ್ಬ ಅಧಿಕಾರಿ ನನ್ನ ಬಳಿಗೆ ಬಂದು ಹೀಗೆ ಹೇಳಿದ, ಹೊರಡು, ವ್ಯಾನ್ ಕೊನೆಯಲ್ಲಿರುವ ಗಾಡಿಗೆ ನೀನು ಹೋಗಬೇಕು. ನಾನು ಹೀಗೆ ಹೇಳಿದೆ, ಆದರೆ ನಾನು ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡಿದ್ದೇನೆ. ಆತ, ಚಿಂತೆ ಇಲ್ಲ, ನನ್ನ ಮಾತನ್ನು ಕೇಳು, ನೀನು ಕೊನೆಯ ಗಾಡಿಗೆ ಹೋಗಲೇಬೇಕು ಎಂದ. ಇಲ್ಲಿ ಕೇಳಿ, ನಾನು ಈ ಗಾಡಿಯಲ್ಲಿ ಕುಳಿತು ಪ್ರಯಾಣ ಮಾಡಲು ಡರ್ಬಾನ್ನಲ್ಲಿ ಅವಕಾಶ ದೊರೆತಿದೆ. ನಾನು ಇದರಲ್ಲಿಯೇ ಪ್ರಯಾಣ ಮಾಡುವುದು ನಿಶ್ಚಯ. ಅಧಿಕಾರಿಯು, ಕೂಡದು, ಈ ಗಾಡಿಯಿಂದ ನೀನು ಇಳಿಯಲೇಬೇಕು, ಇಲ್ಲದಿದ್ದರೆ ಪೊಲೀಸ್ ಕಾನ್ಸ್ಟೇಬಲ್ನನ್ನು ಕರೆಯುತ್ತೇನೆ, ನಾನೇ ಕತ್ತು ಹಿಡಿದು ದಬ್ಬುತ್ತೇನೆ ಎಂದ. ಸರಿ, ನೀನು ದಬ್ಬಬಹುದು, ನಾನಾಗಿಯೇ ಗಾಡಿ ಬಿಟ್ಟು ಇಳಿಯುವುದಿಲ್ಲ. ಕಾನ್ಸ್ಟೇಬಲ್ ಬಂದನು. ಅವನು ನನ್ನ ಕೈ ಹಿಡಿದು ನನ್ನನ್ನು ಹೊರಕ್ಕೆ ತಳ್ಳಿದ. ನನ್ನ ಸಾಮಾನುಗಳನ್ನು ಹೊರಕ್ಕೆ ಹಾಕಿದ. ಬೇರೆ ಗಾಡಿಗೆ ಹೋಗಲು ನಾನು ತಿರಸ್ಕರಿಸಿದೆ. ರೈಲು ಹೊರಟು ಹೋಯಿತು. ನಾನು ಹೋಗಿ ಪ್ರತೀಕ್ಷಾ ಗೃಹದ ಅಂದರೆ ವೇಟಿಂಗ್ ರೂಮ್ನಲ್ಲಿ ಕುಳಿತೆ. ಕೈಚೀಲ ಮಾತ್ರ ನನ್ನ ಬಳಿ ಇತ್ತು. ಉಳಿದ ಸಾಮಾನುಗಳೆಲ್ಲವೂ ಅವು ಬಿದ್ದ ಎಡೆಯಲ್ಲಿಯೇ ಇದ್ದವು. ರೈಲ್ವೆ ಅಧಿಕಾರಿಗಳು ಅವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದವು. ಆಗ ಚಳಿಗಾಲವಾಗಿತ್ತು. ದಕ್ಷಿಣ ಆಫ್ರಿಕಾದ ಎತ್ತರದ ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಚಳಿ ಅತಿ ತೀವ್ರ. ಮೆರಿಟ್ಸ್ಬರ್ಗ್ನಲ್ಲಿ ನಗರ ಉನ್ನತ ಪ್ರದೇಶದಲ್ಲಿರುವುದರಿಂದ ಚಳಿ ಸಹಿಸಲಾದಷ್ಟು ತೀವ್ರವಾಗಿದ್ದಿತು. ನನ್ನ ನಿಲುವಂಗಿ ನನ್ನ ಹಾಸಿಗೆಯ ಜೊತೆಯಲ್ಲಿತ್ತು. ಅದನ್ನು ಕೇಳಿದರೆ ಮತ್ತೆ ನನ್ನನ್ನು ಎಲ್ಲಿ ಅವಮಾನಗೊಳಿಸುವರು ಎಂದು ಭಯದಿಂದ ಕೇಳಲು ನನಗೆ ಧೈರ್ಯ ಉಂಟಾಗಲಿಲ್ಲ. ನಾನು ನಡುಗುತ್ತಾ ಮುದುರಿಕೊಂಡಿದ್ದೆ. ಅರ್ಧರಾತ್ರಿ ಈ ವೇಳೆಗೆ ಮತ್ತೊಬ್ಬ ಪ್ರಯಾಣಿಕ ಒಳಕ್ಕೆ ಬಂದ. ನನ್ನೊಂದಿಗೆ ಮಾತುಕತೆಯಾಡಲು ಬಹುಶಃ ಅವನಿಗೆ ಇಷ್ಟವಿದ್ದಿತೇನು, ಆದರೆ ನನಗೆ ಮಾತನಾಡುವುದು ಬೇಕಿರಲಿಲ್ಲ. ನನ್ನ ಕರ್ತವ್ಯವೇನೆಂಬುದು ನಾನು ಯೋಚಿಸತೊಡಗಿದೆ. ನನ್ನ ಹಕ್ಕುಗಳಿಗಾಗಿ ನಾನು ಹೋರಾಡಲೇ, ಅಥವಾ ಭಾರತಕ್ಕೆ ಹಿಂದಿರುಗಿ ಹೋಗಲೇ, ಅಥವಾ ನನಗಾದ ಅವಮಾನವನ್ನು ಮರೆತು ಪ್ರಿಟೋರಿಯಾಕ್ಕೆ ಹೋಗಿ ಮೊಕದ್ದಮೆ ಮುಗಿದ ನಂತರ ಭಾರತಕ್ಕೆ ಹಿಂದಿರುಗಲೇ? ನನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸದೆ ಭಾರತಕ್ಕೆ ಹಿಂದಿರುಗುವುದು ಹೇಳಿತನ? ನನಗೆ ಸಂಭವಿಸಿದ ಕಷ್ಟಗಳೆಲ್ಲ ಬರೀ ಮೇಲಿನ ಹುಣ್ಣು, ಆಳವಾಗಿರುವ ವರ್ಣದ್ವೇಷವೆಂಬ ರೋಗದ ಬಾಹ್ಯ ಸಂಕೇತ. ನಾನು ಸಾಧ್ಯವಾದರೆ ಈ ರೋಗವನ್ನು ಬುಡ ಸಹಿತ ಕಿತ್ತು ಒಗೆಯಬೇಕು. ಈ ಪ್ರಯತ್ನದಲ್ಲಿ ಒದಗುವ ಕಷ್ಟಗಳನ್ನೆಲ್ಲ ಸಹಿಸಬೇಕು. ಈ ವರ್ಣದ್ವೇಷವನ್ನು ಹೋಗಲಾಡಿಸಲು ಎಷ್ಟರ ಮಟ್ಟಿಗೆ ಅವಶ್ಯಕವೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಅನ್ಯಾಯಗಳಿಗೆ ಪರಿಹಾರಗಳನ್ನು ಹೊಂದಲು ಯತ್ನಿಸಬೇಕು. ಹೀಗೆ ನಾನು ಮುಂದಿನ ರೈಲಿನಲ್ಲಿ ಪ್ರಿಟೋರಿಯಾಕ್ಕೆ ಹೋಗುವುದೆಂದು ನಿರ್ಣಯಿಸಿದೆ. ಮರುದಿನ ಬೆಳಗ್ಗೆ ನಾನು ರೈಲ್ವೆಗಳ ಜನರಲ್ ಮ್ಯಾನೇಜರ್ ಅವರಿಗೆ ವಿಷಯಗಳನ್ನೆಲ್ಲ ತಿಳಿಸಿ ಒಂದು ಉದ್ದವಾದ
ತಂತಿ ಸಮಾಚಾರ ಕಳುಹಿಸಿದೆ. ಅಬ್ದುಲ್ಲಾ ಸೇಠರಿಗೂ ಸುದ್ದಿ ತಿಳಿಸಿದೆ. ಸೇಠರು ಕೂಡಲೇ ಹೋಗಿ ಜನರಲ್ ಮ್ಯಾನೇಜರನ್ನು ಸಂಧಿಸಿದರು. ಜನರಲ್ ಮ್ಯಾನೇಜರು ರೈಲ್ವೆ ಅಧಿಕಾರಿಗಳ ವರ್ತನೆಯನ್ನು ಸಮರ್ಥಿಸಿದರು. ಸ್ಟೇಷನ್ ಮಾಸ್ಟರಿಗೆ ಗಾಂಧಿಯನ್ನು ಸೌಖ್ಯವಾಗಿ ಅವರ ಗುರಿಗೆ ಮುಟ್ಟಿಸುವಂತೆ ಆಗಲೇ ತಿಳಿಸಿದ್ದೇನೆ ಎಂದು ಹೇಳಿದರು. ಅಬ್ದುಲ್ಲಾ ಸೇಠರು ಮೆರಿಟ್ಸ್ಬರ್ಗ್ನಲ್ಲಿಯೇ ಭಾರತೀಯ ವರ್ತಕರಿಗೂ ಇತರ ಸ್ಥಳದಲ್ಲಿಯ ಸ್ನೇಹಿತರಿಗೂ ನನ್ನನ್ನು ಸಂಧಿಸುವಂತೆಯೂ ನನ್ನ ಕ್ಷೇಮವನ್ನು ನೋಡಿಕೊಳ್ಳುವಂತೆಯೂ ತಂತಿ ಕೊಟ್ಟರು. ವರ್ತಕರು ರೈಲ್ವೆ ಸ್ಟೇಷನ್ನಲ್ಲಿ ಬಂದು ನನ್ನನ್ನು ಎದುರುಗೊಂಡರು. ತಮಗೆ ಸಂಭವಿಸಿದ ಕಷ್ಟಗಳನ್ನೆಲ್ಲ ವಿವರಿಸಿ ಉಂಟಾದ ಕಷ್ಟಗಳು ಅಸಾಧಾರಣವಾದ ವಿಷಯವಲ್ಲವೆಂದು ಹೇಳಿ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಮೊದಲನೆಯ ಮತ್ತು ಎರಡನೆಯ ತರಗತಿಗಳಲ್ಲಿ ಪ್ರಯಾಣ ಮಾಡುವ ಭಾರತೀಯರು ರೈಲ್ವೆ ನೌಕರರಿಂದಲೂ ಬಿಳಿಯ ಪ್ರಯಾಣಿಕರಿಂದಲೂ ತೊಂದರೆಯನ್ನು ನಿರೀಕ್ಷಿಸಬೇಕೆಂದು ಅವರು ಹೇಳಿದರು. ಈ ದುಃಖದ ಕಥೆಗಳನ್ನು ಕೇಳುವುದರಲ್ಲಿಯೇ ಆ ದಿನ ಕಳೆದು ಹೋಯಿತು. ಸಾಯಂಕಾಲದ ರೈಲು ಬಂತು. ಅದರಲ್ಲಿ ನನಗಾಗಿ ಒಂದು ಮಲಗುವ ಸ್ಥಳವನ್ನು ಕಾದಿರಿಸಿದ್ದರು. ನಾನು ಅದನ್ನು ಡರ್ಬಾನಿನಲ್ಲಿ ಕೊಳ್ಳಲು ತಿರಸ್ಕರಿಸಿದ್ದರೂ ಮೆರಿಟ್ಸ್ಬರ್ಗ್ನಲ್ಲಿ ಒಂದು ಹಾಸಿಗೆ ಟಿಕೆಟನ್ನು ಕೊಂಡುಕೊಂಡೆ. ರೈಲು ನನ್ನನ್ನು ಚಾರ್ಲ್ಸ್ಟೋನ್ಗೆ ಕರೆದುಕೊಂಡು ಹೋಯಿತು. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಯೋಣ. ಅಕ್ಕ ನಾಗಮ್ಮನವರು ತಮ್ಮ ವಚನ ಸಾಹಿತ್ಯದಲ್ಲಿ ಆಚಾರ ವಿಚಾರ, ಶರಣರ ತತ್ವಗಳ ಆದರ್ಶದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಾಗೆ ಇವರು ವಚನಗಳ ಸಂರಕ್ಷಣೆಯಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದವರು ಅಕ್ಕ ನಾಗಮ್ಮ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಜಗಜ್ಯೋತಿ ಬಸವಣ್ಣನವರ ಸಹೋದರಿ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ ಜೊತೆಗಿವತ್ತು ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವ್ರು ನಮ್ ಜೊತೆಗಿದ್ದಾರೆ. ಇವರು ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಶಿವಶರಣೆ ಅಕ್ಕ ನಾಗಾಂಬಿಕೆಯವರ ವಿಚಾರಧಾರೆಯನ್ನ ತಿಳಿಸಬಹುದಾ?
9: ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ನಾನು ಇಂದು ಅಕ್ಕ ನಾಗಮ್ಮನವರ ಸಂಕ್ಷಿಪ್ತ ಪರಿಚಯದೊಂದಿಗೆ ಅವರ ವಚನಗಳನ್ನ ವಿಶ್ಲೇಷಣೆ ಮಾಡುತ್ತಿದ್ದೇನೆ. ಶರಣೆ ಅಕ್ಕ ನಾಗಮ್ಮನವರು ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯವರ ಹಿರಿಯ ಮಗಳು. ಇವರ ಪತಿ ಶಿವದೇವ ಬಸವಣ್ಣನವರ ಅಕ್ಕ ಹಾಗೂ ಚಿನ್ನಮಯ ಜ್ಞಾನಿ ಚನ್ನಬಸವಣ್ಣನವರ ತಾಯಿ. ಇವರ ಕಾಲ ಕ್ರಿಸ್ತಶಕ ಸುಮಾರು 1150. ಬಸವಣ್ಣ ಹಾಗೂ ಚನ್ನಬಸವಣ್ಣನವರ ಉಜ್ವಲ ಭವಿಷ್ಯವನ್ನ ರೂಪಿಸಿದವರು ಅಕ್ಕ ನಾಗಮ್ಮ. ಅಕ್ಕ ನಾಗಮ್ಮ ಬಸವಣ್ಣನವರನ್ನ ಹೆತ್ತ ತಾಯಿಗಿಂತ ಮಿಗಿಲಾಗಿ ಹೊತ್ತ ತಾಯಿಯಾಗಿ ಎತ್ತಿ ಆಡಿಸಿ ನಡೆ ನುಡಿ ಕಲಿಸಿದವರು. ಬಾಲಕ ಬಸವಣ್ಣನಲ್ಲಿ ಸುಪ್ತವಾಗಿದ್ದ ಅರಿವನ್ನ ಜಾಗೃತಗೊಳಿಸಿ ಪ್ರತಿಭೆಯನ್ನು ಅರಳುವಂತೆ ಮಾಡಿ ಬುದ್ಧಿ ವಿಕಾಸವಾಗುವಂತೆ ಮಾಡಿ ಸಮಾಜದ ಸ್ಥಿತಿಗತಿಗಳ ಪರಿಚಯವನ್ನ ಮಾಡಿಸಿದ ಮಹಾತಾಯಿ ಅಕ್ಕ ನಾಗಮ್ಮ. ಅಕ್ಕ ನಾಗಮ್ಮ ತಮ್ಮ ಒಂದು ವಚನದಲ್ಲಿ ತಮ್ಮಿಬ್ಬರ ಸಂಬಂಧದ ಅನುಭವವನ್ನ ಈ ರೀತಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ಬಸವನೇ ಮುಖಸಜ್ಜೆ, ಬಸವನೇ ಅಮಲೋಕ್ಯ, ಬಸವನ ನಾನೆತ್ತಿ ಮುದ್ದಾಡಿಸುವೆನು, ಬಸವಂಗೋ ಎನಗೂ ಭಾವ ಭೇದವಿಲ್ಲ, ಬಸವಗೂ ಎನಗೂ ರಾಶಿಕೂಟ ಉಂಟು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಬಸವನ ಬೆಸಲಾದ ಬಾಣತಿ ನಾನಯ್ಯ. ಅಂದರೆ ಬಸವಣ್ಣನವರಿಗೆ ಜನ್ಮ ನೀಡದೇ ಇದ್ದರೂ ಅವರೊಂದಿಗೆ ಕರುಳ ಬಳ್ಳಿಯ ಬೆಸಲಾದ ಬಾಣತಿ ನಾನು, ಅಂದರೆ ಬಾಣಂತಿ ನಾನು ಎಂಬಲ್ಲಿ, ಅಂದರೆ ಅರಿವು ಎಂಬ ಜ್ಞಾನವೆಂಬ ಶಿಶುವಿಗೆ ಜನ್ಮ ನೀಡಿದವಳು ಎಂಬ ಅರ್ಥದಲ್ಲಿ ಅಕ್ಕನಾಗಮ್ಮ ತಿಳಿಸಿದ್ದಾರೆ. ಹಾಗೆಯೇ ಶತಶತಮಾನಗಳಿಂದ ಧರ್ಮ, ದೇವರು, ಧಾರ್ಮಿಕ ಸಂಸ್ಕಾರ, ಅಧ್ಯಾತ್ಮ ಸಾಧನೆಯಿಂದ ವಂಚಿತರಾಗಿದ್ದ ಸ್ತ್ರೀ ಕುಲವನ್ನು ಉದ್ಧರಿಸಿದ ಬಸವಣ್ಣನವರು ತಮ್ಮನಷ್ಟೇ ಅಲ್ಲ ಗುರು ಎಂದು ಕೃತಜ್ಞತೆಯಿಂದ ಹೇಳುತ್ತಾ, ಕುಲಸೂತಕ, ಚಲಸೂತಕ, ತನುಸೂತಕ, ಮನಸೂತಕ, ನೆನಪು ಸೂತಕ ಕಳೆದಾದ ಬಸವಣ್ಣ ಎನ್ನ ತನ್ನೊಳಗೆ ತನ್ನ ಎನ್ನೊಳಗೆ ಹಿಂಬಿಟ್ಟುಕೊಂಡು ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಬಸವಣ್ಣ ಎಂದು ಹೃದಯ ತುಂಬಿ ಹೇಳಿರುವುದನ್ನು ಈ ವಚನದಲ್ಲಿ ಕಾಣುತ್ತೇವೆ. ಸ್ತ್ರೀ ಜಾತಿ ಸೂತಕವನ್ನು ತೊಡೆದ ಸ್ತ್ರೀ ಕುಲೋದ್ಧಾರಕ ಬಸವಣ್ಣನವರು ಎಂದು ತಿಳಿಸಿದ್ದಾರೆ. ಬಸವಣ್ಣನವರಿಂದಲೇ ಗರ್ಭ ಸಂಸ್ಕಾರ ದೀಕ್ಷೆಯನ್ನು ಪಡೆದ ಅಕ್ಕನಾಗಮ್ಮ ಚಿನ್ಮಯಜ್ಞಾನಿ ಕ್ಷೇತ್ರಸ್ಥಳ ಬ್ರಹ್ಮ ಎಂದೆಲ್ಲ ಖ್ಯಾತಿಯಾದ ಚನ್ನಬಸವಣ್ಣನವರಿಗೆ ಜನ್ಮ ನೀಡುತ್ತಾರೆ. ಅಕ್ಕನಾಗಮ್ಮ ಮತ್ತು ಗುರುವಾಗಿ ಬಸವಣ್ಣನವರು ಒಳ್ಳೆಯ ಜ್ಞಾನ ಸಂಸ್ಕಾರ ನೀಡಿದ ಫಲವಾಗಿ ಚನ್ನಬಸವಣ್ಣ ಸುಜ್ಞಾನಿಯಾಗಿ ಅವಿರಳ ಜ್ಞಾನಿಯಾಗಿ ಹೊರಹೊಮ್ಮುತ್ತಾರೆ. ಇಂದೇ ಹುಟ್ಟಿದ ಕೂಸಿಂಗೆ ಇಂದೇ ಯೌವನವಾಯಿತು ಎಂಬಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧ ಜ್ಞಾನ ಪಡೆದು ಚಿನ್ಮಯ ಜ್ಞಾನಿ ಎಂದು ಶರಣ ಸಂಕುಲದಲ್ಲಿ ಪ್ರಖ್ಯಾತರಾದವರು ಚನ್ನಬಸವಣ್ಣನವರು. ಅಕ್ಕನಾಗಮ್ಮನವರು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಇಲ್ಲಿ ಅವರು ಬಸವಣ್ಣ ಮತ್ತು ಚನ್ನಬಸವಣ್ಣ ಇಬ್ಬರ ಹೆಸರುಗಳನ್ನು ತಮ್ಮ ಅಂಕಿತದಲ್ಲಿ ಇಟ್ಟುಕೊಂಡಿರುವುದು ವಿಶೇಷವಾಗಿದೆ. ಕಲ್ಯಾಣ ಕ್ರಾಂತಿಯ ನಂತರ ವಚನ ಸಾಹಿತ್ಯವನ್ನು ರಕ್ಷಿಸಲು ಬಿಜ್ಜಳನ ಸೈನ್ಯದೊಂದಿಗೆ ಹೋರಾಡಿ ವಚನ ಹಾಗೂ ಧರ್ಮ ರಕ್ಷಣೆಗೆ ಜೀವನ ಪೂರ್ತಿ ಗಂಧದ ಕೊರಡಿನಂತೆ ಜೀವ ತೈದ ಅಕ್ಕನಾಗಮ್ಮನ ಜೀವನ ಹೋರಾಟ ಇಂದಿಗೂ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದೆ.
8: ಅಕ್ಕ ನಾಗಮ್ಮನವರು ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಜೊತೆಗೆ ಬಸವಣ್ಣ ಮತ್ತು ಚನ್ನಬಸವಣ್ಣನವರ ಜೀವನದಲ್ಲಿ ಅಕ್ಕ ನಾಗಮ್ಮನವರ ಪಾತ್ರ ಬಹಳ ಮಹತ್ವದ್ದಾಗಿದ್ದು, ಇದೇ ವಿಚಾರವಾಗಿ ಶ್ರೀಮತಿ ಜಯಮ್ಮ ಕುಪ್ಸದವರು ಸಾಕಷ್ಟು ವಿಚಾರಗಳನ್ನ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನು ತಿಳಿಸಿಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದ್ಯೂರು ಶಿವಶರಣೆ ಅಕ್ಕನಾಗಮ್ಮನವರ ವಿಚಾರಧಾರೆಯನ್ನು ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ ಕೇಳೋಣ.
3: ಬಸವಣ್ಣನವರು ವಿಶ್ವ ಜ್ಯೋತಿ, ವಿಶ್ವ ಗುರು ಎಂದೆಲ್ಲ ಅವರ ವ್ಯಕ್ತಿತ್ವವನ್ನು ನಾವು ಇಂದು ಕೊಂಡಾಡುತ್ತೇವೆ. ಅವಂತಹ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಭಕ್ತನೊಬ್ಬನ ಅಂತರಾಳದಲ್ಲಿ ಬಸವಣ್ಣನವರು ಹೇಗೆ ನೆಲೆಸಿದ್ದಾರೆ ಎಂಬುದನ್ನು ಅವರ ಈ ಒಂದು ವಚನದಲ್ಲಿ ನಾವು ನೋಡೋಣ. ಬಸವ ಮಾಡಿದಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡಾಯ್ತು ಗುರು ಲಿಂಗ ಜಂಗಮ ಪೂಜೆ, ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುದೆಯು, ಬಸವ ಮಾಡಿದಡಾಯ್ತು ಭಕ್ತ ಭಕ್ತರಲ್ಲಿ ಸಮಭಾವ, ಎನ್ನ ಕಂಗೊಳಗಿಂಬಾದ ಬಸವ, ಎನ್ನ ಮನಭಾವಂಗೊಳಗಾದ ಬಸವ, ಎನ್ನ ಅಂತರಂಗ ತುಂಬಿ ನಿಂದಾತ ಬಸವ, ಹೊರಗೆ ಗುರು ಬಸವನ ಕೀರುತಿ ಬಸವನ ಮಣಿಹವೇ ಎನ್ನ ಪ್ರಾಣವೇ ನಿಂದಿಂಗೆ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರು ಬಸಂಗನ ಬಸವ ಜಯತು. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವ, ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಭಕ್ತನೊಬ್ಬನ ಅಂತರಾಳದಲ್ಲಿ ಹೇಗೆ ಬಸವಣ್ಣನವರು ನೆಲೆಸಿದ್ದಾರೆ ಎಂಬುದನ್ನು ತಿಳಿಸುತ್ತಾ, ಬಸವಣ್ಣನವರು ಈ ಭೂವಿಗೆ ಕೇವಲ ಆಚಾರ ವಿಚಾರಗಳನ್ನು ನೀಡಲಿಲ್ಲ, ಬದಲಾಗಿ ಭಕ್ತಿಯ ಬೆಳಕನ್ನು ನೀಡಿದರು. ಸಮಾಜದ ವ್ಯವಸ್ಥೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ಸಮೂಹವನ್ನು ತನ್ನವರೆಂದು ಅಪ್ಪಿಕೊಂಡು ಈ ಎಲ್ಲ ಅಡೆತಡೆಗಳನ್ನು ತೊಡೆದು ಜ್ಞಾನ ಭಕ್ತಿಯ ಬಾಗಿಲನ್ನು ಎಲ್ಲರಿಗೂ ಮುಕ್ತವಾಗಿ ತೆರೆದರು. ದೇವರನ್ನು ಹುಡುಕಲು ದೇವಸ್ಥಾನಗಳಿಗೆ ಹೋಗಬೇಕಾಗಿಲ್ಲ. ಕಾಯಕ ಶ್ರಮವೇ ದೇವರು, ಕಾಯಕವೇ ಕೈಲಾಸ, ದೇಹವೇ ದೇವಾಲಯ, ದಯೆ ಪರಸ್ಪರ ಪ್ರೀತಿ ನಂಬಿಕೆ ಸಕಲ ಜೀವಾತ್ಮರ ಹಿತಚಿಂತನೆಯೇ ನಿಜವಾದ ಪೂಜೆ. ಕಾಯಕ ನಿಷ್ಠೆ ಮತ್ತು ಸಮತೆ ಇವೇ ಗುರುಲಿಂಗ ಜಂಗಮ ಪೂಜೆಯೇ ಸಮಾಜದ ಅಡಿಪಾಯಗಳು ಎಂದು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ತಿಳಿಸಿ ತ್ರಿವಿಧ ತತ್ವಗಳನ್ನು ಅಂದರೆ ಗುರು ಲಿಂಗ ಜಂಗಮಗಳ ತತ್ವಗಳನ್ನು ಅನುಸರಿಸುವಂತೆ ಹೇಳಿದವರು ಬಸವಣ್ಣನವರು. ಅಂಗಲಿಂಗಗಳ ಸಾಮರಸ್ಯ ಲಿಂಗಾಂಗ ಸಾಮರಸ್ಯವಾದರೆ ಅಂಗದ ಗುಣ ಲಿಂಗವ ಕಾಣುವುದು, ಅದನ್ನು ಮೀರಿ ತಾನೇ ಲಿಂಗ ಮಹಾಲಿಂಗದಲ್ಲಿ ನಿಜೈಕ್ಯವಾಗುವುದು, ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಲಿಂಗಾಂಗ ಸಾಮರಸ್ಯದ ಸುದೆಯನ್ನು ಹರಿಸಿದರು. ಅಂದರೆ ದೇವರು ಎಲ್ಲೋ ಹೊರಗಿಲ್ಲ, ನಮ್ಮೊಳಗೆ ಇದ್ದಾನೆ ಎಂಬ ತತ್ವ ಸಾರಿದವರು ದಾರ್ಶನಿಕ ಬಸವಣ್ಣನವರು. ಜಾತಿ ಮತ ಕುಲದ ಭೇದವಿಲ್ಲದೆ ಭಕ್ತರೆಲ್ಲರೂ ಸಮಾನರು ಎಂಬ ಸಮಾನತೆಯ ಮಂತ್ರವನ್ನು ಸಾರಿದರು. ಇವನಾರವ ಇವನಾರವ ಇವನಾರವ ಎನ್ನದೆ ಎಲ್ಲರೂ ನಮ್ಮವರು, ನಮ್ಮ ಮನೆಯ ಮಕ್ಕಳು ಎಂದು ಭಾವಿಸಿ ಅಪ್ಪಿಕೊಂಡಿದ್ದು ಶರಣ ಧರ್ಮದ ಸಮಾನತೆ ಮತ್ತು ಶುದ್ಧತೆಯ ತತ್ವವನ್ನು ತೋರಿದವರು ಬಸವಣ್ಣನವರು. ಎನ್ನ ಕಂಗೊಳಗಿಂಬಾದ ಬಸವ ಎಂದರೆ ಭಕ್ತನ ಕಣ್ಣುಗಳು ಏನನ್ನು ನೋಡಿದರೂ ಅಲ್ಲಿ ಬಸವಣ್ಣನವರ ತೇಜಸ್ಸು ಮತ್ತು ಅವರ ತತ್ವಗಳೇ ಕಾಣಿಸುತ್ತವೆ. ಅವರು ತಮ್ಮ ಕಣ್ಣಿನ ದೃಷ್ಟಿ ಎಂದಿದ್ದಾರೆ ಅಕ್ಕನಾಗಮ್ಮ. ಮನಸ್ಸಿನ ಪ್ರತಿಯೊಂದು ಆಲೋಚನೆ ಮತ್ತು ಭಾವನೆಗಳಲ್ಲಿ ಬಸವಣ್ಣನವರೇ ತುಂಬಿದ್ದಾರೆ. ಕೇವಲ ಬಾಹ್ಯ ರೂಪದಲ್ಲಿ ಅಲ್ಲದೆ ಅಂತರಂಗದ ಆಳದಲ್ಲಿ ಆತ್ಮದ ತುಂಬೆಲ್ಲ ಬಸವಣ್ಣನವರೇ ನೆಲೆಸಿದ್ದಾರೆ. ಭಕ್ತನ ಅಸ್ತಿತ್ವವೇ ಬಸವಮಯವಾಗಿದೆ. ಒಳಗೆ ಮನಸ್ಸಿನಲ್ಲಿ ಮಾತ್ರವಲ್ಲದೆ ಹೊರಗಿನ ಪ್ರಪಂಚದ ಪ್ರತಿ ಕಣಕಣದಲ್ಲಿಯೂ ಬಸವಣ್ಣನವರ ತತ್ವಗಳು ಕಾಣಿಸುತ್ತವೆ. ಭಕ್ತನ ಪ್ರಾಣವೇ ಬಸವಣ್ಣನಾಗಿದ್ದಾರೆ. ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಅಂದರೆ ಪರಮಾತ್ಮನ ಸಾಕ್ಷಿಯಾಗಿ ಬಸವಣ್ಣನವರೇ ಶ್ರೇಷ್ಠ ಗುರು ಎಂದು ಶರಣಾಗತಿ ಭಾವ ತುಂಬಿದೆ. ಜಯತು ಗುರು ಸಂಗನ ಬಸವ ಎನ್ನುವ ಮೂಲಕ ಬಸವಣ್ಣನವರ ಜಯಘೋಷ ಮಾಡಿದ್ದಾರೆ ಅಕ್ಕನಾಗಮ್ಮನವರು. ಬಸವಣ್ಣನವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡದೆ ವಿಶ್ವ ಚೈತನ್ಯವಾಗಿ ವಿಶ್ವಚೇತನವಾಗಿ ಆರಾಧಿಸುತ್ತಾರೆ. ಅವರು ಸಮಾಜದಲ್ಲಿ ಸಮಾನತೆಯನ್ನು ತಂದರು, ಭಕ್ತಿ ತ್ರಯವ ಕಲಿಸಿ ಭಕ್ತಿಯನ್ನು ಸರಳಗೊಳಿಸಿದರು. ಪ್ರತಿಯೊಬ್ಬ ಭಕ್ತನ ಉಸಿರಾಗಿ ಅಂತರಾತ್ಮದಲ್ಲಿ ಬೆರೆತು ಹೋದವರು ಬಸವಣ್ಣ ಎಂದು ಅವರನ್ನು ಗುರುವಾಗಿ ಕಂಡು ಅವರ ಮೇರು ವ್ಯಕ್ತಿತ್ವವನ್ನು ಈ ವಚನದಲ್ಲಿ ಬಿಂಬಿಸಿದ್ದಾರೆ ಅಕ್ಕನಾಗಮ್ಮನವರು.
2: ಅಕ್ಕನಾಗಮ್ಮನವರು ಬಸವಣ್ಣನವರ ಕುರಿತು ರಚಿಸಿರುವಂತಹ ವಚನದಲ್ಲಿ ಇಷ್ಟೊಂದು ವಿಚಾರಗಳು ಇದೆ. ಬಸವಣ್ಣನವರು ಹೇಳ್ತಾ ಇರುವಂತಹ ಕಾಯಕ ನಿಷ್ಠೆಯ ಕುರಿತಾಗಿದೆ, ಪ್ರೀತಿ ದಯೆ, ಹಾಗೆ ನಾವು ಬೇರೆಯವರಿಗೆ ತೊಂದರೆ ಕೊಡದ ಹಾಗೆ ಹೇಗೆ ಜೀವನವನ್ನ ಕಟ್ಕೊಳ್ಬೇಕು, ಕಾಯಕಕ್ಕೆ ಇಷ್ಟು ಮಹತ್ವವನ್ನ ಬಸವಣ್ಣನವರು ನೀಡಿದ್ರು. ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಬಸವಣ್ಣನವರ ಕುರಿತಾಗಿ ಬಸವಣ್ಣನವರ ಸಹೋದರಿಯಾದಂತಹ ಅಕ್ಕ ನಾಗಮ್ಮನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಜಯಮ್ಮ ಕುಪ್ಸದವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಕ್ಕ ನಾಗಮ್ಮನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣೆ ಅಕ್ಕ ನಾಗಮ್ಮನವರ ಕುರಿತು ಮಾಹಿತಿ ಹೇಳ್ತಾ ಇದ್ರು. ಅಕ್ಕ ನಾಗಮ್ಮನವರು ಬಸವಣ್ಣನವರ ಕುರಿತು ರಚಿಸಿರುವಂತಹ ವಚನ ಇರ್ಬೋದು, ಹಾಗೆ ಬಸವಣ್ಣನವರ ವ್ಯಕ್ತಿತ್ವವನ್ನ ಬಿಂಬಿಸುವಂತಹ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನವರು ಲಿಂಗೈಕ್ಯರಾದ ವಿಷಯ ತಲುಪಿದಾಗ ಅಕ್ಕ ನಾಗಮ್ಮನವರು ಬಸವಣ್ಣನವರನ್ನ ಕುರಿತು ಪ್ರಲಾಪಿಸುವ ಅವರ ವಿರಹ ವೇದನೆಯ ಹೃದಯ ವಿದ್ರಾವಕ ವಚನ ಇದು. ಈ ವಚನದಲ್ಲಿ ಅವರು ಬಸವಣ್ಣನವರನ್ನ ಕುರಿತು ಹೃದಯ ವೇದನೆ ಈ ವಚನದಲ್ಲಿ ಬಿಂಬಿತವಾಗಿದೆ. ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದಸೆ ದಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತ್ತಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ. ಮತ್ತೆ ಲೋಕದ ಮಹಾಮನೆ ಶೂನ್ಯವಾಯಿತ್ತಯ್ಯ ಬಸವಣ್ಣ. ಎನ್ನ ನೊಯ್ಯದೆ ಹೋದೆಯೆಲ್ಲ ಪಂಚ ಪರುಷ ಮೂರ್ತಿ ಬಸವಣ್ಣ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ. ಬಸವಣ್ಣನವರನ್ನು ಕಳೆದುಕೊಂಡ ಸಂತಾಪ, ದುಃಖ, ತಳಮಳ, ಹಲುಬುವಿಕೆಯ ಜೊತೆಗೆ ಬಸವಣ್ಣನವರ ಹಿರಿಮೆ ಗರಿಮೆಗಳನ್ನು ಕೊಂಡಾಡುತ್ತಾ ವಿಲಾಪಿಸುವ ಆರ್ಧ ಹೃದಯದ ವೇದನೆ ಈ ವಚನದಲ್ಲಿ ವ್ಯಕ್ತವಾಗಿದೆ. ಅಣ್ಣ ಬಸವಣ್ಣನವರಿಂದಲೇ ಭಕ್ತಿಯ ಬೆಳಕು ಈ ಭೂಮಿಗೆ ಬಂದಿದೆ. ಗುರು ಲಿಂಗ ಜಂಗಮ ಪೂಜೆಗೆ ಲಿಂಗಾಂಗ ಸಾಮರಸ್ಯ ಸುದೆಗೆ ಬಸವಣ್ಣನವರೇ ಮೊದಲಿಗರೆಂದು ನುಡಿಯುತ್ತಾರೆ. ಭೂಮಿಗಿಳಿದ ಮಹಾ ಬೆಳಕೊಂದು ಬೆಳಕಿನಲ್ಲಿ ಲೀನವಾಯಿತು. ಅಂದರೆ ಸ್ವರ್ಗ ಪಾತಾಳ ಭೂಲೋಕದಲ್ಲಿ ಪಸರಿಸಿರುವ ಭಕ್ತಿಯ ಬೆಳಕು ಅದ್ಭುತವಾದುದು, ಅನನ್ಯವಾದುದು ಎಂದು ಹೇಳುತ್ತಾ ಮೂರು ಲೋಕಗಳಲ್ಲಿ ಭಕ್ತಿಯ ಏಳಿಗೆಯಾಗಿ ಜೀವನ ಪಾವನವಾಯಿತು, ಇದು ಯಾರಿಗೆ ಗೊತ್ತಿಲ್ಲ ಎಂದು ಪ್ರಶ್ನಿಸುತ್ತಾಳೆ. ಪರಶಿವನು ಒಂದು ಒಳ್ಳೆಯ ಪುಣ್ಯ ಕಾರ್ಯಕ್ಕಾಗಿ ನಿಮ್ಮನ್ನು ಭೂಲೋಕಕ್ಕೆ ಕಳುಹಿಸಿದನು. ಆ ಕಾರ್ಯ ಸಂಪನ್ನಗೊಂಡ ನಂತರ ನೀವು ಲಿಂಗೈಕ್ಯರಾದ ಬಳಿಕ ನಿಮ್ಮ ಜೊತೆ ಜೊತೆಯಲ್ಲಿಯೇ ಆ ಭಕ್ತಿಯೂ ಹೋಯಿತು. ಬಸವಣ್ಣನೆಂಬ ಬೆಳಕು ಬೆಳಕಿನಲ್ಲಿ ಲೀನವಾದಾಗ ಆ ದಿವ್ಯ ಭಕ್ತಿಯ ಬೆಳಕಿನ ಪ್ರಭೆಯಲ್ಲಿ ಮಿಂದಂತಹ ದಿವ್ಯಾತ್ಮರಾದ ಶರಣರು ಕೂಡ ಆ ಬೆಳಕನ್ನು ಹಿಂಬಾಲಿಸಿ ಅದರಲ್ಲಿ ಅವರೂ ಲೀನವಾಗುತ್ತಾರೆ. ನಿಮ್ಮನ್ನು ಕಳೆದುಕೊಂಡು ಮಹಾಮನೆ ಶೂನ್ಯವಾಯಿತು, ನಾವೆಲ್ಲ ಅನಾಥರಾದೆವು ಎಂದು ಅಂತರಂಗದ ಅಳಲನ್ನು ಪರಿ

0: ಪರಿಯಾಗಿ ನಿವೇದಿಸಿದ ಭಾವ ಹೃದಯ ವಿದ್ರಾವಕವಾಗಿದೆ. ಬಡ ಹುಟ್ಟಿದ ತಮ್ಮ ಜ್ಞಾನ ದೀವಿಗೆ ಸ್ತ್ರೀ ಕುಲೋದ್ಧಾರಕ ಬಸವಣ್ಣನನ್ನು ಏಕೆ ಕರೆದೊಯ್ದು ಎನ್ನನ್ನು ಕರೆ ಒಯ್ಯದೆ ಎಂದು ಹಲಬುತ್ತಾರೆ. ಪಂಚಪರುಷ ಬಸವಣ್ಣ, ಬಸವನ ಮೂರ್ತಿ ಎಂದರೆ ಅವರ ಹಸ್ತಪರುಷ, ಮನಪರುಷ, ವಾಕ್ಪರುಷ, ಮನಪರುಷ, ಭಾವಪರುಷ. ಮುಟ್ಟಿದ್ದೆಲ್ಲ ಪವಿತ್ರ, ನೋಡಿದ್ದೆಲ್ಲ ಪವಿತ್ರ, ಅವರ ಮನಸ್ಸನ್ನು ಅರಿತವರು, ಅವರ ಭಾವನೆಗೆ ಸ್ಪಂದಿಸಿದವರೆಲ್ಲರೂ ಪವಿತ್ರರಾಗುತ್ತಿದ್ದರು. ಅಂತಹ ಆತ್ಮೀಯ ಜೀವ ಭಾವವೊಂದನ್ನು ಕಳೆದುಕೊಂಡು ದುಃಖ ಪಡುವ ರೀತಿ ಅಗಾಧ ಪ್ರೀತಿಯ ಒಡಲಾಳದ ನೋವು, ಅಕ್ಕ ತಮ್ಮನ ಸೋದರ ಸಂಬಂಧದ ಅಗಲಿಕೆಯ ತಾಪದ ತೀವ್ರತೆ, ಈ ವಚನ ಓದುವಾಗ ನಮ್ಮ ಕಣ್ಣಂಚಿನಲ್ಲಿಯೂ ಅವರ ಅಗಲಿಕೆಯ ನೋವು ಮೂಡುತ್ತದೆ. ಈ ವಚನ ಬಹಳ ಹೃದಯವನ್ನು ತಟ್ಟುವಂತಹ ವಚನವಾಗಿದೆ ಎಂದು ಹೇಳಬಹುದು. ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕನಾಗಮ್ಮನವರ ವಚನಗಳ ಪರಿಚಯ ಮಾಡಿಸಲು ಅನುವು ಮಾಡಿಕೊಟ್ಟ RJ ಪವಿತ್ರ ದಿನೇಶ್ರವರಿಗೂ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಸಹೃದಯರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಿವಶರಣರಾದಂಥ ಶರಣೆ ಅಕ್ಕನಾಗಮ್ಮನವರ ವಿಚಾರಧಾರೆ, ಹಾಗೆ ಅಕ್ಕನಾಗಮ್ಮ ಮತ್ತು ಬಸವಣ್ಣನವರ ನಡುವೆ ಇರುವಂತಹ ಬಾಂಧವ್ಯ ಇರ್ಬೋದು, ಹಾಗೆ ಅಕ್ಕನಾಗಮ್ಮನವರು ಬಸವಣ್ಣನವರನ್ನ ಇಂಥ ಉನ್ನತ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ರು, ಅವರ ವ್ಯಕ್ತಿತ್ವ ಎಂಥದ್ದಾಗಿತ್ತು, ಹಾಗೆ ಅವರನ್ನ ಕಳೆದುಕೊಂಡಂತಹ ಅವರ ನೋವು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಅರ್ಥೈಸಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದ್ ಅವರು ಭಾಗವಹಿಸಿ ಅಕ್ಕನಾಗಮ್ಮನವರ ವಿಚಾರಧಾರೆಯನ್ನು ತಿಳಿಸಿಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ಎಸ್ಎಲ್ಸಿ ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪರಸತ್ವ ನವವೃಷ್ಟಿ. ದೈವ ಕೃಪೆ ಎನ್ನುವುದೇಂ ಪರಸತ್ವ ನವದೃಷ್ಟಿ. ಜೀವಗುಣ ಪಕ್ವ ಪಟ್ಟಂತದರ ವೇಗ. ಭಾವಚೋದನೆಗಳಲ್ಲಿ ಬಾಹ್ಯ ಸಾಧನೆಗಳಲ್ಲಿ ತೀವಿ ದೊರೆ ಕೊಳ್ಳುವುದದು ಮಂಕುತಿಮ್ಮ. ದೈವ ಕೃಪೆ ಎನ್ನುವುದೇಂ, ದೈವ ಕೃಪೆ ಎನ್ನುವುದು ಏಂ, ದೈವ ಕೃಪೆ ಅಂದರೆ ಏನು? ಪರಸತ್ವ ನವವೃಷ್ಟಿ, ಪರಸತ್ವ ನವವೃಷ್ಟಿ ನಿತ್ಯ ನೂತನವಾದ ಕೃಪಾ ವರ್ಷ ಅಂತ. ಜೀವಗುಣ ಪಕ್ವ ಪಟ್ಟಂತದರ ವೇಗ, ಜೀವಗುಣಗಳೆಲ್ಲ ಪಕ್ವ ಪಟ್ಟಂತೆ ಅಂದರೆ ಪಕ್ವವಾದ ಹಾಗೆ ಅದರ ವೇಗ ಸಹ. ಭಾವ ಚೋದನೆಗಳಲ್ಲಿ, ಭಾವನೆ ಪ್ರೇರಣೆಗಳಲ್ಲಿ, ಚೋದನೆ ಅಂದರೆ ಪ್ರೇರಣೆ ಅಂತ. ಬಾಹ್ಯ ಸಾಧನೆಗಳಲ್ಲಿ, ಹೊರಗಿನ ಲೋಕದ ಸಾಧನೆಗಳಲ್ಲಿ ತೀವಿ ದೊರೆ ಕೊಳ್ಳುವುದದು, ತುಂಬಿ ತುಳ್ಕಾಡತ್ತೆ ಅದು ಅಂತ. ತೀವಿ ಅಂದರೆ ತುಂಬಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೈವ ಕೃಪೆ ಎನ್ನುವುದು ಏಂ ಪರಸತ್ವ ನವ ಸೃಷ್ಟಿ. ಜೀವಗುಣ ಪಕ್ವ ಪಟ್ಟಂತೆ ಅದರ ವೇಗ. ಭಾವ ಚೋದನೆಗಳಲ್ಲಿ ಬಾಹ್ಯ ಸಾಧನೆಗಳಲ್ಲಿ ತೀವಿ ದೊರೆ ಕೊಳ್ಳುವುದು ಅದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ದೈವ ಕೃಪೆ ಅಂದ್ರೇನು? ಅದು ಭಗವಂತನು ಸುರಿಸೋ ಹೊಸ ಮಳೆ. ನಮ್ಮ ಜೀವಗುಣ ಪರಿಪಕ್ವವಾಗಬೇಕು, ಮನಸ್ಸು ಸನ್ಮಾರ್ಗದಲ್ಲಿ ಸಾಗಬೇಕು, ಬಾಹ್ಯ ಸಾಧನೆಗಳು ಪರಿಶುದ್ಧ ಆಗಿರಬೇಕು. ಆಗ ನಮ್ಮ ಒಳ ಹೊರಗುಗಳು ತುಂಬಿ ಆ ದೇವನ ಕೃಪೆಗೆ ನಾವು ಪಾತ್ರವಾಗ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ನಿಮಗೆಲ್ಲ ಗುರುದೇವ ರವೀಂದ್ರನಾಥರು ಗೊತ್ತೇ ಇರ್ತಾರಲ್ವಾ? ಅವರ ತಂದೆ ದೇವೇಂದ್ರನಾಥ ಠಾಕೂರರು ತತ್ವಜ್ಞಾನಿಯಾಗಿದ್ದವರು. ಒಂದು ದಿವಸ ಅವ್ರ ಸ್ನೇಹಿತರು ರವೀಂದ್ರನಾಥರ ಮನೆಗೆ ಬರ್ತಾರೆ. ಬಾಗ್ಲನ್ ತೆಗೆದು ಹೊರಗೆ ಬಂದ ರವೀಂದ್ರನಾಥರನ್ನೇ ಅವರ ತಂದೆಯ ಸ್ನೇಹಿತರೆಲ್ಲ ದಿಟ್ಟಿಸಿ ನೋಡಿ, ನೀವು ಭಗವಂತನ ಬಗ್ಗೆ ಅವನ ಕೃಪೆಯ ಬಗ್ಗೆ ಮಾತಾಡ್ತೀರಿ, ಅದಕ್ಕೆ ನಿಮ್ಮನ್ನು ನೋಡೋದಿಕ್ಕೆ ಅಂತ ಬಂದ್ವಿ. ಈಗ ನಿಮ್ಮ ಕಣ್ಗಳನ್ನು ನೋಡಿದರೆ ನಿಮಗೆ ಭಗವಂತನ ದರ್ಶನ ಆದಾಗಿಲ್ಲ, ಅದಕ್ಕೆ ನಿಜವಾಗಿಯೂ ನೀವು ಪ್ರಯತ್ನ ಮಾಡಿ ಅಂತೇಳಿ ಹೊರಟೋಗ್ಬಿಡ್ತಾರೆ. ಆದರೆ ಈ ರವೀಂದ್ರರಿಗೆ ಈ ವಿಚಾರ ಕೊರೆಯೋದಕ್ಕೆ ಶುರು ಮಾಡುತ್ತೆ. ಮರುದಿವಸ ಬೆಳಗ್ಗೆ ವಾಯುವಿಹಾರಕ್ಕೆ ಕೊಳದ ಕಡೆ ಹೊರಡ್ತಾರೆ. ಹಿಂದಿನ ರಾತ್ರಿ ಚೆನ್ನಾಗಿ ಮಳೆ ಆಗಿದೆ, ರಸ್ತೆಯಲ್ಲಿದ್ದ ಪುಟ್ ಪುಟ್ಟ ಹೊಂಡಗಳಲ್ಲಿ ನೀರು ತುಂಬಿದೆ. ಆ ಕ್ಷಣ ಸೂರ್ಯ ಮೇಲೆ ಬರ್ತಾನೆ. ಅವನ ಕಿರಣಗಳು ಪ್ರತಿಯೊಂದು ಹೊಂಡದ ನೀರಲ್ಲಿ ಪ್ರತಿಫಲಿಸಿ ಪಳ್ಳಂತ ಹೊಳಿಯತ್ತೆ. ಆಗ ರವೀಂದ್ರರಿಗೆ ಕಂಡದ್ದು ನೂರಾರು ಸೂರ್ಯಬಿಂಬಗಳು. ಇದ್ದದ್ದು ಒಬ್ಬ ಸೂರ್ಯ, ಕಂಡದ್ದು ನೂರಾರು. ಆ ಕ್ಷಣದಲ್ಲಿ ಅವ್ರಿಗೆ ಅನ್ಸುತ್ತೆ, ಈಶಾ ವಾಸ್ಯ ಮಿದಗಂ ಸರ್ವಂ ಅನ್ನೋದು, ಒಬ್ಬ ಭಗವಂತ ಎಲ್ಲರ ಹೃದಯಗಳಲ್ಲಿ ಮಿಡಿತಾನೆ ಅನ್ನೋದು ತಿಳಿದು ಮನಸ್ಸು ಅವರ್ಣನೀಯವಾದ ಶಾಂತಿಯನ್ನು ಪಡೆಯುತ್ತೆ. ಇವರೇ ಮರುದಿವಸ ತಂದೆಯ ಸ್ನೇಹಿತರ ಮನೆಗೆ ಹೋದಾಗ ಅವರು ಇವರನ್ನು ನೋಡಿ, ಹೌದು ಈಗ ನಿಮಗೆ ದರ್ಶನ ಆಗಿದೆ ಅಂತ ಹೇಳ್ತಾರಂತೆ. ಅದಕ್ಕೆ ರವೀಂದ್ರನಾಥರು ಹೇಳ್ತಾರೆ, ನಮ್ಮ ಮನಸ್ಸು ಪಕ್ವವಾಗಿ ಸಿದ್ಧವಾಗಿದ್ದಾಗ ಭಗವಂತನ ಕರುಣೆ ಹರಿದು ಬರುತ್ತೆ. ಹಾಗಾಗಿ ತಮ್ಮ ಗೀತಾಂಜಲಿಯಲ್ಲಿ ಭಗವಂತ, ನನ್ನ ಬದುಕಿನ ವೀಣೆಯ ತಂತಿಗಳನ್ನು ಹದಗೊಳಿಸಿ ಇಟ್ಟಿದ್ದೇನೆ, ನಿನ್ನ ಕೃಪೆಯ ತಂಗಾಳಿಯಿಂದ ಅವುಗಳನ್ನು ಕದಲಿಸಿ ಅಮೃತೋಪಮವಾದ ಸಂಗೀತವನ್ನು ಹೊರಡಿಸು ಅಂತ ಅವ್ರು ಬರೀತಾರೆ ತಮ್ಮ ಗೀತಾಂಜಲಿ ಪುಸ್ತಕದಲ್ಲಿ. ಹಾಗಂದ್ರೆ ನಮ್ಮ ಬದುಕು ಹದಗೊಂಡಷ್ಟು, ಪಾಕಗೊಂಡಷ್ಟು ಭಗವಂತನ ಕೃಪೆ ಇಳಿದು ಬರುತ್ತೆ. ಪಾತ್ರೆ ಶುದ್ಧವಾಗಿದ್ರೆ ಒಳ್ಳೆಯ ವಸ್ತುವನ್ನ ಹಿಡಿದೀತು. ನೋಡಿ, ನಮ್ಗೆ ಸಿಕ್ಕಿರುವುದೆಲ್ಲ ಮತ್ತೆ ಸಿಗೋದೆಲ್ವೋ ಆ ಪರಸತ್ವದ ಕೃಪೆಯಿಂದಲೇ ಸಿಗುತ್ತೆ. ಆದರೆ ನಮ್ಗೆ ಏನು ಬೇಕಿತ್ತು, ಎಷ್ಟು ಮತ್ತು ಯಾವ ಸಮಯಕ್ಕೆ ಸಿಕ್ಕಿತ್ತು ಅನ್ನೋದು ನಮ್ಮ ತೃಪ್ತಿ ಅಥವಾ ಅತೃಪ್ತಿಯನ್ನು ನಿರ್ಧರಿಸತ್ತಲ್ವಾ. ಈ ಜಗತ್ತಲ್ಲಿದ್ದು ಈ ಜಗತ್ತನ್ನೇ ಅಪೇಕ್ಷೆ ಪಡ್ತಾ ಇಲ್ಲಿನ ಸುಖ ದುಃಖಗಳನ್ನೇ ಅನುಭವಿಸ್ತಾ ಇರುವವರೆಗೆ ಪರಮಾತ್ಮನ ಕೃಪೆಯ ಪರಿಚಯ ಆಗೋದಿಲ್ಲ. ಜೀವಗುಣ ಪಕ್ವ ಪಟ್ಟಂತದರ ವೇಗ ಅಂತ ಗುಂಡಪ್ಪನವ್ರು ಹೇಳೋ ಹಾಗೆ ಜೀವ ಪಕ್ವ ಆಗಬೇಕು. ಆದರೆ ಅದಷ್ಟು ಸುಲಭನಾ? ಕಷ್ಟ. ಹಾಗಂತ ಅಸಾಧ್ಯ ಕೂಡ ಅಲ್ಲ. ನಮಗೆ ಸಿಗೋದು ಎಲ್ಲವೂ ಆ ಪರಮಾತ್ಮನ ಕೃಪೆಯಿಂದ ಅಂತ ಪರಿಗಣಿಸೋದಕ್ಕೆ ಮನಸ್ಸು ಬುದ್ಧಿಗಳ ಪಕ್ವತೆ ಬೇಕು. ಇಂದ್ರಿಯಗಳ ಬಂಧನದಲ್ಲಿ ಸಿಕ್ಕು ತೊಳಲಾಡುವ ಜೀವಿಗಳು ಪಕ್ವತೆಯನ್ನು ಪಡೆಯೋದಕ್ಕೆ ಬದುಕಿನ ಸೆಳೆತಗಳಲ್ಲಿ ಬಿದ್ದು ಕಷ್ಟ ಕಾರ್ಪಣ್ಯಗಳನ್ನು ಮೈಮೇಲೆ ಎಳೆದುಕೊಂಡು ಅನುಭವಗಳ ಒತ್ತಡದಲ್ಲಿ ನುಚ್ಚು ನೂರಾಗಿ ಬಳಲಿ ಬೆಂಡಾಗಿ ಜಗದ ಸುಖ ಕ್ಷಣಿಕ ಅಂತ ಮನಗಂಡು ಇವುಗಳಿಂದ ಬಿಡಿಸಿಕೊಳ್ಳೋ ಪ್ರಯತ್ನದಲ್ಲಿ ಆರ್ತರಾಗಿ ಹೇ ಪರಮಾತ್ಮ ಕಾಪಾಡು ಅಂತ ಮೊರೆ ಇಡೋದಕ್ಕೆ ಉದ್ಯುಕ್ತರಾದಾಗ ಅದು ಜೀವ ಪಕ್ವತೆ ಡೆಗೆ ಮೊದಲ ಹೆಜ್ಜೆ ಆಗತ್ತೆ. ಆ ಭಾವ ಮನಸ್ಸು ಬುದ್ಧಿಗಳಲ್ಲಿ ಸ್ಥಿರವಾದಾಗ, ಜಗತ್ತಿನ ಅಂಟಿನ ನಂಟು ಸಡಿಲವಾದಾಗ ಮಾನ್ಯ ಗುಂಡಪ್ಪನವರು ಹೇಳುವ ಜೀವಗುಣ ಪಕ್ವತೆ ಬರುತ್ತೆ. ಅಂತರಂಗ ಮತ್ತೆ ಬಹಿರಂಗ ಪಕ್ವತೆ ಬಂದಾಗ ಅಹಂಕಾರ ನಶಿಸಿ ನಮಗೆ ಸಿಕ್ಕದೆಲ್ಲವೂ ಪರಮಾತ್ಮನ ಕೃಪೆ ಅಂತ ದೃಢ ನಂಬಿಕೆ ಉಂಟಾದಾಗ ತೃಪ್ತಿ ಆನಂದ ಸಂತೋಷ ನೆಮ್ಮದಿ ಎಲ್ಲವೂ ದೈವ ಕೃಪೆಯಿಂದ ನಮಗೆ ಸಿಗುತ್ತೆ. ಆ ಪರತತ್ವದ ಅಭಿಮುಖ್ಯದಲ್ಲಿದ್ದಾಗ ಸಿಗೋದೆಲ್ಲವೂ ದೈವ ಕೃಪೆ ಅಂತಾಗತ್ತೆ. ಆ ಸ್ಥಿತಿಯನ್ನು ನಾವು ತಲುಪೋದಕ್ಕೆ ಆದರೆ ನಾವೇ ಧನ್ಯರು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
7: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
8: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
9: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
0: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
11: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
12: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
11: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
12: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
10: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
13: ಇವತ್ತು ಚಿಟ್ಟೆ ಹುಟ್ಟಿದಬ್ಬ ಪೊನ್ನಜ್ಜಿ.
14: ಹೌದು ಪೊನ್ನಜ್ಜಿ, ಇವತ್ ನನ್ನ ಹ್ಯಾಪಿ ಬರ್ಡೇ.
15: ಹೌದು ಕಂದು, ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹೀಗೆ ಆರೋಗ್ಯವಾಗಿ ಸಂತೋಷವಾಗಿ ಇರು ಕಂದ. ಎಲ್ಲರೂ ಅವಳಿಗೆ ಹುಟ್ಟು ಹಬ್ಬದ ಹಾರೈಕೆ ಹೇಳಿ ನೋಡೋಣ.

0: ಚಿಟ್ಟೆ ಎಲ್ರಿಗೂ ಸ್ವೀಟ್ ತಂದಿದ್ದಾಳೆ ಪೊನ್ನಜ್ಜಿ.
1: ಚಿಟ್ಟೆ ಎಲ್ರಿಗೂ ಸ್ವೀಟ್ಸ್ ಕೊಡು.
2: ಪೊನ್ನಜ್ಜಿ ಬಾಯಿಗೆ ಹಾಕೆ.
3: ಚೆನ್ನಾಗಿದೆ ಕಂದು ಸ್ವೀಟ್ಸು. ಹಾ, ಎಲ್ಲರೂ ಅವಳಿಗೆ ಥ್ಯಾಂಕ್ಸ್ ಹೇಳಿ ಸ್ವೀಟ್ ಕೊಟ್ಟಿದ್ದಕ್ಕೆ.
0: ಥ್ಯಾಂಕ್ ಯು ಚಿಟ್ಟೆ.
4: ಏ ಮುನ್ನು, ನೀನ್ ಯಾಕೋ ಥ್ಯಾಂಕ್ಸ್ ಹೇಳ್ತಾ ಇಲ್ಲ?
5: ಮತ್ತೆ ನನ್ನ ಹುಟ್ಟಿದ ಹಬ್ಬಕ್ಕೆ ನಾನು ಸ್ವೀಟ್ಸ್ ಕೊಡ್ತೀನಲ್ಲ,
4: ಅದಕ್ಕೂ ಇದಕ್ಕೂ ಮಜಾ ಆಗತ್ತೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿಲ್ಲ.
3: ಏ ಕಂದು, ಏನಿದು ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿ. ನಮಗೆ ಏನು ಸಿಕ್ಕರೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಆದರೆ ನಮ್ಮ ಸಮಾಜದಲ್ಲಿ ಸಹಾಯ ತಗೋತಾರೆ ಅದಕ್ಕೆ ಕೃತಜ್ಞತೆಯನ್ನು ತಿಳಿಸ್ದೇ ಇರೋರೇ ಜಾಸ್ತಿ. ಅದಕ್ಕೆ ನೀನು ಹೀಗೆ ಹೇಳ್ತಾ ಇದ್ದೀಯ. ಇರಲಿ ಬಿಡು. ಹಾಂ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಒಂದು ಕತೆ ಇದೆ, ಅದನ್ನು ಇವತ್ತು ಹೇಳ್ತೀನಿ ಕೇಳಿ.
6: ಸೋಮಯ್ಯ ಅಂತ ಒಬ್ಬ ವ್ಯಕ್ತಿ ಇದ್ದ. ಆತ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ. ತನ್ನ ಜೀವಮಾನದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಕೈಗೊಂಡಿದ್ದ. ತನ್ನ ಸುತ್ತಮುತ್ತಲಿನವರ ಕಷ್ಟಕಾಲದಲ್ಲಿ ಸಾಕಷ್ಟು ಸಹಾಯ ಮಾಡ್ತಾ ಇದ್ದ. ಎಲ್ಲರಿಗೂ ನೆರವಾಗ್ತಾ ತಾನೂ ಸುಖವಾಗಿದ್ದು ತೃಪ್ತಿಕರವಾದಂತಹ ಜೀವನವನ್ನು ನಡೆಸ್ತಾ ಇದ್ದ. ಹೀಗೆ ಹಲವು ವರ್ಷಗಳು ಕಳೆದು ಆತ ಮುದುಕ ಆಗ್ತಾನೆ. ವೃದ್ಧಾಪ್ಯ ಬಂದು ಒಂದಿನ ಆತ ತೀರ್ಕೊಂಡು ಹೋದ. ಕುಟುಂಬದವರು ಊರ ಜನರು ಬಹಳ ಗೌರವಯುತವಾಗಿ ಅವನ ಅಂತ್ಯಕ್ರಿಯೆಯನ್ನು ನಡೆಸ್ತಾರೆ. ಯಾಕೆಂದರೆ ಆತ ತನ್ನ ಜೀವಮಾನದಲ್ಲಿ ಎಲ್ಲರಿಗೂ ಬೇಕಾದವನಾಗಿ ಬಾಳಿದ್ದ ಅಲ್ವಾ ಮಕ್ಕಳೇ. ಆಗ ಸ್ವರ್ಗದಿಂದ ದೇವತೆಯೊಬ್ಬಳು ಇಳಿದು ಬಂದು ಅವನನ್ನು ಗೌರವದಿಂದ ಸನ್ಮಾನಯುತವಾಗಿ ರಥದಲ್ಲಿ ಕೂರಿಸ್ಕೊಂಡು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವನಿಗೆ ಎಲ್ಲ ರೀತಿಯ ಆತಿಥ್ಯವನ್ನು ನೀಡಲಾಗುತ್ತೆ. ಸೋಮಯ್ಯ ಸ್ವರ್ಗಲೋಕದ ವೈಭವ ಕಂಡು ಬೆರಗಾಗ್ಬಿಡ್ತಾನೆ. ಆತ ದೇವತೆಯನ್ನು ಉದ್ದೇಶಿಸಿ, ಪೂಜ್ಯ ದೇವತೆಯೇ, ಈ ಸ್ವರ್ಗಲೋಕ ಅಮೋಘವಾಗಿದೆ, ಇದನ್ನು ಪರ್ಯಟನೆ ಮಾಡಿ ಈ ಸುಂದರ ಲೋಕವನ್ನು ಒಮ್ಮೆ ಅವಲೋಕಿಸುವ ಅವಕಾಶ ನನಗೆ ಕೊಡ್ತೀರಾ ಅಂತ ಕೇಳಿದ. ಆ ದೇವತೆ ಮೋಹಕವಾಗಿ ನಕ್ಕು, ಆಗ್ಬೋದು ಅಂತ ಹೇಳಿದ್ಲು. ದೇವತೆ ತನ್ನ ಜೊತೆಗೆ ಸೋಮಯ್ಯನನ್ನು ಕರ್ಕೊಂಡು ತಾನೇ ಸ್ವರ್ಗಲೋಕವನ್ನು ತೋರಿಸೋಕ್ಕೆ ಹೊರಡ್ತಾಳೆ. ಎಲ್ಲೆಲ್ಲೂ ವೈಭವದಿಂದ ಕೂಡಿದ ಅಲಂಕಾರಗಳು, ದೊಡ್ಡ ದೊಡ್ಡ ಸ್ತಂಭಗಳು, ಚಂದದ ಅರಮನೆಗಳು, ಒಟ್ಟಿನಲ್ಲಿ ಶ್ರೀಮಂತಿಕೆಯ ಲಕ್ಷಣಗಳು ಎಲ್ಲ ವಸ್ತುಗಳಲ್ಲೂ ಗೋಚರವಾಗ್ತಾ ಇತ್ತು. ಸಮೃದ್ಧಿಯ ಪರಮಾವಧಿ ಈ ಸ್ವರ್ಗಲೋಕ ಅಂತ ಸೋಮಯ್ಯ ಅದನ್ನೆಲ್ಲ ನೋಡಿ ಉದ್ಗರಿಸ್ತಾನೆ. ಆ ದೇವತೆ ಅವನ ಕೈ ಹಿಡಿದು ಒಂದು ವಿಶಾಲವಾದ ಹಜಾರಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಸಾವಿರಾರು ದೇವತೆಗಳು ಬಹಳ ಗಡಿಬಿಡಿಯಿಂದ ಕೆಲಸ ಮಾಡ್ತಾ ಇದ್ರು. ದೇವತೆ ಮತ್ತು ಸೋಮಯ್ಯ ಬಂದದ್ದು ಕೂಡ ಅವ್ರ ಗಮನಕ್ಕೆ ಬರಲ್ಲ. ಎಲ್ಲರೂ ಮಗ್ನರಾಗಿ ಅವಸರ ಅವಸರವಾಗಿ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲ ತಮ್ಮ ಕೆಲಸದಲ್ಲಿ ಮುಳುಗಿ ಹೋದ ಹಾಗೆ ಕಂಡುಬರ್ತಾ ಇತ್ತು. ಸೋಮಯ್ಯ ಅವರು ಕೆಲಸ ಮಾಡೋ ವೈಖರಿ ಕಂಡು ಬೆರಗಾಗಿ, ದೇವತೆಯೇ ಇವರೆಲ್ಲ ಯಾರು? ದೊಡ್ಡ ದೊಡ್ಡ ಹಾಳೆ ಮೇಲೆ ಏನೋ ಬರಿತಾ ಇದ್ದಾರೆ, ಇಷ್ಟು ತನ್ಮಯರಾಗಿ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ದೇವತೆ ಹೇಳ್ತಾಳೆ, ಇದು ಸ್ವೀಕೃತಿಯ ವಿಭಾಗ. ಇಲ್ಲಿ ಭೂಮಿ ಮೇಲೆ ಜನರು ಭಗವಂತನಲ್ಲಿ ಬೇಡಿಕೊಳ್ಳಲಾದ ಎಲ್ಲ ಪ್ರಾರ್ಥನೆಗಳನ್ನು ದಾಖಲಿಸಲಾಗುತ್ತೆ. ದಿನನಿತ್ಯನೂ ಕೋಟಿಗಟ್ಟಲೆ ಬೇಡಿಕೆಗಳು ಜನರಿಂದ ಬರುತ್ತವೆ. ಹಾಗಾಗಿ ಇಲ್ಲಿನ ದೇವತೆಗಳಿಗೆ ಹಗಲು ರಾತ್ರಿ ಬಿಡುವಿಲ್ಲದ ಕೆಲಸ, ಎಲ್ಲವನ್ನು ಬರಿಬೇಕಲ್ಲ ಅಂತ ಹೇಳ್ತಾ ದೇವತೆ ಮುಂದೆ ನಡೀತಾಳೆ.
5: ಅಂದ್ರೆ ನಾವು ದೇವರಲ್ಲಿ ಅದ್ ಕೊಡು ಇದ್ ಕೊಡು ಅಂತ ಕೇಳ್ತೀವಲ್ಲ,
0: ಅದನ್ನ ಬರ್ಕೊಳ್ಳೋ ವಿಭಾಗ ಅಂತ ಅಲ್ವಾಜಿ?
3: ಸರಿಯಾಗಿ ಹೇಳ್ದೆ. ನಂತರ ದೇವತೆ ಮತ್ತೊಂದು ಕೋಣೆಗೆ ಹೋಗ್ತಾಳೆ. ಅದೊಂದು ವಿಸ್ತಾರವಾದಂತಹ ಕೊಠಡಿಯಾಗಿತ್ತು. ಅಲ್ಲಿ ಕೂಡ ಲೆಕ್ಕವಿಲ್ಲದಷ್ಟು ದೇವತೆಗಳು ತಲೆ ಬಗ್ಸಿ ಕೆಲಸ ಮಾಡ್ತಾ ಇದ್ರು. ದೇವತೆ ನಸುನಕ್ಕು, ಇದು ಬಟವಾಡೆ ವಿಭಾಗ ಅಂತ ಹೇಳಿದ್ಲು. ಸೋಮಯ್ಯ, ಹೌದೇ, ಇಲ್ಲಿ ಏನು ಬಟವಾಡೆ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅಂತ ವಿಸ್ಮಯದಿಂದ ಕೇಳ್ತಾನೆ. ದೇವತೆ, ಇದು ಬಹಳ ಪ್ರಮುಖವಾದಂತಹ ವಿಭಾಗ. ಹಿಂದಿನ ಕೋಣೆಯಲ್ಲಿ
6: ಸ್ವೀಕರಿಸಿದ ಮನುಷ್ಯರ ಎಲ್ಲ ಬೇಡಿಕೆಗಳನ್ನು ಭಗವಂತ ಇಲ್ಲಿಯೇ ಅನುಗ್ರಹಿಸ್ತಾನೆ. ಈ ಅನುಗ್ರಹಗಳನ್ನು ಸರಿಯಾಗಿ ಮಡಚಿ ಜನರಿಗೆ ಬಟವಾಡೆ ಮಾಡ್ತಾರೆ ಈ ದೇವತೆಗಳು ಅಂತ ಉತ್ತರ ಹೇಳಿದ್ಲು. ಒಂದು ಕ್ಷಣವನ್ನೂ ವ್ಯರ್ಥ ಮಾಡದೆ ಸತತವಾಗಿ ದುಡಿತಾ ಇರೋ ಈ ದೇವತೆಗಳ ನಿಷ್ಠತೆ ಕಾರ್ಯದಕ್ಷತೆ ನೋಡಿ ಸೋಮಯ್ಯ ತನ್ನ ಮೂಗಿನ ಮೇಲೆ ಬೆರಳಿಟ್ಟ. ಇವರದ್ದು ಕೊನೆ ಇಲ್ಲದ ದುಡಿತ ಅಂತ ಅನಿಸುತ್ತೆ ಸೋಮಯ್ಯನಿಗೆ.
1: ಅಲ್ಲಿ ಜನರ ಪ್ರಾರ್ಥನೆಗಳನ್ನ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಲ್ವಾ?
2: ಕೇಳೋಕೆ ಮಜವಾಗಿದೆ.
6: ಆಗ ಆ ದೇವತೆ ಮುಂದೆ ಹೋಗೋಣ ನಡೆ ಅಂತ ಹೇಳ್ತಾ ಸೋಮಯ್ಯನನ್ನು ಮುನ್ನಡೆಸ್ತಾಳೆ. ಈಗ ಅವರಿಬ್ಬರು ಕಾಲಿಟ್ಟಿದ್ದು ಒಂದು ಪುಟ್ಟ ಕೊಠಡಿಗೆ. ಅಲ್ಲಿನ ಮಂಚದ ಹತ್ರ ಒಬ್ಬ ದೇವತೆ ಕೂತಿದ್ಲು. ಸೋಮಯ್ಯ ಗಮನಿಸ್ತಾನೆ ಆ ದೇವತೆಗೆ ಯಾವ ಕೆಲಸನೂ ಇರಲಿಲ್ಲ. ಅವನಿಗೆ ಮತ್ತೊಂದು ಸಲ ಆಶ್ಚರ್ಯ ಆಗುತ್ತೆ, ಇದೇನಿದು, ಈ ದೇವತೆಗೆ ಏನೂ ಕೆಲಸ ಇದ್ದಾಗಿಲ್ವಲ್ಲ, ಇದು ಯಾವ ವಿಭಾಗ ಅಂತ ಕೇಳ್ದ. ಆಗ ಆ ದೇವತೆ ಬಹಳ ಖೇದದಿಂದ, ಇದು ರಸೀದಿಯ ವಿಭಾಗ, ಜನರ ಪ್ರಾರ್ಥನೆಯ ಅನುಸಾರ ಭಗವಂತ ಅವರ ಬೇಡಿಕೆಗಳನ್ನು ಅನುಗ್ರಹಿಸ್ತಾನೆ, ಅದು ತಮಗೆ ತಲುಪ್ತು ಅಂತ ಅವರು ಕಳುಹಿಸಿದ ರಸೀದಿಯನ್ನು ಇಲ್ಲಿ ದಾಖಲು ಮಾಡ್ತಾರೆ ಅಂತ ಹೇಳಿ ಅವಳು ಮೌನವಾಗಿ ಬಿಡ್ತಾಳೆ. ಅಂದರೆ ಅನುಗ್ರಹ ತಲುಪಿದ್ದಕ್ಕೆ ಜನ ರಸೀದಿ ಕಳಿಸೋದೇ ಇಲ್ವೇ ಅಂತ ಸೋಮಯ್ಯ ಕೇಳ್ದ. ನೀನೇ ನೋಡ್ತಾ ಇದೆಯಲ್ಲ, ತಮ್ಮ ಕೆಲಸ ಆದ ತಕ್ಷಣ ಜನರು ಅನುಗ್ರಹಿಸಿದ ಭಗವಂತನನ್ನೇ ಮರೆತು ಬಿಡ್ತಾರೆ, ಅಲ್ಲೊಂದು ಇಲ್ಲೊಂದು ರಸೀದಿ ಬರುತ್ತೆ ಅಷ್ಟೇ ಅಂದಾಗ, ಹೌದೇ, ಆದರೆ ರಸೀದಿಯನ್ನು ಇಲ್ಲಿಗೆ ಕಳಿಸೋದಾದರೂ ಹೇಗೆ ಅಂತ ಸೋಮಯ್ಯ ಗೊಂದಲದಿಂದ ಕೇಳ್ತಾನೆ. ಆಗ ದೇವತೆ ನಕ್ಕೋ, ಅದು ತುಂಬ ಸುಲಭ, ನಿಮ್ಮ ಬೇಡಿಕೆ ನೆರವೇರಿದ ತಕ್ಷಣ ಕೈ ಮುಗಿದು ಭಕ್ತಿಯಿಂದ ಭಗವಂತ ನಿನಗೆ ತುಂಬ ಕೃತಜ್ಞತೆಗಳು ಅಂತ ಒಮ್ಮೆ ಹೇಳಿದರೆ ಸಾಕು, ರಸೀದಿ ಇಲ್ಲಿಗೆ ತಲುಪುತ್ತೆ ಅಂತ ಉತ್ತರ ಹೇಳಿದ್ಲು. ಯಾವ್ಯಾವ ಅನುಗ್ರಹಕ್ಕೆ ಧನ್ಯವಾದ ಹೇಳಬೇಕು ಅಂತ ಅವನು ಮತ್ತೆ ಮತ್ತೆ ಕೇಳ್ತಾನೆ. ಆಗ ದೇವತೆ ಕಿರುಣಕ್ಕೂ, ನಿಮಗೆ ಹೊಟ್ಟೆ ಬಟ್ಟೆಗೆ ತೊಂದರೆ ಇಲ್ಲದಿದ್ದರೆ, ಇರೋಕೆ ತಲೆ ಮೇಲೊಂದು ಸೂರಿದ್ರೆ, ಕೂಡಿಡೋ ಅಷ್ಟು ಹಣ ಸಂಗ್ರಹ ಆದರೆ, ಒಳ್ಳೆಯ ಶಿಕ್ಷಣದಿಂದ ಚಂದದ ಕುಟುಂಬ ನಿಂದಾಗಿದ್ದರೆ, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನೀವು ಅನಿಸ್ಕೊಂಡಿದ್ರೆ, ಭಗವಂತನ ಈ ಅನುಗ್ರಹಗಳಿಗೆ ನೀವು ಒಂದು ಧನ್ಯವಾದ ಹೇಳ್ಬೋದು ಅಂತ ಅವಳು ಉತ್ತರ ಕೊಟ್ಲು. ಸೋಮಯ್ಯ, ಈ ವಿಭಾಗದಲ್ಲಿ ದೇವತೆಗೆ ಕೆಲಸನೇ ಇಲ್ಲ ಅಂದರೆ ಭಗವಂತನ ಅನುಗ್ರಹ ಪಡೆದ ಜನರು ಒಂದು ಕೃತಜ್ಞತೆಯನ್ನು ಹೇಳಲಾರ್ದಷ್ಟು ಕೃತಜ್ಞರಾಗಿದ್ದಾರಲ್ಲ ಅಂತ ಮರುತ್ತಾನೆ.
3: ಕಥೆಯೆಲ್ಲ ಕೇಳಿದ್ರಲ್ಲ, ನಾವು ನಮಗಾದ ಚಿಕ್ಕ ಉಪಕಾರವನ್ನು ಸ್ಮರಿಸಿ ಥ್ಯಾಂಕ್ಸನ್ನು ಹೇಳಬೇಕು. ತಿಳಿತಾ ಚಿನ್ನು?
4: ಆಯಿತು ಪನ್ನಜ್ಜಿ.
1: ಹೌದು, ಯಾರಿಂದಲಾದರೂ ಏನಾದರೂ ಸಹಾಯ ಪಡ್ಕೊಂಡ್ರೆ ಸಹಾಯ ಮಾಡಿದ ವ್ಯಕ್ತಿಗೆ ಕೃತಜ್ಞತೆ ಸಲ್ಲಿಸೋದು ಒಬ್ಬ ಸುಸಂಸ್ಕೃತನ ಲಕ್ಷಣವಾಗಿರುತ್ತೆ.
7: ಕೃತಜ್ಞತೆ ಹೇಳೋ ಪರಿಪಾಠವನ್ನು ನಾವು ಕಲ್ತ್ಕೋಬೇಕು.
4: ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೋದು.
3: ನನ್ನ ಮಾತು ಕೇಳಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನೀಗ.
8: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
9: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ?
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
10: ಪರಿಶುದ್ಧವಾದ ಹಾಲು?
11: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
12: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕಲಿಕೆ ಮತ್ತು ಜ್ಞಾನದ ವಿಚಾರದಲ್ಲಿ ಮಾತೃಭಾಷೆ ಹಾಗೂ ನಮ್ಮ ಪರಿಸರದ ಭಾಷೆ ಎರಡೂ ಮಹತ್ವದ ಪಾತ್ರ ವಹಿಸುತ್ತದೆ. ಭಾಷೆಯನ್ನು ಬಳಸದೇ ಹೋದರೆ ನಾವು ಬೆಳೆಯಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಂಗಳವಾರ ಸರಕಾರಿ PU ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪಿ ಗಣಪತಿ ರಾನಡೆ ಮತ್ತು ಕಮಲಾ ರಾನಡೆ ಸ್ಮಾರಕ ದತ್ತಿ ಮತ್ತು ದೇವಾಂಗಿ ಟಿ ಚಂದ್ರಶೇಖರ್ ಸ್ಮಾರಕ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಲಿಕೆಯ ಗುಣಮಟ್ಟ ಹಾಳಾಗಿದೆ. ಸರಕಾರಿ ಶಾಲೆಗಳು ನೀತಿ ರೂಪಿಸುವ ಜನರ ಪ್ರಯೋಗ ಶಾಲೆಗಳಾಗಿವೆ. ಆತ್ಮಸ್ಥೈರ್ಯ ತುಂಬಬೇಕಾದ ನಮ್ಮ ಸರಕಾರಿ ಶಾಲೆಗಳು ಕೆಸರಲ್ಲಿ ನೆಟ್ಟ ಕಂಬದಂತೆ ಅಲುಗಾಡುತ್ತಿವೆ. ಪೋಷಕರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವ ಯಾವ ಪ್ರಾಮಾಣಿಕ ಪ್ರಯತ್ನ ನಡೆಯದೆ ಇತರರ ಮೇಲೆ ದೂರು ಹೇಳುವ ದುರಂತ ನೋಡುತ್ತಿದ್ದೇವೆ ಎಂದರು. ದತ್ತಿದಾನಿಗಳಾದ ಡಾಕ್ಟರ್ ಪಿ ಗಣಪತಿ ರಾನಡೆ ಅವರ ಆಶಯದಂತೆ DVG ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಕುರಿತು ಮಾತನಾಡಿದ ಡಾಕ್ಟರ್ ಶ್ರೀಪತಿ ಹಳಗುಂದ, DVG ಅವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ನಾವು ಬದಲಾದ ಕಾರಣ ಭಾಷೆ ಹಳೆಯದಾಗಿದೆ ಎನ್ನುವುದು ಕಾರಣವಲ್ಲ, ನಾವು ಬೆಳೆದಂತೆ ಬದುಕು ಭಾಷೆ ಬದಲಾಗಿದೆ. ದೀಪ ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ ಪಂಕಜಾ ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕ ಸತೀಶ್ ಸ್ವಾಗತಿಸಿದರು. ಗಿರಿಧರ್ ಮೂರ್ತಿ ವಂದಿಸಿದರು. ನೀಲಪ್ಪ ಸೋಮಶೇಖರ್, ಹಾಬೆ ಸಿದ್ದಪ್ಪ, ಗೋಪಾಲಸ್ವಾಮಿ, ಶಿವಾನಂದಪ್ಪ, ಎಚ್ ತಿಮ್ಮಪ್ಪ, ಎಂಇ ಜಗದೀಶ್, ಬಾನು ಮತ್ತಿತರರು ಇದ್ದರು. ಮುಂದಿನ ವಿವರ. ಅಸ್ಸಾಂನ ಬಾಕ್ಸಾ ಜಿಲ್ಲೆಯಲ್ಲಿ ಆಗಸ್ಟ್ 27 29 ನಡೆದ ಜವಾಹರ್ ನವೋದಯ ವಿದ್ಯಾಲಯಗಳ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಚ್ಡಿ ಮನಮೋಹನ್ 14 ವಯೋಮಿತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಎಸ್ಜಿಎಫ್ಐ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮನಮೋಹನ್ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 7 ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕಿ ಬಿಎಂ ತ್ರಿವೇಣಿ ತರಬೇತಿ ನೀಡಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ವೆಬ್ ಪೋರ್ಟಲ್ https://kacdc.karnataka.gov.in ಮೂಲಕ ಅಕ್ಟೋಬರ್ 15 ಅರ್ಜಿ ಸಲ್ಲಿಸಬಹುದು. ಮಾಹಿತಿಗೆ ಮೊಬೈಲ್ ಸಂಖ್ಯೆ 9448451111 ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕಚೇರಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ದೇವರಾಜ್ ಅರಸು ಭವನ, ಬಾಲರಾಜ್ ಅರಸು ರಸ್ತೆ, ಸರ್ವಜ್ಞ ವೃತ್ತದ ಹತ್ತಿರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222299634. ಇಲ್ಲಿಗೆ ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ದೂರವಾಣಿ ಸಂಖ್ಯೆ 0020224845116 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9986040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 86551324038 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಅಸ್ಸಾಂನ ಬಾಕ್ಸಾ ಜಿಲ್ಲೆಯಲ್ಲಿ ಆಗಸ್ಟ್ 27-29 ನಡೆದ ಜವಾಹರ್ ನವೋದಯ ವಿದ್ಯಾಲಯಗಳ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ HD ಮನಮೋಹನ್ 14 ವಯೋಮಿತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು SGFI ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮನಮೋಹನ್ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 7 ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕಿ BM ತ್ರಿವೇಣಿ ತರಬೇತಿ ನೀಡಿದ್ದಾರೆ. ಮುಂದಿನ ವಿವರ. ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಹಾಗೂ ರಾಜ್ಯದಲ್ಲಿ ನಡೆಯುವ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಕರ್ನಾಟಕ 2026 ವಿವಿಧ ಕೌಶಲ್ಯ ಸ್ಪರ್ಧೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು www.skillindiadigital.gov.in ಜಾಲತಾಣದಲ್ಲಿ 15 ಒಳಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ https://www.skillindiadigital.gov.in/home ಗೆ ಭೇಟಿ ನೀಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 9606492216 ಅಥವಾ 7204237333 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಎಸ್ ಅಶೋಕ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಅಕ್ಟೋಬರ್ 1, 2026 ವೇಳೆಗೆ 18 ವರ್ಷ ಪೂರೈಸುವ ಎಲ್ಲ ಅರ್ಹ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಹೆಸರು ಸೇರ್ಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸುಜಾತ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆಯಿಂದ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಬುಧವಾರ ಆಯೋಜಿಸಿದ್ದ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಮತದಾರರ ಸಾಕ್ಷರತಾ ಸಂಘಗಳ ಸಂಚಾಲಕರ ಸಭೆಯಲ್ಲಿ ಅವರು ಮಾತನಾಡಿದರು. ತಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನಿಗದಿತ ಅರ್ಹತಾ ದಿನಾಂಕದ ವೇಳೆಗೆ 18 ವರ್ಷ ಪೂರೈಸುವ ಎಲ್ಲ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಗೆ ನೋಂದಣಿ ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರು ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಹೊಸದಾಗಿ ಮತದಾರರ ಹೆಸರು ನೋಂದಣಿ ಮಾಡುವ ಫಾರಂ ನಂಬರ್ 6 ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಸರಳವಾಗಿ ಭರ್ತಿ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ರಾಜ್ಯ ಮಟ್ಟದ ಸ್ವೀಪ್ ತರಬೇತುದಾರರ ನವೀದ್ ಅಹಮದ್ ಪರ್ವೇಸ್, ಡಾಕ್ಟರ್ ಕಿರಣ್ ಸೇರಿದಂತೆ ಅಧಿಕಾರಿಗಳು ಹಾಗೂ ವಿವಿಧ ಕಾಲೇಜುಗಳ ಪ್ರತಿನಿಧಿಗಳು ಇದ್ದರು. ಮುಂದಿನ ವಿವರ. ತ್ಯಾಜ್ಯವನ್ನು ಕೇವಲ ವಿಲೇವಾರಿ ಮಾಡಬೇಕಾದ ವಸ್ತುವೆಂದು ಪರಿಗಣಿಸುವ ಬದಲು ಸೂಕ್ತ ರೀತಿಯಲ್ಲಿ ವಿಂಗಡಿಸಿ ಸಂಸ್ಕರಿಸಿದಾಗ ಅದನ್ನು ಸಂಪನ್ಮೂಲವಾಗಿ ಪರಿವರ್ತಿಸಬಹುದು ಎಂದು ಬೆಂಗಳೂರಿನ ಭೂಧ್ವನಿ ಸಂಸ್ಥೆಯ ಸಿಎಂ ಸಂಪತ್ ಹೇಳಿದರು. ರೋಟರಿ ರಿವರ್ಸೈಡ್ ಶಿವಮೊಗ್ಗ ಘಟಕದ 25ನೇ ವರ್ಷದ ಆಚರಣೆ ಅಂಗವಾಗಿ ನಗರದ ರೋಟರಿ ಸಮುದಾಯ ಭವನದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತು ಉಪನ್ಯಾಸ ಹಾಗೂ ಚರ್ಚಾಕೂಟದಲ್ಲಿ ಮಾತನಾಡಿದರು. ಸ್ವಚ್ಛ ಭಾರತ್ ಅಭಿಯಾನದ ಪ್ರಮುಖ ಮೈಲಿಗಲ್ಲುಗಳು, ತ್ಯಾಜ್ಯ ನಿರ್ವಹಣೆಯಲ್ಲಿ ಆಗಿರುವ ಬದಲಾವಣೆಗಳು ಹಾಗೂ ಪ್ರಸ್ತುತ ಜಾರಿಯಲ್ಲಿರುವ ಹೊಸ ನಿಯಮಗಳು ಮತ್ತು ಕಾನೂನುಗಳ ಕುರಿತು ಮಾಹಿತಿ ನೀಡಿದರು. ಸ್ಥಳೀಯ ಮಟ್ಟದಲ್ಲಿ ತ್ಯಾಜ್ಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ನಾಗರಿಕರು, ಸ್ಥಳೀಯ ಸಂಸ್ಥೆಗಳು, ಸರ್ಕಾರ ಹಾಗೂ ಸಾಮಾಜಿಕ ಸಂಸ್ಥೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರೋಟರಿಯಂತಹ ಹಿರಿಯ ಹಾಗೂ ಸಮಾಜಮುಖಿ ಸಂಸ್ಥೆಗಳು ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ, ಅದರಲ್ಲೂ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳು ಮತ್ತು ಪರಿಹಾರಗಳೊಂದಿಗೆ ಮತ್ತಷ್ಟು ಕೈಜೋಡಿಸಿ ಸರ್ಕಾರದೊಂದಿಗೆ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕ್ಲಬ್ನಲ್ಲಿ ನೀರಿನ ಶುದ್ಧೀಕರಣ ಘಟಕವನ್ನು ಉದ್ಘಾಟಿಸಲಾಯಿತು. ನೇಷಜು ಇನ್ವಿರೋ ಟೆಕ್ ಸಂಸ್ಥೆಯ ಮುಖ್ಯಸ್ಥ ಗಣೇಶ್ ಚಾರಿ ಮಾತನಾಡಿದರು. ರೋಟರಿ ರಿವರ್ಸೈಡ್ ಅಧ್ಯಕ್ಷ ಎಂಎಂ ರವಿ, ಕಾರ್ಯದರ್ಶಿ ನಟರಾಜ್, ಮಾಜಿ ಅಧ್ಯಕ್ಷ ಕೆಪಿ ಶೆಟ್ಟಿ, ಆನಂದಮೂರ್ತಿ ಸೇರಿದಂತೆ ಸದಸ್ಯರು, ತಂಡದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಅಧ್ಯಕ್ಷೆ ರೋಟರಿಯನ್ ರಶ್ಮಿ ಆರ್ಎಸ್ ಅವರ ನೇತೃತ್ವದಲ್ಲಿ ನಡೆದ ವಾರದ ಸಭೆಯಲ್ಲಿ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತೆ ಕುರಿತು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದ ಡಾ ಗಿರೀಶ್ ಕೆವಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಕನ್ನಡ ಮತ್ತು ಸಾಕ್ಷರತೆಯ ಮಹತ್ವ ಹಾಗೂ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ರೋಟರಿಯನ್ ರಶ್ಮಿ ಆರ್ಎಸ್ ಅವರು, ಶಿಕ್ಷಣದ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯ. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಮೂಲಭೂತ ಶಿಕ್ಷಣ ಹಾಗೂ ಸಾಕ್ಷರತೆ ದೊರೆಯುವಂತೆ ಮಾಡುವ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಪ್ರಾಧ್ಯಾಪಕರಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ

ಶ್ರೀಕಾಂತ್ ಕೆವಿ, ರೋಟರಿಯನ್ ಜಯಗೋಪಾಲ, ರೋಟರಿಯನ್ ಯೋಗೇಶ್ ಎಂ, ಧನಂಜಯ್ ಹಾಗೂ ಡಾಕ್ಟರ್ ಗಿರೀಶ್ ಕೆವಿ ಅವರನ್ನು ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಗೌರವಿಸಲಾಯಿತು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
3: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
2: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
3: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
2: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
4: LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
7: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
6: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ, ಸರಿನಾ? ನಮ್ಮ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಹಾಗೆ ಪರಿಸರದ ಬಗ್ಗೆ ಹೆಚ್ಚು ವಿಷಯಗಳನ್ನ ಕೂಡ ತಿಳ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾನಂತೂ ಈ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ವಿಷಯಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ನಿಮಗೂ ಕೂಡ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಹೀಗೆಲ್ಲ ಇರುವಾಗ ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಷ್ಟೋ ಕುತೂಹಲಕಾರಿ ವಿಷಯಗಳಿರುತ್ತೆ, ಅದು ನಮ್ಗೆ ಕೂಡ ಗೊತ್ತಿರಲ್ಲ. ಅದಕ್ಕಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಬಗ್ಗೆ ತಿಳ್ಕೋಬೇಕು, ಅದರಿಂದ ನಾವು ಕಲಿಯುವಂತ ಅಂಶಗಳು ಕೂಡ ಸಾಕಷ್ಟಿದೆ. ನಮ್ಮ ಕಣ್ಣ ಮುಂದೆ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜೀವಿಗಳು, ಇದರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಕಾಡುತ್ತೆ. ಇನ್ನು ನಮ್ಮ ಸುತ್ತಮುತ್ತಲೂ ಯಾವಾಗ್ಲೂ ಒಂದು ಪ್ರಾಣಿ ಓಡಾಡ್ತಾ ಇರುತ್ತೆ. ಆ ಪ್ರಾಣಿಯನ್ನ ನೋಡಿದಾಗ ಕೆಲವರು ಅರೆ ಯಾಕಪ್ಪ ಕಣ್ಣಿಗೆ ಬಿದ್ದು ಅಂತ ಬೈಕೊಳ್ತಾರೆ, ಇನ್ ಕೆಲವರು ಅರೆ ಇದ್ಯಾಕೆ ಇಲ್ಲಿಗೆ ಬಂತು ಅಂತ ಅನ್ಕೊಳ್ತಾರೆ. ಹೀಗೆ ಕೆಲವರಿಗೆ ಈ ಪ್ರಾಣಿ ಇಷ್ಟ, ಕೆಲವರಿಗೆ ಈ ಪ್ರಾಣಿ ಕಷ್ಟ. ಯಾವ ಪ್ರಾಣಿ ಅರ್ಪಿತ ಅದು ಅಂತ ನೀವು ಕೇಳ್ತಾ ಇದ್ರೆ, ಹಂದಿ. ಅರೆ, ಹಂದಿ ಬಗ್ಗೆ ಇವತ್ತಿನ ಕಾರ್ಯಕ್ರಮನ, ಹಂದಿಯಲ್ಲಿ ತಿಳ್ಕೊಳ್ಳುವಂತ ವಿಷಯ ಏನಿದೆ, ಹಂದಿ ಬಗ್ಗೆ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಹಂದಿಯ ಬಗ್ಗೆ ತಿಳ್ಕೊಳ್ಳುವಂತ ವಿಷಯ ಸಾಕಷ್ಟು ಇದೆ ಕೇಳುಗರೆ. ಹಾಗಿದ್ಮೇಲೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಹಂದಿಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ, ಅದರಲ್ಲಿರುವಂತಹ ವಿಶೇಷತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಏನಂತೀರಾ? ಈ ಹಂದಿಗಳು ಸುಯಿಡೆ ಅನ್ನೋ ಒಂದು ಕುಟುಂಬಕ್ಕೆ ಸೇರಿದಂತಹ ಪ್ರಾಣಿ. ಇವುಗಳನ್ನ ಕೆಲವರು ಸಾಕ್ತಾರೆ. ಇನ್ನು ಹಂದಿಗಳಲ್ಲಿ ನಾಡು ಹಂದಿ, ಕಾಡು ಹಂದಿ ಅಂತ ಸಪರೇಟ್ ಆಗಿದೆ. ಕಾಡು ಹಂದಿಗಳು ಹೆಚ್ಚು ಬಲಿಷ್ಠವಾದಂತಹ ಪ್ರಾಣಿ ಆಗಿದ್ರೆ ಸಾಕು ಹಂದಿ ಅಂದ್ರೆ, ನಮ್ಮ ಸುತ್ತಮುತ್ತಲು ಇರುವಂತಹ ಹಂದಿಗಳು ಸ್ವಲ್ಪ ಸಾಧು ಹಂದಿಗಳು ಅಂತಾನೆ ಹೇಳ್ಬೋದು. ಕೆಲವರು ಹಂದಿ ಸಾಕಾಣಿಕೆ ಕೂಡ ಮಾಡ್ತಾರೆ, ಅದರಿಂದ ಕೂಡ ಹಣವನ್ನ ಗಳಿಸ್ತಾರೆ. ಇನ್ನು ಈ ಹಂದಿಗೆ ವಿಶಿಷ್ಟವಾದ ಉದ್ದನೆಯ ಮೂತಿ ಇದೆ. ಇನ್ನು ಸಾಮಾಜಿಕವಾಗಿ ತುಂಬಾ ಬುದ್ಧಿವಂತ ಪ್ರಾಣಿ ಕೂಡ ಇದು. ಮಣ್ಣಿನಲ್ಲಿ ಬೇರೂರೋಕೆ ಮೂತಿಯನ್ನ ಬಳಸುತ್ತೆ. ಹಾಗೆ ಈ ಹಂದಿಗಳು ಯುರೇಷಿಯಾ ಜೊತೆಗೆ ಆಫ್ರಿಕಾದಲ್ಲಿ ಸ್ಥಳೀಯವಾಗಿದೆ. ಆದ್ರೆ ಪ್ರಪಂಚಾದ್ಯಂತ ಎಲ್ಲ ಕಡೆ ಕೂಡ ಕಾಣುವಂತದ್ದು, ಆದ್ರೆ ಅಂಟಾರ್ಟಿಕಾ ಒಂದು ಪ್ರದೇಶದಲ್ಲಿ ಈ ಹಂದಿಗಳು ಕಾಣಿಸುವುದಿಲ್ಲ. ನಾವು ಹಂದಿಗಳನ್ನ ನೋಡುವಾಗ ಹೆಚ್ಚಾಗಿ ಗುಂಪಲ್ಲೇ ಇರುತ್ತೆ ಅಲ್ವಾ? ಈ ಹೆಣ್ಣು ಹಂದಿಗಳು ಸಾಮಾನ್ಯವಾಗಿ ಗುಂಪುಗಳಲ್ಲಿ ವಾಸ ಮಾಡುತ್ತೆ. ಇನ್ನು ಒಂದು ನಾಯಕತ್ವದ ಹೆಣ್ಣು ಹಂದಿ ಆ ಗುಂಪಿನ ಮಧ್ಯೆ ಇರುವಂತದ್ದು. ಗಂಡು ಹಂದಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಇರಲಿಕ್ಕೆ ಇಷ್ಟಪಡುತ್ತೆ. ಹಂದಿಗಳು ಸಂವೇದನಾಶೀಲ ಜೀವಿಗಳು. ಇವು ತಮ್ಮ ಭಾವನೆಗಳನ್ನ ಅನುಭವಿಸುತ್ತೆ, ಹಾಗೆ ತಮ್ಮ ಭಾವನೆಗಳನ್ನ ಮತ್ತೊಂದು ಹಂದಿಯ ಜೊತೆ ವ್ಯಕ್ತ ಕೂಡ ಪಡಿಸುತ್ತೆ. ವಿಶೇಷ ಏನ್ ಗೊತ್ತಾ, ನೀವು ಹಂದಿ ಎಲ್ಲ ನೋಡುವಾಗ ಅಯ್ಯೋ ಇದೇನು ಇಷ್ಟೊಂದು ಗಲೀಜಾಗಿದೆಯಲ್ಲ ಅಂತ ಅನ್ಕೊಳ್ತೀರಾ, ಆದ್ರೆ ಹಂದಿಗಳು ಕೊಳಕು ಪ್ರಾಣಿಗಳಲ್ಲ. ವಾಸ್ತವವಾಗಿ ನಾವು ನೋಡೋದಾದ್ರೆ ಇದು ಅತ್ಯಂತ ಶುಚಿಯಾಗಿರುತ್ತೆ, ತಂಪು ಹಾಗೆ ಒದ್ದೆ ಆದ ತಾಣಗಳಲ್ಲಿ ವಾಸಿ ಮಾಡುತ್ತೆ. ಆದ್ರೆ ಅದರ ಹಿಂದೆ ಕೂಡ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿದ್ರೊಳಗೆ ನಾನು ಕೂಡ ಹೇಳ್ತೀನಿ. ಹಾಗೆ ಕೇಳುಗರೆ, ಹಂದಿಗಳಲ್ಲಿ ಕೆಲವೊಂದು ವಿಶೇಷ ಗುಣ ಇದೆ. ಹಂದಿಗಳು ಮಕ್ಕಳಿಗೆ ಜೋಗುಳ ಹಾಡುತ್ತೆ. ಅರೆ ಹೌದಾ, ನಾವ್ ಯಾವತ್ತು ನೋಡೇ ಇಲ್ಲ, ನಾವ್ ಯಾವತ್ತು ಕೇಳಿಲ್ಲ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಹಂದಿಗಳು ತಮ್ಮ ಮಕ್ಕಳಿಗೆ ಜೋಗುಳ ಹಾಡುತ್ತೆ. ಇನ್ನು ಒಂದು ಹಂದಿ ಇನ್ನೊಂದು ಹಂದಿನ ಎಷ್ಟು ಪ್ರೀತಿಸುತ್ತೆ ಅಂದ್ರೆ ಅದನ್ನ ನಾವು ಅಂದಾಜ್ ಕೂಡ ಮಾಡಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ ಮಾಡುವಂತ ಪ್ರಾಣಿ ಇದು. ಹಂದಿ ಅಂದ್ರೆ ಸ್ವಚ್ಛ ಪ್ರಾಣಿ, ಹಂದಿ ಅಂದ್ರೆ ಶಿಸ್ತಿನ ಪ್ರಾಣಿ. ಹಾಗಿದ್ರೆ ಈ ಸ್ವಚ್ಛ ಮತ್ತು ಶಿಸ್ತಿನ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೇಳುಗರೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಆದ್ರೆ ಈ ಪ್ರಾಣಿಯನ್ನ ಕಂಡ್ರೆ ಕೆಲವರಿಗೆ ಕೋಪ ಬರುತ್ತೆ, ಕೆಲವರು ಅಸಡ್ಡೆ ಅಂತಾರೆ, ಕೆಲವರು ತೊಂದರೆ ಕೊಡುವಂತ ಪ್ರಾಣಿ ಅಂತ ಅನ್ಕೊಳ್ತಾರೆ. ಆದ್ರೆ ಈ ಒಂದು ಪ್ರಾಣಿ ತುಂಬಾ ಒಳ್ಳೆ ಪ್ರಾಣಿ, ಹಾಗೆ ಸ್ವಚ್ಛ, ಹಾಗೆ ಶಿಸ್ತಿನ ಪ್ರಾಣಿ ಕೂಡ. ಹೌದು, ಅದೇನೆ ಹಂದಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿಯ ಬಗ್ಗೆ ಮಾತಾಡ್ತಾ ಇದೆ. ಇನ್ನು ಹಂದಿಯನ್ನ ಮಾಂಸವಾಗಿ ಕೂಡ ಬಳಕೆ ಮಾಡ್ತಾರೆ. ಇನ್ನು ವೈದ್ಯಕೀಯ ಸಂಶೋಧನೆಗಾಗಿ ಹಂದಿಗಳನ್ನ ಬಳಸ್ತಾರೆ. ಯಾಕಂದ್ರೆ ಹಂದಿಗಳ ದೇಹ ಜೊತೆಗೆ ಮಾನವರ ನಡುವೆ ಇರುವಂತಹ ಹೋಲಿಕೆಗಳಿಂದಾಗಿ ಈ ಹಂದಿಗಳನ್ನ ವೈದ್ಯಕೀಯ ಸಂಶೋಧನೆಗಾಗಿ ಕೂಡ ಬಳಸ್ತಾರೆ. ಇನ್ನು ಹಂದಿಯ ಕೊಬ್ಬಾಗಿರ್ಬೋದು ಅಥವಾ ಚರ್ಮ ಆಗಿರ್ಬೋದು, ಇವು ಕೂಡ ಹೆಚ್ಚಾಗಿ ಬಳಸಲಾಗುತ್ತೆ. ಈ ಹಂದಿಗಳು ಕಾಡಿನಲ್ಲಿ ಇದ್ರೆ ಸುಮಾರು 10-14 ವರ್ಷಗಳವರೆಗೆ ಬದುಕುತ್ತೆ. ಆದ್ರೆ ಸಾಕು ಪ್ರಾಣಿಗಳಲ್ಲಿ ಇನ್ನೂ ಹೆಚ್ಚು ಬದುಕಬಹುದು. ಹಾಗೆ ಕೇಳುಗರೆ, ಈ ಹಂದಿಗಳ ಸಂತಾನೋತ್ಪತ್ತಿ ಸ್ವಲ್ಪ ವಿಶೇಷವಾಗಿದೆ. 3-4 ತಿಂಗಳ ಒಳಗಾಗಿ ಇದು ಗರ್ಭಧಾರಣೆಯನ್ನ ಪಡ್ಕೊಳ್ಳುತ್ತೆ. ಹಾಗೆ ವಿಶೇಷ ಏನಪ್ಪಾ ಅಂದ್ರೆ, ಈ ಹಂದಿಗಳು 1 ವರ್ಷಕ್ಕೆ ಸರಿ ಸುಮಾರು 36 ಮರಿಗಳನ್ನ ಹಾಕುವಂತದ್ದು. ಇದರ ಸಂತಾನೋತ್ಪತ್ತಿ 3-4 ತಿಂಗಳು ಇರುತ್ತೆ. ವಿಶೇಷ ಏನಪ್ಪಾ ಅಂದ್ರೆ, ಹಂದಿಗಳು ತಮ್ಮ ಮರಿಗಳನ್ನ ತುಂಬಾ ಚೆನ್ನಾಗಿ ಪೋಷಣೆ ಮಾಡುತ್ತೆ. ಯಾರಾದ್ರೂ ಈ ಮರಿಯ ಸುದ್ದಿಗೆ ಬಂದ್ರೆ ಸುಮ್ನೆ ಬಿಡುವಂತದಲ್ಲ. ಇನ್ನು ನೀವು ಕಾಡು ಹಂದಿಯ ಬಗ್ಗೆ ಮಾತನಾಡೋದಾದ್ರೆ, ಕಾಡು ಹಂದಿಗಳು ಸ್ವಲ್ಪ ಬಲಿಷ್ಠವಾದಂತಹ ಪ್ರಾಣಿ, ನಿಮಗೆ ಗೊತ್ತಿರಬಹುದು. ಹಾಗೆ ಕಾಡು ಹಂದಿಗಳ ಮರಿಗಳ ಸುದ್ದಿಗೆ ಅಕಸ್ಮಾತ್ ಏನಾದ್ರೂ ನೀವು ಹೋದ್ರೆ ನಿಮ್ಮ ಜೀವಕ್ಕೆ ಅಪಾಯ ಅಂದ್ರೆ ಬಹುಶಃ ತಪ್ಪಾಗಲಾರದು. ಯಾಕಂದ್ರೆ ಕಾಡಹಂದಿ ಮೊದಲೇ ಬಲಿಷ್ಠವಾಗಿದ್ದು ತನ್ನ ಮರಿಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಅಂದ್ರೆ ಅದಂತೂ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಕಾಡಿನಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ ನೀವು. ಒಂದು ಅಧ್ಯಯನದ ಪ್ರಕಾರ ಈ ಹಂದಿಗಳಿಗೆ 20 ಭಾಷೆ ಬರುತ್ತೆ ಅಂತ ಹೇಳಲಾಗುತ್ತೆ. ನಾನು ಮುಂಚೆನೆ ಹೇಳ್ದೆ, ಈ ಹಂದಿಗಳು ಹೆಚ್ಚಾಗಿ ಗುಂಪಿನಲ್ಲಿ ಇರೋಕೆ ಇಷ್ಟಪಡುತ್ತೆ. 8 ಗಂಟೆಗಳ ಕಾಲ ನಿದ್ದೆ ಮಾಡುವಂತಹ ಪ್ರಾಣಿ ಹಂದಿ. ಅಂದ್ರೆ ಒಂದು ದಿನಕ್ಕೆ ಸುಮಾರು 8 ಗಂಟೆಗಳ ಕಾಲ ನಿದ್ದೆ ಮಾಡುತ್ತೆ. ಈ ಹಂದಿಗಳಿಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಶಕ್ತಿ ಇದೆ. ನಿಮಗೆ ಗೊತ್ತಾ, ಈ ಹಂದಿ ಏನಾದ್ರೂ ಒಂದ್ ಕಡೆ ಹೋಗಿತ್ತು ಅಂದ್ರೆ ಬೇರೆ ಎಲ್ಲೋ ಆಹಾರಕ್ಕಾಗಿ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಹೋಗಿತ್ತು ಅಂದ್ರೆ ಆ ದಾರಿಯನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ. ಮರುದಿನ ಅದೇ ದಾರಿಯಲ್ಲಿ ವಾಪಸ್ ಬರುವಂತಹ ಸಾಮರ್ಥ್ಯ ಕೂಡ ಹಂದಿಗಳಿಗೆ ಚೆನ್ನಾಗಿರುತ್ತೆ. ಅಂದ್ರೆ ಹಂದಿಗಳ ಜ್ಞಾಪಕ ಶಕ್ತಿ ತುಂಬಾನೇ ವಿಶೇಷವಾಗಿದೆ. ಈ ಹಂದಿಗಳು 1 ಗಂಟೆಗೆ ಸುಮಾರು 17 ಕಿಲೋಮೀಟರ್ ಓಡುವಂತ ಶಕ್ತಿ ಇದೆ. ಈ ಒಂದು ಓಟ ತುಂಬಾನೇ ಸ್ಪೀಡ್ ಆಗಿಲ್ಲ ಅಂದ್ರೂ 1 ಗಂಟೆಗೆ 17 ಕಿಲೋಮೀಟರ್ ಅಂತೂ ಓಡುವಂತ ಸಾಮರ್ಥ್ಯ ಹಂದಿಗಳಿಗೆ ಇರುವಂತದ್ದು. ಹಾಗಿದ್ರೆ ಹಂದಿಗಳ ಬಗ್ಗೆ ಮತ್ತೊಂದಿಷ್ಟು ಕುತೂಹಲಕಾರಿ ವಿಷಯಗಳಿದೆ. ಈ ವಿಷಯಗಳನ್ನ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಹೌದಾ, ಹಂದಿ ಈ ರೀತಿ ಕೂಡ ಇರುತ್ತಾ ಅಂತ ಅನ್ನಿಸ್ಬೋದು. ನಾನಾಗ್ಲೇ ಹೇಳಿದೆ, ಹಂದಿಗಳು ಈ ಕೆಸರಲ್ಲಿ ಅಥವಾ ನೀರಿರುವಂತ ಜಾಗದಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ. ಯಾಕೆ ಈ ರೀತಿ ಕೊಳಕಾಗಿರುವಂತ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ ಅಥವಾ ನಿಂತ ನೀರಿನಲ್ಲಿ ಹಂದಿಗಳು ಹೆಚ್ಚಾಗಿರುತ್ತೆ ಅಂತ ನೀವು ಕಾರಣ ತಿಳ್ಕೊಬೇಕು ಅಂದ್ರೆ ಮತ್ತೊಂದು ಗೀತೆಯನ್ನ ಕೇಳ್ಕೊಂಡು ಇನ್ನೊಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ, ನಾನು ಕಾರಣವನ್ನ ವಿವರಿಸ್ತೀನಿ. ಸೊ ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಂದಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಜನರು ಹಂದಿಗಳನ್ನ ಇಷ್ಟಪಡ್ತಾರೆ, ಇನ್ ಕೆಲವರು ಅದನ್ನ ದ್ವೇಷಿಸ್ತಾರೆ. ಆದ್ರೆ ಹಂದಿಗಳು ಒಂದು ಹಂದಿ ಮತ್ತೊಂದು ಹಂದಿಗೆ ಸಾಕಷ್ಟು ಪ್ರೀತಿಸುತ್ತೆ. ಈ ಹಂದಿಗಳು ತಮ್ಮ ಸಂಗಾತಿಯನ್ನ ತುಂಬಾನೇ ಇಷ್ಟಪಡುತ್ತೆ. ಜೊತೆಗೆ ಹಂದಿಗಳಲ್ಲಿ ಕೆಲವೊಂದು ವಿಶೇಷತೆ ಇದೆ. ಅದೇನಪ್ಪ ಅಂದ್ರೆ ಹಂದಿಗಳು ತುಂಬಾ ಸ್ವಚ್ಛವಾದಂತಹ ಪ್ರಾಣಿಗಳು. ಏನರ್ಪಿತಾ ಅದು ಸ್ವಚ್ಛವಾದಂತಹ ಪ್ರಾಣಿಗಳು ಅಂತ್ಯ, ಆದ್ರೆ ಅದು ಯಾವಾಗ್ಲೂ ಕೂಡ ಕೊಳಕಾಗಿರುವಂತಹ ಜಾಗದಲ್ಲೇ ಇರುತ್ತಲ್ವಾ ಅಂತ ನೀವು ಕೇಳ್ತಾ ಇರ್ತೀರಾ. ಆದ್ರೆ ಕೇಳುಗರ ನಿಜವಾಗ್ಲೂ ಹಂದಿಗಳು ಸ್ವಚ್ಛವಾದಂತಹ ಪ್ರಾಣಿಗಳು. ಈ ಹಂದಿಗಳು ಹಂದಿ ಮರಿ ಆಗಿರ್ಬೋದು ಅಥವಾ ತಾಯಿ ಇದೆ ಏನು ಮಲಗುವಂತಹ ಕೋಣೆ, ಇದನ್ನ ಹಂದಿ ಗೂಡು ಅಂತ ಕರೀತಾರೆ. ಇದನ್ನ ತುಂಬಾನೇ ಸ್ವಚ್ಛವಾಗಿ ಇಟ್ಕೊಳ್ಳುತ್ತೆ. ವಾಸ್ತವವಾಗಿ ಇದು ಸ್ವಚ್ಛ ಪ್ರಾಣಿಯಾಗಿದೆ. ಇನ್ನು ವಿಶೇಷ ಏನಪ್ಪ ಅಂದ್ರೆ ಈ ಹಂದಿಗಳು ಎಷ್ಟು ಸ್ವಚ್ಛ ಅಂದ್ರೆ ತಾವು ಮಲಗುವಂತಹ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಜೊತೆಗೆ ತಾವು ವಾಸವಿರುವಂತಹ ಜಾಗದಲ್ಲಿ ಮಲ ವಿಸರ್ಜನೆ ಮಾಡೋಕೆ ನಿರಾಕರಿಸುತ್ತೆ, ಅಂದ್ರೆ ಮಾಡೋದಿಲ್ಲ. ಇನ್ನು ವಿಶೇಷವಾಗಿ ನಾನು ಹೇಳ್ತಾ ಇದ್ದೆ, ಹಂದಿಗಳು ಕೊಳಕಾಗಿರುವಂತಹ ಪ್ರದೇಶ ಅಥವಾ ನೀರಿರುವಂತಹ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ. ಯಾಕೆ ಅಂತ, ಯಾಕಂದ್ರೆ ಹಂದಿಗಳು ಬೆವರೋದಿಲ್ಲ. ಹಂದಿಗಳು ಹೆಚ್ಚು ಬೆವರುವಂತಹ ಗ್ರಂಥಿಗಳನ್ನ ಹೊಂದಿರೋದಿಲ್ಲ. ಆದ್ರಿಂದ ಅವು ತಮ್ಮ ಸುತ್ತಮುತ್ತಲಿನ ಕೆಸರಿನಲ್ಲಿ ಮಲಗತ್ತೆ ಮತ್ತೆ ತಂಪಾಗಿರೋ ನೀರಿನಲ್ಲಿ ಈಜತ್ತೆ. ಇದರಿಂದ ಹಂದಿಗಳ ಚರ್ಮ ಬಿಸಿಲಿನಿಂದ ಸುಡದಂತೆ ತಡೆಯೋಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಇದು ನೀರಿರುವಂತಹ ಜಾಗ ಅಥವಾ ಎಲ್ಲೋ ಒಂದ್ ಕಡೆ ಮೋರಿ ಇರ್ಬೋದು ಅಂತ ಜಾಗದಲ್ಲಿ ಕೂಡ ಇರುತ್ತೆ. ಇದಕ್ಕೆ ಬಿಸಿಲಿನ ತಾಪಮಾನ ತಡ್ಕೊಳ್ಳೋಕೆ ಆಗೋದಿಲ್ಲ. ಹೆಚ್ಚಾಗಿ ಇದು ಬೆವರೋದಿಲ್ಲ ಒಂದ್ ಕಡೆ, ಮತ್ತೆ ಉಷ್ಣವನ್ನ ಕೂಡ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಇದು ಈ ರೀತಿ ನೀರಿರುವಂತಹ ಜಾಗದಲ್ಲಿ ಹೆಚ್ಚು ಇರುವಂತದ್ದು. ಹಂದಿಗಳು ನಾಯಿಗಿಂತ ಬುದ್ಧಿವಂತ ಪ್ರಾಣಿ, ಇದನ್ನ ನೀವು ನಂಬ್ತೀರಾ? ನಿಜ, ನಂಬಲೇಬೇಕು. ಹಂದಿಗಳು ಮಾನವನ ಪುಟ್ಟ ಮಗುವಿನ ಬುದ್ಧಿಮತ್ತೆಯನ್ನ ಹೊಂದಿದೆ. ನಾನಾಗ್ಲೇ ಹೇಳ್ದೆ, ಈ ಹಂದಿಗಳನ್ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ಕೂಡ ಬಳಸ್ತಾರೆ. ಯಾಕಂದ್ರೆ ಮನುಷ್ಯರಿಗೂ ಹಾಗೆ ಹಂದಿಗಳಿಗೂ ಸಾಕಷ್ಟು ಗುಣಗಳು ಹೊಂದಾಣಿಕೆ ಆಗತ್ತೆ ಅಂತ. ಇನ್ನು ವಿಶ್ವದ 5ನೇ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ ಈ ಹಂದಿ. ಈ ಹಂದಿಗಳು ಕೇವಲ 2 ವಾರಗಳಲ್ಲಿ ತಮ್ಮ ಹೆಸರುಗಳನ್ನ ಕಲಿಯುತ್ತೆ. ಇನ್ನು ಅವುಗಳನ್ನ ಕರೆಯುವಾಗ ತಟ್ ಅಂತ ತಿರುಗಿ ನೋಡುತ್ತೆ. ಹಾಗೆ ನಾನು ಮುಂಚೆನೆ ಹೇಳಿದೆ, ಹಂದಿಗಳು ತಮ್ಮ ಮಕ್ಕಳಿಗೆ ಜೋಗುಳವನ್ನ ಹಾಡುತ್ತೆ ಅಂತ. ಹೌದು ಕೇಳುಗರೆ, ಹಂದಿಗಳ ಬಗ್ಗೆ ಇದು ಅತ್ಯಂತ ಸಿಹಿಯಾದ ಸಂಗತಿ. ಯಾಕಂದ್ರೆ ನವಜಾತ ಹಂದಿ ಮರಿಗಳು ತಮ್ಮ ತಾಯಿಯ ಧ್ವನಿಯ ಕಡೆಗೆ ಓಡೋಕೆ ಕಲಿಯುತ್ತೆ. ಇನ್ನು ಹಂದಿಗಳು ನಿರಂತರವಾಗಿ ಪರಸ್ಪರ ಸಂವಹನವನ್ನ ನಡೆಸ್ತಾ ಇರುತ್ತೆ. ಇನ್ನು 20ಕ್ಕೂ ಹೆಚ್ಚು ವಿಶಿಷ್ಟವಾದ ಗೊಣಗಾಟಗಳನ್ನ ಹಾಗೆ ಕಿರುಚಾಟಗಳನ್ನ ಗುರುತಿಸಿ ಮತ್ತೆ ಅವುಗಳ ಹಸಿವನ್ನ ವ್ಯಕ್ತಪಡಿಸುತ್ತೆ. ಹಾಗಾಗಿ ಈ ದೊಡ್ಡ ಹಂದಿ ಅಂದ್ರೆ ತಾಯಿ ಹಂದಿ ಏನಿರುತ್ತೆ, ತಮ್ಮ ಮಕ್ಕಳಿಗಾಗಿ ಜೋಗುಳವನ್ನ ಹಾಡಿ ಮಕ್ಕಳನ್ನ ಸಂತೈಸುವಂತದ್ದು. ಹಂದಿಗಳು ಕೂಡ ಕನಸು ಕಾಣುತ್ತೆ ಅಂತ ಒಂದು ಅಧ್ಯಯನ ಹೇಳಿದೆ. ಹೌದು, ಈ ಹಂದಿಗಳು ನೀವು ಮಲಗಿರುವಾಗ ನೋಡಿರ್ಬೋದು, ತಮ್ಮ ಮೂಗುಗಳನ್ನ ಪರಸ್ಪರ ಒಂದಕ್ಕೊಂದು ಅಂಟುಕೊಂಡು ಮಲಗಿರುತ್ತೆ. ಹಾಗೆ ಮಲಗೋಕೆ ಇಷ್ಟಪಡುತ್ತೆ ಕೂಡ. ಅದು ಯಾಕೆ ಅಂತ ಹೇಳಿದ್ರೆ, ಈ ಮೂಗಿನ ಮುಖಾಂತರ ಅವು ಸಂವಹನ ಮಾಡುತ್ತೆ ತಮ್ಮ ಸ್ನೇಹಿತರೊಡನೆ ಮಾತಾಡುವಂಥದ್ದು. ಹಾಗೆ ಮೂಗಿಗೆ ಮೂಗನ್ನ ತಾಗಿಸ್ಕೊಂಡು ಮಲಗುವಂಥದ್ದು, ಯಾಕಂದ್ರೆ ಇದು ಈ ರೀತಿಯ ಸಂವಹನೆಯನ್ನ ನಡೆಸ್ತಾ ಇರುತ್ತೆ ಮತ್ತೊಂದು ಹಂದಿಯ ಜೊತೆಗೆ. ಇನ್ನು ಈ ಹಂದಿಗಳಿಗೆ ಪವರ್ಫುಲ್ ಮೂಗು ಕೂಡ ಇದೆ. ನೀವು ನೋಡಿರ್ಬೋದು ಹಂದಿಗಳ ಮೂಗೆ ಮುಖದಲ್ಲಿ ಎದ್ದು ಕಾಣಿಸುತ್ತೆ. ಆ ಮೂಗಿಗೆ ಸಾಕಷ್ಟು ಗ್ರಹಿಸುವಂತ ಶಕ್ತಿ ಕೂಡ ಇದೆ. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಹಂದಿಗಳ ಬಗ್ಗೆ ಎಷ್ಟೊಂದೆಲ್ಲ ವಿಶೇಷತೆ ಇದೆ ಅಲ್ವಾ? ಹೌದು, ಈ ಕಾರ್ಯಕ್ರಮದ ಮುಖಾಂತರ ನಾನು ಕೂಡ ಹಂದಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡೆ. ಇನ್ಮೇಲಾದ್ರೂ ಇವುಗಳನ್ನ ನೋಡಿದಾಗ ಒಂದಿಷ್ಟಾದ್ರೂ ಕರುಣೆ ಬರಲಿ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ದಯೆ ಇರಲಯ್ಯ ಸಕಲ ಪ್ರಾಣಿಗಳಲ್ಲೂ ಅಂತ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಹೀಗಿರುವಾಗ ಯಾವುದೋ ಒಂದು ಪ್ರಾಣಿಯನ್ನ ಕಂಡಾಗ ಅದನ್ನ ಕಲ್ಲಲ್ಲಿ ಹೊಡೆಯೋದಾಗಿರ್ಬೋದು, ಅವುಗಳಿಗೆ ಹಿಂಸೆ ಕೊಡೋದಕ್ಕಿಂತ ಅವುಗಳೂ ಒಂದು ಜೀವಿ, ಅವುಗಳೂ ಇಲ್ಲಿ ಬದುಕೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡು ಬಂದಿದೆ ಅನ್ನೋದು ನಮ್ಮ ತಲೆಯಲ್ಲಿ ಸ್ವಲ್ಪ ಇದ್ದಾಗ ಚೆನ್ನಾಗಿರುತ್ತೆ ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ ಬಿದ್ದದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಬೀಚ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಬೀಚ್ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಸ್ಥಳವನ್ನು ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮ್ಮನ್ನು ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶವನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನು ವಿಯೆಟ್ನಾಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭಾರತೀಯ ಪ್ರವಾಸಿಗರು ಅತಿ ಕಡಿಮೆ ಬೆಲೆಗೆ ವಿದೇಶಿ ಪ್ರವಾಸ ಮಾಡಬಹುದಾದ ದೇಶಗಳಲ್ಲಿ ವಿಯೆಟ್ನಾಂ ಕೂಡ ಒಂದಾಗಿದೆ. ಹಾಗೆ ವಿದೇಶಕ್ಕೆ ಹೋಗಬೇಕು ಅನ್ನೋ ಎಷ್ಟೋ ಜನರು ಈ ಒಂದು ಸ್ಥಳಕ್ಕೆ ಸಾಮಾನ್ಯವಾಗಿ ಭೇಟಿಯನ್ನು ನೀಡೇ ನೀಡ್ತಾರೆ ಅಂತಾನೆ ಹೇಳಬಹುದು. ಹಾಗೆ ವಿಯೆಟ್ನಾಂ, ಭೂತಾನ್, ಶ್ರೀಲಂಕಾ, ಥಾಯ್ಲ್ಯಾಂಡ್ ಸೇರಿದಂತೆ ಅನೇಕ ದೇಶಗಳು ಭಾರತೀಯರಿಗೆ ಬಜೆಟ್ ಫ್ರೆಂಡ್ಲಿ ದೇಶವಾಗಿದೆ. ಹಾಗೆ ಬೇರೆ ಬೇರೆ ವಿದೇಶಿ ಸ್ಥಳಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡವರು ವಿಯೆಟ್ನಾಂಗೆ ಹೋಗೇ ಹೋಗ್ತಾರೆ ಅಂತಾನೆ ಹೇಳಬಹುದು. ಹಾಗೆ ವಿಯೆಟ್ನಾಂ ದೇಶವು ತನ್ನದೇ ಆದ ಸಂಸ್ಕೃತಿ, ಆಹಾರ ಪದ್ಧತಿ, ಆಚರಣೆಗಳಿಂದ ಶ್ರೀಮಂತವಾಗಿದೆ. ಇನ್ನು ಪ್ರಪಂಚದ ವಿವಿಧ ಸಾಹಸಿ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಈ ದೇಶವು. ಹಾಗೆ ಇಲ್ಲಿಗೆ ಹೋದ್ರೆ ಹಾಗೆ ಆಕರ್ಷಕವಾಗಿರುವಂತಹ ಪ್ರವಾಸಿ ತಾಣಗಳು, ಆಕರ್ಷಕ ಪ್ರವಾಸಿ ತಾಣಗಳು ಕೂಡ ಇದೆ. ಹಾಗೆ ಕಡಿಮೆ ಹಣದಲ್ಲಿ ವಿಯೆಟ್ನಾಂನ ಅದ್ಭುತ ಪ್ರವಾಸದ ಅನುಭವವನ್ನ ಪಡೆಯಬಹುದಾಗಿದೆ. ಹಾಗಿದ್ರೆ ವಿಯೆಟ್ನಾಂ ಬಗ್ಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿ ಹೋಗ್ಬೇಕು, ಏನು ಇಲ್ಲಿ ಯಾವೆಲ್ಲ ಪ್ರದೇಶಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತ ಹೊಳ್ಳ, ಇದು ಟ್ರಾವೆಲ್ ಅವರ್ ಸ್ಟಾರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ವಿಯೆಟ್ನಾಂ ಬಗ್ಗೆ. ಹಾಗೆ ವಿಯೆಟ್ನಾಂಗೆ ಹೋದರೆ ಏನೆಲ್ಲ ಇದೆ, ಏನು ಎತ್ತ, ಇಲ್ಲಿಗೆ ಹೋದರೆ ಯಾವೆಲ್ಲ ಪ್ರವಾಸಿ ತಾಣಗಳು ಇದೆ, ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾವು ಯಾವುದೇ ಒಂದು ದೇಶಕ್ಕೆ ಪ್ರಯಾಣಿಸ್ತೀವಿ ಅಂತ ಹೇಳಿದ್ರೆ ಮೊದಲು ಅತಿ ಹೆಚ್ಚು ವೆಚ್ಚವಾಗುವುದೇ ವಿಮಾನ ಪ್ರಯಾಣಕ್ಕೆ. ಆದರೆ ವಿಯೆಟ್ನಾಂ ಇತರ ದೇಶಗಳಿಗೆ ಹೋಲಿಸಿದ್ರೆ ಕಡಿಮೆ ವಿಮಾನ ವೆಚ್ಚವನ್ನು ಹೊಂದಿದೆ. ಭಾರತದಿಂದ ವಿಯೆಟ್ನಾಂಗೆ ರೌಂಡ್ ಟ್ರಿಪ್ ಸಾಮಾನ್ಯವಾಗಿ 18,000-22,000 ನಡುವೆ ಇರುತ್ತೆ. ಆದರೆ ಇದಕ್ಕಾಗಿ ನೀವು ಒಂದು ತಿಂಗಳ ಹಿಂದೆನೆ ಟಿಕೆಟನ್ನು ಬುಕ್ ಮಾಡಿರಬೇಕಾಗತ್ತೆ. ಏರ್ ಏಷ್ಯಾ ಮತ್ತು ವಿಯೆಟ್ಜೆಟ್ ಏರ್ ಇಂಡಿಗೋನಂತಹ ವಿಮಾನಯಾನ ಸಂಸ್ಥೆಗಳಿಂದ ಉತ್ತಮ ಡೀಲ್ನೊಂದಿಗೆ ನೀವು ಪ್ರವಾಸವನ್ನು ಮಾಡಬಹುದು. ಹಾಗೆ ಇಲ್ಲಿಗೆ ನೀವು ಹೋಗ್ತೀರಾ ಅಂದರೆ ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದಪ್ಪ ಅಂತ ಹೇಳಿದ್ರೆ ಹಲಾಂಗ್ ಜಿ, ಹನೋಯ್, ಹೋಚಿಮಿನ್ಹ್ ಸಿಟಿ, ಬಾನಾ ಹಿಲ್ಸ್ ಮತ್ತೆ ಗೋಲ್ಡನ್ ಬ್ರಿಡ್ಜ್ಗೆ ನೀವು ಭೇಟಿಯನ್ನು ನೀಡಬಹುದಾಗಿದೆ. ಹಲಾಂಗ್ ಬೇ ಅಂದರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಇದು ಸುಂದರವಾದ ಸುಣ್ಣದ ಕಲ್ಲುಗಳ ದ್ವೀಪಗಳು ಮತ್ತೆ ನೌಕಾ ವಿಹಾರಕ್ಕೆ ಪ್ರಸಿದ್ಧವಾಗಿದೆ. ಈ ಕೊಲ್ಲಿಯಲ್ಲಿ ಪಚ್ಚೆ ಹಸಿರು ಬಣ್ಣದ ನೀರಿನಿಂದ ಮೇಲಕ್ಕೆ ಚಾಚಿಕೊಂಡಿರುವ ಸುಮಾರು 1,600 ಹೆಚ್ಚು ಸುಣ್ಣದ ಕಲ್ಲಿನ ವಿಶಿಷ್ಟ ಆಕಾರದ ದ್ವೀಪಗಳು ಮತ್ತು ಕಂಬಗಳು ಇದೆ. ಹಾಗೆ ಇಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ 100 ಸುಂದರವಾದ ಗುಹೆಗಳು ಇದೆ. ಅವುಗಳಲ್ಲಿ ಸುಂಗ್ಸಾಟ್ ಆಶ್ಚರ್ಯ ಮೂಡಿಸುವಂತಹ ಒಂದು ಅಚ್ಚರಿಯ ಗುಹೆಯಾಗಿದೆ ಮತ್ತು ಥಿಯಾಂಗ್ಕುಂಗ್ ಗುಹೆಗಳು ಪ್ರಮುಖವಾದ ಗುಹೆಗಳಾಗಿದೆ ಇಲ್ಲಿ. ಹಾಗೆ ತೇಲುವ ಮೀನುಗಾರರ ಹಳ್ಳಿಗಳು, ಇಲ್ಲಿ ಜನರು ಸಮುದ್ರದ ಮೇಲೆಯೇ ತೇಲುವ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವನ್ನು ಮಾಡ್ತಾರೆ. ಪ್ರವಾಸಿಗರು ಇವುಗಳನ್ನು ಹತ್ತಿರದಿಂದ ನೋಡಬಹುದಾಗಿದೆ. ಹಾಗೆ ಇಲ್ಲಿ ಸಾಂಪ್ರದಾಯಿಕ ಮರದ ದೋಣಿಗಳು ಅಥವಾ ಐಷಾರಾಮಿ ಕ್ರೂಸ್ಗಳಲ್ಲಿ 1 or 2 ದಿನಗಳ ಕಾಲ ಇಲ್ಲಿ ಇರಬಹುದು. ಹಾಗೆ ಸಣ್ಣ ದೋಣಿಯನ್ನ ಸ್ವತಃ ಚಲಾಯಿಸುತ್ತಾ ದ್ವೀಪಗಳ ನಡುವೆ ಮತ್ತೆ ಗುಹೆಗಳ ಒಳಗೆ ಅನ್ವೇಷಣೆಯನ್ನು ಮಾಡಬಹುದಾಗಿದೆ. ಹಾಗಿದ್ರೆ ವಿಯೆಟ್ನಾಂನಲ್ಲಿ ಇನ್ನು ಯಾವೆಲ್ಲ ಸ್ಥಳಗಳು ಇದೆ, ಎಲ್ಲಿಗೆಲ್ಲ ಭೇಟಿ ನೀಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ವಿಯೆಟ್ನಾಂ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿ ಯಾವ ರೀತಿ ಹೋಗಬಹುದು ವಿಯೆಟ್ನಾಂಗೆ, ಹಾಗೆ ಇಲ್ಲಿರುವ ಪ್ರವಾಸಿ ತಾಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ವಿಯೆಟ್ನಾಂ ಬಗ್ಗೆ, ಇಲ್ಲಿರುವಂತಹ ಪ್ರವಾಸಿ ತಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ. ನಾನಾಗಲೇ ಹಲಾಂಗ್ ಬೇ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆ ಇಲ್ಲಿಗೆ ಹೋದರೆ ಭೇಟಿ ನೀಡಲೇಬೇಕಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಹನಾಯ್ ಅಂತ ಹೇಳಿ. ಇದು ವಿಯೆಟ್ನಾಂನ ರಾಜಧಾನಿಯಾಗಿದ್ದು ಇಲ್ಲಿ ಹಳೆಯ ಬೀದಿಗಳು, ನೈಟ್ ಮಾರ್ಕೆಟ್ ಮತ್ತೆ ಪ್ರಸಿದ್ಧ ಟ್ರೈನ್ ಸ್ಟ್ರೀಟ್ನ ನೋಡಲೇಬೇಕು ಅಂತಲೇ ಹೇಳಬಹುದು. ಹಾಗೆ ಇದು ವಿಯೆಟ್ನಾಂ ದೇಶದ ಎರಡನೇ ಅತಿದೊಡ್ಡ ನಗರವಾಗಿದ್ದು ಸಾಂಸ್ಕೃತಿಕ, ಐತಿಹಾಸಿಕ ಹಾಗೆ ರಾಜಕೀಯ ಕೇಂದ್ರವಾಗಿ ಇದು ಗುರುತಿಸಿಕೊಂಡಿದೆ. ಸುಮಾರು 1,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಈ ನಗರವು ಫ್ರೆಂಚ್ ಮತ್ತು ಚೀನೀ ಸಂಸ್ಕೃತಿಗಳ ಪ್ರಭಾವವನ್ನು ಒಳಗೊಂಡಿದೆ. ಇಲ್ಲಿನ ಓಲ್ಡ್ ಕ್ವಾರ್ಟರ್, ಮಾರುಕಟ್ಟೆ ರಸ್ತೆಗಳು, ಹೋವನ್ ಕಿಮ್ ಸರೋವರ, ಹುಚಿಮಿನ್ ಸ್ಮಾರಕ, ಮ್ಯೂಸಿಯಂಗಳು, ಟೆಂಪಲ್ ಆಫ್ ಲಿಟರೇಚರ್ ಜಗತ್ ಪ್ರಸಿದ್ಧವಾಗಿದೆ. ಹಾಗೆ ಇಲ್ಲಿ ಎಗ್ ಕಾಫಿ ತುಂಬಾನೇ ಪ್ರಸಿದ್ಧವಾಗಿದೆ. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಹೋಚಿಮಿನ್ ನಗರ, ಹೋಚಿಮಿನ್ ಸಿಟಿ. ಹೋಚಿಮಿನ್ ಸಿಟಿ ವಿಯೆಟ್ನಾಂ ದೇಶದ ಅತ್ಯಂತ ದೊಡ್ಡ ಮತ್ತು ಜನನಿಬಿಡ ನಗರವಾಗಿದೆ. ಇದನ್ನು ಈ ಹಿಂದೆ ಸೈಗಾನ್ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. ದಕ್ಷಿಣ ವಿಯೆಟ್ನಾಂನ ಸೈಗಾನ್ ನದಿಯ ದಂಡೆಯ ಮೇಲಿರುವ ಈ ಮಹಾನಗರವು ದೇಶದ ಪ್ರಮುಖ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರವಾಗಿದೆ. ಹಾಗೆ ಇಲ್ಲಿಗೆ ಹೋದರೆ, ಅಂದರೆ ಹೋಚಿಮಿನ್ಗೆ ಹೋದರೆ ನೀವು ಕುಚಿ ಟನಲ್ಸ್, ನಗರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಈ ಭೂಗತ ಸುರಂಗಗಳು ವಿಯೆಟ್ನಾಂ ಯುದ್ಧದ ಐತಿಹಾಸಿಕ ಸಾಕ್ಷಿಯಾಗಿದೆ. ಹಾಗೆ ವಾರ್ ಎಮ್ನೈಟ್ಸ್ ಮ್ಯೂಸಿಯಂ ವಿಯೆಟ್ನಾಂ ಯುದ್ಧದ ಇತಿಹಾಸ ಮತ್ತು ಚಿತ್ರವನ್ನು ಪ್ರದರ್ಶಿಸುವ ಪ್ರಮುಖ ಮ್ಯೂಸಿಯಂ ಆಗಿದೆ. ಹಾಗೆಯೇ ಬೆನ್ಥಾನ್ ಮಾರ್ಕೆಟ್, ಇದು ನಗರದ ಹೃದಯ ಭಾಗದಲ್ಲಿದ್ದು ಸ್ಥಳೀಯ ಶಾಪಿಂಗ್, ಕರಕುಶಲ ವಸ್ತುಗಳು ಮತ್ತು ಸಾಂಪ್ರದಾಯಿಕ ಆಹಾರಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಸೈಗಾನ್ನ ನೋಟ್ರೆ ಡೇಮ್ ಬೇಸಿಲಿಕಾ ಮತ್ತು ಸೆಂಟ್ರಲ್ ಪೋಸ್ಟ್ ಆಫೀಸ್, ಫ್ರೆಂಚ್ ವಸಾಹತುಶಾಹಿ ಕಾಲದ ಸುಂದರ ವಾಸ್ತುಶಿಲ್ಪವನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಇಲ್ಲಿ ಕೂಡ ಸ್ಟ್ರೀಟ್ ಫುಡ್ ತುಂಬಾನೇ ಫೇಮಸ್ ಆಗಿದೆ. ಇನ್ನು ಇನ್ನೊಂದು ಸ್ಥಳ ಬನಾ ಹಿಲ್ಸ್ ಮತ್ತೆ ಗೋಲ್ಡನ್ ಬ್ರಿಡ್ಜ್. ವಿಯೆಟ್ನಾಂ ಡಾಸಾಂಗ್ ನಗರದ ಬಳಿ ಇರುವ ಬನಾ ಹಿಲ್ಸ್ ರೆಸಾರ್ಟ್ನಲ್ಲಿರುವ ಪ್ರಸಿದ್ಧ ಪಾದಾಚಾರಿ ಸೇತುವೆಯೇ ಗೋಲ್ಡನ್ ಬ್ರಿಡ್ಜ್ ಆಗಿದೆ. ಈ ಸೇತುವೆಯನ್ನ ಎರಡು ದೈತ್ಯ ಕಲ್ಲಿನ ಕೈಗಳು ಹಿಡಿದುಕೊಂಡಿರುವಂತೆ ನಿರ್ಮಿಸಲಾಗಿದೆ. ಇದು ನೋಡೋದಕ್ಕೆ ತುಂಬಾನೇ ಆಕರ್ಷಕವಾಗಿದೆ. ಇದು ಸುಮಾರು 150 ಮೀಟರ್ ಉದ್ದ, ಹಾಗೆ ಸಮುದ್ರ ಮಟ್ಟದಿಂದ ಸುಮಾರು 1,414 ಮೀಟರ್ ಎತ್ತರದಲ್ಲಿದೆ. ಇದು ವಿಯೆಟ್ನಾಂನ ಡಾನಾಂಗ್ ನಗರ ಕೇಂದ್ರದಿಂದ ಸುಮಾರು 25-35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಗೆ ಹೋಗೋದಕ್ಕೆ ಸುಂದರವಾದ ರೋಮಾಂಚಕ ಕೇಬಲ್ ಕಾರ್ ಸವಾರಿಯನ್ನ ಮಾಡಬಹುದಾಗಿದೆ. ಸುಂದರವಾದ ಫ್ರೆಂಚ್ ಶೈಲಿಯ ವಾಸ್ತುಶಿಲ್ಪ, ತಂಪಾದ ಹವಾಮಾನ, ಉದ್ಯಾನವನವನ್ನ ಇಲ್ಲಿ ನೋಡಬಹುದು. ಇಲ್ಲಿ ಫ್ಯಾಂಟಸಿ ಪಾರ್ಕ್ ಮತ್ತೆ ಇತರ ಪ್ರವಾಸಿ ತಾಣಗಳು ಕೂಡ ಇದೆ. ಹಾಗೆ ಇಲ್ಲಿ ಫ್ಯಾಂಟಸಿ ಪಾರ್ಕ್ ಮತ್ತೆ ಇತರ ಪ್ರವಾಸಿ ತಾಣಗಳು ಕೂಡ ಇದೆ. ಖಂಡಿತವಾಗ್ಲೂ ನೀವು ಇಲ್ಲಿಗೆ ಕೂಡ ಭೇಟಿಯನ್ನ ನೀಡಬಹುದಾಗಿದೆ. ಹಾಗೆ ಭಾರತೀಯ ಪ್ರವಾಸಿಗರಿಗೆ ಇ ವೀಸಾ ಲಭ್ಯವಿದ್ದು ಅಧಿಕೃತ ವಿಯೆಟ್ನಾಂ ಇ ವೀಸಾ ಪೋರ್ಟಲ್ ಅಪ್ಲಿಕೇಶನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಡಿಸೆಂಬರ್ನಿಂದ ಜನವರಿ ತಿಂಗಳು ಪ್ರವಾಸ ಮಾಡುವುದಕ್ಕೆ ಅತ್ಯಂತ ಸೂಕ್ತವಾಗಿರುವಂತಹ ಸಮಯವಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ವಿಯೆಟ್ನಾಂ ದೇಶದ ಬಗ್ಗೆ. ಇಲ್ಲಿಗೆ ಹೋದರೆ ಯಾವೆಲ್ಲ ಸ್ಥಳಗಳನ್ನು ನೋಡಬಹುದು ಅನ್ನೋದರ ಕುರಿತಾದ ಒಂದಿಷ್ಟು ಮಾಹಿತಿ.

ಮಾಹಿತಿ ಆಗಿತ್ತು. ಎಲ್ಲ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದು ನಿಮಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ಆಗಿದ್ದು ನೀವು ಟ್ರಾವೆಲ್ ಮಾಡಿರೋ ಯಾವ್ದಾದ್ರು ಪ್ಲೇಸ್ ನ ಬಗ್ಗೆ ತಿಳಿಸ್ತೀರಾ ಅಂದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವಂತಹ ಯಾವ್ದಾದ್ರು ಪ್ರವಾಸಿ ತಾಣದ ಬಗ್ಗೆ ತಿಳಿಸ್ತೀರಾ ಅಂದ್ರೆ, ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದ್ರೆ ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಸೊ ಹಾಗೆ ನೀವು ಮಾಡಬೇಕಾಗಿರೋದು ಇಷ್ಟೇ. ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ನೀವು ಮೆಸೇಜ್ ಅನ್ನ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ ಈ ದೊಡ್ಡ ಪ್ರಪಂಚವನ್ನ ನಮ್ಮ ಒಂದು ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ಎಸ್ಎಲ್ಸಿ ಮುಗಿಸಿರುವ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತಹ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.

0: ಎಲ್ ಐ ಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ ಐ ಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ ಐ ಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ ಐ ಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದು ಸುಂದರವಾದ ಸಂದೇಶವನ್ನು ನಾನು ಈ ದಿನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಸ್ನೇಹಿತರೆ ಮನೆಯನ್ನು ಬದಲಾಯಿಸ್ತಾನೆ, ಮನೆಯನ್ನು ಚೇಂಜ್ ಮಾಡ್ತಾನೆ, ಉಡುಪನ್ನು ಕೂಡ ಬದಲಿಸುತ್ತಾನೆ, ಸಂಬಂಧಗಳನ್ನು ಕೂಡ ಬದಲಿ ಮಾಡ್ತಾನೆ. ಆದರೂ ಅವನಿಗೆ ಯಾವುದರಲ್ಲಿ ತೃಪ್ತಿ ಇರೋದಿಲ್ಲ, ಅತೃಪ್ತನೇ ಆಗಿರ್ತಾನೆ. ಅಂದರೆ ಯಾವುದರಲ್ಲೂ ಕೂಡ ಅವನಿಗೆ ನೆಮ್ಮದಿ ಅನ್ನೋದಿರಲ್ಲ. ಈ ನೆಮ್ಮದಿ ಅನ್ನೋದು ಯಾಕೆ ಅವನಿಗಿರಲ್ಲ ಅಂದರೆ, ಅವನು ಬೇರೆಯದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾನೆ, ಬದಲಾವಣೆ ಮಾಡಿಕೊಳ್ತಾನೆ ಕೂಡ. ಆದರೆ ಅವನು ತನ್ನನ್ನು ಬದಲಾವಣೆ ಮಾಡಿಕೊಳ್ಳೋದಿಲ್ಲ. ಯಾವತ್ತೂ ಕೂಡ ಅವನು ತನ್ನನ್ನು ಬದಲಾವಣೆ ಮಾಡಿಕೊಳ್ಳದೆ ಬೇರೆ ಎಲ್ಲದನ್ನು, ಬೇರೆ ವ್ಯಕ್ತಿಯನ್ನು, ಉಡುಪನ್ನು, ಸಂಬಂಧವನ್ನು, ಸ್ನೇಹಿತರನ್ನು, ಎಲ್ಲರನ್ನು ಕೂಡ ಬದಲಾವಣೆ ಮಾಡಿಕೊಳ್ತಾ ಹೋಗ್ತಾನೆ. ಕೊನೆಗೆ ಅವನ ಮುಖದ ಮೇಲೆ ಧೂಳಿರ್ತಾ ಇತ್ತು, ಅವನು ಅವನ ಮುಖದ ಮೇಲೆ ಧೂಳನ್ನು ಒರೆಸ್ಕೊಳ್ದೆ ಕನ್ನಡಿ ಮೇಲಿರುವಂತಹ ಧೂಳನ್ನು ಒರೆಸ್ತಾ ಇದ್ದ. ಅದರಲ್ಲೂ ಕೂಡ ಅಸ್ಪಷ್ಟತೆಯನ್ನು, ಅತೃಪ್ತಿಯನ್ನು ಕಂಡುಕೊಂಡ. ಅಂದಾಗೆ ಸ್ನೇಹಿತರೆ, ಈ ಬದಲಾವಣೆ ಅನ್ನೋದು ನಮ್ಮಿಂದಲೇ ಶುರು ಆಗಬೇಕಲ್ವಾ? ಕೆಲವೊಂದು ಸಮಯದಲ್ಲಿ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಹಾಗೆ ಹೀಗೆ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ನನ್ನಿಂದನೂ ಕೂಡ ಏನೋ ತಪ್ಪಾಗಿರ್ಬೋದು, ನನ್ನಲ್ಲಿ ನಾನು ಫಸ್ಟ್ ಬದಲಾವಣೆ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅರ್ಧ ಅಲ್ಲೇ ನಮ್ಮ ಜೀವನ ಗೆದ್ದ ಹಾಗೆ ಅಲ್ವಾ? ಈ ಸುಂದರ ಸಂದೇಶದೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ. ಅಂದಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ TN ಸರಸ್ವತಿ ಮೇಡಮ್ ಅವರು ಅವರೇ ಬರೆದಂತಹ ಗೀತೆಗಳನ್ನು AI ಮೂಲಕ ಜನರೇಟ್ ಮಾಡಿ ನಮಗೆ ಕೇಳಿಸ್ತಾ ಇದ್ದಾರೆ ಸ್ನೇಹಿತರೆ. ತಡ ಮಾಡೋದು ಬೇಡ, ಸರಸ್ವತಿ ಮೇಡಮ್ ಅವರ ಒಂದು ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಆ ಗೀತೆಗಳನ್ನು ಕೇಳೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ.

ನಿಮ್ಮ ಸಾಹಿತ್ಯ ರಚನೆ ತುಂಬ ಚೆನ್ನಾಗಿದೆ ಸರಸ್ವತಿ ಮೇಡಮ್. ಭಾರತಾಂಬೆ ನಿನ್ನ ಮಡಿಲ ಕಂದ, ನಾನಾಗಿಹೆನು ಬರೆದಿಹೆನು ಅಭಿಮಾನದಿ ನುಡಿ ನಮನ ಒಂದನ್ನು, ಎಂತಹ ಸಾಲುಗಳವು. ಖಂಡಿತವಾಗ್ಲೂ ಭಾರತಾಂಬೆ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅನ್ಸತ್ತೆ, ಎಷ್ಟು ಬರೆದ್ರು ಕಡಿಮೆ ಅನ್ಸತ್ತೆ. ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಅನ್ನೋದೇ ಖುಷಿಯ ವಿಚಾರ ಅಲ್ವಾ ಸ್ನೇಹಿತರೆ? ಕಾರ್ಯಕ್ರಮ ಮುಂದುವರಿಸ್ತೀನಿ. ಟಿ ಎನ್ ಸರಸ್ವತಿ ಮೇಡಮ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಮತ್ತಷ್ಟು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಟಿ ಎನ್ ಸರಸ್ವತಿ ಮೇಡಮ್ ಅವರಿದ್ದಾರೆ. ಇವರು ಮೂಲತಃ ಶಿವಮೊಗ್ಗದವರು, ಜೊತೆಗೆ ಲೇಖಕಿ ಕೂಡ. ಸಾಕಷ್ಟು ಗೀತೆಗಳಿಗೆ ಸಾಹಿತ್ಯ ರಚನೆಯನ್ನ ಮಾಡಿದ್ದಾರೆ. ಈ ದಿನನೂ ಕೂಡ ಇವರ ಸಾಹಿತ್ಯ ರಚನೆಯ ಗೀತೆಗಳನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಈ ಎಲ್ಲ ಗೀತೆಗಳನ್ನ AI ಮೂಲಕ ಜನರೇಟ್ ಮಾಡಿದ್ದಾರೆ. ಭಾರತಾಂಬೆ ನಿನ್ನ ಮಡಿಲ ಕಂದ ನಾನಾಗಿ ಹೆನು ಅನ್ನುವಂತಹ ಗೀತೆ ತುಂಬಾನೇ ಚೆನ್ನಾಗಿತ್ತು. ಇದೇ ರೀತಿಯಲ್ಲಿ AI ಮೂಲಕ ಜನರೇಟ್ ಮಾಡಿರುವಂತಹ ಮತ್ತಷ್ಟು ಗೀತೆಗಳನ್ನ ಕೇಳೋಣ.

ಶ್ರಾವಣ ಮಾಸ ಅಂತಂದ್ರೇ ವಿಶೇಷ. ಇದನ್ನು ಹಬ್ಬಗಳ ಮಾಸ ಅಂತ ಕೂಡ ಕರಿತೀವಿ. ಸಾಕಷ್ಟು ಹಬ್ಬಾರಿ ದಿನಗಳು ಬರುತ್ತೆ, ಜೊತೆಗೆ ತುಂಬಾ ವಿಶೇಷತೆಯಿಂದ ಕೂಡಿದೆ ಈ ಮಾಸ. ಆ ಮಾಸದ ಕುರಿತು ಗೀತೆ ತುಂಬಾ ಅದ್ಭುತವಾಗಿತ್ತು. ಇದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಮತ್ತೊಂದು ವಿಶೇಷ ಹಬ್ಬದ ಬಗ್ಗೆ ಹಾಡಿನ ಮೂಲಕ ತಿಳಿಸಿದರೆ ಸ್ನೇಹಿತರೆ, ಆ ಗೀತೆಯನ್ನು ಕೇಳೋಣ.

0: ಅದೃಷ್ಟ ದೇವಿಯ ಗೀತೆ ತುಂಬಾನೇ ಅದ್ಭುತವಾಗಿತ್ತಲ್ವ ಸ್ನೇಹಿತರೆ? ಲಕ್ಷ್ಮಿಯನ್ನ ನಾವು ಶ್ರೀ ಅಂತ ಕೂಡ ಕರಿತೀವಿ, ಪದ್ಮಾವತಿ, ಕಮಲ, ಹರಿಪ್ರಿಯ, ಇಂದಿರಾ, ಚಂಚಲ, ಭಾರ್ಗವಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ವರಲಕ್ಷ್ಮಿ, ಮಹಾಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ನಾರಾಯಣಿ, ವೈಷ್ಣವಿ, ಸಮೃದ್ಧಿ, ಐಶ್ವರ್ಯ, ಈ ರೀತಿಯಲ್ಲಿ ಸಾಕಷ್ಟು ಹೆಸರುಗಳಿಂದ ಕರೆಯಲ್ಪಡುವಂತಹ ಅಮ್ಮನ ವಿಶೇಷತೆಯ ಕುರಿತು ಹಾಡು ತುಂಬಾ ಚೆನ್ನಾಗಿತ್ತು. ಈ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ TN ಸರಸ್ವತಿ ಮೇಡಮ್ ಅವರೇ ಬರೆದಂತಹ, ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು AI ಮೂಲಕ ಜನರೇಟ್ ಮಾಡಿ ನಮಗೆಲ್ಲ ಕೇಳಿಸ್ತಾ ಇದ್ದಾರೆ. ಶ್ರಾವಣ ಮಾಸದ ವಿಶೇಷ ಗೀತೆ ತುಂಬಾ ಅದ್ಭುತವಾಗಿತ್ತು ಕೇಳೋದಿಕ್ಕೂ ಕೂಡ. ಹಾಗೆ ಇವರು ಹವ್ಯಾಸಿ ಬರಹಗಾರರು ಮತ್ತು ಲೇಖಕಿಯಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಸರಸ್ವತಿ ಮೇಡಮ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ AI ಮೂಲಕ ಜನರೇಟ್ ಮಾಡಿದ ಗೀತೆಯನ್ನು ಕೇಳೋಣ.

0: ಟಿಎನ್ ಸರಸ್ವತಿ ಮೇಡಮ್, ನಿಮ್ಮ ಸಾಹಿತ್ಯ ರಚನೆಯಲ್ಲಿ ಮೂಡಿಬಂದಂತಹ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ವು. ಅದರಲ್ಲೂ ಎಐ ಮೂಲಕ ಜನರೇಟ್ ಮಾಡಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಕೇಳಿಸಿದಿರಿ. ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಒಂದಕ್ಕಿಂತ ಒಂದು ಗೀತೆಗಳು ತುಂಬಾ ಅದ್ಭುತವಾಗಿದ್ವು ಕೇಳಲಿಕ್ಕೂ ಕೂಡ, ಜೊತೆಗೆ ಸಾಹಿತ್ಯ ರಚನೆಯಲ್ಲೂ. ಸರಸ್ವತಿ ಮೇಡಮ್ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಕೂಡ ಈ ರೀತಿಯಲ್ಲಿ ಗೀತೆಗಳನ್ನ ರಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಜೊತೆಗೆ ಕಾದಂಬರಿ ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮ್ಮಲ್ಲಿದೆಯಾ? ಭಾವಗೀತೆಗಳನ್ನ ಹಾಡ್ತೀರಾ? ಸ್ವರಚಿತ ಕವನ ಮತ್ತು ಲೇಖನಗಳನ್ನ ರಚನೆ ಮಾಡ್ತೀರಾ? ಹಾಗಾದ್ರೆ ಮತ್ತೆ ಆಗ್ತಡ 9686092779 9686092779 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ವಿಷಯಗಳನ್ನು, ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಟಿ ಎನ್ ಸರಸ್ವತಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
9: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
8: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ನೀವು ಇದುವರೆಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡದೇ ಇರುವಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ನೀವು ಹಾಡಬೇಕಾಗತ್ತೆ. ಎಸ್ ಒಂಥರ ಮೇಡಮ್, ನಾವು ಯಾವಾಗೋ ಹಾಡಿದ್ವಿ, ಹೋದ ವರ್ಷ

0: ಹಾಡಿದ್ವಿ, ಹಚ್ಚೆ ವರ್ಷ ಹಾಡಿದ್ವಿ, ಮರ್ತೋಗ್ಬಿಟ್ಟಿದೆ ಹಾಡಿದ್ನೋ ಇಲ್ವೋ ಅಂತ, ಆ ಥರ ಎಲ್ಲ ಒಂಥರ ಕ್ಲಮ್ಸಿ ಕ್ಲಮ್ಸಿ ಮಾಡಿಕೊಂಡು ಎಸ್ ಹಾಡಬೇಡಿ. ನಿಮ್ಗೆ ಎಷ್ಟು ನೆನಪಿರತ್ತೆ ಈ ಹಾಡನ್ನ ನಾನು ಹಾಡಿದ್ದೆ, ಈ ಹಾಡನ್ನ ನಾನು ಹಾಡಿಲ್ಲ ಅಂತ, ಆ ರೀತಿಯ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಈ ದಿನ ಹಾಡ್ಬೋದು. ಸೊ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಲೈವ್ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ಲರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ತಂಡದಿಂದ ಮತ್ತು ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ಮಹಾನ್ ವ್ಯಕ್ತಿಯನ್ನ ಈ ದಿನ ನೆನಪು ಮಾಡಿಕೊಳ್ಳುವಂತಹ ದಿನ ಸ್ನೇಹಿತರೆ, ಅವರೇ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಒಂದು ಜನ್ಮದಿನವನ್ನ ನಾವು ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಖಂಡಿತವಾಗ್ಲೂ ಸ್ನೇಹಿತರೆ, ಒಂದು ಮನೆ ಅಥವಾ ಒಂದು ಅಣೆಕಟ್ಟು, ಯಾವುದೇ ಒಂದು ಬಿಲ್ಡಿಂಗ್ ಅನ್ನು ಕಟ್ಟುವಾಗ ಆ ಬಿಲ್ಡಿಂಗಿಗೆ ಪ್ಲ್ಯಾನ್ ಅಂತ ಬೇಕೇ ಬೇಕಲ್ವಾ? ಆ ಪ್ಲ್ಯಾನ್ ಚೆನ್ನಾಗಿದ್ದಾಗ ಮಾತ್ರ ಆ ಮನೆ, ಆ ದೇಶ, ಆ ಅಣೆಕಟ್ಟುಗಳು ಆ ಒಂದು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಕಾರ್ಯನಿರ್ವಹಿಸಿದವರಲ್ಲಿ ಮಹಾನ್ ವ್ಯಕ್ತಿಯಾಗಿ ನಮ್ಮ ಕನ್ನಡಕ್ಕೆ ಅಂದರೆ ನಮ್ಮ ಭಾರತಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಂತಹ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಈ ದಿನ ನೆನಪು ಮಾಡಿಕೊಳ್ಳುವಂತಹ ದಿನ. ಭಾರತ ಕಂಡ ಅತ್ಯಂತ ಶ್ರೇಷ್ಠ ಇಂಜಿನಿಯರ್ ಅಂದರೆ ಅವರು ಸರ್ ಎಂ ವಿ. KRS ಅಣೆಕಟ್ಟು ನಿರ್ಮಾಣ ಮಾಡುವಲ್ಲಿ, ಜೊತೆಗೆ ಸ್ವಯಂಚಾಲಿತ ಜಲ ನಿಯಂತ್ರಣ ಗೇಟ್ಗಳ ಒಂದು ಆವಿಷ್ಕಾರ ಮಾಡುವಲ್ಲಿ, ಹಾಗೆ ಈ ಹೈದರಾಬಾದಲ್ಲಿ ಪ್ರವಾಹ ರಕ್ಷಣಾ ವ್ಯವಸ್ಥೆ ಅಂತಹ ಐತಿಹಾಸಿಕ ಸಾಧನೆಗಳನ್ನು ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ, ಭಾರತ ರತ್ನ ಅನ್ನುವಂತಹ ಬಿರುದಿಗೆ ಕಾರಣರಾಗಿದ್ದಾರೆ, ಭಾಜನರಾಗಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗೆ ಸ್ನೇಹಿತರೆ, ಬಾಂಬೆಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ನೇಮಕ ಆಗಿದ್ದಂಥವರು. ಹಾಗೆ ನಾಸಿಕ್ ಮತ್ತು ಪುಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರಿನ ಪುರಸಭೆಯಲ್ಲಿ ನೀರು ಸರಬರಾಜಿಗೆ ಸಂಬಂಧಪಟ್ಟ ವಿನ್ಯಾಸ ಹಾಗೂ ಕಾರ್ಯನಿರ್ವಹಣೆ, ಸೂರತ್ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಣೆ, ಹಾಗೆ ಪುಣೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ, ಚೀನಾ ಹಾಗೂ ಜಪಾನ್ಗೆ ಭೇಟಿ ಮಾಡಿದ್ದಾರೆ, ಪುಣೆಯಲ್ಲಿ ವ್ಯವಸಾಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದಾರೆ, ಜೊತೆಗೆ ಬಾಂಬೆಯಲ್ಲಿ ಒಳಚರಂಡಿ ಕಾಮಗಾರಿ ಇಂಜಿನಿಯರ್ ಹಾಗೂ ಒಳಚರಂಡಿ ಮಂಡಳಿಯ ಸದಸ್ಯರಾಗಿದ್ದಂಥವರು ಕೂಡ ಭಾರತೀಯ ವ್ಯವಸಾಯ ಆಯೋಗಕ್ಕೆ ದಾಖಲೆಗಳ ಸಲ್ಲಿಕೆ ಮಾಡಿದ್ದಾರೆ, ಪೈಪ್ ಕರೆಗೆ ತಾವೇ ಪೇಟೆಂಟ್ ಪಡೆದುಕೊಂಡ ಅತ್ಯಾಧುನಿಕ ವಿಧಾನ ಬಳಸಿ ಸ್ವಯಂಚಾಲಿತ ಅಣೆಕಟ್ಟು ದ್ವಾರಗಳನ್ನು ಅಭಿವೃದ್ಧಿಪಡಿಸಿ ಅಳವಡಿಸುವ ಮೂಲಕ ಭಾರತ ನೀರಾವರಿ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನು ಬರೆದಂಥವರು ಸರ್ ಎಂ ವಿ ಆಗಿದ್ದರು. ಜೊತೆಗೆ ವ್ಯವಸಾಯದಲ್ಲಿ ಬ್ಲಾಕ್ ಸಿಸ್ಟಮ್ ಎಂಬ ಹೊಸ ವಿಧಾನವನ್ನು ಪರಿಚಯಿಸಿದ್ದು ಇವರೇ. ಹಾಗೆ ಶಿಮ್ಲಾ ವ್ಯವಸಾಯ ಆಯೋಗದಲ್ಲಿ ಬಾಂಬೆ ಸರ್ಕಾರವನ್ನು ಪ್ರತಿನಿಧಿಸಿದ್ರು, ಈಜಿಪ್ಟ್, ಕೆನಡಾ, ಅಮೆರಿಕ ಹಾಗೂ ರಷ್ಯಾ ದೇಶಗಳಿಗೆ ಭೇಟಿ ಕೊಟ್ಟಿದ್ರು, ಮೂಸಿ ನದಿಯ ಪ್ರವಾಹದಿಂದ ತತ್ತರಿಸಿದ ಹೈದರಾಬಾದ್ ನಗರಕ್ಕೆ ವಿಶೇಷ ನಿರ್ದೇಶಕರಾಗಿ ಇಂಜಿನಿಯರ್ ಆಗಿ ನೇಮಕವಾಗಿದ್ರು, ಪ್ರವಾಹದಿಂದ ಹಾಳಾದಂತಹ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರಗಳ ಪುನರ್ ನಿರ್ವಹಣೆಗೆ ಒತ್ತು ನೀಡಿದ್ರು, ಜೊತೆಗೆ ಮೈಸೂರು ಸರ್ಕಾರದ ಮುಖ್ಯ ಇಂಜಿನಿಯರ್ ಹಾಗೂ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ರು, ಮೈಸೂರು ದಿವಾನರಾಗಿ ನೇಮಕ ಆಗಿದ್ರು. ಅಷ್ಟೇ ಅಲ್ಲದೆ ಸಾರ್ವಜನಿಕ ಕಾಮಗಾರಿ ಹಾಗೂ ರೈಲ್ವೆ ಇಲಾಖೆ ಮೇಲ್ವಿಚಾರಣೆ ಈ ರೀತಿಯ ಒಂದು ಕೆಲಸದಲ್ಲಿ ಫೇಮಸ್ ಆಗಿದ್ರು, ಟಾಟಾ ಸ್ಟೀಲ್ನ ನಿರ್ದೇಶಕರ ಮಂಡಳಿಯಲ್ಲಿ ಒಬ್ಬ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು. ಹಾಗೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಪದವಿಯನ್ನು ನೀಡಿತ್ತು. ಅಷ್ಟೇ ಅಲ್ಲದೆ ಭಾರತ ಸರ್ಕಾರ ಅತ್ಯುಚ್ಚ ಗೌರವವಾದ ಭಾರತ ರತ್ನ ಇವರಿಗೆ ಲಭಿಸಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರ ಸ್ನೇಹಿತರೆ. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣರಾಗಿದ್ದಾರೆ ಸರ್ ಎಂ ವೀರವರು. ಈ ದಿನ ಅವರನ್ನು ನೆನಪು ಮಾಡಿಕೊಳ್ಳುವಂತಹ ಒಂದು ಸುದಿನ ಸ್ನೇಹಿತರೆ. ಸ್ನೇಹಿತರೆ, ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಕಾಯ ಅಳಿದರೂ ಕಾಯಕ ಅಳಿಯಲ್ಲ ಅಂತ. ಕಾಯ ನಮ್ಮೊಟ್ಟೆಗಿಲ್ಲ ಅಂದರೆ ಅವ್ರ ದೇಹ ಈಗ ಅವರು ನಮ್ಮೊಟ್ಟೆಗಿಲ್ಲ, ಆದರೆ ಅವರು ಮಾಡಿದಂತಹ ಕಾಯಕ ಕೆಲಸ ಈಗಲೂ ಕೂಡ ನಮ್ಮೊಟ್ಟೆಗಿದೆ. ಈಗಲೂ ಕೂಡ ನಮ್ಮೊಟ್ಟೆಗೆ ಅವರು ಅಜರಾಮರರಾಗಿದ್ದಾರೆ ಅಲ್ವಾ? ಅಂತಹ ಮಹಾನ್ ವ್ಯಕ್ತಿಯನ್ನು ಈ ದಿನ ನೆನಪು ಮಾಡಿಕೊಂಡು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ನಿನ್ನೆ ಪ್ರತಿಯೊಬ್ಬರು ಕೂಡ ತುಂಬ ಸ್ಪೆಷಲ್ಲಾಗಿ ಖುಷಿ ಖುಷಿಯಿಂದ ಗಣಪತಿಯ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ, ವಿಘ್ನ ನಿವಾರಕನನ್ನು ಪ್ರಾರ್ಥನೆ ಮಾಡಿದ್ದೀರಿ. ಹಾಗೆ ವಿಘ್ನ ನಿವಾರಕನನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕ? ವಿಘ್ನ ನಿವಾರಕನ ಒಂದು ವಾಹನಕ್ಕೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕಲ್ವಾ? ಎಸ್ ಮೋಷಕ ವಾಹನ. ಎಸ್ ಸ್ನೇಹಿತರೆ, ಇದು ಕೆಲವು ಕಡೆ ಸಂಪ್ರದಾಯ ಇದೆ, ಇನ್ನು ಕೆಲವು ಕಡೆ ಸಂಪ್ರದಾಯ ಇಲ್ಲ. ಇಲಿವಾರ ಅಂತ ಕೆಲವೊಂದು ಕಡೆ ಪೂಜೆ ಮಾಡ್ತಾರೆ. ಇಲಿಯನ್ನ ಅಂದರೆ ಆ ಹೆಸರನ್ನು ಹೇಳಿ ಒಂದು ಮೊಸರನ್ನವನ್ನು ನೈವೇದ್ಯ ಮಾಡ್ತಾರೆ. ಈ ದಿನ ನಿನ್ನೆ ಗಣಪತಿ ಪೂಜೆ ಮಾಡಿ ಈ ದಿನ ಇಲಿವಾರ ಅಂತ ಸ್ಪೆಷಲಾಗಿ ಪೂಜೆ ಮಾಡೋದುಂಟು. ಅಂದರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಪಶು ಪಕ್ಷಿಗಳಿಗೂ ಕೂಡ ಒಂದು ಪೂಜೆ, ಹಾಗೆ ಅವುಗಳ ಹೆಸರಿನಲ್ಲಿ ಒಂದು ವಿಶೇಷವಾಗಿರುವಂಥ ದಿನ ಇರುತ್ತೆ. ಅಂದರೆ ಅದು ಒಂದು ರೀತಿಯ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಬಿಂಬಿಸುತ್ತೆ ಅಲ್ವಾ? ಎಸ್ ಪ್ರತಿಯೊಂದು ಕೂಡ ಒಂದು ವಿಶೇಷವಾಗಿರುವಂಥ ಕಾರಣ ಇದ್ದೇ ಇರುತ್ತೆ ಅಂತ ಹೇಳ್ತಾ ಎಸ್ ಇಷ್ಟೊಂದು ಈ ಮಾಹಿತಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಹೇಳ್ತೀನಿ ಈ ದಿನದ ವಿಷಯ ಏನಪ್ಪ ಅಂದರೆ, ನೀವು ಇದುವರೆಗೂ ಹಾಡದೇ ಇರುವಂಥ ಗೀತೆಯನ್ನು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಬೇಕು. ಹಾಗಾದರೆ ರೆಡಿಯಾಗಿದ್ದೀರಲ್ವಾ? ನಾನಂತೂ ನಿಮ್ಮ ಗೀತೆಗಳನ್ನು ಕೇಳಲಿಕ್ಕೆ ರೆಡಿಯಾಗಿದ್ದೀನಿ, ನೀವು ಕೂಡ ಹಾಡಲಿಕ್ಕೆ ರೆಡಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗಾದರೆ ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡ, ವಿದ್ಯಾನಗರ, ಶಿವಮೊಗ್ಗ. ಇವತ್ತು ಬಿಂದಾಸ್ ಕಾರ್ಯಕ್ರಮ ಹೋಗಿ ಬಿಂದಾಸ್ ಮಾಹಿತಿ ಕಾರ್ಯಕ್ರಮ ಆಯ್ತು. ಆದ್ರೆ ಅನೇಕ ಹೊಸ ಮಾಹಿತಿಗಳು ಸಿಕ್ತು. ನಮ್ಮ ಒಂದು ಜಲಶಕ್ತಿಯ ಹರಿಕಾರ ಮತ್ತು ಕೈಗಾರಿಕಾ ಕಾರಣದ ಹರಿಕಾರ, ನಮ್ಮ ಕರ್ನಾಟಕದವರೇ ಆದ ಸರ್ ಎಂ ವಿಶ್ವೇಶ್ವರ ಅವರ ಹುಟ್ಟುಹಬ್ಬ ಇದೆ. ಈ ಸಂದರ್ಭದಲ್ಲಿ ನಾವು ಅವರನ್ನ ನೆನೆಸಲೇಬೇಕು, ಮತ್ತೆ ಅವ್ರು ಮಾಡಿದ ಒಂದು ಸಣ್ಣ ಕಾರ್ಯವನ್ನು ನಾವು ಕೂಡ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಇದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಒಳ್ಳೇದು. ಇನ್ನೊಂದು ಸಂತೋಷ ಅಂದ್ರೆ, ನಮ್ಮ ಹತ್ತಿರದಲ್ಲಿರೋ ಭದ್ರಾ ಟಿವಿ ಸೆಲ್ಲು, ಭದ್ರಾ ಡ್ಯಾಮು, ಇವೆಲ್ಲದಕ್ಕೂ ಅವರು ಯೋಜನೆಗಳನ್ನು ರೂಪಿಸಿ ಕೊಟ್ಟಿದ್ರು. ಅದೊಂದು ಸಂತೋಷದ ವಿಚಾರ ಮೇಡಮ್.
0: ಹೌದು.
1: ಇವತ್ತು ಯಾವತ್ತು ಅಪರೂಪಕ್ಕೆ ಹಾಡಿದ ಹಾಡಿ ಹಾಡಿ ಅಂತ ಹೇಳ್ತಾ ಇದ್ದೀರಾ?
0: ಅಪರೂಪಕ್ಕಲ್ಲ ಸರ್, ಹಾಡದೇ ಇರುವ ಗೀತೆ.
1: ಹಾ ಮೇಡಮ್, ಅದು ಈಗ ಹಾಡ್ತಾ ಇದ್ದೀನಿ. ಅದೇ ಇದರಿಂದ ಪ್ರಸಂಗದ ಗೆಂಡೆ ತಿಮ್ಮದಿಂದ.
0: ಓಕೆ.

ಬೇ ಮರಗಿಡಕ್ಕೆ ಹೋಗ್ಯಾಬೇ ಹಕ್ಕಿ ಹಾಡ್ಯಾಬೇ ಬೀರ್ಯಾಬೇ ಚೆಲುವ ಬೀರ್ಯಾಬೇ ಹಾಡಿ ಬಾ ನೋಡಿ ನಲಿಗೋಣ ತಮ್ಮ ನಾ ಹಾಡಿ ಕುಣಿಗೋಣ ತಮ್ಮ ಬೇಲಿ ಮ್ಯಾಗೆ ಬಣ್ಣದ ಹೂ

0: ಬೃಂದವೇ ಕುಂತರ ಸೆಳೆವ ಅಹ ಅಹ ಸಂತಸ ತರುವ ಕುಂತರ ಸೆಳೆವ ಸಂತಸ ತರುವ ಹೊಂಗೆ ತೊಂಗೆ ತೂಗಿ ಗಾಳಿ ಬೀಸವೇ ತೇರಾಗೇರಿ ಅಂಬರತಾಗೆ ನೇಸರ ನಗುತ್ತಾನೆ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ ಹೋಯ್ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ ಬಾ ನೋಡಿ ನಲಿಗೋಣ ತಮ್ಮ ನಾವು ಹಾಡಿ ಕುಣಿಗೋಣ ತಮ್ಮ ಬಿಂದಾಸ್ ಮಾರ್ನಿಂಗ್ ಸೆಲೆಬ್ರೇಟ್ ಮಾಡೋಣ ತಮ್ಮ ಆಯ್ತು ಮೇಡಮ್
1: ಸೂಪರ್ ಥ್ಯಾಂಕ್ ಯು
0: ಥ್ಯಾಂಕ್ ಯು ಮೇಡಮ್
1: ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ತೆ ಎನರ್ಜೆಟಿಕ್ ನವಾಸ್ ಸರ್ ಅವರು
2: ಹ್ಞೂ ರೀ ಮೇಡಮ್
1: ನಮಸ್ತೆ ಸರ್ ಆರಾಮ್ ಸರ್
2: ವಿಶೇಷ ಜನ್ಮದಿನದ ಶುಭಾಶಯಗಳು ರೀ ಮೇಡಮ್ ಎಲ್ಲಾರಿಗೆ ರೀ
1: ಹಾ ಸರ್
2: ಹೌನ್ರಿ ನಾವು ಒಂದ್ ಹಾಡ ಹಾಡ್ತೀವಿ ನೋಡ್ರಿ ಮೇಡಮ್ ನಾಷ್ಟ ಏನ್ ಬಂತ್ರಿ ಇವತ್ತ
1: ಪಡ್ಡು ಸರ್ ಪಡ್ಡು ಚಟ್ನಿ
2: ಹೌದ್ರಿ ಮೇಡಮ್ ಇನ್ನು ನಮ್ದು ನಾಷ್ಟ ಅನ್ನು ಇಲ್ರಿ ಊಟ ಇಲ್ರಿ ಕೆಲಸ ಮಾಡ್ಕೋ ತಂಗೆ ಕಾರ್ಯಕ್ರಮ ಕೇಳಕತ್ತಿದಾರಿ ಮೇಡಮ್ ಹೌನ್ರಿ
1: ಹಾಡಿ ಸರ್
2: ಹಾಡ್ತೀನಿ ನೋಡ್ರಿ ಮೇಡಮ್ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ ಬಾಳುವಿರಲ್ಲ

0: ನಿಮ್ಮೊಡನೆಂದು ನಾನು ನಂದು, ನಿಮ್ಮೊಡನೆಂದು ನಾನು ನಂದು, ಮಿಡಿದ ಕಂಬನಿ ಯಾರಿಲ್ಲ, ಭರವಸೆ ನೀಡುವೆ ಇಂದು ನಾ ನಿಮ್ಮೊಡನಿರುವೆನು ಎಂದು, ಭರವಸೆ ನೀಡುವೆ ಇಂದು ನಾ ನಿಮ್ಮೊಡನಿರುವೆನು ಎಂದು. ತಾಯಿಯಾಣೆ ನಿಮ್ಮನ್ನು ಕಾಡುವ ವೈರಿ ಒಳಿಸಲ್ಲ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಸಾವಿರ ಜನುಮದ ಪುಣ್ಯವೇನೋ ನಾನೇ ನಾಡಲ್ಲಿ ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ವರವೋ, ತಪಸ್ಸಿನ ಫಲವೋ ಹಿರಿಯರ ವರವೋ, ನಿಮ್ಮಿಯ ಪ್ರೀತಿಯ ಗಳಿಸಿರುವೆ. ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಯ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ.
1: ಧನ್ಯವಾದ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಿ?
2: ಆರಾಮಿದ್ದೀವ್ರಿ. ತಾವ್ ಕೂಡ ಆರಾಮಿದ್ದೀರಿ? ನಿನ್ನೆ ಹಬ್ಬ ಜೋರ್ ಆಯ್ತ್ರಿ ನಿಮ್ದು?
1: ಆಯ್ತು.
2: ಗಣೇಶನ ಹಬ್ಬ ಜೋರ್ ಆಯ್ತು ಅಂತ ಕೇಳಿದೇರಿ.
1: ಹೌದು, ಆಯ್ತು. ನಿಮ್ದು?
2: ನಮ್ದು ಕೂಡ ನಿನ್ನೆ ನಾವು ಗಣಪತಿ ತಂದೇವ್ರಿ. ಆಮ್ಯಾಗ ಗಣೇಶಗ ಕಡುಬು, ಹೂರಣ ಕಡುಬು ಮಾಡಿದ್ದೀವಿ. ಅಂದ್ರೆ ಹೋಳಿಗೆನು ಮಾಡ್ಬಹುದು, ಆದ್ರೆ ಅವನಿಗೆ ಕಡುಬು ಇಷ್ಟ, ಕಡುಬು ತುಪ್ಪ ತಿಂತಾನ ಅದ್ರಿ ಅವ. ಹಾಗಾಗಿ ಕಡುಬು ಮಾಡಿ ನೈವೇದ್ಯ ಮಾಡಿ ಹಬ್ಬ ಮಾಡ್ತೇವ್ರಿ.
1: ವೆರಿ ನೈಸ್, ಸೂಪರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಅದೇ ಮೇಡಮ್, ನಾನು ಗಣೇಶನ್ ಬಗ್ಗೆ ಒಂದ್ ನಿನ್ನೆ ನನ್ಗೆ ಲೈನ್ ಸಿಗ್ಲಿಲ್ಲ, ಇವತ್ ಹೇಳ್ತೀನಿ.
1: ಸರಿ.
2: ನಾವು ಚಿಕ್ಕವರಿದ್ದ ಹೇಳ್ತಿದ್ದೆ, ಈಗ ಹೇಳ್ತಾರ ಇಲ್ಲ ಗೊತ್ತಿಲ್ಲ. ಬಾರೋ ಬಾರೋ ಗಣಪ, ಇಷ್ಟೇ ಕಣ್ಣು ನಿನ್ಗಪ್ಪ, ಇಲೇ ಮೇಲೆ ಕುಂತ್ಯಪ್ಪ, ಭಕ್ತರ್ ಮನಿ ಹೊರಟ್ಯಪ್ಪ, ಕಡುಬು ತುಪ್ಪು ತಿಂದ್ಯಪ್ಪ, ಹಾದ್ಯಾಗ ಬಂದಾನ ಹಾವಪ್ಪ, ಅಂಜಿ ಓಡ್ಯಾನಿಲ್ಯಪ್ಪ, ನೋಡಿ ನಕ್ಕನ್ ಚಂದ್ರಪ್ಪ, ಬಿದ್ದೇ ಬಿಟ್ಟನ್ ಗಣಪ್ಪ. ಇಷ್ಟು ನನ್ಗೆ ಅನ್ಸಿದ್ದು.
1: ನಾವು ಚಿಕ್ಕವರಿದ್ದ ಒಂದ್ ಗೀತೆ ಆಡ್ತಿದ್ವಿ, ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು, ಈ ರೀತಿ ಒಂದ್ ಗೀತೆ. ಸ್ವಲ್ಪ ಮದ್ದೆ ಮರ್ತು ಹೋಯ್ತು.
2: ಅಂದ್ರೆ ಯಾವಾಗಲೂ ಹೇಳಿದ್ರ ನಮ್ಗೆ ನೆನ್ಪಿರ್ತದ್ರೆ,
1: ಹೇಳಂಗಿಲ್ಲಲ್ವಾ.
2: ನೆನ್ಪಿರಂಗಿರ. ಎಲ್ಲರಿಗೆ ಗಣೇಶನ ಹಬ್ಬದ ಶುಭಾಶಯಗಳ್ರಿ. ನಿಮ್ಗೂ ಕೂಡ ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಮೇಡಮ್.
1: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್.
3: ಹಬ್ಬ ಆಯ್ತಾ?
1: ಹಬ್ಬ ಆಯ್ತು. ನಿಮ್ದಾಯ್ತಮ್ಮ?
3: ಮೇಡಮ್ ಆಯ್ತು. ನಾವೇನ್ ಗಣೇಶನ್ ಕೂರ್ಸಲ್ಲ, ಹಬ್ಬ ಮಾಡಿದ್ವಿ. ನೀವು ಕೂರಿಸ್ತೀರಾ?
1: ನಮ್ಗೆ ಸೇಮ್ ಅದೇ, ನಾವು ಗಣಪತಿ ಕೂರ್ಸೋದಿಲ್ಲ, ಹಬ್ಬ ಮಾಡಿದ್ವಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಅದು ಅದು ಕಂಗಳು ಒಂದನೆ ಹೇಳಿದೆ ಅಂತ, ಯಾರು ಹೇಳಿಲ್ಲ ಅನ್ಕೊಂತೀನಿ.
1: ಓಕೆ, ಬೇರೆ ಅವರು ಹೇಳ್ಬೋದು, ನೀವು ಹಾಡಿರ್ಬಾರ್ದು ಇದುವರೆಗೂ ಆ ರೀತಿ.
3: ನಾನು ಹೇಳಿಲ್ಲ ಅದು.
1: ಹಂಗಾದ್ರೆ ಹಾಡಿ.
3: ಓಕೆ ಮೇಡಮ್. ನುಡಿಯ ಜಾರಿದ ಹೂವಿದು ನುಡಿಯದ

ಸದಾ ಬಂದವು. ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ. ಕಂಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿವೆ. ಆಡದೆ ಉಳಿದಿಹ ಮಾತು ನೂರಿವೆ. ಕಂಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿವೆ. ಆಡದೆ ಉಳಿದಿಹ ಮಾತು ನೂರಿವೆ.

0: கேட்டக்கே உலவினா காவியக்கே இந்த டீட்டிக்கே
1: ಗೀತಾ ಮೇಡಮ್ ಒಂದ್ ಮೆಲೋಡ್ ಗೀತೆ ತುಂಬಾ ಚೆನ್ನಾಗಿದೆ ಈ ಗೀತೆ.
2: ಹೌದು ನಮ್ಗೆ ತುಂಬಾ ಇಷ್ಟ ಈ ಸಾಂಗ್, ಓಲ್ಡ್ ಫಿಲ್ಮ್ ಅನ್ಸುತ್ತೆ.
1: ಹೌದೌದೌದೌದು ಸಖತ್
2: ಫಿಲ್ಮ್ ಅಂತ ಗೊತ್ತಿಲ್ಲ ಮೇಡಮ್, ತುಂಬಾ ಇಷ್ಟ. ಮೊನ್ನೆ ಒಂದ್ಸಲ ಹೇಳಿದ್ದು ಅಷ್ಟೇ, ಅದು ಯಾವ ಫಿಲ್ಮ್ ಅಂತ ಗೊತ್ತಿಲ್ಲ. ಅದ್ ಕೆಂಪಾದವು ಎಲ್ಲ ಕೆಂಪಾದವು, ಇದು ಓಲ್ಡ್ ಫಿಲ್ಮ್ ಅನ್ಸಂತ ಮೇಡಮ್, ಇಷ್ಟ ಇದು.
1: ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು ಸೋ ಮಚ್.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಾ?
3: ಆರಾಮಿದ್ದೀವಪ್ಪ, ನೀವು?
1: ಮೇಡಮ್ ಆರಾಮಾಗಿದ್ದೀನಿ.
3: ತಿಂಡಿ ಆಯ್ತಮ್ಮ?
1: ಮೇಡಮ್.

0: ಸ್ನೇಹ ಎಂದೆಂದು ಮನನೊಂದು ಕೂಗಾಡಿದೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ಬಳಿದು ಬಾ.
1: ಒಂದು ಒಳ್ಳೆ ಮೆಲೋಡಿ ಗೀತೆನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ.
0: ಥ್ಯಾಂಕ್ ಯು ಅಮ್ಮ, ತುಂಬಾ ಇಷ್ಟ ಹಳೆ ಹಾಡೆಲ್ಲ,
1: ತುಂಬಾ ಚೆನ್ನಾಗಿದೆ ಗೀತೆ ಮಂಜು. ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ ಸ್ನೇಹಿತರೆ, ಪುಟ್ಟದೊಂದು ವಿರಾಮ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಇದುವರೆಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡದೆ ಇರುವಂತಹ ಗೀತೆಯನ್ನು ಈ ದಿನ ನೀವು ಹಾಡಬೇಕು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096270969. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ಹಲೋ.
8: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
8: ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವು ಹೇಗಿದ್ದೀರ ಮೇಡಮ್?
1: ಆರಾಮ್ ಸರ್, ಆರಾಮ್ ಸರ್. ಹೇಗಿದೆ
8: ಮೇಡಮ್?
1: ಎಸ್ ಸರ್, ಆಯ್ತು. ನಿಮ್ದಾಯ್ತಾ?
8: ಆಯ್ತು ಮೇಡಮ್.
1: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
8: ಮೇಡಮ್? ನಮ್ಮ ಸರ್ ವಿಶ್ವೇಶ್ವರಯ್ಯ ಅವರದು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಖಂಡಿತ ಖಂಡಿತ.
8: ಯಾಕಂದ್ರೆ ಕೂತು ತುಕ್ಕ ಹಿಡಿಯಕ್ಕಿಂತ ದುಡಿದು ಮೂಳೆ ಸವಿಸೋದಂತ ಒಳ್ಳೇದಂತೆ ಮೇಡಮ್.
1: ಸೂಪರ್, ಅವ್ರು ಅದೇ ತರ ಅಲ್ವಾ ಸರ್?
8: ಹೌದು ಮೇಡಮ್, ಇದು ಮಾತು ಕೇಳಿದಾಗೆಲ್ಲ ನನ್ನ ಜೀವನದಲ್ಲಿ ಇದು ಅವಾಗವಾಗ ನೆನಪಾಗ್ತಾ ಇರುತ್ತೆ ಮೇಡಮ್.
1: ನಿಜ ಸರ್, ನಿಜ ಸರ್. ಇವರೆಲ್ಲರೂ ನಮಗೆ ಒಂಥರ ಸ್ಫೂರ್ತಿ ಸರ್.
8: ಖಂಡಿತ ಮೇಡಮ್, ಹೌದು.
1: ಓಕೆ ಸರ್, ಹಾಡಿ ಸರ್.
8: ಮೇಡಮ್, ಈ ಗೀತೆ ಯಾರು ಆಡಿಲ್ಲ ಇವತ್ತಿನವರೆಗೂ, ಹಂಗಾಗಿ ಈ ಗೀತೆ ಅವ್ರು ತಗೊಂಡಿದ್ದೀನಿ. ಡ್ರೈವರ್ ಹನುಮಂತ್ ತುಂಬಾ ಚೆನ್ನಾಗಿರೋ ಗೀತೆ ಮೇಡಮ್ ಇದು.
1: ಕೇಳೋಣ, ಹಾಡಿ ಸರ್. ಸೂಪರ್.
8: ಸಿಂಗಾರಿ ಎದುರು ಬಂದರಾಯ್ತು, ಸಿಂಗಾರಿ ಒಳಗೆ ಕೂತರಾಯ್ತು, ಕಾರು ನಿಲ್ಲಲ್ಲ, ಬ್ರೇಕು ಹಿಡಿಯಲ್ಲ, ಯಾರ ಮಾತು ಇವಳು ಕೇಳೋದಿಲ್ಲ, ಅಕ್ಕಿಪೇಟೆ, ಅರಳಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಮಮ್ಮಪೇಟೆ, ಕಬ್ಬನ್ಪೇಟೆ, ಯಲ್ಲಪೇಟೆ, ಇರಪೇಟೆ. ಸಿಂಗಾರಿ ಎದುರು ಬಂದರಾಯ್ತು, ಸಿಂಗಾರಿ ಒಳಗೆ ಕೂತರಾಯ್ತು, ಎಳೆಯ ಹುಡುಗರ ಎದುರಾದಾಗ ಮುಜುಗರ ಈ ಕಾರಿಗೆ, ನಲಿವ ಹುಡುಗಿಯ ಬಳಿ ಬಂದಾಗ ಸಡಗರ ಸಿಂಗಾರಿಗೆ, ನಲಿ ನೆಲದಲ್ಲಿ ಹಾರುವ ಏರೋಪ್ಲೇನ್, ಕತ್ತಲೆ ಮೀರುವ ರೋಟಿಂಜನ್, ನೆಲದಲ್ಲಿ ಆರುವ ಏರೋಪ್ಲೇನ್,

0: ಕತ್ತಲೆ ಮೀರುವ ರೋಟಿಂಜನ್ ಗಡ ಗಡ ಎಂದು ಗುಡು ಗುಡು ಓಡೋ ಅಂದದ ರಾಣಿ ಜೈ ಬಜರಂಗ ಬಲಿ. ಸಿಂಗಾರಿ ಎದುರು ಬಂದರಾಯ್ತು, ಸಿಂಗಾರಿ ಒಳಗೆ ಕೂತರಾಯ್ತು. ಕಾರು ನಿಲ್ಲಲ್ಲ, ಬ್ರೇಕು ಹಿಡಿಯಲ್ಲ, ಯಾರ ಮಾತು ಇವಳು ಇನ್ನು ಕೇಳೋದಿಲ್ಲ.
1: ಓಹೋ, ಸುಬ್ರಹ್ಮಣ್ಯ ಸರ್ ಎಲ್ಲಿಂದ ಹುಡ್ಕೊಂಡು ಬಂದಿದ್ರೆ? ಆಕ್ಚುಲಿ ನಾನು ಈ ಗೀತನ ಕೇಳಿರ್ಲಿಲ್ಲ.
0: ಇಲ್ಲ, ಒಂದ್ಸತಿ ಪ್ಲೇ ಮಾಡಿ ನೋಡಿ ಮೇಡಮ್, ಎಷ್ಟು ಅದ್ಭುತವಾಗಿ ಆಡಿದ್ದಾರೆ ನಮ್ಮ ಎಸ್ಪಿ ಅಂದ್ರೆ. ಇದೆಯಾ ನೋಡಿ ಮೇಡಮ್, ಯಾವ್ದು ಅಕ್ಕಿಪೇಟೆ, ಹಳ್ಳಿಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಮಾಮೂಲ್ಪೇಟೆ, ಕಬ್ಬನ್ಪೇಟೆ, ಎಲ್ಲ ಪೇಟೆ, ಇರಪೇಟೆ, ಅದ್ಭುತವಾಗಿ ಆಡಿದ್ದಾರೆ ಮೇಡಮ್. ನಿಜವಾಗ್ಲೂ
1: ಎಲ್ಲ ಪೇಟೆಗಳನ್ನ ಗೀತೆಯಲ್ಲೇ ಪರಿಚಯ ಮಾಡ್ಬಿಟ್ಟಿದ್ದಾರೆ.
0: ಹೌದು ಮೇಡಮ್, ಜೀವ ದಯಶಂಕರ್ ಅವರ ಸಾಹಿತ್ಯ ನಂಗೆ ತುಂಬಾ ಇಷ್ಟ ಆಯ್ತು. ಇದು ಚೆನ್ನಾಗಿ ಆಡಿದ್ದಾರೆ.
1: ಆಕ್ಚುಲಿ ನೀವು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಹಾಡಿದ್ರಿ. ಥ್ಯಾಂಕ್ ಯು.
0: ಓ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್,
1: ಹೊಸ ಬದಲಾವಣೆಯನ್ನ ಮಾಡ್ಕೊಂಡಿದ್ದಕ್ಕೆ.
0: ಹೌದು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್
1: ಸರ್. ಎಸ್ ಸರ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್. ಮೀನಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಿನ್ನ ರಾಷ್ಟ್ರೀಯ ಹಿಂದಿ ದಿವಸ ಇತ್ತಲ್ಲ, ಅದಕ್ಕೆ ಲತಾ ಮಂಗೇಶ್ಕರ್ ಕನ್ನಡದಲ್ಲಿ ಹಾಡಿದ್ದು. ಯಾರೋ ಹಾಡಿಲ್ಲ ಅನ್ಸುತ್ತೆ. ಆಮೇಲೆ ಸರ್ ಎಂ ಇ ವಿಶ್ವೇಶ್ವರಯ್ಯನ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು.
1: ಎಸ್ ಮೇಡಮ್.
2: ನಾವು ಹೋದ ವರ್ಷ ಮುದ್ದೇನಹಳ್ಳಿ ಅವ್ರ ಮ್ಯೂಸಿಯಂ ಅಲ್ಲಿ ಭಾರತ ರತ್ನ ಮೆಡಲ್ ನೋಡಿದ್ವಿ. ತುಂಬಾ ಚೆನ್ನಾಗಿದೆ ಮ್ಯೂಸಿಯಂ. ಅವ್ರ ಒಂದು ಎಲ್ಲಾನು ಫೋಟೋಗ್ರಫಿ ಎಲ್ಲ ಹಾಕಿದ್ದಾರೆ, ಭಾರತ ರತ್ನ ಮೆಡಲ್ ಅಲ್ಲಿ ಇಟ್ಟಿದ್ದಾರೆ.
1: ವೆರಿ ನೈಸ್.
2: ಸಾರ್ಥಕ ಆಯ್ತು ಅನ್ಕೊಂಡು ನೋಡಿದ್ರೆ.
1: ನಿಜವಾಗ್ಲು ನಿಜವಾಗ್ಲು ಖಂಡಿತ. ಎಸ್ ಮೇಡಮ್, ಹಾಡಿ.
2: ಇದು ಸಂಗೊಳ್ಳಿ ರಾಯಣ್ಣ ಫಿಲ್ಮ್ದು.
1: ಓಕೆ ಮ್ಯಾಮ್.

0: ಕಂಟೇ ಆ ಕಳ ಕರು ಬಿಟ್ಟೆ ಓ ಕಳೆ ಕಂಡೇವ ಆ ಕಳ ಹಿಂಡವ ಬೆಳ್ಳನೆ ಬೆಳಗಾಯಿತು ಕಿತ್ತೂರ ಹೊಸ ಬಾಳೆ ಚಕ್ಕರೆ ರಸ ಬಾಳೆ ಹಿಂಡಿದ ನರೆ ಹಾಲು ದಂಡಿನ ದೊರೆ ಪಾಲು ಬೆಳ್ಳನೆ ಬೆಳಗಾಯಿತು ಬೆಳ್ಳನೆ ಬೆಳಗಾಯಿತು.
1: ಓಕೆ ಸೂಪರ್ ವೋ, ಚೆನ್ನಾಗಿದೆ ಗೀತೆ.
2: ಲತಾ ಮಂಗೇಶ್ಕರ್ ಒಂದೇ ಒಂದು ಹಾಡಿದ್ ಕನ್ನಡನಲ್ಲಿ.
1: ಓ ವೆರಿ ನೈಸ್, ಸೂಪರ್. ತುಂಬಾ ವಿಶೇಷವಾಗಿರುವಂತ ಗೀತೆ ನಾವು ನೆನ್ಪು ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಿ
3: ನೀವು? ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ಆರಾಮ್ ಸರ್, ಆರಾಮ್ ಸರ್, ಆರಾಮಾಗಿದ್ದೀನಿ.
3: ಮೇಡಮ್ ಅವರೇ ತಿಂಡಿ ಆಯ್ತೇನ್ರಿ?
1: ಆಯ್ತು ಸರ್, ಪಡ್ಡು ಚಟ್ನಿ. ನಿಮ್ದು?
3: ನಮ್ದು ಮಂಡಕ್ಕಿ ನೆನಸು ಮಾಡ್ತಾರಲ್ರಿ,
1: ತೋಸಿದ ಮಂಡಕ್ಕಿ.
3: ತೋಸಿದ ಮಂಡಕ್ಕಿ, ಕೆಲವರು ತೋಸಿದ ಮಂಡಕ್ಕಿ ಅಂದ್ರೆ ಗೊತ್ತಾಗೋದಿಲ್ಲ, ಅದಕ್ಕೆ ನಾನು ಈ ತರ ಹೇಳಿದ್ದು.
1: ಕೆಲವರು ಮಂಡಕ್ಕಿ ಉಸುಳೆ ಅಂತಾರೆ, ಕೆಲವರು ತೋಸಿದ ಮಂಡಕ್ಕಿ ಅಂತಾರೆ.
3: ಅದು ಒಬ್ಬೊಬ್ರು ಒಂದೊಂದ್ ರೀತಿಯಲ್ಲಿ ಕರೀತಾರಲ್ಲ, ಹಂಗಾಗಿ ನಾವ್ ಈ ತರ ಹೇಳ್ಬಿಟ್ರೆ ಏನು ಅಂತ ನಿಜವಾದ ಗೊತ್ತಾಗುತ್ತೆ ಅಂತೇಳಿ.
1: ಸೂಪರ್, ಒಂಥರ ಲಾಜಿಕ್ ಚೆನ್ನಾಗಿದೆ ನಿಮ್ದು ಕೂಡ.
3: ಅವ್ರ ಬಾಯಿಂದ ಗೊತ್ತಾಗ್ಬಿಡುತ್ತೆ ಏನ್ ಬರುತ್ತೆ ಅಂತೇಳಿ.
1: ಕರೆಕ್ಟ್, ಕರೆಕ್ಟ್ ಸರ್.
3: ಮೇಡಮ್ ಅರೆ
1: ಹೇಳಿ,
3: ಹಾಡ್ ಹೇಳ್ಬೇಕಲ್ರ?
1: ಹೌದಲ್ರ, ಯಾಕ್ರಿ ಸರ?
3: ಆಯ್ತ್ರಿ ಮೇಡಮ್ ಅರೆ, ಆಡ್ತೀನಿ ಒಟ್ಟು ನನಗ್ ಬರೋ ಅಂತ ಹಾಡ್ ಮಾತ್ರ ಆಡ್ತಾ ಇದೀನಿ.
1: ಆಯ್ತು ಸರ್.
3: ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನ

0: ಬಯಸಿದಂತೆ ಬಾಳಲ್ಲಿ ಏನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ನಿಧಾನಿಸು ನಿಧಾನಿಸು. ಧನ್ಯವಾದಗಳು ಮೇಡಮ್.
1: ಒಂದೊಂದು ಅರ್ಥಗರ್ಭಿತವಾದ ಗೀತೆನ ಆಯ್ಕೆ ಮಾಡ್ಕೊಂಡು ನಗ್ನಗ್ತಾ ಖುಷಿ ಖುಷಿಯಲ್ಲಿ ಚಂದ ಹಾಡಿದ್ರಿ.
0: ತಿಂಡಿ ತಿಂತಾನೆ ಕರೆ ಮಾಡ್ತಾ ಇದ್ದೆ, ಒಂದ್ ತುತ್ತು ತಿಂತಾ ಇದ್ದೆ ನಿಲ್ಸ್ತದೆ, ಮತ್ತೆ ಕರೆ ಎತ್ಬಿಟ್ರೆ ಹೆಂಗ್ ಮಾತಾಡೋದು ಬಾಯಿಗಿದ್ರೆ ಅಂತಂದ ಹೇಳಿ ಒಂದ್ ತುತ್ತು ತಿನ್ನೋದು ನಿಲ್ತದೆ, ಒಂದ್ ತುತ್ತು
1: ತಿನ್ನೋದು
0: ಬಾಯಿ ಒಳಗಿದ್ದಾಗ. ಇವನ್ ಯಾರು ಇವನು ಮಾತಾಡಕ್ ಬರ್ತಾ ಇಲ್ಲ, ಇವನ್ ಯಾರೋ ಫೋನ್ ಮಾಡ್ಬಿಟ್ಟನಲ್ಲ ಅನ್ಕೊಂಡ್ಬಿಟ್ರೆ.
1: ದೇವ್ರೆ, ಓಕೆ ಸರ್, ಒಳ್ಳೇದಾಗ್ಲಿ, ಆರಾಮ ಕುತ್ಕೊಂಡು ತಿನ್ನಿ ಸರ್ ಇವಾಗ.
0: ಓಕೆ ಮೇಡಮ್, ಬರೇ ಧನ್ಯವಾದಗಳು.
1: ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ. ಬಸವರಾಜ್ ಸರ್ ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಮೇಡಮ್. ಹಾಗೆ ಅಭಿಯಂತರ ದಿನಾಚರಣೆ ಶುಭಾಶಯಗಳು.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ನಾನು ಇದುವರೆಗೆ ಆಡದೇ ಇರುವಂತ ಒಂದು ಬಬ್ರುಹಾನ ಇದು ಕಂದ ಪದ್ಯ ಅಂತೀವಿ.
1: ಓ ಸೂಪರ್.
2: ಅದನ್ನ ಆಡ್ಬೇಕಂತ ಪ್ರಯತ್ನ ಮಾಡಿದ್ವಿ ಮೇಡಮ್.
1: ಎಸ್ ಸರ್.
2: ಯಾರು ತಿಳಿಯರು ನಿನ್ನ ಭುಜಬಲದ ಪರಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಹಗಲಿರುಳು ನೆರಳಂತೆ ತಲೆಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಅವನಿಲ್ಲದೆ ಬಂದ ನೀನು ಋಣಕ್ಕೆ ಸಮಾನ, ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ, ಆಗ್ರಹಳು ಎದುರಾದ ಹರಿಗಳನ್ನು ಗ್ರಹಿಸೋ ವ್ಯಾಘ್ರನಿವನೋ, ಉಗ್ರ ಪ್ರತಾಪೀ. ಓಹೋ, ಉಗ್ರ ಪ್ರತಾಪಿಯ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ, ನೂಪುರಂಗಳ ಕಟ್ಟಿ ನಟಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರಯೂಹದೆ ನುಗ್ಗಿ ಛಲದಿಂದ ಭೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟಾ ನೀನು, ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ, ಹೋಗೋ ಹೋಗೋ ಎಲೋ ಸಿಖಂಡಿ. ಪಡಬಡ ಸಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಢ, ಗುಂಡಿಗೆಯ ತುಂಡರಿಸಿರ ಚಂಡಿ ಗೌತಣ ವೀವ ಈ ಗಾಂಡೀವಿ, ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ, ಚಂಡನೋ ಪ್ರಚಂಡನೋ ಕುಂಡನೋ ನಿರ್ಧರಿಸುವುದು ರಣರಂಗ, ಹೂಡು ಬಾಣಗಳ ಮಾಡುವೆ ಮಾನಭಂಗ, ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬಿರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ, ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಓಕೆ ಸರ್, ತುಂಬಾ ಚಂದ ಪ್ರಾಕ್ಟೀಸ್ ಮಾಡಿದಿರಿ, ತುಂಬಾ ಚಂದ ಹಾಡಿದ್ರಿ ಬಸವರಾಜ್ ಸರ್.
0: ಧನ್ಯವಾದಗಳು ಮೇಡಮ್.
1: ಓಕೆ, ನಿಮಗೆ ಗೀತಾ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ.
0: ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ಶುಭೋದಯ ಮಹಾಲಕ್ಷ್ಮಿ ಮೇಡಮ್.
1: ಶುಭೋದಯ ಅಬೀನಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದೀವಪ್ಪ, ನೀವು ಚೆನ್ನಾಗಿದ್ದೀರಾ?
1: ಎಸ್ ಮೇಡಮ್,
3: ಗಣಪತಿ ಹಬ್ಬ ಮುಗಿಸಿದಿರಿ ಎಲ್ರು?
1: ಹಾ ಮೇಡಮ್. ಓಕೆ ಮೇಡಮ್, ಯಾವ್ದಾದ್ರು
3: ಹಾಡು ಹೇಳಿದ್ರಲ್ಲ, ಯಾವ್ದು ಹಾಡ್ತೀರ? ಕನಕದಾಸರ ಒಂದು ರಚನೆ.
1: ಓಕೆ.
3: ನಮ್ಮಮ್ಮ ಶಾ

சாசி வித்தைய பல்ல ரமணி ஹம்பல நொல்ல சாசிக நிவனா

0: ಮಹೇಶ್ವರಿ ನಿಮ್ಮೊಳಗೆ ಹರ್ಯಾದಮ್ಮ ನಿಮ್ಮೊಳಗೆ ಹರ್ಯಾದಮ್ಮ.
1: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್? ಇವತ್ತು ನೀವ್ ಅದೇ ಯಾವತ್ತು ಹಾಡಿಲ್ದೇ ಇರೋದು ಹಾಡ್ಬೇಕು ಅಂದ್ರಲ್ಲ, ರಂಗನಾಯಕಿ ಚಿತ್ರದ ಒಂದು ಸೆಲೆಕ್ಟ್ ಮಾಡಿದ್ರಿ ಮೇಡಮ್.
1: ಹಾಡಿ ಸರ್.
2: ಅದೊಂದು ಹಾಡ್ತೀನಿ ಮೇಡಮ್.
1: ಸರ್,
2: ಜೈ ಜಯ ಹೃದಯ ಜಯಂಕಾರ, ಹೇ ಹೇ ಪ್ರಣಯ ಟೇಂಕಾರ, ಹೂ ಹೂ ಸುಖದ ಹುಂಕಾರ.

0: హృదయ జింకార మేడం.
1: ಓಕೆ ಸರ್, ಆಕ್ಚುಲಿ ರಂಗನಾಯಕಿ ಫಿಲ್ಮ್ ಅಲ್ಲಿ ಗೀತೆನ ಕೇಳಿರ್ಲಿಲ್ಲ ಸರ್.
0: ನಿಜ ಮೇಡಮ್, ಈ ಗೀತೆ ಅದು ಬೇರೆ ಒಂದು ಎರಡ್ ಮೂರ್ ಗೀತೆ ಮುಂದೆ ಮಸ್ಕಾಗ್ಬಿಟ್ಟಿತ್ತು. ಬಟ್ ಇದು ತುಂಬಾ ಚೆನ್ನಾಗಿದೆ ಮೇಡಮ್, ನೀವು ಹಾಡು ಕೇಳಿದ್ರೆ ಅದ್ಭುತವಾಗಿದೆ. 5 ನಿಮಿಷ ಇದೆ ಹಾಡು.
1: ಹೌದಾ?
0: ತುಂಬಾ ಇಷ್ಟ ಮೇಡಮ್ ನನಗೆ, ಕೇಳಿ ಅವಕಾಶ ಸಿಕ್ಕಿದ್ರೆ. ತುಂಬಾ ಚೆನ್ನಾಗಿದೆ ಮೇಡಮ್.
1: ಸೂಪರ್ ಸರ್, ವೆರಿ ನೈಸ್, ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಿಮ್ಮ ಸರ್ ಅವರು, ನಿಮ್ಮ ಯಜಮಾನರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಅವ್ರು ನಿಮಗೆ ರೀ ಅಂತ ಕರೀತಾರೆ, ನೀವ್ ಅವ್ರನ್ನ ಏನಂತ ಕರೀತೀರಿ? ನೀವು ರೀ ಅಂತ ಕರೀತೀರಾ? ಸರಿ,
2: ಈಗ ರೀ.
1: ಓ, ಮದ್ವೆಗಿಂತ ಮುಂಚೆ ಮಾಮಾ ಅಂತ ಕರಿತಾ ಇದ್ರ?
2: ಹೌದ್ರಿ, ಅವರು ಉಮೇಶ್ ಮಾಮಾ, ಉಮಿ ಮಾಮಾ ಅಂತ ಹೇಳಿ ಕರಿತಿದ್ವಿ ಎಲ್ಲ. ಈಗೂ ಎಲ್ಲ ಕಲ್ತರು ಉಮಿ ಮಾಮಾನೇ ಅಂತಂದಾಗ. ನಾನೀಗ ಯಾರಿಗೇನು ಮೆನ್ಷನ್ ಮಾಡ್ಬೇಕಂದ್ರೆ ಉಮಿ ಮಾಮಾ ಎಲ್ಲ ಅಂತ
1: ಕೇಳ್ತೀನಿ. ಸೂಪರ್ ಮೇಡಮ್. ಓಕೆ, ನಿಮ್ಮ ಒಂದು ದಾಂಪತ್ಯ ಜೀವನ ಇದೆ ತರ ಖುಷಿಯಾಗಿರ್ಲಿ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಗುಡ್ ಮಾರ್ನಿಂಗ್ ಮ್ಯಾಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಕೇಳದೇ ಇರೋ ಹಾಡು ಅಂದ್ರೆ, ನಮ್ ಡ್ಯಾಡಿ ಒಂದು ಹಳೆಯ ಹಾಡು ಕೇಳಿದಿರೋಣ, ಅದನ್ನೇ ಹಾಡ್ತೀನಿ. ಫಿಲಂ ಸಾಂಗ್ ಹಾಡು ಬಾ ಕೋಗಿಲೆ ಮಲಿದಾಡುವ ರೆನವಿಲೆ ಬಿರಿಗನ್ನಡಾಂಬೆಯ ಜಯಧ್ವನಿ ಮೊಳಗಲಿ ಹಾಡು ಬಾ.

0: நலிதாடுவாரெனவிலே கன்னட நாடு நமதெந்து கன்னடிகரிகது குடியெந்து கண்ட கண்டவர ஜடதி நீகிசி கண்டுகலிகளா தண்டவ பெளசி ஆடுபா கோகிலே நலிதாடுபாரெனவிலே இந்தின கீர்த்திய கழிசலு வந்து முந்தடியிடுத்தா நடேரி எந்து மார்தனிகொழலே நின்னய ஸ்வரவு மார்தனிகொழலே சின்னய ஸ்வரவு முகிலிகேரலே கன்னட துவஜவு ஆடுபா கோகிலே நலிதாடுபாரெனவிலே.
1: தேங்க்யூ மேடம்.
2: தும்ப ஹழே ஃபிலிம் இது.
1: ಪುಟ್ಟದೊಂದು
2: ವಿರಾಮ ಸ್ನೇಹಿತರೆ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
6: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಇದುವರೆಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡದೇ ಇರುವಂತಹ ಗೀತೆಯನ್ನ ಈ ದಿನ ಆಯ್ಕೆ ಮಾಡಿಕೊಂಡು ಹಾಡಬೇಕಾಗತ್ತೆ. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686968979 6860962 79. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
7: ನಮಸ್ಕಾರ ಮೇಡಮ್.
2: ನಮಸ್ಕಾರ ಮಧುಕುಮಾರ್ ಸರ್.
7: ಹೌದು,
2: ಹೇಗಿದ್ದೀರಾ?
7: ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಾ?
2: ಆರಾಮ್ ಸರ್. ಯಾವ ಗೀತೆ?
7: ಗಣೇಶ ಹಬ್ಬ ಎಲ್ಲ ಆಯ್ತಾ?
2: ಆಯ್ತು ಸರ್, ಆಯ್ತು.
7: ಹೌದಾ? ಓಕೆ. ಇವತ್ತು ಒಂದು ಸುಂದರವಾದ ಟಾಪಿಕ್ ತಂದಿದ್ರೆ ಚೆನ್ನಾಗಿದೆ.
2: ಹಾ ಸರ್.
7: ಎಲ್ಲೂ ಹಾಡಿರೋದ, ಎಲ್ಲೂ ಕೇಳಿರೋದ ಗೀತೆಗಳು ಅಂತಂದ್ರೆ ಅಪರೂಪದ ಗೀತೆಗಳನ್ನ ನಾವ್ ಇವತ್ತು ಹಾಡ್ಬೇಕು. ತುಂಬಾ ಚೆನ್ನಾಗಿದೆ. ಇವತ್ತು ನಾನು ಆಯ್ದುಕೊಂಡಿರೋ ಚಿತ್ರ ತವರಿನ ತೊಟ್ಟಿಲು. ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ಎಸ್ ನಾರಾಯಣ ಅವರದು. ಈ ಚಿತ್ರ 1996 ತೆರೆ ಕಂಡಿದೆ. ಶ್ರುತಿ ಮತ್ತೆ ರಾಮಕುಮಾರ್ ಅವರು ಅಭಿನಯಿಸಿದ್ದಾರೆ ಚಿತ್ರದಲ್ಲಿ.
2: ಸೂಪರ್.
7: ತಕ್ಕ ಮಟ್ಟಿಗೆ ನಾನು ಧ್ವನಿಯಲ್ಲಿ ಹಾಡಿದೀನಿ. ಮೂಲ ಗಾಯಕರು ಎಸ್ ಪಿ ಬಿ ಮತ್ತು ಚಿತ್ರ ಅವರು. ಓಕೆ, ಲೈಟ್ ಆಗಿ ಹಾಡ್ತಾ ಇದೀನಿ, ಹೇಗಿದೆ ಅಂತ ಅಭಿಪ್ರಾಯ ತಿಳಿಸಿ.
8: ಮಲೆನಾಡಿನ ಮಿಂಚಿನ ಬಳ್ಳಿ ಸಹ್ಯಾದ್ರಿಯ ಸಂಗಮದಲ್ಲಿ ಹೊಸತನ ತೋರಿದಳು ಜೋಗದ ಸಿರಿಯವಳು, ಹೊಸತನ ತೋರಿದಳು ಜೋಗದ ಸಿರಿಯ

0: ಅವಳು ಚಲುವನ ಒರೆಸಿದಳು, ಒಲವನ್ನು ಸುರಿಸಿದಳು. ಮಲೆನಾಡಿನ ಮಿಂಚಿನ ಬಳ್ಳಿ, ಸಹ್ಯಾದ್ರಿಯ ಸಂಗಮದಲ್ಲಿ, ಹೂವ ದಿಂಡಿನಲ್ಲಿ ಮಾವ ಮಲಗಿರುವ, ಜಡೆಯ ಕುಚ್ಚಿನಲ್ಲಿ ಒಡೆಯ ನೀನಿರುವೆ. ಇಷ್ಟ ಮೇಡಮ್.
1: ಓಕೆ ಸರ್, ಸೂಪರ್, ಥ್ಯಾಂಕ್ ಯು.
0: ತುಂಬಾ ಚೆನ್ನಾಗಿದೆ. ಯಾಕೆ ಒಂದು ಈ ಹಾಡಿನ ಬಗ್ಗೆ ಹೇಳ್ಬೇಕು ಅಂದ್ರೆ, ಯೂಟ್ಯೂಬ್ ಅಲ್ಲಿ ಅಥವಾ ನೋಡಿದ್ರೆ ವಿಡಿಯೋದಲ್ಲಿ ಕಾಸ್ಟ್ಯೂಮ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದ್ಸರಿ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕು ಅಂತ ಅನ್ಸುತ್ತೆ. ಆಗಿನ ಟ್ರೆಂಡ್ ಹೌದು, ಖಂಡಿತವಾಗ್ಲು ಪ್ರತಿಯೊಂದು ಒಂದು ಸ್ಟೆಪ್ ಗಳಾಗ್ಲಿ, ಅದರಲ್ಲಿ ಸಹಾಯ ನೃತ್ಯಗಾರರು ಮತ್ತೆ ಹಾಡಿನಲ್ಲಿ ಅಭಿನಯಿಸಿರೋರು ಎಷ್ಟು ಸೊಗಸಾಗಿದೆ ಗೀತೆ ಅಂದ್ರೆ, ಒಂದ್ಸರಿ ನೋಡಿದ್ರೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಆತರ ಒಂದು ಚಿತ್ರಗಳು ಹಾಡುಗಳು ಬರುವಂತದ್ದು ಕಮ್ಮಿ. ಸಂಗೀತ ಒಂದು ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ರಾಜೇಶ್ ರಾಮನಾಥ್ ಅವರ ಇದರಲ್ಲಿ. ಸಾಹಿತ್ಯ ಕೂಡ ಅಷ್ಟೇ ಚೆನ್ನಾಗಿದೆ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಮೇಡಮ್ ನಮಸ್ತೆ. ಹಲೋ.
2: ನಮಸ್ತೆ, ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್. ಮೇಡಮ್ ಹಬ್ಬ ಆಯ್ತು ಮೇಡಮ್, ನೀವು ಗಣಪತಿನ ಕೂರಿಸ್ತೀರಾ?
2: ಇಲ್ಲ, ಮಹಾಲಕ್ಷ್ಮಿ ಕೂರ್ಸಲ್ಲ, ಮನೇಲಿರೋ ಗಣಪ ಗೌರಮ್ಮಗೆ ಪೂಜೆ.
1: ಓಕೆ, ಸೂಪರ್ ಮೇಡಮ್. ಯಾವ ಗೀತ?
2: ಯಜಮಾನ ಫಿಲಂ ಇಂದು ನಾನು ಸಾಮಾನ್ಯವಾಗಿ ಆಡಿಲ್ಲ, ಹಾಗಾಗಿ ಅದರಲ್ಲೇ ತಗೊಂಡಿದ್ದೀನಿ.
1: ಓಕೆ, ಹಾಡಿ ಮ್ಯಾಮ್.
2: ನಮ್ಮ ಮನೆಯಲ್ಲಿ ದಿನವೂ ಮಿರ

0: ಓಕೆ ಸೂಪರ್
1: ಥ್ಯಾಂಕ್ ಯು.
0: ಎಸ್ ಮೇಡಮ್, ಈ ಫಿಲಮ್ ಅಲ್ಲಿ ಎಲ್ಲ ಗೀತೆಗಳು ಚೆನ್ನಾಗಿದಾವೆ ಮ್ಯಾಮ್.
1: ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ನಾನು ಯಾಕೆ ಹಾಡಿಲ್ಲ ಅಂತ ನಂಗೆ ಗೊತ್ತಿಲ್ಲ.
0: ಎಸ್ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ಕಾರಗಳು.
0: ನಮಸ್ಕಾರಗಳು ಉಡುಪಿ ಸತೀಶ್ ಸರ್ ಅವರಿಗೆ.
2: ಹೇಗಿದ್ದೀರಿ ಮಹಾಲಕ್ಷ್ಮಿ ಮೇಡಮ್? ಜವಾಬ್ದಾರ್ ಮಾಡಿದ್ರ?
0: ಹಾ ಸರ್, ಪರವಾಗಿಲ್ಲ, ನಾರ್ಮಲ್ ಆಗಿ ಆಚರಣೆ ಮಾಡಿದ್ವಿ.
2: ಹೌದಾ? ಹೋಗಿದ್ರ ರಾಮನ್ ಶೆಟ್ಟಿ ಪಾರ್ಕ್ ಗಣಪತಿ ನೋಡ್ ಬಂದ್ರ?
0: ಇನ್ನು ಹೋಗಿಲ್ಲ ಸರ್.
2: ಹಿಂದೂ ಮಹಾಸಭಾ ಗಣಪತಿ ನೋಡ್ ಬಂದ್ರ?
0: ಇಲ್ಲ ಸರ್, ಇನ್ನು ಹೋಗಿಲ್ಲ, ಹೋಗ್ಬೇಕು.
2: ಹೋಗ್ ಬನ್ನಿ, ಹೋಗ್ ಬನ್ನಿ, ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಿತ್ತು. ನಾನಲ್ಲಿ ಸುಮಾರು 22 ವರ್ಷದ ಮೊದಲು ನಮ್ಮ ಅಣ್ಣವರದ್ದೇ ಒಂದು ಲೈವ್ ರಸಮಂಜರಿ ನೋಡಿದ್ದೆ.
0: ಓಕೆ ಸೂಪರ್, ವಾವ್.
2: ಅಣ್ಣವರದ್ದು ಬಹಳ ಅದ್ದೂರಿಯಾಗಿ ನಡೆಸಿದ್ರು.
0: ಓಕೆ,
2: ಈಗ ಏನು ಇವತ್ತೊಳ್ಳೆ ಟಾಪಿಕ್ ತಂದಿದ್ರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ.
0: ಹೌದು ಸರ್.
2: ಒಳ್ಳೆ ಡಿಫ್ರೆಂಟ್ ಆದ ಟಾಪಿಕ್ ಅದು, ಸ್ವಲ್ಪ ಎಲ್ಲರೂ ನೆನಪು ಮಾಡಿಕೊಳ್ಳು. ಮಂಡ್ಯ ಖರ್ಚು ಮಾಡುವಂತ ಒಂದು ಇದು ಕೊಟ್ಟಿದ್ದೀರಾ.
0: ನಿಜ ನಿಜ ಸರ್, ನಿಜ
2: ಅಲ್ಲ. ಆಯ್ತು, ನೋಡುವ. ನಾವು ಒಂದು ಹಾಡು ಹಾಡಿಂದ ಏನೋ ಒಂದು ವಿಶೇಷ ಕಡೆಗೇಳ್ತೇನೆ.
0: ಹಾ ಸರ್, ಹಾಡಿ.
2: ಕೇಳ್ತಾ ಆಚೆ?
0: ಹಾ ಸರ್, ಹಾಡಿ ಸರ್.
2: ಮಾತು ಕ್ಲಿಯರ್
0: ಕ್ಲಿಯರ್ ಇದೆ, ಕ್ಲಿಯರ್ ಕ್ಲಿಯರ್ ಇದೆ, ಕ್ಲಿಯರ್ ಇದೆ, ಹಾಡಿ.
2: ಆಯ್ತು ಹೂವಿನ ಮನಸನ್ನೆ ಕಾಡು ಕುಂಟ ಬಯಸನ್ನೆ ಈ ಹೆಣ್ಣು ನಿಂಗಾಗಿಯೇ ನೆಮ್ಮದಿ ಕಾಣೆ ನೀ ಹೋ ನೀ ಬಂದಮ್ಯಾಗಿ ಬಲ್ಲೆ ಮುಗಿದವಳೆ ಚಿಂಕೆ ಹಂಗೆ ಸಿಕ್ಕಿಯೋಳೆ ಈ ಮನಸ್ಸು ನಿಂಗಾಗಿಯೇ ನಿದಿರೆಯ ಕಾಣೆ ನೀ ಹೋದಮ್ಯಾಗಿ ಹೂವಿನಂತ ಮನಸ್ಸನ್ನೆ ಮಲ್ಲೆ ಹುಂಬ ಮುಡಿದೋಳೆ ತೆಂಗಿನ ತ್ವಾಡ್ದಾಗೆ ತಂಗಾಳಿ ಹಾಂಗೆ ನೀ ಬಂದು ನಿಂತಾಗ ಶರಣ ನಿಂಗೆ ಹಣ್ಣಿನ ಬಾರಕ್ಕೆ ಗಿಡವಾಗಿದಂಗೆ ನೀ ಬೆಳಕಿ ಬಂದಾಗ ಬೆವತೋದೆ ಹಾಂಗೆ ಹಸೆ ತಂದೆ ನೀ ನಿನ್ನ ಹಿಂದೆ ನಾ ಆಸೆ ತಂದೆ ನೀ ನಿನ್ನ ಹಿಂದೆ ನನ್ನ ನಿನ್ನ ಜೋಡಿ ಮ್ಯಾಗೆ ಎಲ್ಲಾರ ಕಂಡು ಹೂವಿನಂತ ಮನಸ್ಸನ್ನೆ ಕಾಡು ತುಂಟ ಬಯಸನ್ನೆ ಈ ಹೆಣ್ಣು ನಿಂಗಾಗಿಯೇ ನೆಮ್ಮದಿ ಕಾಣೆ ನೀ ಬಂದಮ್ಯಾಗೆ ಮಲ್ಲೆ ಬುಡಿದೋಳೆ ಜಿಂಕೆ ಹಂಗೆ ಜಿಗಿಯೋಳೆ ಈ ಮನಸ್ಸು ನಿಂಗಾಗಿಯೇ ನಿದಿರೆಯ ಕಾಣೆ ನೀ ಹೋದಮ್ಯಾಗೆ ಹೂವಿನಂತ ಮನಸ್ಸನ್ನೆ ಮಲ್ಲೆ ಹೂವ ಬುಡಿದೋಳೆ.
0: ಓಕೆ ಸೂಪರ್.
2: ಇದು ನಮ್ಮ ವಿಷ್ಣು ಸರ್ ಮತ್ತೆ ಮಾಧವಿ ಅವರ ಅದ್ಭುತ ಅಭಿನಯದ ಒಂದು ಗೀತೆ ಮೇಡಮ್. ಯಾಕಂದ್ರೆ ಮಾಧವಿ ಅವರು ನಿನ್ನೆ ತಾನೇ ತಮ್ಮ ಜನ್ಮ ದಿನ ಆಚರಣೆ ಮಾಡ್ಕೊಂಡ್ರು. ಅದ ನೆನಪಿಗಾಗಿ ಒಂದು, ಯಾಕಂದ್ರೆ ಅವರು ಆ ಕಾಲದಲ್ಲಿ ಒಂದು ರೀತಿ ಮಲ್ಟಿ ಸ್ಟಾರ್ ಆಗಿದ್ರು. ಎಲ್ಲ ಭಾಷೆಯ ದಿಗ್ಗಜ ನಟರೊಂದಿಗೆ, ಅದರಲ್ಲೂ ನಮ್ಮ ಮಿಲೇನಿಯಂ ಸ್ಟಾರ್ ಬಿಗ್ ಬಿ ಜೊತೆಗೂ ಕೆಲವು ಹಿಂದಿ ಚಿತ್ರದಲ್ಲಿ ಸೂಪರ್ ಹಿಟ್ ಅಭಿನಯ ಕೊಟ್ಟು ಜೂಬ್ಲಿ ಫಿಲ್ಮ್ ಆಗಿ ಕನ್ವರ್ಟ್ ಆಗಿದೆ ಅದು ಸರ್. ಹಾಗೆ ಕನ್ನಡ ತಮಿಳು ತೆಲುಗು ಎಲ್ಲ ಪಂಚಭಾಷೆಗೂ ಅದ್ದೂರಿಯಾಗಿ ನಟಿಸಿದ ಒಬ್ಬ ಅದ್ಭುತ ತಾರೆ. ಕರ್ನಾಟಕದಲ್ಲೇ ಹೆಸರು ಮಾಡಿದವಳು. ಅವರ ಕಣ್ಣು ಮೋಹಕ ಕಣ್ಣಿಗಾಗಿ ಅದು ಜನ ಮನ ಸೋಲ್ತಾ ಇದ್ರು.
0: ನಿಜ ನಿಜ ಸರ್, ನಿಜ.
2: ಕಣ್ಣಲ್ಲೇ ಏನೋ ಚಮತ್ಕಾರಿಕೆ.
0: ಹೌದು ಸರ್, ಹೌದು.
2: ಆಯ್ತು, ಒಂದು ಒಳ್ಳೆ ಸುವರ್ಣಾವಕಾಶ ಮಾಡಿ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ, ವಂದನೆ.
0: ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ. ಹಲೋ,
0: ನಮಸ್ಕಾರ ಸರ್.
3: ನಮಸ್ಕಾರ ಮೇಡಮ್.
0: ಮಹೇಶ್ ಸರ್ ಎಲ್ಲಿ ಮಾಯ ಆಗ್ಬಿಟ್ಟಿದ್ರಲ್ಲ,
3: ಸುಮಾರು ದಿನ ಆಯ್ತು ಮೇಡಮ್.
0: ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟಿದ್ರೆ ಏನ್ ಕತೆ?
3: ಹೌದೌದು ಮೇಡಮ್, ಆದ್ರೆ ಬೇರೆ ಹಬ್ಬ ಬೇರೆ ಬಂದಿತ್ತಲ್ಲ, ದಿವಸ ಕೆಲಸ ಇತ್ತು ಅಂಗಡಿದು.
0: ಓಕೆ,
3: ಹಾಗಾಗಿ.
0: ಸೂಪರ್ ಸರ್. ಸರ್ ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ರಿ?
3: ಇವತ್ತಿಂದ ಫ್ರೀ ಆಗ್ಬಿಟ್ಟೆ.
0: ಇವತ್ತಿಂದ ಫ್ರೀ ಆಗ್ಬಿಟ್ರ?
3: ಗಣಪತಿ ಹಬ್ಬನೂ ಮುಗಿತಲ್ಲ ಮೇಡಮ್, ಹಾಗಾಗಿ
0: ಹಬ್ಬನು ಮುಗಿಸಿದ್ರಿ, ಶ್ರಾವಣನು ಮುಗಿಸಿದ್ರಿ, ಇವತ್ತಿಂದ ರೇಡಿಯೋ ನೆನಪಾಯ್ತು.
3: ಹೌದೌದು.
0: ಓಕೆ ಸರ್, ಯಾವ ಗೀತೆ ಆಯ್ಕೆ
3: ಮಾಡ್ಕೊಂಡಿದ್ರಿ? ಅಂದ್ರೆ ಕಡಿಮೆ, ವಾರಕ್ಕೆ ಒಂದ್ಸಲಿ ಅಷ್ಟೇ ಆಗ್ತಾ
0: ಇದೆ. ಇರ್ಲಿ ಸರ್, ನೋ ಇಶ್ಯೂ. ಸರ್ ಹಾಡಿ
3: ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಮೇಡಮ್. ನಾನು ಹೇಳಿಲ್ಲ ಒಟ್ಟು, ಹೆಚ್ಚಿಗೆ ಒಟ್ಟಿ ಈ ಸಾಂಗ್ ಹೇಳಿಲ್ಲ.
0: ಆಯ್ತು ಸರ್, ಕೇಳೋಣ.
3: ಮಲ್ಲಿಗೆ ಮುಡಿದೋಳೆ ಮಾವನ ಮಗಳೇ, ಎಂದದ ಮಗದೋಳೇ, ಅತ್ತೆಯ ಮಗಳೇ, ನನ್ನವಳೇ, ಮನ ಕದ್ದವಳೇ, ನನ್ನವಳೇ, ನನ್ನ ಗೆದ್ದವಳೇ, ಬಿಡನು ಬಿಡನು ಎಂದಿಗೂ ನಾನಿನ್ನ. ಮಲ್ಲಿಗೆ ತಂದೋನೇ ಮಾವನ ಮಗನೇ, ಅಂದದ ಮಗದೋನೇ, ಅತ್ತೆಯ ಮಗನೇ, ನನ್ನವನೇ, ಮನ ಕದ್ದವನೇ, ನನ್ನವನೇ, ನನ್ನ ಗೆದ್ದವನೇ. ಮಲ್ಲಿಗೆ ಮುಡಿದೋಳೇ ಮಾವನ ಮಗಳೇ. ಈ ಸಾಂಗ್ ಮೇಡಮ್?
0: ಓಕೆ ಸರ್, ಸೂಪರ್. ನಿಮ್ ಮಾವನ ಮಗಳೇ ಯಾರು ಸರ್?
3: ಅವಳು ಮಾವನ ಮಗಳೇ ಮೇಡಮ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು.
3: ಓಕೆ ಮೇಡಮ್, ಥ್ಯಾಂಕ್ ಯು.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ.
0: ನಮಸ್ತೆ ಅಕ್ಕ ಮಹಾದೇವಿ ಮೇಡಮ್.
4: ಹಾ ಹೇಳ್ರಿ.
0: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಒಂದು ಹಾಡಿಲ್ರಿ, ಹಾಡು
0: ಹಾಡಿ ಹಾಡಿ ಹಾಡಿ ಹಾಡಿ ಮಾ.
4: ಹಾಡ್ತೀವಿ. ಮುಗಿಲು ಮಲ್ಲಿಗೆಯೋ ಗಗನದ ತಾರೆಯೋ, ಮುಗಿಲು ಮಲ್ಲಿಗೆಯೋ ಗಗನದ ತಾರೆಯೋ, ನಿನ್ನ ಸ್ನೇಹ

0: ಸಾವರೆ ಹೂವಿನ ಹಾಗೆ ಚೆಲುವೆ ನಿನ್ನ ಮಗು, ಚಂದ್ರನ ಕಂಡ ನೈವಿಲಿ ಹಂದಿ ನಿನ್ನ ಹೀ ಮಗವು, ಕಾಮಿನಿ ಅರಗಿಳಿ ನಿನ್ನ ನುಡಿಗಳ ವೀಣ ಸ್ವರಗಳ ಅರಿಯದೆ ಹೋದೆ ಗೆಳತಿ ಬೆರಗಾದೆ. ಹಲೋ,
1: ಎಸ್ ಮೇಡಮ್. ಓಕೆ, ಯಾಕೆ ಇವತ್ತು ತುಂಬಾ ನಿಧಾನ ಕಾಳಿದ್ರಿ ನೀವು?
2: ನನ್ನ ಫೋನ್ ಸೌಂಡ್ ಕಡಿಮೆ ಐತ್ರಿ.
1: ಹಾಗೆ
2: ಅರ್ಧ ಊರು ಕೇಳಂಗ್ ಓದರ್ತಿನಿ, ನೀನ ಬರಲ್ಲ ಆಪ್ರೆ ಓದರ್ತಿನಿ ಅಂತ. ಏನ ಫೋನ್ ನಿಂದ ಗೊತ್ತಿಲ್ಲ ನಂಗೆ, ಎಷ್ಟ ಸೌಂಡ್ ಕಮ್ಮಿ ಐತಿ ಫೋನ್ ಅರ್ಥ.
1: ಓಕೆ ಮೇಡಮ್, ಥ್ಯಾಂಕ್ ಯು.
2: ಓಕೆ ರೀ,
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಒಂದು ಹಳೆ ಚಿತ್ರಗೀತೆನ ಮೇಡಮ್, ಅದು ಹಾಡಿರ್ಲಿಲ್ಲ ನಾನು ಇದುವರೆಗೆ.
1: ಹಾಡಿ ಹಾಡಿ ಕೇಳೋಣ.
3: ಮನಸ್ಸು ಹೇಳ ಬಯಸಿದೆ ನೂರೊಂದು, ತುಟಿಯ ಮೇಲೆ ಬಾರದಿದೆ ಮಾತೊಂದು, ನೆನಪು ನೂರು ಎದೆಯಲಿ ಅಗಲಿಕೆಯ ನೋವಲಿ ವಿದಾಯ ಗೆಳೆಯನೇ.

0: ಶುಂಠಿಯ ಮೇಲೆ ಬಾರದಿದೆ ಮಾತೊಂದು. ಇಷ್ಟ ಆಗಿದೆ ಮೇಡಮ್, ಲೇಟ್ ಆಗ್ತಿದೆ.
1: ಎಸ್ ಮೇಡಮ್, ಥ್ಯಾಂಕ್ ಯು.
0: ಧನ್ಯವಾದ.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಎಸ್ ಕರೆ ಕಟ್ ಆಯಿತು. ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ನಮಗೆ ಮಧುಕುಮಾರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಒಂದು ಸಲಹೆ ತಿಳಿಸಿದ್ದಾರೆ. ಏನಪ್ಪ ಅಂದರೆ, ಮೇಡಮ್ ಕೇಳುಗರ ಇಷ್ಟದ ಸಿನಿಮಾದ ಬಗ್ಗೆ ಮಾತನಾಡಿ, ಆ ಚಿತ್ರದ ಒಂದು ಗೀತೆಯನ್ನು ಹಾಡಲು ವೇದಿಕೆ ರೂಪದಲ್ಲಿ ಕಾರ್ಯಕ್ರಮ ಮಾಡಿ ಅಂತ. ಆ ರೀತಿಯ ಕಾರ್ಯಕ್ರಮ ಮಾಡಿದ್ದೀವಿ ಮಧುಕುಮಾರ್ ಸರ್, ಮತ್ತೊಮ್ಮೆ ಮಾಡೋಣ. ಹಾಗೆ ಸೋಮಶೇಖರ್ ಸರ್ ಅವರು, ಇಂದಿನ ಬಿಂದಾಸ್ ಕಾರ್ಯಕ್ರಮ ವಿಭಿನ್ನವಾಗಿತ್ತು, ಹೊಸ ಹಾಡುಗಳನ್ನು ಕೇಳಿ ಕರ್ಣಾನಂದವಾಯಿತು ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಉಲ್ಲಾಸ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಏನಪ್ಪ ಅಂದರೆ, ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿನ್ನೆ ನಮ್ಮ ಏರಿಯಾದಲ್ಲಿ ಗಣಪತಿ ಹಾಡನ್ನು ಹಾಡಿದ್ದೇನೆ, ಅದಕ್ಕೆ ಅವರು ನನಗೆ ಸನ್ಮಾನ ಮಾಡಿದ್ದಾರೆ ಮ್ಯಾಮ್ ಅಂತ ಕಳಿಸಿದ್ದಾರೆ ಉಲ್ಲಾಸ್ ಸರ್ ಅವರು. ಥ್ಯಾಂಕ್ ಯು, ಹಾಗೆ ಶುಭಾಶಯಗಳು ಸರ್. ನಿಮ್ಮ ಒಂದು ಈ ರೀತಿಯ ಒಂದು ಪ್ರಯತ್ನಕ್ಕೆ ನಮ್ಮ ರೇಡಿಯೋ ಶಿವಮೊಗ್ಗ ಕಾರಣ ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರಯತ್ನ ಇದೇ ರೀತಿ ಮುಂದುವರಿತಾ ಇರಲಿ. ಹಾಗೆ ಆಶಾ ಪ್ರಕಾಶ್ ಮೇಡಮ್ ಅವರು, ನನಗೆ ಈ ದಿನದ ಕರೆ ಸಿಗಲಿಲ್ಲ ಮೇಡಮ್, ತುಂಬ ಬೇಸರ ಆಯಿತು ಅಂತ ಹೇಳಿದ್ದಾರೆ. ಓಕೆ, ಎಸ್ ಖಂಡಿತವಾಗ್ಲೂ ನಾವು ಬೇಕು ಅಂತ ಯಾರ ಕರೆನೂ ಅವಾಯ್ಡ್ ಮಾಡೋದಿಲ್ಲ, ಆದರೆ ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಾವು ಎಸ್ ಸಿಚುವೇಶನ್ ಆ ರೀತಿ ಇರುತ್ತೆ, ನಮಗೂ ಕೂಡ ಕಷ್ಟ ಆಗುತ್ತೆ, ಎಲ್ಲರ ಜೊತೆ ಮಾತಾಡಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ, ಆದರೆ ಆಗೋದಿಲ್ಲ. ಮುರುಳಿ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ನೀರಿನಲ್ಲಿ ಅಲೆಯ ಉಂಗುರ, ಇದು ನನ್ನ ಫೇವ್ರೆಟ್ ಸಾಂಗು ಮೇಡಮ್, ಆದರೆ ಹಾಡಿ ಅಂತ. ಎಸ್ ಐ ವಿಲ್ ಟ್ರೈ ಸರ್. ಓಕೆ, ದೆನ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲೋ ದಯವಿಟ್ಟು ಬೇಸರ ಆಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ, ಕೊನೆಯಲ್ಲಿ ನಾನು ಈ ಗೀತೆಯನ್ನು ಹಾಡಿಲ್ಲ, ಪ್ರಯತ್ನ ಪಡ್ತೀನಿ. ಸಾಹಿತ್ಯ ಉದಯಶಂಕರ್ ಅವ್ರದ್ದು, ಎಸ್ ಪಿ ಬಿ ಅವರು ಹಾಡಿದ್ದು, ದೇವರಗುಡಿ ಫಿಲಮಿನ ಸಾಂಗು. ಬಾನಿಗೆ ಎಂದೆಂದಿಗೂ ಆರವಿಯೇ ಭೂಷಣ, ಬೆಳಕು ವಾಲತೆಗೆ ಹೆಣ್ಣಿನ ಮುಡಿಗೆ ಹೂವೇ ಭೂಷಣ, ರಜನಿಗೆ ಎಂದೆಂದಿಗೂ ಆ ಶಶಿಯೇ ಭೂಷಣ, ಅರಳಿದ ಮನಕ್ಕೆ ಹವಳದ

0: ಹೆಣ್ಣೆ ಕಾರಣ ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ ನಲಿಯುತ ಬಾಳುವ ಮನೆಗೆ ಹೆಣ್ಣೆ ಭೂಷಣ ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ಸದಾ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟಿಗೆ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರ್ಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ, ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಹೇಳೋ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಸಾವಿರಕ್ಕೆ ಒಂದು ಅಂತ ಹೇಳಿ. ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದೆ. ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಸಾವಿರಕ್ಕೆ ಒಂದು. ಒಂದು ದಿನ ಅಕ್ಬರ್ ಬೀರ್ಬಲ್ಲರು ಹರಟೆಯಲ್ಲಿ ಮುಳುಗಿದ್ರು. ಎಂದಿನಂತೆ ಅಕ್ಬರ್ ರಾಜನ ಸುಪ್ತ ಚೇತನ ಬೀರ್ಬಲ್ನನ್ನ ಸೋಲಿಸಬೇಕು ಎಂದು ಮಿಡಿಯುತ್ತಿತ್ತು. ಇಂದು ಹೊಸ ಆಟ ಹೂಡಿದನು. ಬೀರ್ಬಲ್, ನೀನು ಏಕಾಂತದಲ್ಲಿದ್ದಾಗ ನಿನ್ನ ಹೆಂಡತಿಯ ಕೈ ಹಿಡಿದಿರಬಹುದಲ್ವೇ ಎಂದನು. ಇದಾವ ದೊಡ್ಡ ಪ್ರಶ್ನೆ ಕಾವಂದರೆ ಎಂದನು ಬೀರ್ಬಲ್. ಹಾಗಲ್ಲ, ಅದರಲ್ಲಿ ಒಂದು ಪ್ರಶ್ನೆ ಇದೆ. ಅಕ್ಬರ್ನ ಉತ್ತರ, ಹೌದು ಹಿಡಿದಿದ್ದೇನೆ, ದಿನಾಲೂ ಹಿಡಿಯುತ್ತೇನೆ. ಮುಂದೆ ನಿನ್ನವಳ ಕೈಯಲ್ಲಿ ಎಷ್ಟು ಬಳೆಗಳಿವೆ ಹೇಳು ನೋಡೋಣ. ಬೀರ್ಬಲ್ ಪೇಚಿಗೆ ಬಿದ್ದನು. ಮನದಲ್ಲೇ ನಿಜವಾಗಿ ಬೀರ್ಬಲ್ನಿಗೆ ತನ್ನ ಹೆಂಡತಿ ಎಷ್ಟು ಬಳೆ ಧರಿಸಿದ್ದಾಳೆ ಗೊತ್ತಿರಲಿಲ್ಲ. ಹೆಂಡತಿಯನ್ನ ಕೈ ಹಿಡಿದುಕೊಂಡಾಗ ಯಾವುದೇ ಗಂಡ ಅವಳ ಕೈಯಲ್ಲಿ ಬಳೆಗಳಿಷ್ಟು ಎಂದು ಲೆಕ್ಕಿಸಿರೋದಿಲ್ಲ. ಯುಕ್ತಿಯನ್ನ ಉಪಯೋಗಿಸಬೇಕೆಂದು ಧೈರ್ಯ ತಂದುಕೊಂಡನು. ನಾನು ಪ್ರಶ್ನೆಗೆ ಉತ್ತರಿಸುವ ಮೊದಲು ನಿಮ್ಮನ್ನ ಒಂದೆರಡು ಮಾತು ಕೇಳುತ್ತೇನೆ, ಉತ್ತರಿಸಿ ಎಂದ ಬೀರ್ಬಲ್. ಸರಿ ಕೇಳು, ಅಕ್ಬರ್ ತಲೆದೂಗಿದನು. ತಮಗೆ ಗಡ್ಡವಿದೆ, ತಾವು ದಿನಾಲೂ ಅದನ್ನು ನೋಡುವಿರಿ, ಕೈಯಾಡಿಸುವಿರಿ ಅಲ್ವೇ ಕೇಳಿದನು ಬೀರ್ಬಲ್. ಹೌದು ಎಂದುತ್ತರ ಬಂತು ಅಕ್ಬರ್ ಕಡೆಯಿಂದ. ನಿಮ್ಮ ಗಡ್ಡದಲ್ಲಿರುವ 1,000 ಕೂದಲಿಗೆ ಒಂದರಂತೆ ನನ್ನ ಹೆಂಡತಿಯ ಬಳೆಗಳ ಸಂಖ್ಯೆ ಇರುವುದು. ಅಂದಮೇಲೆ ತಾವೇ ಲೆಕ್ಕ ಹಾಕಿ ಎಷ್ಟು ಬಳೆಗಳ ಸಂಖ್ಯೆ ಎಂದು ಉತ್ತರಿಸಿದನು ಚಾಣಾಕ್ಷತನದಿಂದ. ಇಬ್ಬರು ಬಿದ್ದು ಬಿದ್ದು ನಕ್ಕರು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಹಾಗೆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆಯೇ ಅಕ್ಬರ್ ಬೀರ್ಬಲ್ನ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳ್ತಾ ಇದ್ದೆ. ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ ಅಕ್ಬರ್ ಬೀರ್ಬಲ್ನ ಕಥೆಯಾಗಿತ್ತು. ಹಾಗೆ ಈಗ ಇನ್ನೊಂದು ಅಕ್ಬರ್ ಬೀರ್ಬಲ್ನ ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಅತ್ಯಂತ ಪ್ರಿಯ ವಸ್ತು ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಅತ್ಯಂತ ಪ್ರಿಯ ವಸ್ತು. ಬೀರ್ಬಲ್ ಅಕ್ಬರ್ನ ಗೆಳೆತನ ಹೆಚ್ಚಿದಂತೆ ಅವನ ಬುದ್ಧಿವಂತಿಕೆಯನ್ನ ನೋಡಿ ಅವನನ್ನ ಆಸ್ಥಾನದ ಮಂತ್ರಿಯಾಗಿ ಮಾಡಿಕೊಂಡಿದ್ದ. ಅವನ ಚುರುಕುಮತಿ ಹಾಗೆ ಲಘು ಹಾಸ್ಯವನ್ನ ಕಂಡ್ರೆ ಬಹಳ ಇಷ್ಟ. ಆಸ್ಥಾನದ ಎಲ್ಲರೂ ಸಮಸ್ಯೆಗೆ ಬೀರ್ಬಲ್ ಬಳಿ ಸಲಹೆ ಕೇಳ್ತಿದ್ರು. ಒಂದಿನ ಅಕ್ಬರ್ನಿಗೆ ಬೇಗಮ್ಮಳ ಅಕ್ಬರ್ನ ಹೆಂಡತಿಯ ಮೇಲೇಕೋ ಅಸಮಾಧಾನವಾಗಿತ್ತು. ಬೇಗಮ್ಳಿಗೆ ಅಕ್ಬರ್ ಹೇಳಿದ, ಇವತ್ತೇ ಅರಮನೆ ಬಿಟ್ಟು ತೊಲಗು. ಜಹಪಾನ, ನಿಮ್ಮನ್ನ ಬಿಟ್ಟು ನಾನು ಹೇಗೆ ಬದುಕಲಿ? ನನ್ನನ್ನ ಅಟ್ಟಬೇಡಿ ಎಂದು ಬೇಡಿಕೊಂಡಳು ಬೇಗಂ. ಇದು ನನ್ನ ದೃಢ ನಿರ್ಧಾರ. ನಿನಗೆ ಈ ಅರಮನೆಯಲ್ಲಿ ಅತಿ ಪ್ರಿಯವಾದುದು ಯಾವುದನ್ನೇ ಆಗಲಿ ಒಯ್ಯಬಹುದು ಎಂದು ಹೇಳಿ ಅಕ್ಬರ್ ಹೊರಟನು. ಈ ಮಾತನ್ನ ಬೇಗಂ ಸಹಿಸದಾದಳು. ಹತಾಶೆ ಆವರಿಸಿತು ಅವಳಲ್ಲಿ. ಕೊನೆಗೂ ಒಂದು ಯೋಚನೆ ಹೊಳೆಯಿತು. ಬೀರ್ಬಲ್ ನೆರವು ನೀಡಬಹುದೆಂದು ಬೀರ್ಬಲ್ನನ್ನ ತಾನಿರುವಲ್ಲೇ ಬರಲು ಆಸ್ಥಾನದ ಸಖಿಯರಿಗೆ ತಿಳಿಸಿದಳು. ಬೀರ್ಬಲ್ನ ಬಳಿ ಎಲ್ಲವನ್ನೂ ಹೇಳಿದಳು. ಬೀರ್ಬಲ್ ಸಲಹೆ ಕೊಟ್ಟು ಹೊರಟು ಹೋದನು. ಆಸ್ಥಾನದ ಸಖಿಯರಿಗೆ ಬೇಗಂ, ನನ್ನ ಸಾಮಾನುಗಳೆಲ್ಲ ಕಟ್ಟಿ ನಾನು ಕೆಲವು ದಿನ ತವರಿಗೆ ಹೋಗುತ್ತೇನೆ. ಸಾಮಾನೆಲ್ಲ ತುಂಬಿದ ಮೇಲೆ ದೊರೆಗೆ ಹೇಳಿ, ಹೊರಡುವ ಮುನ್ನ ಅವರನ್ನ ಕಾಣಬೇಕು ಎಂದಳು. ಅಕ್ಬರ್ ಹೇಳಿದಂತೆ ಬೇಗಂಳ ನೋಡಲು ಬಂದಾಗ ಒಂದಿಷ್ಟು ಶರಬತ್ತು ತರಲೆ ಎಂದಳು. ಆಗಬಹುದು ಎಂದ ಅಕ್ಬರ್. ಶರಬತ್ತನ್ನು ಕುಡಿದು ಅಕ್ಬರ್ ನಿದ್ದೆ ಬರುತ್ತಿದೆ ಎಂದು ಬೇಗಂಳ ಕೋಣೆಯಲ್ಲೇ ನಿದ್ದೆ ಮಾಡಿದ. ಸ್ವಲ್ಪ ಸಮಯದ ನಂತರ ಬೇಗಂ ಭಟರಿಗೆ ಕೇಳಿದ್ಲು, ಪಲ್ಲಕ್ಕಿಗಳು ಸಿದ್ಧವಾಗಿದೆಯೇ? ಅಹುದು ಬೇಗಂ ಎಂಬ ಉತ್ತರ. ಪಲ್ಲಕ್ಕಿಯಲ್ಲಿ ನಿದ್ರಿಸುತ್ತಿದ್ದ ಅಕ್ಬರ್ನೊಂದಿಗೆ ಆಗ್ರಾ ನಗರದಿಂದ ಬೇಗಂ ಹೊರಟು ಹೋಗಿದ್ದಳು. ಕೆಲವು ಗಂಟೆಗಳಲ್ಲಿ ಬೇಗಂಳ ತಂದೆ ಮನೆ ಸೇರಿದಳು. ಅಕ್ಬರ್ ಇನ್ನೂ ನಿದ್ರಿಸುತ್ತಲೇ ಇದ್ದನು. ಅಬ್ಬಾಜಾನ್, ಬಾದಶಹರ ವಾಸಕ್ಕಾಗಿ ವ್ಯವಸ್ಥೆ ಮಾಡಿ ಎಂದಳು ಬೇಗಂ. ಒಂದೆರಡು ತಾಸಿನ ಬಳಿಕ ಅಕ್ಬರ್ಗೆ ಎಚ್ಚರವಾಗಲು ಬೇಗಂಳಿಗೆ ಕೇಳಿದನು, ಇದು ನಿನ್ನ ತಂದೆಯ ಮನೆಯಲ್ಲವೇ? ಇಲ್ಲಿಗೆ ನಾನು ಹೇಗೆ ಬಂದೆ? ಬೇಗಂ ಅದಕ್ಕುತ್ತರಿಸುತ್ತಾ, ನೀವು ನನ್ನನ್ನು ಅರಮನೆಯಿಂದ ತೊಲಗು ಎಂದಿರಿ. ಹಾಗೆ ನನಗೆ ಅತಿ ಪ್ರಿಯವಾದುದನ್ನ ಜೊತೆಗೆ ಒಯ್ಯಬಹುದೆಂದು ಅಪ್ಪಣೆ ಕೊಟ್ಟಿರಿ. ನನಗೆ ನಿಮಗಿಂತ ಪ್ರಿಯವಾದುದು ಬೇರೇನಿದೆ? ಅದಕ್ಕೆ ನಿಮ್ಮನ್ನೇ ಕರೆತಂದೆ ಎಂದ್ಲು. ಏನು, ನನ್ನನ್ನ ಮಂಕು ಮಾಡುವಷ್ಟು ಧೈರ್ಯವೇ? ಆದ್ರೂ ಈ ಜಾಣ್ಮೆ ಮೆಚ್ಚಲೇಬೇಕು. ಚಾತುರ್ಯದಿಂದ ತನ್ನನ್ನು ಕರೆತಂದಿದ್ದು ನೀವೇ ಇಷ್ಟ ಎಂದಿದ್ದು ಅಕ್ಬರ್ನ ಕೋಪವನ್ನ ಕಡಿಮೆ ಮಾಡಿತು. ತುಂಬಾ ಸಂತೋಷ. ಇನ್ನು ಆ ಸ್ಥಾನಕ್ಕೆ ಹಿಂದಿರುಗೋಣ ನಾವು. ಅದು ಸರಿ, ಇದು ಯಾರ ಸಲಹೆ ಎಂದು ಕೇಳಿದನು. ಅದಕ್ಕೆ ಬೇಗಂ, ಬೀರ್ಬಲ್ಲನಿಗಲ್ಲದೆ ಇನ್ಯಾರಿಗೆ ಇಂತಹ ಆಲೋಚನೆ ಹೊಳೆದೀತು ಎಂದಳು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ. ಜಾಣ್ಮೆಯಿಂದ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತಹ ಒಂದು ಕಥೆ. ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191515.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್.

0: ಪ್ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to you.

0: ಎಲ್ಲರಿಗೂ ನಮಸ್ಕಾರ. ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದು ಸರಣಿ ಕಾರ್ಯಕ್ರಮದಲ್ಲಿ ನಾನು ಓದಬಯಸುವ ಪುಸ್ತಕದ ಶೀರ್ಷಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳ ಒಂದು ಸಣ್ಣ ತುಣುಕನ್ನು. ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ಸರ್ಜು ಕಾಟ್ಕರ್. ಈ ಭಾಷಣದ ಶೀರ್ಷಿಕೆ ಪಶುಗಳಂತೆ ಜೀವಿಸದೆ ಮಾನವರಂತೆ ಜೀವಿಸಿರಿ. ಇಂದು ಮುಂಬೈಯಲ್ಲಿ ಅಸ್ಪೃಶ್ಯ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯುತ್ತಾ ಇದೆ. ನನ್ನ ಆರೋಗ್ಯ ಚೆನ್ನಾಗಿರದಿದ್ದರೂ ನಾನು ಬಂದಿದ್ದು ಸ್ವಲ್ಪ ಸಮಯ ನಿಮ್ಮೊಡನೆ ಮಾತನಾಡಲು. ಇಂತಹ ಅನೇಕ ಸಮ್ಮೇಳನಗಳಲ್ಲಿ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಹೇಳುವ ವಿಷಯ, ನೀವು ವಿದ್ಯೆ ಕಲಿತು ಏನು ಮಾಡುವಿರಿ, ಸರ್ಕಾರಿ ನೌಕರಿ? ಹಾಗೆ ಕೇಳುವುದರೊಂದಿಗೆ ದೇಶ ಸೇವೆ ಮಾಡುವ ಉಪದೇಶ ಮಾಡುತ್ತಾರೆ. ಆದರೆ ಇದು ತಪ್ಪು. ವಿದ್ಯಾರ್ಥಿಗಳು ಸುಶಿಕ್ಷಿತರಾಗಿ ಸರ್ಕಾರಿ ನೌಕರಿ ಮಾಡಿದರೆ ತಪ್ಪೇ. ಪ್ರತಿಯೊಬ್ಬರ ಧ್ಯೇಯ ಸುಖವಾಗಿರಬೇಕೆಂದಿರುತ್ತದೆ. ನೀವು ಸರ್ಕಾರಿ ನೌಕರಿ ಮಾಡಿದರೆ ತಪ್ಪಲ್ಲ. ಸದ್ಯ ಸರ್ಕಾರಿ ನೌಕರಿ ಒಂದೇ ಒಂದು ಜಾತಿಯವರ ಅಧೀನದಲ್ಲಿದೆ. ಇಂದು ಯಾರಲ್ಲಿ ಹಣ ಇದೆ ಅವರಲ್ಲಿ ಅಧಿಕಾರವಿದೆ. ಸರ್ಕಾರಿ ನೌಕರಿಯಿಂದ ಹಣ ಸಂಪಾದನೆ ಸಾಧ್ಯ. ಬ್ರಾಹ್ಮಣರ ಸಮಾಜ ಸರ್ಕಾರಿ ನೌಕರಿಯಲ್ಲಿಯೇ ತೃಪ್ತಿ ಪಡೆದಿದೆ. ಅದರಿಂದಲೇ ಅವರ ವರ್ಚಸ್ಸು ಸಾಮರ್ಥ್ಯ ಕಂಡುಬರುತ್ತಿದೆ. ಸುಶಿಕ್ಷಿತರಲ್ಲಿ ಕೆಲವೊಂದು ದೋಷಗಳು ಕಂಡುಬರುತ್ತಿವೆ. ಶಿಕ್ಷಿತರಾದ ಮೇಲೆ ನೀವು ಕೇವಲ ನೌಕರರಾಗಬೇಡಿರಿ. ಅಂದರೆ ಸ್ವಂತದ ಹಿತಕ್ಕಿಂತಲೂ ಸಮಾಜದ ಹಿತದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಿರಿ ಎಂದರ್ಥ. ಮ್ಯಾಸಿನಿ ಒಂದೆಡೆ ಹೇಳುತ್ತಾರೆ, ದೇಶದಲ್ಲಿ ಪರತಂತ್ರ ಹಬ್ಬಿದೆ. ಮನುಷ್ಯರು ವಿದ್ಯಾವಂತರಾದ ಮೇಲೆ ಅವರಲ್ಲಿ ಕರ್ತವ್ಯಕ್ಕಿಂತಲೂ ಹಕ್ಕಿನ ಬಗ್ಗೆ ಹೆಚ್ಚಿನ ಪರಿಜ್ಞಾನವಿರುತ್ತದೆ ಎಂದು. ಕರ್ತವ್ಯದ ಕಡೆಗೆ ಹೆಚ್ಚು ಒಲವು ತೋರದಿರುವುದೇ ಸುಶಿಕ್ಷಿತ ದೋಷವಾಗಿರುತ್ತದೆ. ಪದವೀಧರನಾದ ಮೇಲೆ ನೌಕರಿ ಸಿಕ್ಕಿತೆಂದರೆ ಅವನ ವಿದ್ಯಾರ್ಜನೆಯ ಮಾರ್ಗ ಮುಚ್ಚಿದಂತಾಗುತ್ತದೆ. ನನ್ನ ಜೊತೆಯಲ್ಲಿ ಪ್ರವಾಸದ ಸಮಯದಲ್ಲಿ ಯಾವಾಗಲೂ ನಾಲ್ಕಾರು ಪುಸ್ತಕ ಪತ್ರಿಕೆಗಳಿದ್ದರೆ ಉಳಿದವರ, ಅದರಲ್ಲಿಯೂ ಕಲಿತವರ ಕೈಯಲ್ಲಿ ಸಿಗರೇಟ್ ಡಬ್ಬಿಗಳಿರುತ್ತವೆ. ಪದವೀಧರನಾದರೆ ಮುಂದೆ ಓದಬಾರದೆ? ಓದಲೇಬೇಕು. ಹೇಗೆ ಮನುಷ್ಯ ಕುಡಿಯಲು ಪ್ರಾರಂಭಿಸಿದರೆ ಅವನು ತನ್ನ ಜೀವನದ ಕೊನೆಯವರೆಗೆ ಕುಡಿಯುತ್ತಾನೋ ಹಾಗೆ ತಮ್ಮ ಜೀವನದ ಕೊನೆಯವರೆಗೆ ಓದಬೇಕು. ಸೌಂದರ್ಯದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡದೆ ವಿದ್ಯೆಯ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಸ್ವಂತದ ಸುಧಾರಣೆ ಮಾಡಲಾರದ ನೀವು ಬೇರೆಯವರ ಸುಧಾರಣೆ ಮಾಡುವುದು ಹೇಗೆ ಸಾಧ್ಯ ಎಂಬುದರ ಬಗ್ಗೆ ವಿಚಾರ ಮಾಡಬೇಕಾದ ವಿಷಯವಾಗಿದೆ. ನಿಮ್ಮಲ್ಲಿ ಕೆಲವರು ಅವಿವಾಹಿತರಾಗಿರಬಹುದು, ಇನ್ನೂ ಕೆಲವರು ವಿವಾಹಿತರಾಗಿರಬಹುದು. ವಿವಾಹಿತರಾದ ಮೇಲೆ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ನನ್ನ ತಂದೆಗೆ 14 ಜನ ಮಕ್ಕಳಿದ್ದರು. ನಾನು ನನ್ನ ತಂದೆಗೆ 14ನೇ ಮಗ. ನಾನು ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿದ್ದಾಗ ನನಗೆ ತೊಡಲು ಬಟ್ಟೆಗಳಿರಲಿಲ್ಲ. ಶ್ರೀ ಮುಲ್ಲರ ಸಾಹೇಬರು ಕೊನೆಯ ನನ್ನ 2 ವರ್ಷಗಳ ವಿದ್ಯಾಭ್ಯಾಸದ ಕಾಲಕ್ಕೆ ಬಟ್ಟೆ ಕೊಡುತ್ತಿದ್ದರು. ಕೆಲವೊಂದು ಸಲ ನಾನು ನನ್ನ ತಂದೆಗೆ 14 ಮಕ್ಕಳಿಗಿಂತಲೂ 4 ಮಕ್ಕಳಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದೆ. ಇದು ನನ್ನ ತಂದೆಯ ತಪ್ಪು, ಅವರು ವಿಚಾರ ಮಾಡಬೇಕಾಗಿತ್ತು. ಅದಕ್ಕಾಗಿ ಈ ಪರಿಸ್ಥಿತಿಯಲ್ಲಿ ನೀವು ಚೆನ್ನಾಗಿ ವಿಚಾರ ಮಾಡಿರಿ. ನಿಮಗೆ ಸನ್ಯಾಸಿಯಾಗಲು ನಾನು ಹೇಳುತ್ತಿಲ್ಲ, ಆದರೆ ಸಂಸಾರದ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಲು ತಿಳಿಸುತ್ತಿರುವೆ. ನನಗೆ 5 ಮಕ್ಕಳಾದರೂ ಅವುಗಳಲ್ಲಿ ನಾಲ್ಕು ಮಕ್ಕಳು ಈಗಾಗಲೇ ಸತ್ತಿದ್ದಾರೆ. ಅದರಿಂದ ನನಗೆ ಕೆಟ್ಟದೆನಿಸುವುದಿಲ್ಲ. ನಾಲ್ಕು ಮಕ್ಕಳು ಉಳಿದಿದ್ದರೆ ಅವರ ಶಿಕ್ಷಣ, ಊಟ, ಉಪಚಾರದ ಜವಾಬ್ದಾರಿ ಇರುತ್ತಿತ್ತು. ಈಗ ಒಬ್ಬನೇ ಮಗನಿರುವುದರಿಂದ ಅವನ ಬಹಳಷ್ಟು ಜವಾಬ್ದಾರಿ ನನ್ನ ಮೇಲಿದೆ. ಇದು ಸಮಾಜ ಕಲ್ಯಾಣದ ವಿಚಾರವಾಗಿದೆ. ಆದ್ದರಿಂದ ಸ್ತ್ರೀ ಪುರುಷರು ಪಶುಗಳಂತೆ ಜೀವಿಸದೆ ಮಾನವರಂತೆ ಜೀವಿಸಬೇಕೆಂದು ತಿಳಿಸಬಯಸುತ್ತೇನೆ. ಈ ಭಾಷಣವು ದಿನಾಂಕ 12/12/1938 ಮುಂಬೈನ ಅಸ್ಪೃಶ್ಯ ವಿದ್ಯಾರ್ಥಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ ಭಾಷಣವಾಗಿರುತ್ತದೆ. ಎಲ್ಲರಿಗೂ ಭೀಮನಮನಗಳು. ಜೈ ಭೀಮ್.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ನಮಸ್ಕಾರ, ನಾನು ಕಲಾವತಿ ಬೈಜುಬಾಳ್, ವೃತ್ತಿಯಿಂದ ಪತ್ರಕರ್ತೆ. ಅಂಬೇಡ್ಕರ್ ಓದು ಸರಣಿಗೆ ರಾಮಚಂದ್ರ ಆಮ್ ಜಾಧವ್ ಅವರು 1953 ಏಪ್ರಿಲ್ 14 ದಿನದ ಅನುಭವ ಹಂಚಿಕೊಂಡಿದ್ದಾರೆ. ಅವರು ಆ ದಿನ ಅಂಬೇಡ್ಕರ್ ಅವರು ಮಾತನಾಡಿದ ಮಾತುಗಳನ್ನು ಆಧರಿಸಿ ಮೇ 9, 1953 ಜನತಾ ಪತ್ರಿಕೆಗೆ ಬರೆದ ಬರಹವನ್ನು ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಸ್ವಾಭಿಮಾನದ ಜ್ಯೋತಿಯನ್ನ ಉರಿಸುತ್ತಿರಿ, ಸ್ವಾಭಿಮಾನದ ಜ್ಯೋತಿಯನ್ನ ಉರಿಸುತ್ತಿರಿ, ಸುಸಂಘಟಿತರಾಗಿ, ಅಲ್ಲದೆ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಡುತ್ತಿರಿ. ತಮ್ಮ ಹುಟ್ಟುಹಬ್ಬದ ದಿನವಾದ 14 ಏಪ್ರಿಲ್ 1953 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಈ ಸಂದೇಶವನ್ನ ನೀಡಿದರು. ನಾವು ಹೂಹಾರವನ್ನ ತೆಗೆದುಕೊಂಡು ಮುಂಬಯಿಯ ಜನರ ವತಿಯಿಂದ ಅವರನ್ನ ಕಾಣಲು ಹೋದಾಗ ನಮಗೆ ಈ ಸಂದೇಶ ಕೇಳಲು ಸಿಕ್ಕಿತು. ಆ ದಿನ ಡಾಕ್ಟರ್ ಸಾಹೇಬರ ಹಲವು ಅಭಿಮಾನಿಗಳು ಹಾಗೂ ಸ್ನೇಹಿತರ ಬಳಗ ಬಂದು ಅವರನ್ನ ಕೈಕುಲುಕಿ ಅವರಿಗೆ ದೀರ್ಘಾಯುಷ್ಯ ಲಭಿಸಲೆಂದು ಕೋರುತ್ತಿದ್ದರು. ಹೊರಬದಿಯಲ್ಲಂತೂ ಅವರ ದರ್ಶನಕ್ಕಾಗಿ 100 ಜನ ಸ್ತ್ರೀ ಪುರುಷರು ಹೂ ಹಾರಗಳನ್ನ ಹಿಡಿದು ಕಾದು ನಿಂತಿದ್ದರು. ಡಾಕ್ಟರ್ ಬಾಬಾ ಸಾಹೇಬರು ಪ್ರಸನ್ನ ಚಿತ್ತರಾಗಿ ಎಲ್ಲರಿಗೂ ಭೇಟಿಯನ್ನ ನೀಡಿದರು. ಪರಬ್ರಹ್ಮನು ಪುಂಡಲಿಕನ ಭೇಟಿಗಾಗಿ ಬರುತ್ತಿದ್ದನು ಎಂಬ ಉಕ್ತಿಯಂತೆ ಜನತಾ ಜನಾರ್ದನನ ತುಂಬು ಪ್ರೀತಿಯನ್ನ ಕಂಡು ಅವರ ಅಂತಃಕರಣ ಸಂತೋಷದಿಂದ ಕರಗಿತು. ಅವರು ಎಲ್ಲರ ಕುಶಲವನ್ನ ಕುರಿತು ವಿಚಾರಿಸಿದರು. ನಿಕಟ ಪರಿಚಿತರೊಡನೆ ಹಾಸ್ಯ ವಿನೋದದ ಮಾತುಗಳನ್ನ ಆಡಿದರು. ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ಮಿತವ್ಯಯಿಗಳಾಗಿರಲು ಸಲಹೆ ನೀಡಿದರು. ನಿಧಾನವಾಗಿ ಜನರ ಗುಂಪು ಚದುರಿತು. ಒಬ್ಬ ಸ್ನೇಹಿತನು ಕೆಲವು ದಿನಗಳ ಕೆಳಗೆ ನಮಗೆ ಹೀಗೆಂದು ಹೇಳಿದ್ದನು, ಡಾಕ್ಟರ್ ಬಾಬಾ ಸಾಹೇಬರು ಬಹಳಷ್ಟು ಮಟ್ಟಿಗೆ ಬುದ್ಧಮಯರಾಗಿರುವರು. ಬುದ್ಧನ ವಿಚಾರ ಸರಣಿಯು ಅವರ ಮೇಲೆ ತುಂಬಾ ಹಿಡಿತವನ್ನ ಸಾಧಿಸಿದೆ. ಅವರು ಹಗಲಿರುಳು ಅದೇ ಗೊಂಗಿನಲ್ಲಿರುತ್ತಾರೆ. ಈ ಸಲವೂ ನಮಗೆ ಅದೇ ಬಗೆಯ ಅನುಭವ ಬಂದಿತು. ಡಾಕ್ಟರ್ ಬಾಬಾ ಸಾಹೇಬರ ಸುತ್ತು ವಿಚಾರಗಳ ವಲಯಗಳು ಸುತ್ತುತ್ತಿರುವಾಗಲೇ ಹೆದರುತ್ತಾ ಹೆದರುತ್ತಲೇ ನಾವು, ಸಾಹೇಬರೇ ಏನಾದರೂ ಸಂದೇಶವನ್ನ ನೀಡುವಿರಾದರೆ ಒಳ್ಳೆಯದು ಎಂದೆವು. ಈವರೆಗೆ ಅವರ ಹಲವಾರು ಜಯಂತಿಗಳಾಗಿ ಹೋದವು. ಆದರೆ ಅವರು ತಮ್ಮ ಹುಟ್ಟುಹಬ್ಬದ ದಿನ ಯಾರಿಗೇ ಆಗಲಿ ಯಾವುದೇ ಬಗೆಯ ಸಂದೇಶವನ್ನ ನೀಡಿದುದನ್ನ ಕೇಳಿರಲಿಲ್ಲ, ಓದಿರಲಿಲ್ಲ. ಈ ಸಲ ಮಾತ್ರ ವಿಚಾರಮಗ್ನ ಅವಸ್ಥೆಯಲ್ಲಿಯೇ ಅವರು ಮೇಲಿನಂತೆ ಉದ್ಗರಿಸಿದರು. ಬಾಬಾ ಸಾಹೇಬರು ದಲಿತ ವರ್ಗದ ಎದುರಿರುವ ಸಮಸ್ಯೆಗಳನ್ನ ಕುರಿತು ಹಗಲಿರುಳು ಯೋಚಿಸುತ್ತಿರಬಹುದು. ಶೀಘ್ರದಲ್ಲಿಯೇ ಅವರು ಯಾವುದಾದರೂ ಕ್ರಾಂತಿಕಾರಕವಾದ ತೀರ್ಮಾನವನ್ನ ಘೋಷಿಸುವರೆಂದು ನಮಗೆ ಅನ್ನಿಸಿತು. ಸದ್ಯದಲ್ಲಿ ನಡೆಯುತ್ತಿದೆಯಾದರೂ ಏನು? ಅವರು ಮಾತನಾಡುತ್ತಾ ಆಡುತ್ತಾ ಹೀಗೆಂದರು, ಸದ್ಯಕ್ಕೆ ಇದೇನು ನಡೆದಿದೆ? ಸರ್ಕಾರವು ಮದ್ಯಪಾನ ನಿಷೇಧಕ್ಕಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೂಪಾಯಿಗಳ ನಷ್ಟವನ್ನ ಅನುಭವಿಸುತ್ತಿದೆ. ಆದರೆ ಜನರು ವಿಷಮತೆಯಿಂದ ಬಿಂದು ಹೋಗುತ್ತಿರುವುದು ಮಾತ್ರ ಇಂದು ಸರ್ಕಾರಕ್ಕೆ ಕಾಣುತ್ತಿಲ್ಲ. ಕಾಗದದ ಹಾಳೆಯ ಮೇಲಿನ ಯೋಜನೆಗಳಿಗಾಗಿ ಲಕ್ಷಗಟ್ಟಲೆ ರೂಪಾಯಿಗಳು ಖರ್ಚಾಗುತ್ತಿವೆ. ಆದರೆ ಸರ್ಕಾರವು ದಲಿತ ವರ್ಗಕ್ಕಾಗಿ ಗಟ್ಟಿಯಾದ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರುತ್ತಿಲ್ಲ. ನೆಹರೂರಂಥ ಹೊಣೆಗಾರ ವ್ಯಕ್ತಿಯು, ನಾನು ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೆ ಅಲೆದಾಡಿದೆ, ಆದರೆ ನನಗೆಲ್ಲೂ ಅಸ್ಪೃಶ್ಯತೆ ಎನ್ನುವುದು ಕಾಣಸಿಕ್ಕಲೇ ಇಲ್ಲ ಎನ್ನುತ್ತಾರೆ. ದೇಶದಲ್ಲಿ ಲಕ್ಷಗಟ್ಟಲೆ ಎಕರೆಯಷ್ಟು ಭೂಮಿಯು ಉಳದೆ ಪಾಳು ಬಿದ್ದಿರುವಾಗಲೂ ಬಡಬಗ್ಗರಿಗಾಗಲಿ ದಲಿತರಿಗಾಗಲಿ ಅದನ್ನು ಉಳಲು ಕೊಡಲಾಗುತ್ತಿಲ್ಲ. ಗೇಣುದ್ದದ ವತನದ ಭೂಮಿಗೆ ಬದಲಾಗಿ ಊರಿನ ಹೊಲೆಯರನ್ನೆಲ್ಲ ದುಡಿಸಿಕೊಳ್ಳಲಾಗುತ್ತದೆ. ಪವಿತ್ರವಾದ ಸಂವಿಧಾನವನ್ನ ಕಾಲ್ಕೆಳಗೆ ಮೆಟ್ಟಲಾಗುತ್ತಿರುವುದು ನಿಜಕ್ಕೂ ವಿಷಾದನೀಯ. ಇಂದಿನ ರಾಜ್ಯ ಸರ್ಕಾರಗಳು ಸಂವಿಧಾನವು ದಲಿತ ವರ್ಗಕ್ಕೆ ನೀಡಿದ ಅಧಿಕಾರಗಳನ್ನ ಸಾರ ಸಗಟಾಗಿ ತಳ್ಳಿಹಾಕುತ್ತಿವೆ. ಪ್ರಜಾಪ್ರಭುತ್ವದ ಇದೆಲ್ಲ ಫಾರ್ಸನ್ನ ಕಂಡು ಈಗಿನ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಎಂದು ಹೊಟ್ಟೆಯಲ್ಲಿ ಕಿಚ್ಚುರಿಯುತ್ತಿದೆ. ಡಾಕ್ಟರ್ ಸಾಹೇಬರ ಈ ವಿಚಾರಗಳನ್ನ ಗಮನಿಸಿದರೆ, ಇಲ್ಲವೇ ಆಲಿಸಿದರೆ, ಈ ದೇಶದ ದಲಿತ ವರ್ಗದೆದುರು ಇರುವ ಸಮಸ್ಯೆ ಅರ್ಥವಾಗುತ್ತದೆ. ಸರ್ಕಾರವು ದಿನ ದಿನಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗದ ಸಮಸ್ಯೆಗೆ ಕಡಿವಾಣವನ್ನ ಹಾಕಲಾರದು. ನಿರುದ್ಯೋಗದ ಈ ಕಂದರಕ್ಕೆ ಹೆಚ್ಚು ಹೆಚ್ಚಾಗಿ ತಳ್ಳಲಾಗುತ್ತಿರುವ ವರ್ಗವೆಂದರೆ ಅಸ್ಪೃಶ್ಯ ವರ್ಗ. ಹಳ್ಳಿಗಳಲ್ಲಿ ಪರಿಸ್ಥಿತಿಯ ಹೊಂಡದಲ್ಲಿ ಸಿಕ್ಕಿಕೊಂಡಿರುವ ವರ್ಗವೆಂದರೆ ದಲಿತ ವರ್ಗವೇ ಸರಿ. ಕಾನೂನಿನಂತೆ ಸರ್ಕಾರಿ ನೌಕರಿಗಳಲ್ಲಿ ಶೇಕಡಾವಾರು ಸ್ಥಳಗಳನ್ನೇನೋ ಮೀಸಲಿರಿಸಲಾಗಿದೆ, ಆದರೆ ಅದನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆಯೋ ಇಲ್ಲವೋ ಎಂಬುದನ್ನು ನಿಯಂತ್ರಿಸಲು ಸರ್ಕಾರವು ಸಿದ್ಧವಿಲ್ಲ. ಪಾಳು ಬಿದ್ದ ನೆಲವನ್ನ ದಲಿತ ವರ್ಗಕ್ಕೆ ಉಳುಮೆಗಾಗಿ ಕೊಡಬೇಕೆಂದರೆ ಅವು ಅವರಿಗೆ ದೊರೆಯದಂತೆ ನೋಡಿಕೊಳ್ಳಲಾಗುತ್ತಿದೆ. ಇಂಥ ಹಲವಾರು ದೂರುಗಳು ನಮ್ಮಲ್ಲಿಗೆ ಬರುತ್ತವೆ. ಇದಲ್ಲದೆ ಬ್ರಿಟಿಷರ ಸಂಪ್ರದಾಯವನ್ನ ಮುಂದುವರಿಸಲೋ ಎಂಬಂತೆ ವಡೆ ಮತ್ತು ಹೊಡೆ ನೀತಿಯನ್ನು ಅನುಸರಿಸಿ ಸರ್ಕಾರವು ದಲಿತ ವರ್ಗದ ಸಂಘಟನೆಯನ್ನ ಗೊಂದಲಕ್ಕೀಡು ಮಾಡಲು ಬಯಸುತ್ತಿದೆ. ಸ್ವಾತಂತ್ರ್ಯ ಬಂದ ತರುವಾಯ ಎಲ್ಲವೂ ಒಳ್ಳೆಯದಾಗಲಿದೆ ಎಂದು ಅನ್ನುವ ಹಾಗೂ ಇಂದು ಸರ್ಕಾರದ ಹೊಣೆ ಹೊತ್ತಿರುವ ಜನ ಇವರೇನೇ ಎಂಬ ಸಂದೇಹ ತಲೆದೋರುತ್ತಿದೆ. ಇದಕ್ಕೆ ಉಪಾಯವೆಂದು ಸುಸಂಘಟಿತರಾಗಿ ರಾಜ್ಯಕರ್ತರ ಹೂಟವನ್ನ ಹಾಳುಗೆಡಹುದಿದ್ದರೆ ದಲಿತ ವರ್ಗವು ತನ್ನೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಸುಸಂಘಟಿತವಾಗಬೇಕು. ನಮ್ಮ ಸಾಮರ್ಥ್ಯವನ್ನ ಪಣಕೊಡ್ಡಿ, ನಾವು ನಮ್ಮ ಸಾಮರ್ಥ್ಯದ ಪ್ರಭಾವವನ್ನ ತೋರಿಸಬೇಕು. ಬಾಬಾ ಸಾಹೇಬರು ಯಾವತ್ತೂ ಹೀಗೆನ್ನುತ್ತಾರೆ, ಸಾವಿರಾರು ಜನ ಕೆಲಸಕ್ಕೆ ಬಾರದ ಸೈನಿಕರಿಗಿಂತ 10 ಜನ ಶಿಸ್ತಿನ ಪ್ರಾಮಾಣಿಕ ಸೈನಿಕರಿದ್ದರೂ ನನಗೆ ಸಾಕು. 85 ವರ್ಷ ವಯಸ್ಸಿನ ಶೇಲಾರ್ ಮಾಮ ಇವರು ಕೊಂಡಾಣಕೋಟೆ ಮೇಲೆ ದಾಳಿ ಇಕ್ಕಿದಾಗ ಕೇವಲ 25 ಜನ ಯುವಕ ಸೈನಿಕರು ತಮ್ಮ ಜೀವದ ಹಂಗು ತೊರೆದು ಮುನ್ನುಗ್ಗಿದ್ದರು. ಬೆರಳೆಣಿಕೆಯ ಆಂಗ್ಲರು 150 ವರ್ಷಗಳ ಕಾಲ ಇಷ್ಟೊಂದು ದೊಡ್ಡ ದೇಶವನ್ನ ಆಳಿದುದು ಯಾವ ಸಾಮರ್ಥ್ಯವನ್ನಾಧರಿಸಿ? ಅದೆಂದರೆ ಸಂಘಟನೆ ಹಾಗೂ ಶಿಸ್ತು. ಹೀಗಾಗಿ ನಮಗೆ ಬರೀ ಸಂಘಟನೆ ಬೇಡ, ಸುಸಂಘಟನೆ ಬೇಕು. ಈರ್ಷೆ ಹಾಗೂ ಸ್ವಾಭಿಮಾನದ ಬೆಂಕಿಯು ಅದರಲ್ಲಿ ಸತತವಾಗಿ ಧಗಧಗನೆ ಉರಿಯುತ್ತಿರಬೇಕು. ಈ ಬೆಂಕಿಯನ್ನ ಧಗಧಗಿಸುವಂತೆ ಇರಿಸಬೇಕಿದ್ದರೆ, ನಮ್ಮ ಸಂಘಟನೆಯಾದ ಫೆಡರೇಷನ್ ಅನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಿದ್ದರೆ, ಎಲ್ಲ ವಯಸ್ಸಿನ ಸ್ತ್ರೀ ಪುರುಷರು ವರ್ಷಕ್ಕೆ 4 ಆಣೆಯನ್ನ ಭರಿಸಿ ಅದರ ಸದಸ್ಯರಾಗಬೇಕು. ಹೀಗೆ 100 ಅಲ್ಲ, 1000 ಅಲ್ಲ, ಲಕ್ಷಗಟ್ಟಲೆಯ ಜನರು ಸದಸ್ಯರಾಗಿ ಅದರ ನೀಲಿ ಬಣ್ಣದ ಪತಾಕೆಯನ್ನ ಹಾರಿಸಬೇಕು. ಆ ನೀಲಿ ಪತಾಕೆಯೇ ಸ್ವಾಭಿಮಾನದ ನಮ್ಮ ಚಳವಳಿಯ ಪ್ರತೀಕವೆನಿಸಿದೆ. ನಾವು ಈ ನೀಲಿ ಪತಾಕೆಯಡಿಯೇ ಹಲವು ಆವೇಶಪೂರ್ಣವಾದ ಹೋರಾಟಗಳನ್ನ ಕೈಗೊಂಡಿದ್ದೇವೆ. ಅದೇ ನಮ್ಮಲ್ಲಿ ಸೋದರ ಭಾವ ಹಾಗೂ ಆತ್ಮೀಯತೆಯನ್ನು ಹುಟ್ಟುಹಾಕಿ ಮಾನವೀಯತೆಯನ್ನ ಜಾಗೃತವಾಗಿರಿಸಿತು. ಕೇವಲ ಮುಂಬೈಯಲ್ಲಿಯೇ ದಲಿತ ವರ್ಗದ ಜನಸಂಖ್ಯೆಯ 3-4 ಲಕ್ಷದಷ್ಟು ಇದ್ದಿತು. 1 ಲಕ್ಷದಷ್ಟು ಮಕ್ಕಳು ಕೂಸುಗಳನ್ನ ಬಿಟ್ಟರೂ ಕೂಡ 3 ಲಕ್ಷ ಜನರು ಫೆಡರೇಷನ್ನಿನ ನೀಲಿಯ ಪತಾಕೆಯಡಿ ಒಟ್ಟಿಗೆ ಬಂದರೆ ನಾವು ಪ್ರಪಂಚದ ಮಾನಬಿಂದುವನ್ನ ತಲುಪಿದವೆಂದೇ ತಿಳಿಯಿರಿ. ಪರಿಣಾಮ ಏನಾದೀತು? ಇಂದು ಈ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿವೆ. ಅವೆಲ್ಲವುಗಳ ಬಂಡವಾಳವು ಮುಂಬೈಯಂತಹ ನಗರಗಳಲ್ಲಿಯೇ ಇದೆ. ಬರೀ ಮುಂಬೈ ಒಂದರಲ್ಲೇ ಕಾಂಗ್ರೆಸ್, ಸಮಾಜವಾದಿ, ಕಮ್ಯುನಿಸ್ಟ್, ಹಿಂದೂ ಮಹಾಸಭಾ ಮೊದಲಾದ ಪಕ್ಷಗಳು ತಳವೂರಿ ಕುಳಿತಿವೆ. ಪ್ರತಿಯೊಬ್ಬರ ಕಚೇರಿಗೆ ಹೋಗಿ ಆ ಪಕ್ಷದ ಸದಸ್ಯರನ್ನ ನೋಂದಣಿಯ ರಿಜಿಸ್ಟರ್ ಅನ್ನು ನೋಡಿದರೆ ಯಾರ ಸದಸ್ಯ ಸಂಖ್ಯೆಯೂ ಕೂಡ 1 ಲಕ್ಷವನ್ನ ತಲುಪಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣವೆಂದರೆ ಈ ಪಕ್ಷಗಳ ರಾಜಕೀಯ ಅಧಿಷ್ಠಾನ ಈ ದೇಶದ ಬಂಡವಾಳದಾರರು, ಜಮೀನುದಾರರು, ಜಹಗೀರುದಾರರು, ಕಾರ್ಖಾನೆದಾರರು ಹಾಗೂ ಧರ್ಮ ಮಾರ್ತಂಡರಂತಹ ಪ್ರತಿಗಾಮಿ ವಿಚಾರ ಸರಣಿಯ ಜನರನ್ನ ಅವಲಂಬಿಸಿದೆ. ಫೆಡರೇಷನ್ನು ಹಾಗೆ ಅವರಾರೊಂದಿಗೂ ಸಂಬಂಧವನ್ನ ಹೊಂದಿದುದಲ್ಲ. ಈ ವಿಚಾರ ಸರಣಿಗೆ ಫೆಡರೇಷನ್ನಿನ ಸ್ಥಾನವೇ ಇಲ್ಲ. ಸ್ವಲ್ಪದರಲ್ಲಿ ಈ ದೇಶದಲ್ಲಿ ಫೆಡರೇಷನ್ನಿನಂತಹ ಶಾಲೀನ ಸ್ವರೂಪದ ಪಕ್ಷವೇ ಅಸ್ತಿತ್ವದಲ್ಲಿಲ್ಲ ಎಂಬುದು ನಮ್ಮ ಖಚಿತವಾದ ಅಭಿಪ್ರಾಯ. ಇಂಥ ಈ ಶಾಲೀನ ಮತ್ತು ಸ್ವಂತದ ಸಾಮರ್ಥ್ಯದಿಂದ ಮುಂದಕ್ಕೆ ಹೆಜ್ಜೆ ಇಕ್ಕುವ ಪಕ್ಷದ ಭವಿಷ್ಯವು ಸೂರ್ಯಪ್ರಕಾಶದಷ್ಟು ಸ್ಪಷ್ಟ. ಹೀಗಾಗಿ ಮುಂಬೈಯ ಫೆಡರೇಷನ್ನು 1 ಲಕ್ಷ ಸದಸ್ಯರನ್ನ ನೋಂದಾಯಿಸುವ ಅಭಿಯಾನವನ್ನ ಶುರು ಮಾಡಿದೆ. ಈ ಅಭಿಯಾನವು ಯಶಸ್ವಿಯಾದರೆ ಫೆಡರೇಷನ್ನಿನ ಕೆಲಸವನ್ನ ಎತ್ತಿಕೊಳ್ಳಲು ನಮಗೆ ಹಗುರವಾಗುವುದಲ್ಲದೆ ನಮ್ಮ ಪಕ್ಷದ ಸಾಮರ್ಥ್ಯವು ಗಣನೀಯವಾಗಿ ಚೇತರಿಸಿಕೊಳ್ಳಲಿದೆ. ಸರ್ಕಾರವು ಇಷ್ಟರಲ್ಲಿಯೇ ದಲಿತ ವರ್ಗಗಳ ಪರಿಸ್ಥಿತಿಯ ಸರ್ವೇಕ್ಷಣೆಯನ್ನ ಮಾಡಲೆಂದು ಕೆಲವು ಹೊಗಳು ಭಟ್ಟರ ಒಂದು ಕಮಿಷನ್ ಅನ್ನ ನೇಮಿಸಿದೆ. ಫೆಡರೇಷನ್ನು ಇದೇ ಬಗೆಯ ಆದರೆ ವಿಶಿಷ್ಟವಾಗಿ ಅಸ್ಪೃಶ್ಯರ ಜೀವನದೊಂದಿಗೆ ಹತ್ತಿರದ ನಂಟುಳ್ಳ ತಮ್ಮ ರಕ್ತ ಮಾಂಸಗಳ ಸಂಬಂಧವುಳ್ಳವರೇ ಆದ ಅವರ ಹೊಟ್ಟೆಯಿಂದಲೇ ಹುಟ್ಟಿ ಬಂದು ಹಗಲಿರುಳು ಹೋರಾಡುತ್ತಿರುವ ಇಂಥ ನಿಜವಾದ ಅಸ್ಪೃಶ್ಯರ ಒಂದು ಕಮಿಷನ್ ಅನ್ನ ನೇಮಿಸಲಿದೆ. ಈ ಕಮಿಷನ್ನು ಅಸ್ಪೃಶ್ಯರ ಜೀವನವನ್ನ ಕೂಲಂಕಷವಾಗಿ ಜಾಲಾಡಿಸಿ ಅವರ ಸಂಪೂರ್ಣವಾದ ವಿವರಗಳ ವರದಿಯನ್ನ ತಯಾರಿಸುವುದು. ಫೆಡರೇಷನ್ನು ಈ ವರದಿಯನ್ನ ಪುಸ್ತಕ ರೂಪದಲ್ಲಿ ಮುದ್ರಿಸಿಕೊಳ್ಳುವುದು. ಅದರ ಒಂದೊಂದು ಪ್ರತಿಯನ್ನ ಭಾರತ ಸರ್ಕಾರದ ಹಾಗೂ ಬೇರೆ ರಾಷ್ಟ್ರಗಳಿಗೂ ಕಳುಹಿಸಲಾಗುವುದು. ಇಷ್ಟೆಲ್ಲವನ್ನ ಮಾಡಿಯೂ ಭಾರತ ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವುದೇ ಬಗೆಯ ಬದಲಾವಣೆ ಆಗದಿದ್ದರೆ ಬ್ಯಾರಿಸ್ಟರ್ ಕಾಂಬಳೆ ಅವರಂತಹ ಸಮರ್ಥ ಬ್ಯಾರಿಸ್ಟರನ್ನ ನೇಮಿಸಿ ವಿಶ್ವ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನ ಆರಂಭಿಸಿ ರಾಜ್ಯಕರ್ತರು ಹಾಗೂ ಹಿಂದ್ ಎನಿಸಿಕೊಳ್ಳುವವರ ಚಿಂದಿ ಬಟ್ಟೆಗಳನ್ನ ಪ್ರಪಂಚದ ಅಗಸೆಯ ಬಾಗಿಲಿಗೆ ನೇತು ಬಿಡೋಣ. ಇದು ನಮ್ಮ ಪಕ್ಷದ ಕಾನೂನುಬದ್ಧವಾದ ಮಾರ್ಗವಾಗಿದೆ. ರಾಜ್ಯಕರ್ತರು ಈ ಸಂಗತಿಯನ್ನ ಗಮನಕ್ಕೆ ತಂದುಕೊಂಡರೆ ಇದು 6 ತಿಂಗಳ ಕೆಳಗೆ ಬಾಬಾ ಸಾಹೇಬರು ನೀಡಿದ ಇಶಾರೆ ಎನ್ನಿಸಲಿದೆ. ಧನ್ಯವಾದಗಳು.
1: Our difficulty, as I said, is not about the ultimate future. Our difficulty is how to make the heterogeneous

0: ಅಂಬೇಡ್ಕರ್ ಓದು ಸರಣಿ ಸಾರುದೇಯಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ತಿಪ್ಪೇಶ ಎಚ್ ಎಂ, ಸಂಶೋಧನಾ ವಿದ್ಯಾರ್ಥಿ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ವತಿಯಿಂದ ಪ್ರಕಟಗೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 4 ಅಧ್ಯಾಯ 20 ವಿಚಿತ್ರಗೊಂಡ ಲಕ್ಷಾಂತರ ಜನ ಎಂಬ ವಿಷಯದ ತುಣುಕೊಂದನ್ನು ಓದುತ್ತಿದ್ದೇನೆ. ಭಾರತದಲ್ಲಿ ಅಸ್ಪೃಶ್ಯರ ಜನಸಂಖ್ಯೆ ಎಷ್ಟು? ಅಸ್ಪೃಶ್ಯರ ವಿಚಾರದಲ್ಲಿ ಏನಾದರೂ ಸ್ವಲ್ಪ ವಿಷಯವನ್ನು ತಿಳಿಯಬಯಸುವ ಯಾರೇ ಆದರೂ ಖಂಡಿತ ಕೇಳುವ ಪ್ರಶ್ನೆ ಇದು. ಈಗ ಇದಕ್ಕೆ ಉತ್ತರ ಹೇಳುವುದು ಸುಲಭ, ಏಕೆಂದರೆ 1931 ನಡೆದ ಜನಗಣತಿಯ ಪ್ರಕಾರ ಅವರ ಸಂಖ್ಯೆ 50 ದಶಲಕ್ಷ. ಈಗ ಅಸ್ಪೃಶ್ಯರ ಸಂಖ್ಯೆ ಎಷ್ಟೆಂದು ನಿಖರವಾಗಿ ಹೇಳಲು ಸಾಧ್ಯವಿದ್ದರೂ ಬಹಳ ಕಾಲದವರೆಗೆ ಹಾಗೆ ಮಾಡಲು ಸಾಧ್ಯವಿರಲಿಲ್ಲ. ಇದಕ್ಕೆ ಅನೇಕ ಕಾರಣಗಳಿವೆ. ಮೊದಲನೆಯದಾಗಿ, ಅಸ್ಪೃಶ್ಯತೆ ಎಂಬುದು ಶಾಸನಸಮ್ಮತವಾದ ಪದವಲ್ಲ. ಅಸ್ಪೃಶ್ಯತೆ ಎಂಬುದಕ್ಕೆ ಶಾಸನಸಮ್ಮತವಾದ ಸ್ಪಷ್ಟ ನಿರೂಪಣೆ ಇಲ್ಲದಿರುವುದರಿಂದ ಯಾರು ಅಸ್ಪೃಶ್ಯರು ಯಾರು ಅಸ್ಪೃಶ್ಯರಲ್ಲ ಎಂಬುದನ್ನು ನಿಷ್ಕರ್ಷ ಮಾಡುವುದು ಕಷ್ಟದ ಕೆಲಸ. ಅಸ್ಪೃಶ್ಯತೆ ಎಂಬುದು ಒಂದು ಸಾಮಾಜಿಕ ಕಲ್ಪನೆಯಾಗಿದ್ದು ಅದು ನಮ್ಮ ಸಂಪ್ರದಾಯದಲ್ಲಿ ಮೈಗೂಡಿರುವುದರಿಂದ ನಮ್ಮ ಸಂಪ್ರದಾಯಗಳು ಮಾರ್ಪಾಡಾದಂತೆಲ್ಲ ಅಸ್ಪೃಶ್ಯತೆಯ ಸ್ವರೂಪವು ಮಾರ್ಪಾಡಾಗಿದೆ. ಆದುದರಿಂದಾಗಿ ಅಸ್ಪೃಶ್ಯರ ಸಂಖ್ಯೆಯನ್ನು ಗಣಿತಶಾಸ್ತ್ರದಲ್ಲಿ ಹೇಳುವಷ್ಟು ಖಚಿತವಾಗಿ ಹೇಳುವುದು ಕಷ್ಟ. ಎರಡನೆಯದಾಗಿ, ಜನಗಣತಿಯನ್ನು ಜಾತಿಯ ಆಧಾರದ ಮೇಲೆ ಮಾಡಲು ಸವರ್ಣ ಹಿಂದೂಗಳು ಯಾವಾಗಲೂ ವಿರೋಧಿಸುತ್ತಾರೆ. ಜನಗಣತಿಯ ಮಾಹಿತಿಯಲ್ಲಿ ಜಾತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಒಪ್ಪದ ಅವರು ಜನಸಂಖ್ಯೆಯನ್ನು ಜಾತಿ ಮತ್ತು ಬುಡಕಟ್ಟುಗಳಾಗಿ ವಿಭಜಿಸುವ ಪ್ರಯತ್ನವನ್ನು ಅದುಮಿಟ್ಟರು. ಜಾತಿ ಮತ್ತು ಬುಡಕಟ್ಟುಗಳ ವಿಭಜನೆಯ ಸ್ವರೂಪ ನಿಧಾನವಾಗಿ ಬದಲಾಗುತ್ತಿರುವುದರಿಂದ 10 ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿಯಿಂದ ಈ ಸಂಖ್ಯೆಯನ್ನು ನಿರ್ಣಯಿಸಬಾರದೆಂದು 1901 ನಡೆದ ಜನಗಣತಿಯಲ್ಲಿ ಒಂದು ಸಲಹೆ ಬಂದಿತು. ಇಂಥ ಆಕ್ಷೇಪಣೆಗಳು ಜನಗಣತಿಯ ನಿರ್ದೇಶಕರ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ. ಜನಗಣತಿಯ ನಿರ್ದೇಶಕರ ದೃಷ್ಟಿಯಲ್ಲಿ ಜಾತಿಯ ಆಧಾರದ ಮೇಲೆ ಜನಗಣತಿಯನ್ನು ಮಾಡುವುದು ಅತಿ ಮುಖ್ಯ ಮತ್ತು ಅತ್ಯವಶ್ಯಕವೆನಿಸಿತು. ಅದಕ್ಕೆ ಪೋಷಕವಾಗಿ ಜನಗಣತಿಯ ನಿರ್ದೇಶಕರು ಮಂಡಿಸಿದ ವಾದವೇನೆಂದರೆ, ಸಾಮಾಜಿಕ ವ್ಯವಸ್ಥೆ ಎಂದೆನಿಸಿದ ಜಾತಿಯ ಅನುಕೂಲತೆ ಮತ್ತು ಅನಾನುಕೂಲತೆಯು ಅದೇನೇ ಇರಲಿ ಭಾರತದ ಜನಸಂಖ್ಯೆ ವಿಚಾರದಲ್ಲಿ ಯಾವುದಾದರೂ ಉಪಯುಕ್ತವಾದ ಚಿಂತನೆ ನಡೆಯಬೇಕಾದರೆ ಅಲ್ಲಿ ಜಾತಿ ಪದ್ಧತಿಯ ಮಹತ್ವವನ್ನು ಮರೆತು ಚಿಂತಿಸುವುದನ್ನು ನಾವು ಊಹಿಸುವುದು ಕಷ್ಟ. ಇಂದಿಗೂ ಭಾರತದ ಸಾಮಾಜಿಕ ವ್ಯವಸ್ಥೆಯ ಸ್ಥಳಾದಿ ಜಾತಿಯೇ. ಆದ್ದರಿಂದ ಭಾರತದ ಸಾಮಾಜಿಕ ಪರಿವರ್ತನೆಯನ್ನು ಗುರುತಿಸಲು ಜಾತಿಗಣನೆಯು ಅತ್ಯವಶ್ಯಕ. ಪ್ರತಿಯೊಬ್ಬ ಹಿಂದೂ ಈ ಪದವನ್ನು ವಿಸ್ತೃತ ರೂಪದಲ್ಲಿ ಬಳಸಿದೆ. ಒಂದಲ್ಲ ಒಂದು ಜಾತಿಯಲ್ಲಿ ಹುಟ್ಟಿದ್ದು ಅದಕ್ಕೆ ಅನುಗುಣವಾಗಿ ಅವನ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮತ್ತು ಕೌಟುಂಬಿಕ ಜೀವನ ಹುಟ್ಟಿನಿಂದ ಸಾಯುವಿನವರೆಗೂ ನಿರ್ಣಯಗೊಳ್ಳುತ್ತದೆ. ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಅವರ ಸಾಮಾಜಿಕ ಸ್ಥಾನಮಾನವನ್ನು ನಿರ್ಣಯಿಸುವ ಪ್ರಮುಖ ಅಂಶಗಳಾದ ಐಶ್ವರ್ಯ, ಶಿಕ್ಷಣ ಮತ್ತು ವೃತ್ತಿ ಇವು ಉದಾರವಾಗಿದ್ದು ಹಾಗೂ ಮಾರ್ಪಡುವಂತಿದ್ದು ಹುಟ್ಟು ಮತ್ತು ವಂಶಪಾರಂಪರ್ಯದ ಬಿಗಿಯನ್ನು ಸಡಿಲಿಸುವಂತಿವೆ. ಭಾರತದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಹಾಗೂ ಸಾಂಪ್ರದಾಯಿಕ ವೃತ್ತಿ ಇವು ಮಿಕ್ಕೆಲ್ಲ ಅಂಶಗಳನ್ನು ಮೀರಿ ಮೇಲಕ್ಕೇರುತ್ತವೆ. ಪಾಶ್ಚಿಮಾತ್ಯರಲ್ಲಿ ಜನಗಣತಿಗೆ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಆಧಾರವಾದರೆ, ಭಾರತದಲ್ಲಿ ಅದಕ್ಕೆ ಸಮಾನಾಂತರವಾಗಿ ಧರ್ಮ ಮತ್ತು ಜಾತಿ ಭೇದಗಳು ಆಧಾರವಾಗುತ್ತವೆ. ಸಾಮಾಜಿಕ ಮತ್ತು ರಾಷ್ಟ್ರೀಯ ವ್ಯವಸ್ಥೆ ಎನಿಸಿದ ಜಾತಿ ವಿಚಾರದಲ್ಲಿ ಯಾವುದೇ ದೃಷ್ಟಿಕೋನವಿರಲಿ ಅದರ ಮಹತ್ವವನ್ನು ಅಲ್ಲಗಳೆಯುವಂತಿಲ್ಲ. ಮತ್ತು ಎಲ್ಲಿಯವರೆಗೆ ಜಾತಿಯು ಒಬ್ಬ ವ್ಯಕ್ತಿಯ ಸಾಮಾಜಿಕ ಸ್ಥಾನ ಮತ್ತು ವೃತ್ತಿಯನ್ನು ಗುರುತಿಸುವ ಸಾಧನವಾಗಿರುವುದೋ ಅಲ್ಲಿಯವರೆಗೆ ಜಾತಿಯ ಆಧಾರದ ಮೇಲೆ ನಡೆಯುವ ದಶವಾರ್ಷಿಕ ಜನಗಣತಿಯು ಅನಪೇಕ್ಷಿತ ವ್ಯವಸ್ಥೆಯನ್ನು ನಿರಂತರಗೊಳಿಸಲು ಕಾರಣವಾಗುತ್ತದೆಂಬ ವಾದ ಒಪ್ಪುವಂಥದ್ದಲ್ಲ. 1911 ಜನಗಣತಿಯಲ್ಲಿ 10 ರೀತಿಯ ಪ್ರಮಾಣಗಳನ್ನು ವಿಧಿಸಿ ಆ ಪ್ರಮಾಣಗಳನ್ನು ಮಾನ್ಯ ಮಾಡುವ ಜಾತಿಗಳನ್ನು ಒಂದೇ ಶ್ರೇಣಿಯಲ್ಲಿ ಸೇರಿಸಿ ಎಣಿಸಲು ಪ್ರಯತ್ನಿಸಿದಾಗ ಜಾತಿಯ ಆಧಾರದ ಮೇಲೆ ಇಂಥ ಎಣಿಕೆ ಕೂಡದೆಂಬ ಹಿಂದೂಗಳ ವಿರೋಧ ಪ್ರಬಲವಾಯಿತು. ಆಗ ವಿಧಿಸಿದ ಪ್ರಮಾಣಗಳು ದಲಿತ ವರ್ಗದವರನ್ನು ಸವರ್ಣ ಹಿಂದೂಗಳಿಂದ ಬೇರ್ಪಡಿಸುವಂತಿದ್ದವು ಎಂಬುದರಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ದಲಿತರನ್ನು ಹಿಂದೂಗಳಿಂದ ಬೇರ್ಪಡಿಸಿ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಪ್ರಾಬಲ್ಯವನ್ನು ಕುಗ್ಗಿಸಬೇಕೆಂದು ಬಯಸಿದ ಮಹಮ್ಮದೀಯರು ಭಾರತ ಸರ್ಕಾರದ ಕೇಂದ್ರ ಕಾರ್ಯದರ್ಶಿಗಳಿಗೆ ಅರ್ಪಿಸಿದ ವಿಜ್ಞಾಪನಾ ಪತ್ರವೇ ಈ ಸುತ್ತಲೆಗೆ ಕಾರಣವೆಂದು ಸವರ್ಣ ಹಿಂದೂಗಳು ಹೆದರಿದರು. ಅವಕಾಶ ಕಲ್ಪಿಸಿಕೊಟ್ಟಂತ ಡಾಕ್ಟರ್ ಅರುಣ್ ಜೋಳನ್ಕೂಡ್ಲಿಗೆ ಅವರಿಗೆ ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
4: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
5: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
6: ನಿಮ್ಮ ಮನೆ ಮನದ ಕೈರುಚಿ.
7: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 PM ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನು ಕಡಿಮೆ ಮಾಡ್ಬೋದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಅಡುಗೆ ಮಾಡೋದು ಅನ್ನುವಂತಹ ವಿಷಯಕ್ಕೆ ಅಂತ ಬಂದಾಗ, ಒಂದೊಂದು ರೆಸಿಪಿಗಳನ್ನು ಮಾಡುವಾಗ ಈ ರೆಸಿಪಿ ಹೀಗೆ ಇರಬೇಕು, ಹೀಗೆ ಬರಬೇಕು, ಇದೇ ಥರ ಟೇಸ್ಟಿ ಆಗಿರಬೇಕು ಅನ್ನೋದನ್ನು ಲೆಕ್ಕ ಹಾಕೇ ಮಾಡಿರ್ತೀವಿ. ಆದರೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ರೆಸಿಪಿಗಳನ್ನು ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗೋದು ಉಂಟು, ಅಂದರೆ ರುಚಿಯಲ್ಲಿ ವ್ಯತ್ಯಾಸ ಆಗೋದು ಉಂಟು, ಹಾಗೆ ಮಾಡುವ ವಿಧಾನದಲ್ಲಿ. ಯಾಕಂದರೆ ಕೆಲವೊಂದು ರೆಸಿಪಿಗಳನ್ನು ಮಾಡೋದು ಕಷ್ಟ. ಅಂತಹ ರೆಸಿಪಿಗಳ ವಿಷಯಕ್ಕೆ ಅಂತ ಬಂದಾಗ ಈ ಕಜ್ಜಾಯ. ಸ್ನೇಹಿತರೆ, ಕಜ್ಜಾಯ ಸಾಮಾನ್ಯವಾಗಿ ಮಾಡುವಂಥದ್ದು ಅಕ್ಕಿಯನ್ನು ನೆನೆಸಿ ಹಾಗೆ ಅದನ್ನು ರುಬ್ಬಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಅದಕ್ಕೆ ಹದವಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸಿ ಕಜ್ಜಾಯವನ್ನು ಮಾಡೋದುಂಟು. ಇದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ನಾನಾಗಲೇ ಹೇಳ್ದಾಗೆ ಒಂದಿಷ್ಟು ಆಚೆ ಈಚೆ ಆದರೂ ಮಾಡುವ ವಿಧಾನದಲ್ಲಿ ಗಟ್ಟಿ ಆಗಿಬಿಡತ್ತೆ, ಅಥವಾ ಜಿಗಟು ಬರುತ್ತೆ, ಅಥವಾ ರಟ್ಟಾದಾಗತ್ತೆ, ಅಥವಾ ಗರಿಗರಿ ಆಗಿಬಿಡತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ, ಸ್ಮೂತಾಗಿ ಬರೋದಿಲ್ಲ. ಮಾಡುವ ವಿಧಾನದಲ್ಲಿ ಒಂದಿಷ್ಟು ಏರುಪೇರಾದರೆ ಈ ರೀತಿಯೆಲ್ಲ ಆಗುತ್ತೆ, ರುಚಿ ಕೂಡ ಕೆಟ್ಟೋಗತ್ತೆ. ಅದಕ್ಕೋಸ್ಕರ ಕೆಲವು ತಿಂಡಿಗಳು ಸುಲಭ ಆದರೆ, ಕೆಲವು ತಿಂಡಿಗಳು ನೋಡಲಿಕ್ಕೆ ಸುಲಭ ಅನಿಸುತ್ತೆ, ಆದರೆ ಮಾಡುವಾಗ ಕಷ್ಟ ಆಗಿಬಿಡತ್ತೆ. ಏನೇ ಹೇಳಿ, ಅಡುಗೆ ಅನ್ನೋದೇ ಒಂದು ಮ್ಯಾಜಿಕ್. ಕೆಲವೊಂದು ಸಮಯದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಹಾಗೆ ಆಗತ್ತೆ ಅಲ್ವಾ? ಆದರೆ ಈ ದಿನ ರೋಷನ್ ಸರ್ ಅವರು ಕಜ್ಜಾಯವನ್ನು ಅಕ್ಕಿಯನ್ನು ನೆನೆಸದೆ ಅಥವಾ ರುಬ್ಬದೆ ಈ ರೀತಿ ಕೂಡ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ. ಕಜ್ಜಾಯವನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಮಾಡಿಕೊಂಡ್ರೆ ರುಚಿಯಾಗಿ ಬರುತ್ತೆ ಅನ್ನೋದನ್ನು ರೋಷನ್ ಅವರಿಂದ ಕೇಳೋಣ.
5: ಈ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಬೇರೆಲ್ಲ ಸಾಮಗ್ರಿಗಳು ಕೂಡ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಥವಾ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ಎರಡು ಸಾಮಗ್ರಿಗಳು ಅಂದರೆ ಹಿಟ್ಟು ಮತ್ತು ಬೆಲ್ಲ ಏನಿದೆ ಅದನ್ನು ಕರೆಕ್ಟ್ ಪ್ರಮಾಣದಲ್ಲಿ ತಗೋಬೇಕು. ನೀವು ಯಾವುದೇ ಕಪ್ ಅಳತೆಯಲ್ಲಿ ತಗೋಬಹುದು. ಸೊ ನಾನಿಲ್ಲಿ 1 ಕಪ್ ಅಳತೆ ಅಕ್ಕಿ ಹಿಟ್ಟಿಗೆ 1 ಕಪ್ನಷ್ಟು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ. ಇದೆರಡೂ ಸಮ ಪ್ರಮಾಣದಲ್ಲಿ ಇರಬೇಕು. ಇವಾಗ ತಗೊಂಡಿರುವಂತಹ ಹಿಟ್ಟೇನಿದೆ ಅದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ. ನಾವು ಅಕ್ಕಿನ ನೆನೆ ಹಾಕಿ ಮಾಡುವಾಗ ಏನು ಮಾಡ್ತೀವಿ, ಅದನ್ನು ಬಿಸಿಲು ಎಲ್ಲಿಲ್ವೋ ಅಲ್ಲಿ ಹರಡಿ ಅದನ್ನು ಸ್ವಲ್ಪ ಅದರಿಂದ ನೀರನ್ನು ತೆಗಿತೀವಿ, ಬಟ್ ಅದರಲ್ಲಿ ಮಾಯಿಶ್ಚರ್ ಹಾಗೆ ಇರುತ್ತೆ. ಸೊ ಅದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ತಾ ಸುಮಾರು 1-2-3 ನಿಮಿಷ ಚೆನ್ನಾಗಿ ಆರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟು 1-2-3 ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಅದ್ರಲ್ಲಿ ನೀರು ಹಾಕಿದ ಕೂಡಲೇ ಅದು ಅಲ್ಲಲ್ಲಿ ಗಂಟು ಕಟ್ಟಿರುತ್ತೆ. ಸೊ ಆ ಹಿಟ್ಟು ಚೆನ್ನಾಗಾಗೋದಿಲ್ಲ, ನೀವು ಕಜ್ಜಾಯ ಮಾಡಿದರೆ ಕಜ್ಜಾಯ ಎಲ್ಲ ಎಣ್ಣೆಯಲ್ಲಿ ಬ್ರೇಕ್ ಆಗುತ್ತೆ. ಸೊ ಜರಡಿ ಹಿಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಹಿಟ್ಟು ತುಂಬ ಪೌಡರ್ ಆಗಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಗಂಟು ಕಟ್ಟಿರೋದು ಹಿಟ್ಟು ಏನಿದೆ ಅದನ್ನು ನಾನು ಕೈಯಲ್ಲಿ ಆದಷ್ಟು ತೆಗಿತಾ ಇದ್ದೀನಿ, ಫಿಲ್ಟರ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದಿರುವಂತಹ ಗಂಟು ಕಟ್ಟಿರೋ ಹಿಟ್ಟು ಏನಿದೆ ಅದನ್ನು ಬಿಸಾಕ್ತಾ ಇದ್ದೀನಿ. ಸೊ ಇವಾಗ ಇದರಲ್ಲಿ ಮಾಯಿಶ್ಚರ್ ಆಲ್ರೆಡಿ ಇದೆ, ಸೊ ಅದು ಎಲ್ಲ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಚೆನ್ನಾಗಿ ತಟ್ಟಿ ಈ ಹಿಟ್ಟನ್ನು ನಾನು ಒಂದು ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ, ಯಾಕಂದರೆ ನಾವಿವಾಗ ಪಾಕ ಮಾಡ್ಕೋಬೇಕು. ಇದಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿನ ತಗೊಂಡಿದ್ದೀನಿ, ಒಂದು ಕಾಲು ಕಪ್ನಷ್ಟು ಇರ್ಬೋದು. ಜಾಸ್ತಿ ಏನು ಕೊಬ್ಬರಿ ಬೇಕು ಅಂತಿಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತಗೊಂಡು ಒಂದು 2-3 ನಿಮಿಷ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಜ್ಜಾಯ ನಾವು ತುಂಬ ದಿನ ಇಡೋದ್ರಿಂದ ಅದು ಹಾಳಾಗಬಾರ್ದು, ಅದಕ್ಕೋಸ್ಕರ ಈ ಥರ ನಾವು ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು. ಹಾಗೆಯೇ ಇನ್ನೊಂದು ಸ್ವಲ್ಪ ಇಲ್ಲಿ ನೋಡಿ ಎಳ್ಳನ್ನು ತಗೊಂಡಿದ್ದೀನಿ, ಒಂದು 2 ಟೇಬಲ್ಸ್ಪೂನಷ್ಟು ಎಳ್ಳನ್ನು ತಗೊಂಡು ಇದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ತುಂಬಾ ಒಳ್ಳೆಯದಾಗುತ್ತೆ ಕಜ್ಜಾಯಕ್ಕೆ, ಸೊ ನೀವು ಆದಷ್ಟು ಜಾಸ್ತಿ ಎಳ್ಳನ್ನು ಉಪಯೋಗ ಮಾಡಿದರೂ ಏನು ತೊಂದರೆ ಇಲ್ಲ. ಸೊ ಎಳ್ಳು ಒಂದು 2 ನಿಮಿಷ ನೀವು ರೋಸ್ಟ್ ಮಾಡ್ಕೊಂಡಾದಮೇಲೆ 1 ಟೇಬಲ್ಸ್ಪೂನಷ್ಟು ಗಸಗಸೆನ ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆ ಒಳ್ಳೆ ಪರಿಮಳ ಫ್ಲೇವರ್ನ ಕೊಡೋದು ಮಾತ್ರ ಅಲ್ಲದೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಬರೀ 1 ನಿಮಿಷ ನೀವು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಇದನ್ನು ರೋಸ್ಟ್ ಮಾಡ್ಕೊಂಡು ತೆಗೆದು ಇನ್ನೊಂದು ಬೌಲಲ್ಲಿ ನೀವು ಹಾಕಿಡಬೇಕು. ಇವಾಗ ಅದೇ ಬಾಣಲೆಗೆ ನಾನು ತಗೊಂಡಿರುವಂತಹ ಬೆಲ್ಲನ ಹಾಕಿ ಇದಕ್ಕೆ 1/2 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕೋಬೇಡಿ, ಅಳತೆ ಎಲ್ಲ ಮಿಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿರುವಷ್ಟೇ ನೀರನ್ನು ನೀವು ಹಾಕ್ಕೋಬೇಕು. ಇಲ್ಲಿ ಹಾಕ್ಕೊಂಡು ಆ ಬೆಲ್ಲ ಚೆನ್ನಾಗಿ ಕರಗಬೇಕು, ಕರಗಿ ಅದು ಪಾಕ ಬರಬೇಕು. ಆದರೆ ಇಲ್ಲಿ ನೋಡಿ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೀನಿ. ನಾನು ಪ್ರತಿ ಸಿಹಿನ ಮಾಡೋತ್ತಿಗೂ ಹೇಳ್ತೀನಿ, 1 ಚಿಟಿಕೆ ಉಪ್ಪು ಹಾಕೋದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಅದು ಟೇಸ್ಟನ್ನು ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ. ಇವಾಗ ಆ ಪಾಕ ನೋಡಿ ಅಂಟು ಬರ್ತಾ ಇದೆ. ನೀವು ನೀರಿಗೆ ಹಾಕೋಕ್ಕಿಂತ ಮುಂಚೆ ಕೈಯಲ್ಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ನೋಡಿ ಅದು ನೀರಿನ ಜೊತೆ ಕರಗ್ತಾ ಇದೆ ಆ ಪಾಕ. ಸೊ ಇನ್ನೂ ರೆಡಿಯಾಗಿಲ್ಲ, ಅದಕ್ಕೋಸ್ಕರನೇ ನಾನು ಮತ್ತೆ ಒಂದು 30 ಸೆಕೆಂಡ್ನಷ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಪಾಕ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು 30 ಸೆಕೆಂಡ್ ಆದಮೇಲೆ ನೋಡಿ ಅದು ನೀರಿನ ಜೊತೆ ಕರಗ್ತಾ ಇಲ್ಲ, ಅಂಟಂಟಾಗಿ ಸಪ್ರೇಟ್ ಆಗ್ತಾ ಇದೆ. ಸೊ ಇವಾಗ ಪಾಕ ರೆಡಿಯಾಗಿದೆ, ಫ್ಲೇಮ್ನ ತುಂಬ ಕಮ್ಮಿ ಮಾಡಿ ಇದಕ್ಕೆ 1/4 ಚಮಚದಷ್ಟು ನಾನಿಲ್ಲಿ ಶುಂಠಿ ಪುಡಿ, ಹಾಗೆಯೇ 1/4 ಚಮಚದಷ್ಟು ಏಲಕ್ಕಿ ಪುಡಿ, ಇದರ ಜೊತೆಗೆ ನಾನು ಪುಡಿ ಮಾಡ್ಕೊಂಡಿರುವಂತಹ ಕೊಬ್ಬರಿ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಳ್ಳನ್ನು ಏನು ತಗೊಂಡಿದ್ದೀನಿ ಅದರಲ್ಲಿ 75%ನಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೋಡಿ ಇವಾಗ 4-5 ಟೇಬಲ್ಸ್ಪೂನಷ್ಟು ಮೈದಾನ ಇಲ್ಲಿ ಹಾಕ್ತಾ ಇದ್ದೀನಿ.
0: ನೀವು ಹೊರಗಡೆಯಿಂದ ಕಜ್ಜಾಯ ತಂದಾಗಲೂ ಕೂಡ ಅದಕ್ಕೆ ಮೈದಾನ ಉಪಯೋಗ ಮಾಡೇ ಇರ್ತಾರೆ. ಇಲ್ಲಿ ನಾನು ಇನ್ಸ್ಟೆಂಟ್ ಕಜ್ಜಾಯ ಮಾಡ್ತಿರೋದ್ರಿಂದ ಇದಕ್ಕೆ 4-5 ಟೇಬಲ್ಸ್ಪೂನಷ್ಟು ಮೈದಾನ ಉಪಯೋಗ ಮಾಡಿದ್ದೀನಿ. ಈ ಮೈದಾನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅದರದ್ದು ಟೆಕ್ಸ್ಚರ್ ಪರ್ಫೆಕ್ಟಾಗಿ ಹೋಲ್ಡ್ ಆಗುತ್ತೆ, ಹಾಗೆಯೇ ಅದು ಎಣ್ಣೆಯಲ್ಲಿ ಬಿಡುವಾಗ ಜಾಸ್ತಿ ಒಡೆದೋಗೋದಿಲ್ಲ.
5: ಸೊ ಈ ಮೈದಾನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆ ಪಾಕದ ಜೊತೆಗೆ. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ತಗೊಂಡಿರುವಂತಹ ಹಿಟ್ಟು ಏನಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಜನ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಂಡಿರ್ಬೋದು ಅಥವಾ ಸ್ವಲ್ಪ ಜನ ಕಮ್ಮಿ ತಗೊಂಡಿರ್ಬೋದು, ಹಾಗೆಯೇ ಆ ಹಿಟ್ಟು ಒಂದೇ ಸಲ ಹಾಕಿದರೆ ಗಂಟು ಕಟ್ಟುತ್ತೆ. ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನೀವು ಸ್ವಲ್ಪ ಸ್ವಲ್ಪ ಹಾಕಿದರೆ ನಾನು ಹೇಳಿರುವಂತಹ ಥಿಕ್ನೆಸ್ ಅಂದರೆ ಕನ್ಸಿಸ್ಟೆನ್ಸಿ ಏನಿದೆ ಅದಕ್ಕೆ ತರಕ್ಕೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಕಮ್ಮಿ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆಲ್ಲಾದರೂ ಸ್ವಲ್ಪ ಗಟ್ಟಿ ಜಾಸ್ತಿ ಆಗ್ತಿದೆ ಅನಿಸಿದರೆ 1/2 ಹಿಟ್ಟು ಹಾಕಿದ್ಮೇಲೆ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಉಳಿದಿರುವಂತಹ ಹಿಟ್ಟನ್ನು ಸೇರಿಸ್ಕೊಂಡು ಇವಾಗ ಫ್ಲೇಮ್ನ ಆಫ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಆ ಹಿಟ್ಟು ಒಣಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಣ್ಣೆನ ಹಾಕಿದ್ದನ್ನು ಮುಚ್ಚಿ 1.5 ಗಂಟೆ ಬಿಡ್ತಾ ಇದ್ದೀನಿ. 1-1.5 ಗಂಟೆ ಬಿಟ್ಟರೆ ಸಾಕು, ಇವಾಗ ಹಿಟ್ಟು ನೋಡಿ ತಣ್ಣಗಾಗಿದೆ, ಹಾಗೆಯೇ ಸಾಫ್ಟ್ ಆಗಿದೆ. ನಾನು ಹಾಗೆಯೇ ಇದ್ರ ಮೇಲೆ ಎಣ್ಣೆ ಏನಿದೆಯೋ ಅದೇ ಎಣ್ಣೆನ ನೀವು ಕಜ್ಜಾಯನ ತಟ್ಕೊಳ್ಳೋಕ್ಕೆ ಉಪಯೋಗ ಮಾಡಬಹುದು. ಸೊ ಆ ಎಣ್ಣೆನ ತೆಗೆದು ಇನ್ನೊಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಆ ಹಿಟ್ಟಿನ ಜೊತೆಗೆ ಏನು ಆ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು ಅಂತಿಲ್ಲ, ಅದನ್ನು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಆ ಹಿಟ್ಟು ಸ್ವಲ್ಪ ಕೆಳಗಡೆ ಎಲ್ಲ ಗಟ್ಟಿಯಾಗಿ ಕೂತಿರುತ್ತೆ. ಯಾಕಂದರೆ ಅದು ಪಾಕ, ಬೆಲ್ಲದ ಪಾಕ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆದರೆ ನೀವು ಅದನ್ನು ತೆಗೆದು ಮತ್ತೆ ಒಂದ್ಸಲ ಮಿಕ್ಸ್ ಮಾಡುವಾಗ ಮತ್ತೆ ಅದು ಸಾಫ್ಟ್ ಆಗಿಯೇ ಬರುತ್ತೆ. ಸೊ ಇದನ್ನೆಲ್ಲ ತೆಗೆದು ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ, ಈ ಹಿಟ್ಟನ್ನೆಲ್ಲ ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಆ ಹಿಟ್ ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ. ಇವಾಗ ಇಲ್ಲಿ ನಾನು ಕಜ್ಜಾಯನ ತಟ್ಕೊಳ್ಳೋಕ್ಕೆ ಬಟರ್ ಪೇಪರ್ನ ಉಪಯೋಗ ಮಾಡಿದ್ದೀನಿ. ನೀವು ಬಾಳೆಎಲೆ ಉಪಯೋಗ ಮಾಡಬಹುದು ಅಥವಾ ಆಯಿಲಿದ್ದು ಪ್ಲಾಸ್ಟಿಕ್ ಏನಿರುತ್ತೆ ಅದನ್ನು ಕೂಡ ತಗೋಬಹುದು. ನೀವು ಕಜ್ಜಾಯ ತಟ್ಕೊಳ್ಳುವಾಗ ಉಳಿದಿರುವಂತಹ ಸ್ವಲ್ಪ ಆ ಎಳ್ಳು ಏನಿದೆ ಅದನ್ನು ತಟ್ಕೋಬಹುದು. ಹಾಗೆಯೇ ಈ ಕಜ್ಜಾಯ 1/3 ಪೂರಿಯಷ್ಟು ದಪ್ಪನಾಗಿರಬೇಕು. ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಳುವಾಗ ನೀವು ಒಂದ್ಸಲ ಪೂರ್ತಿ ಎಣ್ಣೆನ ಬಿಸಿ ಮಾಡಿಕೊಂಡು ಆಮೇಲೆ ಫ್ಲೇಮ್ನ ಮೀಡಿಯಮ್ಮಲ್ಲಿಟ್ಟು ಈ ಕಜ್ಜಾಯಗಳನ್ನು ಫ್ರೈ ಮಾಡ್ಕೋಬೇಕು. ನೀವು ತುಂಬ ಜಾಸ್ತಿ ಫ್ಲೇಮ್ ಇಟ್ಟು ಮಾಡಿದರೆ ಏನಾಗುತ್ತೆ, ಒಂದೇ ಸಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಅಂಟಂಟಾಗುತ್ತೆ, ನೀವು ತಿನ್ನುವಾಗ ಬಾಯಲ್ಲೆಲ್ಲ ಅಂಟಂಟಾಗಿ ಬರುತ್ತೆ. ಸೊ ಇದು ಒಂದು ಸೈಡ್ ಕಂದು ಬಣ್ಣ ಬಂದಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡಿ ಇದರಲ್ಲಿರುವಂತಹ ಎಕ್ಸ್ಟ್ರಾ ಆಯಿಲ್ ಏನಿದೆ ಅದನ್ನು ನಾನು ಇನ್ನೊಂದು ಸ್ಪ್ಯಾಚುಲದ ಸಹಾಯದಿಂದ ಇಲ್ಲಿ ತೆಗಿತಾ ಇದ್ದೀನಿ. ಇವಾಗ ತುಂಬ ಸಾಫ್ಟ್ ಆದಂತಹ ಹೊರಗಡೆ ಕ್ರಿಸ್ಪಿ ಆದಂತಹ ಕಜ್ಜಾಯ ರೆಡಿಯಾಗಿದೆ.
4: ಸ್ನೇಹಿತರೆ, ಸಾಫ್ಟ್ ಅಂಡ್ ಕ್ರಿಸ್ಪಿ ಕಜ್ಜಾಯವನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಅವರೊಂದು ಟಿಪ್ಸ್ ಹೇಳಿದರು ಸ್ನೇಹಿತರೆ, ಇಲ್ಲಿ ಹಿಟ್ಟು ಮತ್ತು ಬೆಲ್ಲದ ಒಂದು ಪ್ರಮಾಣ ಸರಿಯಾಗಿರಬೇಕು, ಹಾಗೆ ಕಲಿಸುವ ವಿಧಾನ ಕೂಡ. ಅಕ್ಕಿಯನ್ನು ನೀರಲ್ಲಿ ನೆನೆಸಿ ಮಾಡೋದುಂಟು ಈ ಕಜ್ಜಾಯವನ್ನು. ಈ ದಿನ ಅಕ್ಕಿಯನ್ನು ನೆನೆಸದೆ ಮೈದಾ ಹಿಟ್ಟನ್ನು ಬಳಸ್ಕೊಂಡು ಕಜ್ಜಾಯವನ್ನು ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಮತ್ತಷ್ಟು ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಆ ಎಲ್ಲ ರೆಸಿಪಿಗಳನ್ನು ನಿಮಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು ಕಜ್ಜಾಯವನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಅನ್ನೋದನ್ನು ತಿಳಿಸಿದೆ ಸ್ನೇಹಿತರೆ, ಅದೇ ಅಕ್ಕಿ ಕಡುಬು. ಅಕ್ಕಿ ಕಡುಬನ್ನು ಸಾಮಾನ್ಯವಾಗಿ ನಾವು ತಿಳಿಸಿದೆ ಸ್ನೇಹಿತರೆ, ಅದೇ ಅಕ್ಕಿ ಕಡುಬು. ಅಕ್ಕಿ ಕಡುಬನ್ನು ಸಾಮಾನ್ಯವಾಗಿ ನಾವು ತಿಂಡಿಗೂ ಮಾಡೋದುಂಟು, ಅದರಲ್ಲೂ ಸ್ಪೆಷಲ್ ಆಗಿ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ವೆರೈಟಿಯಲ್ಲಿ ಅಕ್ಕಿ ಕಡುಬನ್ನು ಮಾಡ್ತಾರೆ. ಈ ದಿನ ರೋಷನ್ ಸರ್ ಅವರು ಕೂಡ ಅಕ್ಕಿ ಕಡುಬನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದು ಮಾಡುವುದರ ಮುಖಾಂತರ ಎಲ್ಲ ರೆಸಿಪಿಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ತಡ ಮಾಡೋದು ಬೇಡ. ಈ ಅಕ್ಕಿ ಕಡುಬನ್ನು ಹೇಗೆ ಮಾಡ್ಕೊಳ್ಬೇಕು, ಈ ಅಕ್ಕಿ ಕಡುಬನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಕೇಳೋಣ.
5: ಈ ಸೂಪರ್ ಸಾಫ್ಟ್ ಆದಂತಹ ಅಕ್ಕಿ ಕಡುಬು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1.5 ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಎಲ್ಲಾದರೂ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ನಾರ್ಮಲ್ ಆಗಿ ಸಿಗುವಂತಹ ಸ್ಟೀಮ್ ರೈಸ್ ಕೂಡ ಬಳಕೆ ಮಾಡ್ಬೋದು, ಅಥವಾ ಬಾಸ್ಮತಿ

0: ಯಾಕೆ ಕೂಡ ಬಳಕೆ ಮಾಡಬಹುದು. ಸೊ ಇದನ್ನು ಇವಾಗ ಚೆನ್ನಾಗಿ ಒಂದು 2-3 ನೀರು ನೀವು ತೊಳ್ಕೋಬೇಕು, ಯಾಕಂದರೆ ಅದರಲ್ಲಿ ತುಂಬ ಪಾಲಿಶ್ ಇರುತ್ತೆ, ಸೊಸೈಟಿ ಅಕ್ಕಿ ಅಂದರೆ ತುಂಬ ಕಲ್ಮಶ ಕೂಡ ಇರುತ್ತೆ. ಅದನ್ನೆಲ್ಲ ನೀಟಾಗಿ ತೆಗೆದು ಭತ್ತ ಎಲ್ಲ ತೆಗೆದು ಮಿನಿಮಮ್ 1 ಗಂಟೆ ನೆನೆ ಬಿಡಬೇಕು. ಜಾಸ್ತಿ ಹೊತ್ತೇನು ಬಿಡಬೇಕು ಅಂತಿಲ್ಲ. ಇವಾಗ 1 ಗಂಟೆ ಆದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 2 ರೌಂಡ್ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. 1.5 ಲೋಟಕ್ಕೆ 1/2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೀರು ನೋಡ್ತಾ ಇರ್ಬೋದು, ಅಕ್ಕಿ ಮುಳುಗಿ 1 ಇಂಚಿನಷ್ಟು ಮೇಲೆ ಇರಬೇಕು ನೀರು. ಇವಾಗ ನೀವು ಅಕ್ಕಿನ ರುಬ್ಕೊಳ್ಬೇಕಂದ್ರೆ ಸ್ಪೀಡ್ 1 ರಲ್ಲಿಟ್ಟು ಜಸ್ಟ್ 10 ಸೆಕೆಂಡ್ ನೀವು ಕೌಂಟ್ ಮಾಡಿದರೆ ಸಾಕು. 1, 2, 3 ಈ ಥರ ಕೌಂಟ್ ಮಾಡಿಕೊಂಡು 10 ಸೆಕೆಂಡ್ ಆದಮೇಲೆ ಅದನ್ನು ತೆಗೆದು ಒಂದು ಬಾಂಡ್ಲಿಗೆ ಸೇರಿಸ್ಕೋಬೇಕು. ಸೆಕೆಂಡ್ ರೌಂಡ್ ಕೂಡ ನೀವು ಅದೇ ಥರ ಮಾಡ್ಕೋಬೇಕು. ಉಪ್ಪು 1 ಸಲ ಹಾಕ್ಕೊಂಡ್ರೆ ಸಾಕು. ಉಪ್ಪು ಈ ಕಡುಬಿಗೆ ಜಾಸ್ತಿ ಹಾಕೋಬಾರ್ದು, ಜಾಸ್ತಿ ಹಾಕಿದರೆ ಅದು ಸಖತ್ ಉಪ್ಪುಪ್ಪಾಗುತ್ತೆ. 1/2 ಸ್ಪೂನಷ್ಟು ಧಾರಾಳವಾಗಿ ಸಾಕಾಗುತ್ತೆ. ಸೊ ಕೊನೆಗೆ ಸ್ವಲ್ಪ ಅದರಲ್ಲಿ ಅಕ್ಕಿ ಹುಡಿ ಉಳಿದಿದೆ, ಅದಕ್ಕೋಸ್ಕರನೇ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಹಾಗೆಯೇ ಎಷ್ಟು ತರಿತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಅಂಥೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ನಾವು ಬಳಸುವಂತಹ ದೊಡ್ಡ ರವೆ ಏನಿದೆ ಆ ಥರನೇ ರುಬ್ಕೋಬೇಕು. 10 ಸೆಕೆಂಡಲ್ಲದು ರೆಡಿಯಾಗುತ್ತೆ. ಇವಾಗ ಆ ಬಾಂಡ್ಲಿನ ಬಿಸಿಗಿಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಒಡೆದಾದ್ಮೇಲೆ ಅದಕ್ಕೆ ಚೆನ್ನಾಗಿ ಹೆಚ್ಕೊಂಡಿರುವಂತಹ 2 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಕೊಡೋದು ಆಪ್ಷನಲ್ ಆಗಿದೆ, ನೀವು ಬೇಕು ಅಂದರೆ ಕೊಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೊಡ್ತಾ ಇದ್ದೀನಿ. ಸೊ ಇದನ್ನು ಇವಾಗ ತೆಗೆದು ಸೈಡಿಗೆ ಎತ್ತಿಡಬೇಕು. ಹಾಗೆಯೇ ಆ ಬಾಂಡ್ಲಿನ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನೀವು ತಿರುಗಿಸ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದರೂ ನೀವೇನು ಟೆನ್ಷನ್ ಮಾಡಬೇಕು ಅಂತಿಲ್ಲ, ಏನು ವರಿ ಮಾಡಬೇಕು ಅಂತಿಲ್ಲ. ಆ ಅಕ್ಕಿ ತರಿ ನಾವು ಏನು ಮಾಡ್ಕೊಂಡಿದ್ದೀವಿ ಅದೆಲ್ಲ ಆ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದು ಸುಮಾರು ನಿಮಗೆ ಒಂದು 3-4 ನಿಮಿಷ ಆಗ್ಬೋದು ಮೀಡಿಯಂ ಫ್ಲೇಮಲ್ಲಿ. ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ. ಹಾಗೆಯೇ ಅಕಸ್ಮಾತ್ ಎಲ್ಲಾದರೂ ನೀವು ಬೇರೆ ಪಾತ್ರೆಗಳು, ನಾನ್ ಸ್ಟಿಕ್ ಅಲ್ಲದೆ ಬೇರೆ ಪಾತ್ರೆಗಳನ್ನು ಉಪಯೋಗ ಮಾಡೋದಾದರೆ ಅದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಇವಾಗ ಸ್ವಲ್ಪ ಗಟ್ಟಿಯಾಗಿರೋದು ನಿಮಗೆ ಕಾಣ್ತಾ ಇದೆ. ಸೊ ಈ ಟೈಮಲ್ಲಿ ಇದಕ್ಕೆ ನೋಡಿ ತುರಿದಿರುವಂತಹ 1/2 ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ತೆಂಗಿನಕಾಯಲ್ಲಿ 1/2. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಕಡುಬು. ಹಾಗೆಯೇ ನಾವು ಒಗ್ಗರಣೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಮತ್ತೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಗಟ್ಟಿಯಾಗ್ತಾ ಬರ್ತಾ ಇದ್ದಂತೆಯೇ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವ ಕಾರಣಕ್ಕೂ ಬೇಗ ಆಗಬೇಕು ಅಂತೇಳಿ ಹರಿಬರಿಯಲ್ಲಿ ಹೈ ಫ್ಲೇಮ್ ಇಟ್ಟು ಇದನ್ನು ಮಾಡಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲ ತಳತಾಗ್ಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ, ತಳದಲ್ಲಿ ಒಂದು ರೊಟ್ಟಿ ಆಗಿಬಿಡುತ್ತೆ, ಅದು ಕೂಡ ಚೆನ್ನಾಗಿರೋದಿಲ್ಲ, ಹಿಟ್ಟು ಕೂಡ ತುಂಬ ವೇಸ್ಟ್ ಆಗುತ್ತೆ. ನಾನು ಹೇಳಿರುವಂತಹ ಈ ಪ್ರೋಸೆಸ್ ಮಾಡಿದರೆ ಸ್ವಲ್ಪ ಅದಕ್ಕೆ ನಾವು ಎಣ್ಣೆ ಹಾಕಿದ್ದೀವಿ, ಅದರಿಂದಾಗಿ ಅದು ಜಾಸ್ತಿ ತಳ ಅಂಟೋದೂ ಇಲ್ಲ, ಹಾಗೆಯೇ ಪರ್ಫೆಕ್ಟಾಗಿ ಕಡುಬುಗಳು ಬರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು 1-5 ನಿಮಿಷ ಆಗಿದೆ, ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಿದ್ದೀನಿ ನಾನು. ಹಾಗೆಯೇ ಆ ಹಿಟ್ಟು ತುಂಬ ಗಟ್ಟಿಯಾಗಿ ಬರ್ತಾ ಇದೆ. ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಕಮ್ಮಿ ಹಾಕಿದರೆ ಹೇಗೆ ಗಟ್ಟಿಯಾಗುತ್ತೋ ಅದೇ ಥರ ಗಟ್ಟಿಯಾಗ್ತಾ ಇದೆ. ಹಾಗೆಯೇ ನೀವು ಯಾವ ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡ್ತಿರೋ ಅದಕ್ಕೆ ಕರೆಕ್ಟಾಗಿ ಅಂಟ್ಕೊಂಡು ಅದು ಮೇಲೆ ಬರ್ತಾ ಇದೆ, ಅಂದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೀವು ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಫ್ಲೇಮ್ನ ಆಫ್ ಮಾಡಿ 1 ನಿಮಿಷ ಇದನ್ನು ತಣಿಯಕ್ಕೆ ಬಿಡಬೇಕಾಗುತ್ತೆ. 1 ನಿಮಿಷ ಆದಮೇಲೆ ನಿಮಗೆ ಬೇಕಾದಂತಹ ಕಡುಬುಗಳನ್ನು ನೀವು ರೆಡಿ ಮಾಡ್ಕೋಬಹುದು. ಇನ್ನೊಂದು ಸೈಡಲ್ಲಿ ನೀವು ಬಿಸಿಯಾಗಕ್ಕೆ ಇಡ್ಲಿ ಪಾತ್ರೆನ ಇಟ್ಬಿಡಿ. ಹಾಗೆಯೇ ಸಣ್ಣ ಸಣ್ಣ ಉಂಡೆಗಳನ್ನು ಇದರಲ್ಲಿ ರೆಡಿ ಮಾಡ್ಕೊಳ್ಳಿ. ನೀವು ಯಾವ ಸೈಜಲ್ಲಿ ಆ ಕಡುಬುಗಳನ್ನು ಮಾಡ್ಕೊಳ್ತಿರೋ ಅಷ್ಟು ಹೊತ್ತು ನೀವು ಬೇಯಿಸ್ಕೊಳ್ಳೋದು ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಬೇಯಿಸೋ ಟೈಮ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ಕರೆಕ್ಟಾಗಿ 20 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದೇ ಸೈಜ್ನ ರೈಸ್ ಬಾಲ್ಗಳನ್ನು ಮಾಡ್ತಾ ಇದ್ದೀನಿ. ಅದು ನೋಡೋದಕ್ಕೂ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ನಾವು ಏನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ವಿ, ಅದರಿಂದಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಎಲ್ಲ ಕಡುಬುಗಳನ್ನು ಇಟ್ಟ ಮೇಲೆ ಇವಾಗ ಮುಚ್ಚಳ ಮುಚ್ಚಿ ನಾನು ಇದನ್ನು 20 ನಿಮಿಷ ಬಿಟ್ಬಿಡ್ತಾ ಇದ್ದೀನಿ. 20 ನಿಮಿಷ ಆದಮೇಲೆ ಇವಾಗ ಕಡುಬುಗಳು ಪರ್ಫೆಕ್ಟಾಗಿ ರೆಡಿಯಾಗಿದೆ. 100% ನಾನು ಹೇಳಿರೋ ವಿಧಾನದಲ್ಲಿ ಮಾಡಿದರೆ ಅದನ್ನು ಚೆಕ್ ಮಾಡಬೇಕು ಅಂತಿಲ್ಲ, 20 ನಿಮಿಷದಲ್ಲಿ ಈ ಕಡುಬುಗಳು ತುಂಬ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಹಾಗೆಯೇ ನಾನು ಮಾಡಿರೋ ಪ್ರೊಸೀಜರಲ್ಲಿ ಮಾಡಿ ಒಗ್ಗರಣೆ ಕೊಟ್ಟೆಲ್ಲ ಈ ಕಡುಬುಗಳನ್ನು ಮಾಡಿದರೆ ಇದಕ್ಕೆ ಸೈಡ್ ಡಿಶ್ ಎಲ್ಲ ಏನು ಬೇಕು ಅಂತಿಲ್ಲ, ಈ ಥರನೇ ತಿಂದರೂ ಕೂಡ ಎಷ್ಟಾದ ತಿಂದರೂ ಕೂಡ ಮತ್ತೆ ಬೇಕು ಅನಿಸುತ್ತೆ. ಸೊ ಸೂಪರ್ ಆದಂತಹ ಕಡುಬುಗಳು ಇವಾಗ ಸವಿಯೋದಕ್ಕೆ ಸಿದ್ಧಾಗಿದೆ.
1: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಈ ರೀತಿಯಲ್ಲೂ ಕೂಡ ಅಕ್ಕಿ ಕಡಬನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಾಡುವುದರ ಮುಖಾಂತರ ರೋಷನ್ ಅವರು. ಸಾಮಾನ್ಯವಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಸಾಕಷ್ಟು ರೀತಿಯ ಕಡುಬುಗಳನ್ನು ನಾವು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಗೋಧಿ ಕಡುಬು, ಅಕ್ಕಿ ಕಡುಬು, ನವಣೆ ಕಡುಬು, ಈ ರೀತಿಯ ಕಡುಬುಗಳನ್ನು ಮಾಡ್ಕೊಂಡಿರ್ತೀವಿ. ಹಾಗೆ ಬಾಳೆ ಎಲೆಯನ್ನು ಉಪಯೋಗ ಮಾಡಿ ಮಾಡಿರ್ತೀವಿ, ಜೊತೆಗೆ ಅರಿಶಿಣದ ಎಲೆಗಳು, ಹಾಗೆ ಹಲಸಿನ ಎಲೆಗಳನ್ನು ಬಳಸ್ಕೊಂಡು ಈ ಕೊಟ್ಟೆ ಕಡುಬು ಅಂತ ಕೂಡ ಮಾಡ್ತೀವಿ. ಈ ದಿನ ಅಕ್ಕಿ ಕಡುಬನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಬೇಕು ರುಚಿಯಾಗಿ ಅನ್ನೋದನ್ನು ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮ್.

0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು ಅಕ್ಕಿ ಕಡ್ಬನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಸಿಹಿ ಖಾದ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಸಿಹಿ ಖಾದ್ಯ ಅನ್ನೋದನ್ನು ಅವರಿಂದ ಕೇಳೋಣ.
4: ಈ ಸಜ್ಜಪ್ಪ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ನಾನು 1/2 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಅಂದರೆ ತುಂಬ ಸಣ್ಣ ರವೆ ಬರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ನೀವು ಬೇರೆ ಯಾವುದಾದ್ರೂ ರವೆ ಹಾಕ್ಕೊಂಡ್ರೆ ಈ ಸಜ್ಜಪ್ಪ ಚೆನ್ನಾಗಿ ಬರೋದಿಲ್ಲ. ಇದಕ್ಕಿವಾಗ ಕರೆಕ್ಟಾಗಿ 1/2 ಕಪ್ನಷ್ಟು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ 3 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೀನಿ. ಟೋಟಲ್ 1 ಕಪ್ ಆಗುತ್ತೆ, ಅದಕ್ಕೆ 3 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು 1 ಟೇಬಲ್ಸ್ಪೂನಷ್ಟು ಇಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ತುಪ್ಪ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾನು ತುಂಬ ಸಲ ಮಾಡಿದ್ದೀನಿ, ಅದಕ್ಕೋಸ್ಕರ ಒಂದೇ ಸಲ ನೀರು ಹಾಕೊಂಡ್ಬಿಟ್ಟೆ. ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಬೆರಳುಗಳಲ್ಲಿ ಈ ಥರ ನಾದ್ಕೋಬೇಕು. ಆವಾಗ ಹಿಟ್ಟು ತುಂಬ ಚೆನ್ನಾಗಿ ಬನಿ ಬರುತ್ತೆ. ಇವಾಗ ಸುಮಾರು 1-3 ನಿಮಿಷ ಇದನ್ನು ನಾನು ನಾದ್ಕೊಂಡೆ. ಹಿಟ್ಟು ನೋಡಿ ಸಾಫ್ಟ್ ಆಗಿದೆ. ಹಾಗೆಯೇ ಸ್ವಲ್ಪ ನೀವು ತೆಳುನೇ ಇಟ್ಕೋಬೇಕು, ಯಾಕಂದರೆ ಇಲ್ಲಿ ನಾವು ರವೆ ಹಾಕ್ಕೊಂಡಿದ್ದೀವಿ. ರವೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಎಳ್ಕೊಳ್ಳುತ್ತೆ, ಆವಾಗ ಹಿಟ್ಟು ಗಟ್ಟಿಯಾಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಆಗಿಯೇ ಇರಬೇಕು. ಇವಾಗ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ 1-2 ನಿಮಿಷ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ಥರ ನಾದ್ಕೊಳ್ಳೋದ್ರಿಂದ ನಿಮಗೆ ಆ ಮೇಲ್ಗಡೆ ಲೇಯರ್ ಏನಿದೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಇರುತ್ತೆ. ಇದನ್ನು ಇವಾಗ ಸುಮಾರು 2 ಗಂಟೆಗಳ ಕಾಲ ನಾನು ಹಾಗೇ ಬಿಡ್ತಾ ಇದ್ದೀನಿ ನೆನೆಯೋಕ್ಕೆ. ಇವಾಗ ನಾವು ಹೂರ್ಣನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ 1 ಬಾಣಲೆನ ಬಿಸಿ ಮಾಡಿಕೊಂಡು ಇಲ್ಲಿ 1 ಟೇಬಲ್ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-1.5 ಟೇಬಲ್ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ನಾವು ಹಿಟ್ಟಿಗೆ ಯಾವ ರವೆ ಬಳಸ್ಕೊಂಡಿದ್ದೀವೋ ಅದೇ ರವೆನ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದರಿಂದ 2-3 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ನಿಮಗೆ ಆ ಸಜ್ಜಪ್ಪನ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಪರಿಮಳ ಕೂಡ ತುಂಬ ಚೆನ್ನಾಗಿ ಆ ಗಸಗಸೆ ಹಾಗೂ ರವೆಯಿಂದ ಬರುತ್ತೆ. ಇವಾಗ ಅದನ್ನು ಬೇರೆ ಪಾತ್ರೆಗೆ ಹಾಕಿ ಸೇಮ್ ಬಾಣಲೆಗೆ 1 ಕಪ್ನಷ್ಟು ನಾನು ಇಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. 1 ಕಪ್ಗೆ ಸುಮಾರು 1/2 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಹಾಗೆಯೇ ಉರಿನ ಮೀಡಿಯಮ್ ಆಗಿ ಇಟ್ಕೋಬೇಕು. 1 ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಬಿಸಿ ಮಾಡ್ಕೋಬೇಕಷ್ಟೇ. 1 ಕುದಿ ಬಂದರೆ ಸಾಕು. ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ನಾವು ಕಮ್ಮಿ ನೀರು ಸೇರಿಸಿರೋದ್ರಿಂದ ಬೇಗ ಪಾಕ ಬಂದುಬಿಡುತ್ತೆ. ಪಾಕ ಬಂದರೆ ಅದು ಒಳಗಡೆ ನಾವು ಏನು ಸಜ್ಜಪ ಮಾಡ್ತೀವಿ ಅದು ಒಳಗಡೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ 1/2 ಭಾಗದಷ್ಟು ನಾನು ತೆಂಗಿನ ತುರಿನ 1 ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1-2 ರೌಂಡ್ ತಿರುಗಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅದೇ ಥರ ಹಾಕ್ಕೊಂಡ್ರೆ ನೀವು ಅದನ್ನು ತಟ್ಕೊಳ್ಳೋವಾಗ ಅದು ಹೊರಗೆ ಬರ್ಬೋದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, 1-2 ರೌಂಡ್ ಮಿಕ್ಸಿ ಜಾರಲ್ಲಿ ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಸೇರಿಸಿರುವಂತಹ ತೆಂಗಿನ ತುರಿ ಏನಿದೆ ಅದನ್ನು ಅದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀವು ವೆಯ್ಟ್ ಮಾಡಿದರೆ ಸಾಕು. ಅದಾದಮೇಲೆ ನೀವು ಏನು ರೋಸ್ಟ್ ಮಾಡಿಟ್ಕೊಂಡಿದ್ದೀರಾ ಆ ರವೆ ಮತ್ತು ಗಸಗಸೆ ಏನಿದೆ ಅದನ್ನು ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ರವೆ ಸೇರಿಸಿದ ಮೇಲೆ ಅದು ರವೆ ಎಲ್ಲ ನೀರನ್ನು ಎಳ್ಕೊಳ್ಳುತ್ತೆ. ನೀರನ್ನು ಎಳ್ಕೊಂಡು ಹಾಗೆಯೇ ನೀವು ಚೆನ್ನಾಗಿ ಅದನ್ನು ಬೇಯಿಸೋದ್ರಿಂದ ಅದ್ರ ನೀರೆಲ್ಲ ಆವಿಯಾಗ್ತಾ ಹೋಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೀರಿಲ್ಲ ಅದರಲ್ಲಿ. ಇದಕ್ಕಿವಾಗ 1-3 ಏಲಕ್ಕಿಗಳನ್ನು ಪುಡಿ ಮಾಡ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಅದರದ್ದು ನೀರು ಸ್ವಲ್ಪನೂ ಇರಬಾರ್ದು, ಯಾಕಂತ ಹೇಳಿದರೆ ಇದು ಹೂರ್ಣ ಆಗಿರೋದ್ರಿಂದ ನೀವು ಸ್ವಲ್ಪ ನೀರಿಟ್ಟರೂ ಕೂಡ ನೀವು ಆ ಸಜ್ಜಪ್ಪ ಏನು ತಟ್ಕೊಳ್ತೀರಾ ಅದು ಚೆನ್ನಾಗಿ ಬರೋದಿಲ್ಲ ಅಥವಾ ಅಲ್ಲಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ. ಇವಾಗ ನೋಡಿ ತಣ್ಣಗಾಗಿದೆ ಇದು. ತಣ್ಣಗಾದ ಮೇಲೆ ಇದರಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ಉಂಡೆಗಳು ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೋಬಹುದು. ಇಷ್ಟೇ ದೊಡ್ಡದಾಗಬೇಕು, ಇಷ್ಟೇ ಚಿಕ್ಕದಾಗಬೇಕು, ಆ ಥರ ಏನು ರೂಲ್ಸ್ ಇಲ್ಲ. ನೀವು ಎಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೊಳ್ತಿರೋ ಅದರಲ್ಲಿ 75% ಮಾತ್ರ ನೀವು ಕನಕನ್ನು ತಗೊಂಡ್ರೆ ಸಾಕು. ಇವಾಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ನನಗೆ ಸುಮಾರು 9 ಉಂಡೆಗಳಾಗಿದ್ದಾವೆ. ಇಲ್ಲಿ ಸಜ್ಜಪ್ಪನ ತಡ್ಕೊಳ್ಳೋದಕ್ಕೆ ಇಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕನಕ ಕೂಡ ತುಂಬ ಚೆನ್ನಾಗಿ ಆ ಎಣ್ಣೆ ಜೊತೆ ನೆಂದಿದೆ, ತುಂಬ ಸಾಫ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇದನ್ನು ಮತ್ತೆ 1 ನಿಮಿಷ ನಾನು ನಾದ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಜೊತೆ. ಹಾಗೆಯೇ ಇಲ್ಲಿರುವಂತಹ ಎಣ್ಣೆನೇ ನಾನು ಸಜ್ಜಪ್ಪ ತಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ. ಇದರಲ್ಲಿ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನು ನಾವು ಮಾಡ್ಕೋಬೇಕು. ನೀವು ಹೂರಣ ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದೀರೋ ಅದಕ್ಕಿಂತ ಸ್ವಲ್ಪ ಕಮ್ಮಿ

0: ಈ ಭಾಗದಷ್ಟು ಇದನ್ನ ಮಾಡ್ಕೋಬೇಕು. ಇದನ್ನ ಫಸ್ಟ್ ಗೆ ತಟ್ಕೊಂಡು ಅದ್ರ ಜೊತೆ ನೀವು ಹೂರಣನ ಎರಡೂ ಕೈಯಲ್ಲಿ ಮಾಡ್ಕೊಳ್ಳಿ. ಇದರಲ್ಲಿ ಹೂರಣನ ಇಟ್ಟು ಆಮೇಲೆ ಇದನ್ನ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ನೀವು ಹೋಳಿಗೆ ಹೇಗೆ ಮಾಡ್ಕೊಳ್ತಿರೋ ಅದೇ ಪ್ರೊಸೀಜರ್, ಸ್ವಲ್ಪನೂ ಚೇಂಜ್ ಇಲ್ಲ. ಆದರೆ ತಟ್ಕೊಳ್ಳೋದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಇದನ್ನು ಪೂರ್ತಿಯಾಗಿ ಈ ಥರ ಕ್ಲೋಸ್ ಮಾಡಿ ಆಮೇಲೆ ನೀವು ಕೈಯಲ್ಲೇ ಇದನ್ನು, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ನೀವು ಎಷ್ಟು ಹೂರಣ ತೊಗೊಂಡಿದ್ರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ತಟ್ಕೋಬೇಕು. 2-3 ಪೂರಿಯಷ್ಟು ದಪ್ಪ ಥರ, ಇಷ್ಟು ದಪ್ಪನಾಗಿದ್ದರೆ ಅದು ಚೆನ್ನಾಗಿ ಉಬ್ಬಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಕೆಳಗಡೆಯಿಂದ ಅದು ಡ್ಯಾಮೇಜ್ ಆಗಿರುತ್ತೆ, ಅದು ಎಣ್ಣೆಯಲ್ಲಿ ಒಡೆದ್ರೆ ಆ ಹೂರಣ ಎಲ್ಲ ಎಣ್ಣೆ ಜೊತೆ ಸೇರಿ ಎಣ್ಣೆ ಹಾಳಾಗ್ಬಿಡುತ್ತೆ. ಒಂದ್ಸಲ ಹಾಕಿದ ಮೇಲೆ ಅದು ಲೈಟಾಗಿ ಮೇಲ್ ಬರುತ್ತೆ, ಮೇಲ್ ಬಂದ ಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಎಣ್ಣೆ ಹಾಕ್ತಾ ನೀವು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅದು ಉಬ್ಬಿ ಬರುತ್ತೆ. ಇದೇ ಥರ ನೀವು ಮಾಡ್ಕೋಬಹುದು. ಈ ಕಲ್ಲರ್ ಬಂದಾಗ ನೀವು ಇದನ್ನು ಎಣ್ಣೆಯಿಂದ ತೆಗೆದ್ರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದೇ ಸಲ ಕಪ್ಪಾಗ್ಬಿಡುತ್ತೆ, ಆ ಹಿಟ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಸೊ ಇವಾಗ ಎಲ್ಲ ಸಜ್ಜಪ್ಪಗಳು ರೆಡಿಯಾಗಿದ್ದಾವೆ. ತುಂಬ ಸುಲಭವಾಗಿ ನೀವು ಜಾಸ್ತಿ ಹೊತ್ತು ಹೋಳಿಗೆ ಥರ ಮಾಡಬೇಕು ಅಂತಿಲ್ಲ, ಬೇಗ ಈಸಿಯಾಗಿ ಆಗಿಬಿಡುತ್ತೆ. ಇದು ಉಬ್ಬಿ ಬಂದಿರೋದ್ರಿಂದ ಒಳಗಡೆ ಆ ಗ್ಯಾಪ್ಗಳೆಲ್ಲ ಕರೆಕ್ಟಾಗಿ ಕ್ರಿಯೇಟ್ ಆಗಿದೆ, ಹಾಗೆಯೇ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಪರಿಮಳ ಭರಿತವಾಗಿರುತ್ತೆ ಇದು. ಇದನ್ನು ನೀವು ಎಲ್ಲದನ್ನು ರೋಸ್ಟ್ ಮಾಡಿರೋದ್ರಿಂದ ಸುಮಾರು 15 ದಿನಗಳ ಕಾಲ ಇಟ್ಟು ಆರಾಮಾಗಿ ತಿನ್ಬೋದು. ಒಂದು ಗಾಳಿ ಆಡದೇ ಇರೋವಂತಹ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಟು ಬೇಕಾದಾಗ ಇದನ್ನು ಉಪಯೋಗ ಮಾಡಬಹುದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ.
1: ಸ್ನೇಹಿತರೆ, ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಚಿರೋಟಿ ರವೆ ಮತ್ತೆ ಮೈದಾವನ್ನ ಬಳಸಿ ಮಾಡಿದಂತಹ ಈ ಸಜ್ಜಪ್ಪ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ನೀವು ಕೂಡ ಮಾಡಿ. ಈ ದಿನ ರೋಷನ್ ಸರ್ ಅವರು ಮಾಡುವುದರ ಮುಖಾಂತರ ಅಕ್ಕಿ ಕಡುಬು, ಸಜ್ಜಪ್ಪ, ಹಾಗೆ ಕಜ್ಜಾಯವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಈ ಎಲ್ಲ ಸ್ಪೆಷಲ್ ಖಾದ್ಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ಖಾದ್ಯಗಳ ಬಗ್ಗೆ ತಿಳಿಸ್ಬೋದು ಸ್ನೇಹಿತರೆ. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ರೆಸಿಪಿಗಳನ್ನು ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ರೋಷನ್ ಸರ್ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಮೀನುಗಾರಿಕೆ ಇಲಾಖೆಯು 2026-27 ಸಾಲಿನ ಶಿವಮೊಗ್ಗ ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನು ಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ, ಇಲಾಖೆಯಿಂದ ಗುತ್ತಿಗೆ, ಹರಾಜಿನಲ್ಲಿ ಪಡೆದ ಕೆರೆಯಲ್ಲಿ ವೈಜ್ಞಾನಿಕವಾಗಿ ಮೀನು ಮರಿ ಬಿತ್ತನೆ ಮಾಡಿ ಮೀನು ಮರಿ ಪಾಲನೆಗೆ ಬಳಸಲು ಖರೀದಿಸಿದವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಯೋಜನೆಗಳ ಅಧಿಕೃತ ಪೋರ್ಟಲ್ ಮುಖಾಂತರ ಸೆಪ್ಟೆಂಬರ್ 30 ಅರ್ಜಿ ಸಲ್ಲಿಸಬಹುದು. ವಿವರಗಳಿಗೆ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಶಿವಮೊಗ್ಗ 9986040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438 ಇವರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ವಿವರ, ಅಕ್ಟೋಬರ್ 1, 2026 ವೇಳೆಗೆ 18 ಪೂರೈಸುವ ಎಲ್ಲ ಅರ್ಹ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಹೆಸರು ಸೇರ್ಪಡೆಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸುಜಾತ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆಯಿಂದ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಮತದಾರರ ಸಾಕ್ಷರತಾ ಸಂಘಗಳ ಸಂಚಾಲಕರ ಸಭೆಯಲ್ಲಿ ಅವರು ಮಾತನಾಡಿದರು. ತಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನಿಗದಿತ ಅರ್ಹತಾ ದಿನಾಂಕದ ವೇಳೆಗೆ 18 ಪೂರೈಸುವ ಎಲ್ಲ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಗೆ ನೋಂದಣಿ ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರು ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಹೊಸದಾಗಿ ಮತದಾರರ ಹೆಸರು ನೋಂದಣಿ ಮಾಡುವ ಫಾರ್ಮ್ 6 ಅನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಸರಳವಾಗಿ ಭರ್ತಿ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ರಾಜ್ಯ ಮಟ್ಟದ ಸ್ವೀಪ್ ತರಬೇತುದಾರ ನವೀದ್ ಅಹಮ್ಮದ್ ಫರ್ವೇಜ್, ಡಾ ಕಿರಣ್ ಸೇರಿದಂತೆ ಅಧಿಕಾರಿಗಳು ಹಾಗೂ ವಿವಿಧ ಕಾಲೇಜುಗಳ ಪ್ರತಿನಿಧಿಗಳು ಇದ್ದರು. ಮುಂದಿನ ವಿವರ, ಅಸ್ಸಾಂ ರಾಜ್ಯದಲ್ಲಿ ಉಂಟಾದ ಪ್ರವಾಹ ಹಾಗೂ ನೆರೆ ಹಾವಳಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ವಿದ್ಯಾರ್ಥಿಗಳಿಗೆ ನೆರವಾಗುವ ಉದ್ದೇಶದಿಂದ ಶಿವಮೊಗ್ಗ ನಗರದ ಗೋಪಾಲಗೌಡ ಬಡಾವಣೆಯಲ್ಲಿರುವ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಮಾನವೀಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪ್ರವಾಹ ಪೀಡಿತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಶಾಲೆಯ ವಿದ್ಯಾರ್ಥಿಗಳು ಪುಸ್ತಕ, ಶಾಲಾ ಬ್ಯಾಗ್ಗಳು, ಸ್ಟೇಷನರಿ ಕಿಟ್ಗಳು ಸೇರಿದಂತೆ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ನೀಡಿದರು. ವಿದ್ಯಾರ್ಥಿಗಳು ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ನೆರವಿನ ಹಸ್ತ ಚಾಚಿದರು. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಕಾಳಜಿ, ಮಾನವೀಯ ಮೌಲ್ಯಗಳು ಹಾಗೂ ಸೇವಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಗ್ರಹಿಸಲಾದ ಎಲ್ಲ ಸಾಮಗ್ರಿಗಳನ್ನು ಅಸ್ಸಾಂನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರೆಡ್ಕ್ರಾಸ್ ಸಂಸ್ಥೆಯ ಪಿಂಟೋ, ಬಸವರಾಜ್, ಡಾಕ್ಟರ್ ದಿನೇಶ್ ಹಾಗೂ ಕುಮಾರ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಸೇವಾ ಮನೋಭಾವವನ್ನು ಶ್ಲಾಘಿಸಿದರು. ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸರೋಜಾ ಬಿ ಶಿಳ್ಳಿನ್ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದರು. ಆಡಳಿತ ಮಂಡಳಿಯ ಸುರೇಶ್ ಅವರು ಸಂಗ್ರಹಿಸಲಾದ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಅಸ್ಸಾಂಗೆ ತಲುಪಿಸುವ ಜವಾಬ್ದಾರಿ ವಹಿಸಿಕೊಂಡರು. ಶಿಕ್ಷಕರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತ ಅಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ದೂರವಾಣಿ ಸಂಖ್ಯೆ 0802242845161 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರುಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1 ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1 ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಇಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ಉದ್ದೇಶದಿಂದ ಡಾಕ್ಟರ್ ರಾಹುಲ್ ದೇವರಾಜ್ ಅವರ ಸಂಕಲ್ಪ ಟ್ರಸ್ಟ್ ವತಿಯಿಂದ ಶಿವಮೊಗ್ಗ ನಗರದ ದೊಡ್ಡಿಮಟ್ಟಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್, ಪ್ರೊಜೆಕ್ಟರ್ ಹಾಗೂ ಸ್ಪೀಕರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರು ಹಾಗೂ ಖ್ಯಾತ ವಾಗ್ಮಿ ಡಾಕ್ಟರ್ ರಾಹುಲ್ ದೇವರಾಜ್, ಹಳ್ಳಿಗಾಡಿನ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸೌಲಭ್ಯಗಳು ದೊರೆಯಬೇಕು ಎಂಬ ಧ್ಯೇಯದಿಂದ ಕರ್ನಾಟಕದ 100 ಗ್ರಾಮೀಣ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರೊಜೆಕ್ಟರ್, ಸ್ಪೀಕರ್ ಹಾಗೂ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನನ್ನ ಮಗ ಶುಭಂಕರ್ ರಾಜ್ ಅವರ ಮೊದಲನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದೊಡ್ಡಿಮಟ್ಟಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೆರವಾಗಿರುವುದು ವಿಶೇಷ ಸಂತೋಷ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ದೇವರಾಜ್ ಎಸ್, ಹೇಮಾವತಿ, ಅದಿತಿ ರಾಹುಲ್, ಅಶಿತ್ ದೇವರಾಜ್, ಶುಭಂಕರ್ ರಾಜ್, ಉಮೇಶ್, ಲಕ್ಷ್ಮಣ್ ಸೇರಿದಂತೆ ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಂದಿನ ವಿವರ: ತ್ಯಾಜ್ಯವನ್ನು ಕೇವಲ ವಿಲೇವಾರಿ ಮಾಡಬೇಕಾದ ವಸ್ತುವೆಂದು ಪರಿಗಣಿಸುವ ಬದಲು ಸೂಕ್ತ ರೀತಿಯಲ್ಲಿ ವಿಂಗಡಿಸಿ ಸಂಸ್ಕರಿಸಿದಾಗ ಅದನ್ನು ಸಂಪನ್ಮೂಲವನ್ನಾಗಿ ಪರಿವರ್ತಿಸಬಹುದು ಎಂದು ಬೆಂಗಳೂರಿನ ಭೂಧ್ವನಿ ಸಂಸ್ಥೆಯ ಸಿಎಂ ಸಂಪತ್ ಹೇಳಿದರು. ರೋಟರಿ ರಿವರ್ಸೈಡ್ ಶಿವಮೊಗ್ಗ ಘಟಕದ 25ನೇ ವರ್ಷದ ಆಚರಣೆ ಅಂಗವಾಗಿ ಶಿವಮೊಗ್ಗ ನಗರದ ರೋಟರಿ ಸಮುದಾಯ ಭವನದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತು ಉಪನ್ಯಾಸ ಹಾಗೂ ಚರ್ಚಾಕೂಟದಲ್ಲಿ ಮಾತನಾಡಿದರು. ಸ್ವಚ್ಛ ಭಾರತ ಅಭಿಯಾನದ ಪ್ರಮುಖ ಮೈಲಿಗಲ್ಲುಗಳು ತ್ಯಾಜ್ಯ ನಿರ್ವಹಣೆಯಲ್ಲಿ ಆಗಿರುವ ಬದಲಾವಣೆಗಳು ಹಾಗೂ ಪ್ರಸ್ತುತ ಜಾರಿಯಲ್ಲಿರುವ ಹೊಸ ನಿಯಮಗಳು ಮತ್ತು ಕಾನೂನುಗಳ ಕುರಿತು ಮಾಹಿತಿ ನೀಡಿದರು. ಸ್ಥಳೀಯ ಮಟ್ಟದಲ್ಲಿ ತ್ಯಾಜ್ಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ನಾಗರಿಕರು, ಸ್ಥಳೀಯ ಸಂಸ್ಥೆಗಳು, ಸರ್ಕಾರ ಹಾಗೂ ಸಾಮಾಜಿಕ ಸಂಸ್ಥೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರೋಟರಿಯಂತಹ ಹಿರಿಯ ಹಾಗೂ ಸಮಾಜಮುಖಿ ಸಂಸ್ಥೆಗಳು ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ, ಅದರಲ್ಲೂ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳು ಮತ್ತು ಪರಿಹಾರಗಳೊಂದಿಗೆ ಮತ್ತಷ್ಟು ಕೈಜೋಡಿಸಿ ಸಹಕಾರದೊಂದಿಗೆ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವುದು ಅತ್ಯಂತ ಮಹತ್ವದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕ್ಲಬ್ನಲ್ಲಿ ನೀರಿನ ಶುದ್ಧೀಕರಣ ಘಟಕವನ್ನು ಉದ್ಘಾಟಿಸಲಾಯಿತು. ನೇಷಜು ಇನ್ವಿರೋ ಟೆಕ್ ಸಂಸ್ಥೆಯ ಮುಖ್ಯಸ್ಥ ಗಣೇಶ್ ಚಾರಿ ಮಾತನಾಡಿದರು. ರೋಟರಿ ರಿವರ್ಸೈಡ್ ಅಧ್ಯಕ್ಷ ಎಂ ರವಿ, ಕಾರ್ಯದರ್ಶಿ ನಟರಾಜ್, ಮಾಜಿ ಅಧ್ಯಕ್ಷ ಕೆಪಿ ಶೆಟ್ಟಿ, ಆನಂದ್ ಮೂರ್ತಿ ಸೇರಿದಂತೆ ಸದಸ್ಯರು, ತಂಡದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ: ಸರ್ಕಾರಿ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ದಾನಿಗಳ ಸಹಕಾರ ಅಗತ್ಯ. ಸರ್ಕಾರದಿಂದಲೇ ಎಲ್ಲವನ್ನು ಸಾಧಿಸಲು ಸಾಧ್ಯವಿಲ್ಲ. ದಾನಿಗಳ ಸಹಾಯ ಹಸ್ತವಿದ್ದರೆ ಮಾತ್ರ ಶಾಲೆಗಳ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಪಂಚಾಕ್ಷರಿ ಹೇಳಿದರು. ಶಿವಮೊಗ್ಗ ನಗರದ ಹಳೆನಗರದ ಕನಕ ಮಂಟಪ ಮೈದಾನ ರಸ್ತೆಯಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ದಾನಿ ಕೆಎಸ್ ಪ್ರಸಾದ್ ನೀಡಿದ ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಗಣೇಶ್ ಮಾತನಾಡಿ, ದಾನಿಗಳು ನೀಡುವ ವಸ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ವಿತರಿಸಿದರೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ದಾರಿಯಲ್ಲಿ ಸಾಗಲು ನೆರವಾಗುತ್ತದೆ ಎಂದರು. ತಾಲೂಕು ಶಿಕ್ಷಣ ಸುಧಾರಣಾ ಸಮಿತಿ ಅಧ್ಯಕ್ಷ ಸಿಜಯಪ್ಪ ಮಾತನಾಡಿ, ಮಕ್ಕಳ ಕೊರತೆಯಿಂದ ಮುಚ್ಚುವ ಸ್ಥಿತಿಯಲ್ಲಿದ್ದ ಈ ಶಾಲೆಯನ್ನು ಉಳಿಸಿಕೊಳ್ಳುವಲ್ಲಿ ಮುಖ್ಯ ಶಿಕ್ಷಕಿ ಕೋಕಿಲ ಅವರ ಶ್ರಮ ಅನನ್ಯವಾದದ್ದು ಎಂದು ಶ್ಲಾಘಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಎಂಎಸ್ ಬಸವರಾಜ್ ಮಾತನಾಡಿ, ತಾಲೂಕಿನ ಉರ್ದು ಮಾಧ್ಯಮ ಶಾಲೆಯೊಂದು ಅಮೃತ ಮಹೋತ್ಸವ ಆಚರಿಸಿಕೊಂಡಿರುವುದು ಖುಷಿಯ ಸಂಗತಿ ಎಂದರು. ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು, ಬ್ಯಾಗ್ಗಳು ಸೇರಿದಂತೆ ವಿವಿಧ ಪರಿಕರಗಳನ್ನು ನೀಡಿದ ದಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾ ಅಲ್ಪಸಂಖ್ಯಾತರ ಸಮಿತಿ ಉಪಾಧ್ಯಕ್ಷೆ ರೇಷ್ಮಾ ಬಾನು, ನೂರ್ ಜೆಹ್ರಾ, ಇಸಿಒ ದಯಾನಂದ್, ಇಸಿಸಿಇ ನೋಡಲ್ ಅಧಿಕಾರಿ ರಾಜು, ಸಿಆರ್ಪಿ ಮಲ್ಲಿಕ ನಸ್ರೀನ್, ಎಸ್ಟಿಎಂಸಿ ಅಧ್ಯಕ್ಷೆ ಹಸೀನಾ ಬಾನು ಹಾಗೂ ಸಿಆರ್ಪಿ ಜಬೀವುಲ್ಲಾ ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಕೋಕಿಲ ಸ್ವಾಗತಿಸಿದರು. ಶಫೀವುಲ್ಲಾ ವಂದಿಸಿ ಶಿಕ್ಷಕಿ ಜಮೀಲಾ ಬಾನು ನಿರೂಪಿಸಿದರು. ಮುಂದಿನ ವಿವರ: ಕಲಿಕೆ ಮತ್ತು ಜ್ಞಾನದ ವಿಚಾರದಲ್ಲಿ ಮಾತೃಭಾಷೆ ಹಾಗೂ ನಮ್ಮ ಪರಿಸರದ ಭಾಷೆ ಎರಡು ಮಹತ್ವದ ಪಾತ್ರ ವಹಿಸುತ್ತವೆ. ಭಾಷೆಯನ್ನು ಬಳಸದೆ ಹೋದರೆ ನಾವು ಬೆಳೆಯಲು ಸಾಧ್ಯವಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಸರ್ಕಾರಿ ಪಿಯು ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪಿ ಗಣಪತಿ ರಾನಡೆ ಮತ್ತು ಕಮಲಾ ರಾನಡೆ ಸ್ಮಾರಕ ದತ್ತಿ ಮತ್ತು ದೇವಂಗಿಟಿ ಚಂದ್ರಶೇಖರ್ ಸ್ಮಾರಕ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಲಿಕೆಯ ಗುಣಮಟ್ಟ ಹಾಳಾಗದೆ ಸರ್ಕಾರಿ ಶಾಲೆಗಳು ನೀತಿ ರೂಪಿಸುವ ಜನರ ಪ್ರಯೋಗ ಶಾಲೆಗಳಾಗಿವೆ. ಆತ್ಮಸ್ಥೈರ್ಯ ತುಂಬಬೇಕಾದ ನಮ್ಮ ಸರ್ಕಾರಿ ಶಾಲೆಗಳು ಕೆಸರಲ್ಲಿ ನೆಟ್ಟ ಕಂಬದಂತೆ ಅಲುಗಾಡುತ್ತಿವೆ. ಪೋಷಕರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವ ಯಾವ ಪ್ರಾಮಾಣಿಕ ಪ್ರಯತ್ನ ನಡೆಯದೆ ಇತರರ ಮೇಲೆ ದೂರು ಹೇಳುವ ದುರಂತ ನೋಡುತ್ತಿದ್ದೇವೆ ಎಂದರು. ದತ್ತಿದಾನಿಗಳಾದ ಪಿ ಗಣಪತಿ ರಾನಡೆ ಅವರ ಆಶಯದಂತೆ ಡಿವಿಜಿ ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಕುರಿತು ಮಾತನಾಡಿದ ಡಾ ಶ್ರೀಪತಿ ಹಳಗುಂದ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ನಾವು ಬದಲಾದ ಕಾರಣ ಭಾಷೆ ಹಳೆಯದಾಗಿದೆ ಎನ್ನುವುದು ಕಾರಣವಲ್ಲ. ನಾವು ಬೆಳೆದಂತೆ ಬದುಕು ಭಾಷೆ ಬದಲಾಗಿದೆ. ದೀಪ ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ ಪಂಕಜ ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕ ಸತೀಶ್ ಸ್ವಾಗತಿಸಿ ನಿರೂಪಿಸಿದರು. ಗಿರಿಧರ್ ಮೂರ್ತಿ ವಂದಿಸಿದರು. ನೀಲಪ್ಪ ಸೋಮಶೇಖರ್, ಸಿದ್ದಪ್ಪ ಗೋಪಾಲಸ್ವಾಮಿ, ಶಿವಾನಂದಪ್ಪ, ಹೆಚ್ ತಿಮ್ಮಪ್ಪ, ಜಗದೀಶ್ ಮತ್ತಿತರರಿದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: கல்யாண அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗತಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ನಿಸರ್ಗದಲ್ಲಿ ಪ್ರೇಮಿಯೊಂದು, ದಾರಿ ಹಲವು. ನಿಸರ್ಗ ಮಾಡುವ ಆಯ್ಕೆಯಿಂದಲೇ ವಿಕಾಸವಾಗುತ್ತದೆ ಎಂದು ಡಾರ್ವಿನ್ ಪ್ರತಿಪಾದಿಸಿದ ವಿಕಾಸವಾದ ಜೀವವಿಜ್ಞಾನಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಬದುಕಿನ ವಿವಿಧ ಮಗ್ಗುಲುಗಳಿಗೂ ಮುಖ್ಯ ಎನ್ನುವುದನ್ನು ತಿಳಿ ಹೇಳಬೇಕಿಲ್ಲ. ವಿಕಾಸವಾದದ ನೆರಳಿನಲ್ಲಿಯಷ್ಟೇ ಜೀವಿ ಜಗತ್ತಿನ ಪ್ರತಿಯೊಂದು ಸಂಗತಿಯೂ ಅರ್ಥಪೂರ್ಣವೆನಿಸುತ್ತದೆ ಎಂದು ಯುಕ್ರೇನಿನಲ್ಲಿ ಹುಟ್ಟಿ ಅಮೆರಿಕ ವಾಸಿಯಾಗಿದ್ದ ತಳಿ ವಿಜ್ಞಾನಿ ಥಿಯೋಡೋಶಿಯಸ್ ಡಾಬ್ಸಾನ್ಸ್ಕಿ ಹೇಳಿದ್ದುಂಟು. ಬ್ರೆಜಿಲ್ ಜನ್ಯ ಬ್ರಿಟಿಷ್ ಜೀವಿ ವಿಜ್ಞಾನ

ವಿಜ್ಞಾನಿ ಪೀಟರ್ ಮೆಡಾವರ್ ವಿಕಾಸದ ತತ್ವಗಳಿಗೆ ಪರ್ಯಾಯವಾಗಿ ಏನಾದರೂ ಇರಬಹುದು ಎಂದು ಚಿಂತಿಸುವುದಕ್ಕಿಂತಲೂ ಜೀವಿ ವಿಜ್ಞಾನಿಗಳು ಚಿಂತಿಸದೇ ಇರುವುದೇ ಮೇಲು ಎಂದಿದ್ದರು. ಇತ್ತೀಚೆಗೆ ನಡೆದ ಒಂದು ಘಟನೆಯ ಹೊರತಾಗಿಯೂ ಭಾರತ ಸರ್ಕಾರವು May 18, 1983 ಚಾರ್ಲ್ಸ್ ಡಾರ್ವಿನ್ನ ಮರಣ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಎಂಬುದು ಹೆಮ್ಮೆಯ ವಿಷಯ. ಆದರೆ ಡಾರ್ವಿನ್ನ ಬಗೆಗಿನ ಹೊಗಳಿಕೆ ಎಲ್ಲವೂ ಪ್ರಮುಖವಾಗಿ ಆತ 1859 ಬರೆದ ಆನ್ ದಿ ಆರಿಜಿನ್ ಆಫ್ ಸ್ಪೀಶೀಸ್ ಎಂಬ ಪ್ರಸಿದ್ಧ ಪುಸ್ತಕದಲ್ಲಿನ ಮಾಹಿತಿಯನ್ನು ಆಧರಿಸಿದವು. ಆದರೆ ಡಾರ್ವಿನ್ ಇನ್ನೂ ಹಲವು ಗ್ರಂಥಗಳನ್ನು ರಚಿಸಿದ್ದ. ಇವುಗಳಲ್ಲಿ ಮತ್ತೊಂದು ಪ್ರಸಿದ್ಧಿ ಪಡೆದ ಪುಸ್ತಕ 1871 ಪ್ರಕಟವಾದ ದಿ ಡಿಸೆಂಟ್ ಆಫ್ ಮ್ಯಾನ್ ಅಂಡ್ ಸೆಲೆಕ್ಷನ್ ಇನ್ ರಿಲೇಷನ್ ಟು ಸೆಕ್ಸ್, ಅರ್ಥಾತ್ ಮಾನವನ ಹುಟ್ಟು ಹಾಗೂ ಲೈಂಗಿಕತೆಗೆ ಸಂಬಂಧಿಸಿದ ಆಯ್ಕೆ. ಈ ಗ್ರಂಥದಲ್ಲಿ ಡಾರ್ವಿನ್ ಮಾನವನ ಉಗಮವು ವಾನರಗಳ ಪೂರ್ವಜರಿಂದ ಆಗಿದ್ದು ಎಂದು ಪ್ರತಿಪಾದಿಸಿದನಲ್ಲದೆ ಮತ್ತೊಂದು ವಿಷಯವನ್ನು ಹೇಳಿದ್ದ. ನಿಸರ್ಗದಲ್ಲಿರುವ ಹಲವು ವಾಸ್ತವಾಂಶಗಳನ್ನು ತನ್ನ ನಿಸರ್ಗದ ಆಯ್ಕೆ ಎನ್ನುವ ತತ್ವವು ಪರಿಪೂರ್ಣವಾಗಿ ವಿವರಿಸುವುದಿಲ್ಲವೆಂದು ವಾದಿಸಿದ ಆತ, ಗಂಡು ನವಿಲುಗಳ ಬಾಲದಂತಹ ಗುಣಗಳು ಗಂಡು ಜೀವಿಗಳಲ್ಲಿ ಕಾಣುವುದನ್ನು ವಿವರಿಸಲು ಥಿಯರಿ ಆಫ್ ಸೆಕ್ಷುವಲ್ ಸೆಲೆಕ್ಷನ್ ಅಥವಾ ಲೈಂಗಿಕ ಆಯ್ಕೆಯ ತತ್ವಗಳನ್ನು ಮಂಡಿಸಿದ್ದ. ಅವನ ಇತರೆ ಪುಸ್ತಕಗಳಂತೆಯೇ ಇದರಲ್ಲಿಯೂ ಹಲವು ಸೂಕ್ಷ್ಮತಮ ವಿಚಾರಗಳು ಅಡಗಿದ್ದುವು. ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅನ್ವೇಷಿಸಲು ನಾವು ಈಗಷ್ಟೇ ಆರಂಭಿಸಿದ್ದೇವೆ. ಇಂತಹ ಒಳಸೂಕ್ಷ್ಮಗಳಲ್ಲಿ ಒಂದು, ಕೆಲವು ಪ್ರಾಣಿಗಳಲ್ಲಿ ಗಂಡುಗಳು ತಮ್ಮ ಸಂಗಾತಿಯನ್ನು ಆಯ್ದುಕೊಳ್ಳಲು ಹಲವು ವಿಧಾನಗಳನ್ನು ಅನುಸರಿಸುತ್ತವೆ ಏಕೆ ಎನ್ನುವುದು ಒಂದು. ಉದಾಹರಣೆಗೆ, ಕೆಲವು ಪ್ರಭೇದಗಳಲ್ಲಿ ಗಂಡುಗಳು ಎರಡು ಗಾತ್ರದವಾಗಿರಬಹುದು. ಇವುಗಳಲ್ಲಿ ದೊಡ್ಡ ಗಾತ್ರದವುಗಳಿಗೆ ಕೆಲವೊಮ್ಮೆ ಹೋರಾಡಲು ಹೆಚ್ಚಿನ ಅಸ್ತ್ರಗಳು ಸಾಧನಗಳು ಇದ್ದು, ಹೆಣ್ಣಿಗಾಗಿ ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಮ್ಮ ಗಾತ್ರವಲ್ಲದೆ ಇವನ್ನೂ ಬಳಸುತ್ತವೆ. ಪಾಪ ಸಣ್ಣ ಗಾತ್ರದ ಗಂಡುಗಳು ಈ ದೊಡ್ಡಣ್ಣಗಳ ಎದುರಿಗೆ ನಿಲ್ಲಲಾಗದ ಪರಿಸ್ಥಿತಿಯಲ್ಲಿ ಹೆಣ್ಣನ್ನು ಆಕರ್ಷಿಸಲು ಬೇರೆ ಉಪಾಯಗಳನ್ನು ಅನುಸರಿಸುತ್ತವೆ. ಅವು ಕಳ್ಳದಾರಿಯಿಂದ ಒಳನುಸುಳಬಹುದು, ಇಲ್ಲವೇ ತಾವು ಹೆಣ್ಣುಗಳೇ ಏನೋ ಎಂಬಂತೆ ನಟಿಸಿ ದೊಡ್ಡಣ್ಣಗಳನ್ನು ಮೂರ್ಖರನ್ನಾಗಿಸಬಹುದು. ವಿಕಾಸವಾದದ ಹಿನ್ನೆಲೆಯಲ್ಲಿ ಇಂತಹ ಪರ್ಯಾಯ ಉಪಾಯಗಳು ಇರುವುದೇ ಒಂದು ವಿಚಿತ್ರ. ಏಕೆ ವಿಚಿತ್ರ ಎಂದು ನೋಡೋಣ. ಯಾವುದೇ ಜೀವಿಯೊಳಗಿನ ತೋರು ರೂಪ, ಜೀವ ಪ್ರಕ್ರಿಯೆ ಅಥವಾ ನಡವಳಿಕೆಯಲ್ಲಿನ ವೈವಿಧ್ಯ ಜೀವಿ ವಿಕಾಸವಾದಿಗಳಿಗೆ ಕುತೂಹಲಕರ ವಿಷಯ. ಈ ವೈವಿಧ್ಯವೇ ನಿಸರ್ಗವು ಆಯ್ಕೆ ಮಾಡಲು ಬೇಕಾದ ಕಚ್ಚಾ ಸಾಮಗ್ರಿ. ನಿರ್ದಿಷ್ಟ ಪರಿಸರದಲ್ಲಿರುವ ವಿವಿಧ ರೂಪಗಳ ಉಳಿವಿನ ಹಾಗೂ ಸಂತಾನಾಭಿವೃದ್ಧಿಯ ಸಾಮರ್ಥ್ಯಗಳು ಬೇರೆ ಬೇರೆ ಆಗಿರುತ್ತವೆ. ಇವುಗಳಲ್ಲಿ ಕೆಲವನ್ನು ನಿಸರ್ಗ ಆಯ್ಕೆ ಮಾಡುವುದರಿಂದ ಅವು ಹೆಚ್ಚಾಗಿ ಉಳಿಯುತ್ತವೆ. ಆಯ್ಕೆಯಾಗದ ಉಳಿದವುಗಳು ಜೀವಿಯ ಸಮೂಹದಿಂದ ಮರೆಯಾಗುತ್ತವೆ. ಈ ರೀತಿಯ ವೈವಿಧ್ಯಗಳಿಲ್ಲದೇ ಇದ್ದರೆ ಜೀವಿ ವಿಕಾಸ ಅಸಾಧ್ಯ. ಆದರೆ ಅನಿರ್ದಿಷ್ಟವಾದ ವಿಕೃತಿಗಳಿಂದ ಹುಟ್ಟಿದ ಈ ವೈವಿಧ್ಯ ನಿಸರ್ಗದ ಆಯ್ಕೆ ಪ್ರಕ್ರಿಯೆ ಮುಂದುವರೆದಂತೆ ಮರೆಯಾಗಿ ಬಿಡಬೇಕು. ಹೀಗೆ ಮರೆಯಾಗದೆ ಉಳಿದ ವೈವಿಧ್ಯಕ್ಕೆ ಏನಾದರೂ ವಿಶೇಷ ಇರಬೇಕು. ನಿಸರ್ಗ ಹೀಗೆ ಹಲವು ಬಗೆಯ ಆಯ್ಕೆಯ ತಂತ್ರಗಳನ್ನು ಉಳಿದುಕೊಳ್ಳಲು ಬಿಟ್ಟಿದ್ದೇಕೆ? ಎರಡು ಪರ್ಯಾಯಗಳಲ್ಲಿ ವ್ಯತ್ಯಾಸ ಎಷ್ಟೇ ಕಡಿಮೆ ಇದ್ದರೂ ಕೀಳಾದ ತಂತ್ರವು ದೀರ್ಘಾವಧಿಯಲ್ಲಿ ನಿಸರ್ಗದ ಆಯ್ಕೆಯಿಂದಾಗಿ ಮರೆಯಾಗಿ ಬಿಡಬೇಕಲ್ಲವೇ? ಅದಕ್ಕೆ ಡಾರ್ವಿನ್ ತಂತ್ರಗಳು ಭಿನ್ನವಾದರೇನಂತೆ, ಈ ವೈವಿಧ್ಯಮಯ ಜೀವಿಗಳು ಉಳಿಯಲು ಕಾರಣ ಇವುಗಳ ತಂತ್ರಗಳ ಸಫಲತೆ ಸಮಾನವಾಗಿರಬೇಕು ಎಂದು ಊಹಿಸಿದ್ದ. ಇದು ಸುಮಾರು 101 ವರ್ಷಗಳವರೆಗೂ ಕೇವಲ ಊಹೆಯಾಗಿಯೇ ಉಳಿದಿತ್ತು. ಡಾರ್ವಿನ್ನ ಈ ತರ್ಕಕ್ಕೆ ಪುರಾವೆ ಮೊದಲು ದೊರಕಿದ್ದು 1927. ಆಗ ಪುಣೆಯಲ್ಲಿದ್ದ ಮಹಾರಾಷ್ಟ್ರದ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ ನಲ್ಲಿದ್ದ 30 ಹರೆಯದ ವಿಜ್ಞಾನಿಯೊಬ್ಬ ಮೇಲ್ ಡೈಮಾರ್ಫಿಸಮ್ ಆಸ್ ಎ ಕನ್ಸಿಕ್ವೆನ್ಸ್ ಆಫ್ ಸೆಕ್ಷುವಲ್ ಸೆಲೆಕ್ಷನ್ ಎಂಬ
ಪ್ರಬಂಧವನ್ನು ಸುಪ್ರಸಿದ್ಧ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಇದರ ಅರ್ಥ ಇಷ್ಟೇ: ಲೈಂಗಿಕ ಆಯ್ಕೆಯ ಫಲವಾಗಿ ಗಂಡುಗಳಲ್ಲಿ ಕಾಣಿಸಿಕೊಂಡ ಎರಡು ತೋರು ರೂಪಗಳು ಎನ್ನಬಹುದು. ಈ ಯುವ ವಿಜ್ಞಾನಿ ಬೇರೆ ಯಾರೂ ಅಲ್ಲ, ಇವರೇ ಭಾರತದ ಸುಪ್ರಸಿದ್ಧ ಪರಿಸರ ತಜ್ಞ ಹಾಗೂ ಜೀವಿ ವೈವಿಧ್ಯದ ಸಂರಕ್ಷಣಾ ವಿಜ್ಞಾನಿ ಮಾಧವ ಗಾಡ್ಗೀಳ್. ಸರಳವಾದ ಆಯವ್ಯಯದ ಮಾದರಿಯನ್ನು ಬಳಸಿಕೊಂಡ ಮಾಧವ ಗಾಡ್ಗೀಳರು ಸ್ಪರ್ಧೆಯಲ್ಲಿ ಉತ್ತಮವೆನಿಸುವ ತಂತ್ರಗಳನ್ನು ಬಳಸಿಕೊಳ್ಳಲು ಹೆಚ್ಚು ಶಕ್ತಿಯನ್ನು ವ್ಯಯ ಮಾಡಿದ ಗಂಡುಗಳು ಅಷ್ಟೇ ಶಕ್ತಿಯನ್ನು ತಾವು ಬದುಕುಳಿಯಲು ಬಳಸಿಕೊಂಡ ಗಂಡುಗಳಿಗಿಂತ ಹೆಚ್ಚು ಸಂತಾನಗಳನ್ನೇನೂ ಹುಟ್ಟಿಸುವುದಿಲ್ಲವೆಂದು ನಿರೂಪಿಸಿದರು. ಇದು ಈಗ ಚರಿತ್ರೆ. ಇಂತಹ ಪರ್ಯಾಯ ಸಂತಾನಾಭಿವೃದ್ಧಿಯ ತಂತ್ರಗಳು ಈಗ ಬಲು ಗಾಢ ಅಧ್ಯಯನ ಹಾಗೂ ಹಲವಾರು ಸಂಶೋಧನಾ ಪ್ರಬಂಧಗಳು, ಪುಸ್ತಕಗಳು ಹಾಗೂ ಗ್ರಂಥಗಳ ವಿಷಯಗಳಾಗಿವೆ. ಈ ಅಧ್ಯಯನಗಳಲ್ಲಿ ಹೆಚ್ಚಿನವು ಗಾಡ್ಗೀಳರ ಆ ಒಳನೋಟದ ಪ್ರಬಂಧಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಲೇ ಆರಂಭವಾಗುತ್ತವೆ ಎನ್ನುವುದು ಹೆಮ್ಮೆಯ ವಿಷಯ. ಹೀಗೆ ಧೈರ್ಯ ಮಾಡಿ ವಿಶೇಷ ಒಳನೋಟಗಳಿರುವಂತಹ ಪ್ರಬಂಧಗಳನ್ನು ಬರೆದದ್ದೇ ಅಲ್ಲದೆ, ಮಾಧವ ಗಾಡ್ಗೀಳರು ಮುಂದಿನ ಯುವ ಜನಾಂಗಕ್ಕೆ ಇಂತಹದೇ ಸಂಶೋಧನೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಟ್ಟ ಪರಿಸರ ವಿಜ್ಞಾನ ಅಧ್ಯಯನ ಕೇಂದ್ರವನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಲ್ಲಿ ಸ್ಥಾಪಿಸುವ ಕನಸನ್ನೂ ಕಂಡಿದ್ದರೆನ್ನುವುದು ಚರಿತ್ರೆಯ ಪುಟಗಳಲ್ಲಿ ಸೇರಿದೆ. ನಾನೀಗ ಈ ಕೇಂದ್ರದಲ್ಲಿ ಪ್ರೊಫೆಸರ್ ರೋಹಿಣಿ ಬಾಲಕೃಷ್ಣನ್ ಹಾಗೂ ಆಕೆಯ ವಿದ್ಯಾರ್ಥಿಗಳು ಪರಿಸರ ವಿಜ್ಞಾನದಲ್ಲಿ ನಡೆಸುತ್ತಿರುವ ಅದ್ಭುತವೆನಿಸುವ ಕ್ಷೇತ್ರಾಧ್ಯಯನಗಳ ಬಗ್ಗೆ ಹೇಳಲಿದ್ದೇನೆ. ವಿಷಯದ ಅರಿವಿನಿಂದ ಹುಟ್ಟಿದ ಬಲು ಗಾಢವಾದ ಪ್ರಶ್ನೆಗಳನ್ನು ಚಾತುರ್ಯದಿಂದ, ಸರಳವಾದ ಹಾಗೂ ವಿನೂತನವಾದ ಪ್ರಯೋಗಗಳಿಂದ ಉತ್ತರಿಸುತ್ತಿರುವುದರಿಂದಲೇ ಇವರ ಸಂಶೋಧನೆಗಳು ನನಗೆ ಇಷ್ಟ. ಈ ಪ್ರಯೋಗಗಳು ಕೆಲವೊಮ್ಮೆ ಸಂಸ್ಥೆಯ ಆವರಣದಲ್ಲಿಯೋ ಅಥವಾ ಹತ್ತಿರದ ಹಳ್ಳಿಗಳಲ್ಲಿಯೋ ನಡೆದಂತವು. ಈ ಸಂಶೋಧನೆಗೆ ಬೇಕಾಗಿದ್ದು ತೀವ್ರ ಆಸಕ್ತಿ, ಮೂಳೆ ಮುರಿಯುವಂತಹ ಪರಿಶ್ರಮದ ಕ್ಷೇತ್ರಾಧ್ಯಯನ, ನಿದ್ರೆ ಇಲ್ಲದ ರಾತ್ರಿಗಳೇ ಹೊರತು ಯಾವುದೋ ಚಮತ್ಕಾರಿಕ ತಂತ್ರಜ್ಞಾನವಲ್ಲ. ಅದೃಷ್ಟವೆಂದರೆ ಇವರ ಅಧ್ಯಯನಗಳು ನಮ್ಮ ಇಂದಿನ ಚರ್ಚೆಯ ವಿಷಯವಾದ ಪರ್ಯಾಯ ಪ್ರಜನನ ತಂತ್ರಗಳನ್ನು ಒಳಗೊಂಡಿವೆ. ರೋಹಿಣಿ ಬಾಲಕೃಷ್ಣನ್ ಚಿಮ್ಮಂಡೆಗಳ ಅಧ್ಯಯನಕ್ಕೆ ಪ್ರಸಿದ್ಧಿ ಪಡೆದವರು. ಚಿಮ್ಮಂಡೆಗಳು ಅವುಗಳ ಪ್ರೇಮಗೀತೆಯಿಂದ ಪ್ರಸಿದ್ಧಿ ಪಡೆದಂತವು. ಇವುಗಳ ಗಂಡುಗಳು ಬಾಯೆತ್ತಿ ಹಾಡುವುದಿಲ್ಲವೆನ್ನಿ, ಆದರೆ ಅವು ತಮ್ಮ ಮುಂದಿನ ರೆಕ್ಕೆಗಳನ್ನು ಉಜ್ಜಿ ನಮಗೆಲ್ಲ ಪರಿಚಿತವಾದ ಕೀರಲು ಹಾಡನ್ನು ಹಾಡುತ್ತವೆ. ಈ ರೆಕ್ಕೆಗಳನ್ನು ಉಜ್ಜುವುದಕ್ಕೆ ಸ್ಟ್ರೈಡುಲೇಷನ್ ಎನ್ನುತ್ತೇವೆ. ಹೆಣ್ಣುಗಳನ್ನು ಆಕರ್ಷಿಸುವುದಕ್ಕಾಗಿಯೇ ಗಂಡುಗಳು ಹೀಗೆ ಹಾಡುತ್ತವೆ. ತಮಗೆ ಯೋಗ್ಯವಾದಂತಹ ಗಂಡುಗಳನ್ನು ಹುಡುಕಿ ಸಂಗಾತಿಗಳಾಗಲು ಹೆಣ್ಣು ಚಿಮ್ಮಂಡೆಗಳಿಗೆ ಈ ಪ್ರೇಮಗೀತೆಗಳು ನೆರವಾಗುತ್ತವೆ. ಹೌದು, ನೀವು ನಿರೀಕ್ಷಿಸಿದಂತೆ ನಿಸರ್ಗ ಒಂದು ಜಟಿಲ ಜಾಲ. ಇದರಲ್ಲಿ ಈ ಪ್ರೇಮಗೀತೆಗಳು ಸಂಗಾತಿಯನ್ನು ದೊರಕಿಸುವುದಷ್ಟೇ ಅಲ್ಲ, ಪರಜೀವಿಗಳನ್ನು, ಬೇಟೆಗಾರರನ್ನು ಯೋಗ್ಯ ಬೇಟೆ ನೆಲೆ ಇಲ್ಲಿದೆ ಎಂದು ಕೂಗಿ ಕರೆಯುತ್ತವೆ. ಹೀಗೆ ಈ ಪ್ರೇಮಗೀತೆಗಳು ಹಾಡಲು ಶಕ್ತಿಯನ್ನು ವ್ಯಯ ಮಾಡುವುದರ ಜೊತೆಗೆ ಬೇಟೆಗಾರರು ಪರಜೀವಿಗಳಿಗೂ ಆಹ್ವಾನವಿತ್ತು ನಷ್ಟವನ್ನುಂಟು ಮಾಡುತ್ತವೆ. ಆದ್ದರಿಂದ ಕೆಲವು ಗಂಡುಗಳು ಹಾಡುವ ಮೂಲಕ ಈ ರೀತಿಯ ವೆಚ್ಚಕ್ಕೆ ಎಳೆಸದೆಯೇ ಸಂಗಾತಿಗಳನ್ನು ಅರಸುತ್ತವೆ. ಇವು ಬೇರೆ ಗಂಡುಗಳ ಪ್ರೇಮಗೀತೆಗಳನ್ನು ಆಲಿಸಿ ಅವುಗಳತ್ತ ಸಾಗುತ್ತವೆ. ಹಾಡುತ್ತಿರುವ ಗಂಡುಗಳತ್ತ ಬರುತ್ತಿರುವ ಹೆಣ್ಣುಗಳನ್ನು ಅಡ್ಡಗಟ್ಟುತ್ತವೆ. ಗಾಯಕರಲ್ಲದ ಇಂತಹ ಗಂಡುಗಳನ್ನು ಹಾಡದ ಅಥವಾ ಉಪಗ್ರಹ ಗಂಡುಗಳೆಂದು ಹೇಳುತ್ತಾರೆ. ಇದು ಪರ್ಯಾಯ ಪ್ರಜನನ ತಂತ್ರಕ್ಕೆ ಒಂದು ಉದಾಹರಣೆ. ಚಿಮ್ಮಂಡೆಗಳಲ್ಲಿ ಇಂತಹ ಪರ್ಯಾಯ ತಂತ್ರಕ್ಕೆ ಉತ್ತಮ ಉದಾಹರಣೆ ಎಂದರೆ ಗ್ರಿಲ್ಲಸ್ ಇಂಟಿಜರ್ ಎನ್ನುವ ಬಯಲು ಚಿಮ್ಮಂಡೆ. ಇದನ್ನು ಮೊದಲು ಆಸ್ಟಿನ್ನಲ್ಲಿರುವ ಯೂನಿವರ್ಸಿಟಿ ಆಫ್ ಟೆಕ್ಸಾಸಿನ ವಿಜ್ಞಾನಿ ಮೈಕೆಲ್ ಕೇಡ್ ಅಧ್ಯಯನ ಮಾಡಿದ್ದರು. ಬಯಲಿನಲ್ಲಿ ಇಂತಹ ಉಪಗ್ರಹ ಗಂಡುಗಳಿಗೊಂದು ಅನುಕೂಲವಿದೆ. ಯೂಫಾಸಿಯೋಟೆರಿಕ್ಸ್ ಓಕ್ರೇಷಿಯಾ ಎನ್ನುವ ಒಂದು ಪರಜೀವಿನೊಣ ತಮ್ಮ ಪ್ರೇಮ ನಿವೇದನೆಯನ್ನು ಹಾಡುತ್ತಾ ಜಗಜ್ಜಾಹೀರುಗೊಳಿಸುವ ಚಿಮ್ಮಂಡೆಗಳನ್ನು ಹುಡುಕಿ ಅವುಗಳ ಮೇಲೆ ಲಾರ್ವಾಗಳನ್ನು ಇಡುತ್ತದೆ. ಈ ಲಾರ್ವಾಗಳು ಚಿಮ್ಮಂಡೆ ಗಂಡಿನ ದೇಹವನ್ನು ಕೊರೆದು ಒಳಹೊಕ್ಕು ಅಂಗಗಳನ್ನು ಕಬಳಿಸುತ್ತವೆ. ಹಾಡು ಹಾಡದ ಉಪಗ್ರಹ ಲಾರ್ವಾಗಳು ಚಿಮ್ಮಂಡೆ ಗಂಡಿನ ದೇಹವನ್ನು ಕೊರೆದು ಒಳಹೊಕ್ಕು ಅಂಗಗಳನ್ನು ಕಬಳಿಸುತ್ತವೆ.
ಹಾಡು ಹಾಡದ ಉಪಗ್ರಹ ಗಂಡುಗಳಿಗೆ ಈ ಅಪಾಯವಿಲ್ಲ. ಹಾಡುವುದಕ್ಕೂ

0: ಯಾವುವು ಶಕ್ತಿ ವ್ಯಯ ಮಾಡಬೇಕಿಲ್ಲ, ಯಾವ ಚಿಮ್ಮಂಡೆಗಳು ಹಾಡುವ ಗಂಡಾಗಿ ಯಾವುವು ಉಪಗ್ರಹಗಳಾಗಿ ಹುಟ್ಟುತ್ತವೆ ಎನ್ನುವುದು ತಳಿಗುಣಗಳನ್ನು ಅವಲಂಬಿಸಿದೆ. ಅಂದರೆ ಕೆಲವು ಚಿಮ್ಮಂಡೆಗಳು ಹಾಡುವ ಪ್ರೇಮಿಗಳಾಗುವ ಸಾಧ್ಯತೆ ಹೆಚ್ಚು, ಇನ್ನು ಕೆಲವು ಹೀಗೆ ಹಾಡುವ ಸಾಧ್ಯತೆ ಬಲು ಕಡಿಮೆ. ಗಾಡ್ಗೀಳರು ನಿರೂಪಿಸಿದ ಹಾಗೆ ಈ ಹಾಡುವ ಹಾಗೂ ಹಾಡದ ಗಂಡುಗಳೆರಡೂ ಸಮುದಾಯದಲ್ಲಿ ಇರುವ ಪ್ರಮಾಣ ಹೇಗಿರುತ್ತದೆ ಎಂದರೆ, ಸಂಗಾತಿಯನ್ನು ಹುಡುಕುವ ಎರಡೂ ತಂತ್ರಗಳು ಕೂಡ ಸಮಾನ ಲಾಭವನ್ನು ಅರ್ಥಾತ್ ಸಮಾನ ಪ್ರಜನನ ಸಾಮರ್ಥ್ಯವನ್ನು ಒದಗಿಸುತ್ತವೆ. ವಿರಾಜ್ ಆರ್ ತೋರ್ಸೇಕರ್ ಹಾಗೂ ರೋಹಿಣಿ ಬಾಲಕೃಷ್ಣನ್ ಇಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಈ ರೀತಿಯ ಪರ್ಯಾಯ ಪ್ರಜನನ ತಂತ್ರಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿದ್ದಾರೆ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಳ್ಳೋಡು ಗ್ರಾಮದಲ್ಲಿ ಈ ಮರದ ಚಿಮ್ಮಂಡೆಗಳು ಹಾಗೂ ಅವುಗಳ ವೈರಿ ಜೇಡಗಳು ಇರುವ ನೈಸರ್ಗಿಕ ನೆಲೆಯಲ್ಲಿಯೇ ಅಧ್ಯಯನಗಳನ್ನು ನಡೆಸಿದರು. ಈ ಚಿಮ್ಮಂಡೆಗಳ ನಡವಳಿಕೆ ಹಾಗೂ ಜೇಡಗಳ ಜೊತೆಗೆ ಅವುಗಳ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಆರಡಿ ಉದ್ದ, ಆರಡಿ ಅಗಲ ಹಾಗೂ ಎರಡೂವರೆ ಅಡಿ ಎತ್ತರದ ಪಂಜರಗಳನ್ನು ನಿರ್ಮಿಸಿದರು. ಮರದ ಚೌಕಟ್ಟಿದ್ದ ಇವುಗಳ ಗೋಡೆಗಳಿಗೆ ಉಕ್ಕಿನ ಜಾಲರಿಗಳನ್ನು ಹಾಕಲಾಗಿತ್ತು. ಇವನ್ನು ಚಿಮ್ಮಂಡೆಗಳ ಸಹಜವಾದ ನೆಲೆಯಲ್ಲಿ ಹೈಪ್ಟಿಸ್ ಸುಯಾವಿಯೋಲೆನ್ಸ್ ಎನ್ನುವ ಕಾಡು ತುಳಸಿ ಗಿಡಗಳ ಬಳಿ ಇಟ್ಟರು. ಆನಂತರ ಅಲ್ಲಿದ್ದ ಚಿಮ್ಮಂಡೆಗಳನ್ನು ಜೇಡಗಳನ್ನು ಸಂಗ್ರಹಿಸಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಅವುಗಳನ್ನು ಪ್ರತಿ ಪಂಜರದೊಳಗೂ ಇರಿಸಿದರು. ಪ್ರತಿಯೊಂದು ಚಿಮ್ಮಂಡೆಯನ್ನು ತಕ್ಷಣವೇ ಒಣಗುವಂತಹ ವಿಷಕಾರಿಯಲ್ಲದ ಬಣ್ಣದಿಂದ ಗುರುತಿಸಿದರು ಹಾಗೂ ಈ ಪಂಜರದೊಳಗೆ ಇದ್ದ ಪ್ರತಿಯೊಂದು ಪೊದೆಯನ್ನು ನಿರ್ದಿಷ್ಟ ಸಂಖ್ಯೆಗಳಿಂದ ಹೆಸರಿಸಿದರು. ಈ ಪೊದೆಗಳಲ್ಲಿ ಮೊದಲೇ ಇದ್ದಿರಬಹುದಾದ ಚಿಮ್ಮಂಡೆಗಳನ್ನು ಜೇಡಗಳನ್ನು ಅಲ್ಲಿಂದ ತೆಗೆದುಹಾಕುವ ಎಚ್ಚರಿಕೆಯನ್ನೂ ವಹಿಸಿದ್ದರು. ಈ ಚಿಮ್ಮಂಡೆಗಳು ಸಂಜೆ ಸುಮಾರು 7 ಗಂಟೆಯಿಂದ ರಾತ್ರಿ 9:30 ವರೆಗೂ ಚಟುವಟಿಕೆಯಿಂದ ಇದ್ದು ಹಾಡುತ್ತಾ ಸಂಗಾತಿಯನ್ನು ಕೂಡುತ್ತವೆ. ತೋರ್ಸೇಕರ್ ಕೂಡ ಅದೇ ಹೊತ್ತಿಗೆ ಚುರುಕಾದರು. ಆಗ ಅಲ್ಲಿದ್ದ ಪ್ರತಿಯೊಂದು ಚಿಮ್ಮಂಡೆಯ ಸ್ಥಾನ, ಅದು ಹಾಡುತ್ತಿದೆಯೋ ಇಲ್ಲವೋ, ಅದೇ ಗಿಡದ ಮೇಲೆ ಜೇಡ ಇದೆಯೋ ಇಲ್ಲವೋ ಎಂಬುದನ್ನೆಲ್ಲ ತೋರ್ಸೇಕರ್ ಗುರುತಿಸಿಕೊಂಡರು. ಇದನ್ನು ಪ್ರತಿ 10 ನಿಮಿಷಗಳಿಗೊಮ್ಮೆ ಮಾಡಿದರು. ಪಂಜರದೊಳಗೆ ಬಿಟ್ಟ ಚಿಮ್ಮಂಡೆಗಳು ಹಾಗೂ ಜೇಡಗಳ ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡಿ ವೈಯಕ್ತಿಕವಾಗಿ ಗುರುತಿಸಿದ ಪ್ರತಿಯೊಂದು ಚಿಮ್ಮಂಡೆಯ ನಡವಳಿಕೆಯನ್ನು ಬಾಲಕೃಷ್ಣನ್ ಹಾಗೂ ತೋರ್ಸೇಕರ್ ದಾಖಲಿಸಿದರು. ಪರ್ಯಾಯ ಪ್ರಜನನ ತಂತ್ರಗಳ ಅಧ್ಯಯನ ಮತ್ತೊಂದು ಮಜಲನ್ನು ಮುಟ್ಟುವಂತೆ ಮಾಡಿದರು. ಇವರು 3 ಬಗೆಯ ಪರೀಕ್ಷೆಗಳನ್ನು ಏರ್ಪಡಿಸಿದರು. ಮೊದಲನೆಯದರಲ್ಲಿ ಜೇಡಗಳೇ ಇಲ್ಲದರಿಂದ ಅವು ಬೇಟೆ ರಹಿತವಾಗಿದ್ದವು. ಎರಡನೆಯದರಲ್ಲಿ 15 ಜೇಡಗಳಿದ್ದರಿಂದ ಅವು ಕಡಿಮೆ ಬೇಟೆಯ ನೆಲೆಗಳಾಗಿದ್ದವು. ಇನ್ನೊಂದರಲ್ಲಿ 120 ಜೇಡಗಳನ್ನು ಬಿಟ್ಟು ಅತಿ ಬೇಟೆಯ ನೆಲೆ ಎಂದು ಗುರುತಿಸಿದರು. ಪ್ರತಿ ಪಂಜರದಲ್ಲಿಯೂ ಅವರು 15 ಗಂಡು ಹಾಗೂ 15 ಹೆಣ್ಣು ಚಿಮ್ಮಂಡೆಗಳನ್ನು ಇರಿಸಿದರು. ಪಂಜರದೊಳಗೆ ಹೆಚ್ಚೆಚ್ಚು ಜೇಡಗಳು ಇದ್ದಂತೆ ಪ್ರತಿ ಚಿಮ್ಮಂಡೆಯು ಜೇಡಕ್ಕೆ ಎದುರಾಗುವ ಸಾಧ್ಯತೆಗಳು ಹೆಚ್ಚು ಎಂಬುದನ್ನು ಖಾತರಿಪಡಿಸಿಕೊಂಡರು. ಹೀಗೆ ಪಂಜರದಲ್ಲಿರುವ ಎಲ್ಲ ಚಿಮ್ಮಂಡೆಗಳು ಎದುರಿಸುವ ಅಪಾಯದ ಸರಾಸರಿ ಅಂದಾಜಿನ ಬದಲಿಗೆ ಅವರು ಪ್ರತಿ ಚಿಮ್ಮಂಡೆಯು ಎದುರಿಸಿದ ಬೇಟೆಯ ಅಪಾಯದ ಸಾಧ್ಯತೆಗಳನ್ನು ಗುರುತಿಸಬಹುದಿತ್ತು. ಅನಂತರ ವಿಭಿನ್ನ ಬೇಟೆಯ ಅಪಾಯದ ಸಂದರ್ಭದಲ್ಲಿ ಪ್ರತಿಯೊಂದು ಚಿಮ್ಮಂಡೆಯು ನಡವಳಿಕೆಯಲ್ಲಿ ತೋರುವ ಬದಲಾವಣೆಗಳನ್ನು ಗಮನಿಸಿದರು. ನಾವು ನಿರೀಕ್ಷಿಸಿದಂತೆಯೇ ಕಡಿಮೆ ಅಪಾಯದ ಸಂದರ್ಭದಲ್ಲಿ ಹಾಡುತ್ತಿದ್ದುದಕ್ಕಿಂತ ಅಪಾಯದ ಸಾಧ್ಯತೆಗಳು ಹೆಚ್ಚಾದಾಗ ಗಂಡುಗಳು ಹಾಡುವುದೂ ಕಡಿಮೆಯಾಗಿತ್ತು. ಇವರ ಈ ಸಂಶೋಧನೆಯು ಗಂಡು ಚಿಮ್ಮಂಡೆಗಳು ತಮಗೆ ಎದುರಾದ ಅಪಾಯದ ಸಾಧ್ಯತೆಗಳಿಗೆ ತಕ್ಕಂತೆ ನಡೆದುಕೊಳ್ಳುತ್ತವೆ ಎನ್ನುವುದನ್ನು ಸಾಬೀತುಪಡಿಸಿದೆ. ಬೇಟೆಯ ಅಪಾಯ ಹೆಚ್ಚಿದಂತೆಲ್ಲ ಗಂಡು ಚಿಮ್ಮಂಡೆಗಳ ಹಾಡುವ ನಡವಳಿಕೆ ಕಡಿಮೆಯಾಯಿತು. ಹೀಗೆ ಹಾಡನ್ನು ಕಡಿಮೆ ಮಾಡಿದರೆ ಹೆಣ್ಣುಗಳು ಹಾಡುವ ಗಂಡುಗಳ ಬಳಿ ಹೋಗುವುದರಿಂದ ಈ ಗಂಡುಗಳಿಗೆ ಹೆಣ್ಣು ಸಂಗಾತಿಯು ದೊರೆಯುವ ಸಾಧ್ಯತೆಗಳು ಕಡಿಮೆಯಾಗುತ್ತದಷ್ಟೆ. ಆದರೆ ಹೀಗೆ ಅತಿ ಬೇಟೆಯ ಅಪಾಯವನ್ನು ಎದುರಿಸುತ್ತಿದ್ದ ಗಂಡುಗಳ ಚಲನವಲನಗಳು ಹೆಚ್ಚಿದ್ದವು. ಇದು ಈ ಅತಿ ಬೇಟೆಯ ಅಪಾಯವನ್ನು ಎದುರಿಸುತ್ತಿದ್ದ ಗಂಡುಗಳು ಇತರೆ ಹಾಡುವ ಗಂಡುಗಳ ಬಳಿಗೆ ಚಲಿಸುತ್ತವೆ ಎಂದು ಸೂಚಿಸುತ್ತದೆ. ಹಾಡುತ್ತಿರುವ ಗಂಡುಗಳು ತಮ್ಮ ಗೂಡಿನಲ್ಲಿ ಜೇಡವಿರುವುದನ್ನು ಗಮನಿಸದೇ ಇರುವುದರಿಂದ ಇದು ಅವುಗಳಿಗೆ ಎದುರಾಗುವ ಅಪಾಯವನ್ನು ತುಸು ಕಡಿಮೆ ಮಾಡುತ್ತದೆ. ಜೊತೆಗೆ ಈ ಹಾಡುತ್ತಿರುವ ಗಂಡಿನ ಬಳಿ ಸಾರಲು ಬರುವ ಹೆಣ್ಣುಗಳನ್ನು ಅಡ್ಡಗಟ್ಟುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಬೇಟೆಗಾರ ಜೇಡಗಳ ಇರುವು ಗಂಡು ಚಿಮ್ಮಣ್ಣೆಗಳು ತಮ್ಮ ಮೂಲ ನಡತೆಯನ್ನು ಬದಲಿಸಿಕೊಳ್ಳುವಂತೆ ಮಾಡುತ್ತದೆ. ಬಾಲಕೃಷ್ಣನ್ ಹಾಗೂ ತೋರ್ಸೆಕರ್ ಅವರು ಹೆಣ್ಣು ಚಿಮ್ಮಂಡೆಗಳ ನಡವಳಿಕೆಯ ಬಗ್ಗೆಯೂ ಹಲವು ಕುತೂಹಲಕಾರಿ ಸಂಗತಿಗಳನ್ನು ಪತ್ತೆ ಮಾಡಿದ್ದಾರೆ. ಅದು ಬೇರೆಯದೇ ಕತೆ ಬಿಡಿ. ಈ ಪ್ರಯೋಗ ಪರೀಕ್ಷೆಗಳು ಚಿಮ್ಮಂಡೆಗಳು ಏನು ಮಾಡಬಲ್ಲವು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅವುಗಳ ನಡವಳಿಕೆಯನ್ನು ನೈಸರ್ಗಿಕ ಆಯ್ಕೆ ಹೇಗೆ ಬದಲಿಸಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಹಾಗೂ ಡಾರ್ವಿನ್ ಮತ್ತು ಗಾಡ್ಗೀಳರ ಊಹೆಗಳು ನಿಜವೋ ಸುಳ್ಳೋ ಎಂದು ನಿರೂಪಿಸಬಹುದು. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಒಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ, ಮೂಲ ಲೇಖನ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 43ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಆಟೋಮೊಬೈಲ್ ಎಮಿಷನ್, ಅದರ ಮುಂದುವರಿದ ಭಾಗವಾಗಿದೆ. ನಿಷ್ಕಸ ಹೊಗೆ ಮುಖ್ಯವಾಗಿ ಕಾರ್ಬನ್ ಮಾನಾಕ್ಸೈಡ್ 99% ವರೆಗೂ ಇರ್ತದೆ, ಸಾರಜನಕದ ಆಕ್ಸೈಡ್ 99% ವರೆಗೂ ಇರುತ್ತದೆ ಮತ್ತು ಹೀಲಿಯಂ 65% ಇರುತ್ತದೆ. ಇವೆಲ್ಲದೆ ಭಾಗಶಃ ಆಕ್ಸಿಡೀಕರಣಗೊಂಡ ಆಲ್ಡಿಹೈಡ್ಸ್ಗಳು ವಿಷವಸ್ತುಗಳು. ವಾಯು ಇಂಧನದ ಪ್ರಮಾಣ, ದಹನದ ಅವಧಿ, ಆವಿಕಾರಕ ಉಪಕರಣದ ವಿನ್ಯಾಸ, ವಾಹನದ ವೇಗ, ಅದು ಹೊರಬರುವ ಭಾರ ಮತ್ತು ಎಂಜಿನಿನ ಉಷ್ಣತೆ, ಇವೆಲ್ಲವೂ ಹೊಗೆಯನ್ನು ಹೊರಸೂಸುವುದರ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಸೊ ವಾಹನದ ಹೊಗೆಗಳಲ್ಲಿ ಹೊರಸೂಸುವ ಹೈಡ್ರೋಕಾರ್ಬನ್ಗಳು 10-30% ಇಂಧನಗಳ ಆವೀಕರಣದಿಂದ ಕೂಡಿದ್ದು, ಇದು ಆವೀಕರಣದ ಹೊಗೆ ಅಥವಾ ಉತ್ಸರ್ಜನ. ವಕ್ರದಂಡ ಸಂಪುಟ ಅಥವಾ ಸ್ವಯಂಚಾಲಿತ ವಾಹನಗಳಲ್ಲಿ ಬಳಸುವ ಸಾಧನ, ಇದರಲ್ಲಿ ಹೊರಹೊಮ್ಮುವ ಒಟ್ಟು ಹೊಗೆ ಅಥವಾ ಉತ್ಸರ್ಜನದ 1/5 ಹೈಡ್ರೋಕಾರ್ಬನ್ಗಳಾಗಿರ್ತವೆ. ಈ ಹೈಡ್ರೋಕಾರ್ಬನ್ಗಳು ಅತ್ಯಂತ ಮಲಿನಕಾರಕಗಳಾಗಿರುತ್ತವೆ. ವಾಹನದ ಹೊಗೆಗಳನ್ನು ಕೆಳಕಂಡ ರೀತಿಯಲ್ಲಿ ನಿಯಂತ್ರಿಸಬಹುದು. ವಕ್ರದಂಡ ಸಂಪುಟದ ಉತ್ಕರ್ಷಜನಗಳಿಗೆ ಪಾಸಿಟಿವ್ ಕ್ರ್ಯಾಂಕ್ ಕೇಸ್ ಅಥವಾ ಗಾಳಿಕಿಂಡಿಗಳು ಅಂತ ಹೇಳುವುದು ಎನ್ನುವ ಯಂತ್ರವನ್ನು ಬಳಕೆ ಮಾಡುವುದರಿಂದ ಹೊಗೆಯ ಪ್ರಮಾಣ ಕಡಿಮೆ ಆಗುತ್ತದೆ. ನಿಷ್ಕಸ ಉತ್ಸರ್ಜನ, ಉತ್ತಮ ಉಸ್ತುವಾರಿ, ಇಂಜಿನ್ ಭಾಗಗಳ ಸುಧಾರಣೆ, ವಿನ್ಯಾಸ ಬದಲಾವಣೆ ಮತ್ತು ಉತ್ತಮ ರೀತಿಯ ಬಳಕೆ, ಸೊ ಉಸ್ತುವಾರಿ ಅಥವಾ ಮೈಂಟೆನೆನ್ಸ್, ಇವುಗಳಿಂದ ಹೊಗೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಗ್ಯಾಸೋಲಿನ್ ಇಂಜಿನ್ಗಳಿಗೆ ಬದಲಾಗಿ ಆವಿ ಯಂತ್ರ, ಮುಕ್ತ ಆಡುಬೆಣೆಯ ಡೀಸೆಲ್ ಎಂಜಿನ್, ವಿದ್ಯುತ್ ಚಾಲಿತ ಕಾರುಗಳ ಬಳಕೆ, ಸೊ ಇವುಗಳಿಂದ ಹೊಗೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಸುಧಾರಿತ ಇಂಜಿನ್ಗಳಾದ LPG, ಪೆಟ್ರೋಲಿಯಂ ಗ್ಯಾಸ್ ಹಾಗೂ ಎಲ್ ಎನ್ ಜಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇಂತಹ

ಉತ್ಸರ್ಜನದ ಪ್ರಮಾಣಕ ಸ್ಟ್ಯಾಂಡರ್ಡ್ಗಳ ಪ್ರಕಾರ ಕೇವಲ ಡೀಸೆಲ್ ಚಾಲಿತ ವಾಹನಗಳ ಹೊಗೆಯ ಸಾಂದ್ರತೆ 65 ಹರ್ಟ್ಸ್ ಹೊಗೆಯ ಮಾನಗಳನ್ನು ಮೀರಬಾರದು ಎಂದಿದೆ. ಕಿಡಿ ಜಲ್ಬನ ಒಟ್ಟು ಪ್ರಮಾಣ 3%ಗಿಂತ ಹೆಚ್ಚಾಗಬಾರದು. ಹಾಗೆಯೇ 5 ವರ್ಷ ಜೀವಾವಧಿ ಲೈಫ್ ಸ್ಪ್ಯಾನ್ ಇರುವ ವಾಹನಗಳು 4.5%ಗಿಂತ ಹೆಚ್ಚು ನಿಷ್ಕಾಸ ಅನಿಲಗಳನ್ನು ಹೊರಬಿಡಬಾರದು. ವಾಹನಗಳಲ್ಲಿ ವೇಗವರ್ಧಕ ಪರಿವರ್ತಕಗಳನ್ನು ಕ್ಯಾಟಲಿಟಿಕ್ ಕನ್ವರ್ಟರ್ ಅಳವಡಿಸಿ ಉತ್ಸರ್ಜಕವನ್ನು ನಿಯಂತ್ರಿಸಲು ಉತ್ತೇಜಿಸಬೇಕು. ವಿವಿಧ ಸ್ಥಳಗಳಲ್ಲಿ ವಾಯುವಿನ ಗುಣಮಟ್ಟದ ನಿಗಾವಣೆ ನಡೆಸುವುದು ಅತ್ಯವಶ್ಯಕ. ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ನಗರಗಳಲ್ಲಿ ಸಾರ್ವಜನಿಕ ವಾಹನಗಳ ಬಳಕೆ ಹೆಚ್ಚಾಗಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಬಂದಿರುವುದರಿಂದ ಬೆಂಗಳೂರಿನಲ್ಲಿ ಸುಮಾರು 13%ನಷ್ಟು ಮಾಲಿನ್ಯ ಕಡಿಮೆಯಾಗಿದೆ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ತಿಳಿಸುತ್ತದೆ. ಏಕೆಂದರೆ ಮೆಟ್ರೋ ಎಲೆಕ್ಟ್ರಿಸಿಟಿಯಿಂದ ಓಡುತ್ತದೆ. ಸೊ ಅಲ್ಲದೆ ಮಾಸ್ ಟ್ರಾನ್ಸ್ಪೋರ್ಟೇಷನ್, ಒಮ್ಮೆ ಪೇಪರ್ನಲ್ಲಿ 9 ಲಕ್ಷ ಜನರು ಒಂದು ದಿನದಲ್ಲಿ ಓಡಾಡಿದರು ಎಂದು ವರದಿಯು ತಿಳಿಸುತ್ತದೆ. ಸೊ ಅಲ್ಲದೆ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿಯೂ ಪಾರ್ಕಿಂಗ್ ಜಾಗವನ್ನು ಇಟ್ಟಿರುವುದರಿಂದ ಸಾರ್ವಜನಿಕರು 2-ವೀಲರ್ ಅಥವಾ ತಮ್ಮ ವಾಹನಗಳಿಗೆ ಬಂದು ಪಾರ್ಕಿಂಗ್ ಮಾಡಿ ನಂತರ ತಾವು ಹೋಗುವ ವರ್ಕ್ ಪ್ಲೇಸ್ಗಳನ್ನು ಮುಟ್ಟುತ್ತಾರೆ ಹಾಗೂ ಕೆಲಸವಾದ ನಂತರ ಪುನಃ ಮೆಟ್ರೋದ ಮೂಲಕ ಅವರ ಸ್ಟೇಷನ್ಗೆ ಬಂದು ತಮ್ಮ ವಾಹನಗಳ ಉಪಯೋಗದಿಂದ ಮನೆಯನ್ನು ಸೇರುತ್ತಾರೆ. ಇದರಿಂದಾಗಿ ವಾಯುಮಾಲಿನ್ಯ ಅಂದರೆ ಡಸ್ಟ್, ವಾಹನಗಳ ಡಸ್ಟ್ ಹಾಗೂ ರೋಡಿನ ಡಸ್ಟು ಸಹ ಅತ್ಯಂತ ಹಾನಿಕಾರಕವೇ. ಏಕೆಂದರೆ ಸಾಮಾನ್ಯವಾಗಿ ರೋಡ್ ಡಸ್ಟಲ್ಲಿ ಸಿಲಿಕಾಗಳಿರ್ತವೆ. ಓ, ಸಿಲಿಕಾಗಳನ್ನು ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ತಲುಪುವುದರಿಂದ ಸಿಲಿಕೋಸಿಸ್ ಎಂಬ ಕಾಯಿಲೆಯು ಬರುವ ಸಾಧ್ಯತೆ ಇರುತ್ತದೆ. ಸೊ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ತಯಾರಿಸಿದ ಒಂದು ವರದಿಯಲ್ಲಿ, ಅಂದರೆ ಈ ವರದಿಯನ್ನು ಟಾಟಾ ಸರ್ವಿಸಸ್ ಅವರು ತಯಾರಿಸಿರುತ್ತಾರೆ. ಸೊ ಇವರು ತಯಾರಿಸಿದ ವರದಿಯಲ್ಲಿ ವಾಹನದ ಹೊಗೆ ಸುಮಾರು 42%ನಷ್ಟಿದೆ ಎಂದು ಸೂಚಿಸುತ್ತದೆ. ಅಲ್ಲದೆ ರೋಡ್ ಡಸ್ಟ್ 20%ನಷ್ಟಿದೆ ಎಂದು ಸೂಚಿಸುತ್ತದೆ. ಸೊ ಇದರಿಂದಾಗಿ ನಮಗೆ ಅರ್ಥವಾಗುವುದು ಏನೆಂದರೆ ವಾಹನದ ಹೊಗೆ ಪ್ಲಸ್ ಬ್ಯಾಡ್ ರೋಡ್ಸ್, ಸೊ ಇವುಗಳಿಂದಾಗಿ 62%ನಷ್ಟು ವಾಯುಮಾಲಿನ್ಯ ಇದರಿಂದ ಉಂಟಾಗುತ್ತದೆ. ಸೊ ವಾಹನಗಳನ್ನು ಹೊಗೆಯನ್ನು ಕಡಿಮೆ ಮಾಡುವ ಕೆಲಸವನ್ನು RTO ಅವರು ಮಾಡುತ್ತಾರೆ ಹಾಗೂ ರೋಡ್ಗಳನ್ನು ಸರ್ವಿಸ್ ಮಾಡುವುದನ್ನು ಸ್ಥಳೀಯ ಲೋಕಲ್ ಸರ್ಕಾರಗಳು ಮಾಡುತ್ತವೆ. ಸೊ 62%ನ್ನು ಹೊಗೆಯನ್ನು ಕಡಿಮೆ ಮಾಡಲು ಅಥವಾ ಧೂಳನ್ನು ಕಡಿಮೆ ಮಾಡಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಆಗುವುದಿಲ್ಲ. ಏಕೆಂದರೆ ರೋಡ್ ರಿಪೇರಿ ಅಥವಾ ವೆಹಿಕಲರ್ ಸರ್ವಿಸ್ಗಳ ಬಗ್ಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಯಾವುದೇ ಅಧಿಕಾರವಿರುವುದಿಲ್ಲ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ಕಾರ್ಖಾನೆಗಳಿಂದ ಬೆಂಗಳೂರಿನಲ್ಲಿ ಸುಮಾರು 14%ನಷ್ಟು ಮಾಲಿನ್ಯವಾಗುತ್ತದೆ ಎಂದು ವರದಿ ತಿಳಿಸುತ್ತದೆ. ಅಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೇವಲ 14% ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದೇ ಹೊರತು 14%ಗಿಂತ ಹೆಚ್ಚಾಗಿರುವ ಯಾವುದೇ ಮಾಲಿನ್ಯ ಈ ಜನರೇಟರ್ಗಳಿಂದನೂ ಉಂಟಾಗುತ್ತದೆ. ಏಕೆಂದರೆ ಕರೆಂಟ್ ಆಗಾಗ ಪವರ್ ಕಟ್ ಇರೋದರಿಂದ ಭಾಳಷ್ಟು ಜನ ಜನರೇಟರ್ಗಳನ್ನು ಉಪಯೋಗ ಮಾಡ್ತಾರೆ ಹಾಗೂ ಮನೆಗಳನ್ನು ಒಲೆಗಳನ್ನು ಉರಿಸುತ್ತಾರೆ, ಅಲ್ಲದೆ ಹೋಟೆಲ್ಗಳಲ್ಲಿ ಒಲೆಗಳನ್ನು ಉರಿಸುತ್ತಾರೆ. ಸೊ ಹೀಗಾಗಿ ಹೆಚ್ಚು ಮಾಲಿನ್ಯ ಇವುಗಳಿಂದನೇ ಆಗುತ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸರ್ಕಾರಕ್ಕೆ ಈಗಾಗಲೇ ಈ ತರಹ ವರದಿಗಳನ್ನು ನೀಡಲಾಗಿದೆ. ಸರ್ಕಾರದ ವತಿಯಿಂದ ಈಗ ಆಕ್ಷನ್ನನ್ನು ತೆಗೆದುಕೊಳ್ಳಬೇಕಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ

0: ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸುಮಾರು 10 ಸ್ಥಳಗಳ ಕಡೆ ಆಂಬಿಯಂಟ್ ಏರ್ ಕ್ವಾಲಿಟಿ ಪರಿವೇಷ್ಟಕ ವಾಯುಗುಣ ಮಾಪನವನ್ನು ಮಾಡುತ್ತಿದೆ. ಇವು ಆಟೋಮೆಟಿಕ್ ಸ್ಟೇಷನ್ಗಳಾಗಿದ್ದಾವೆ. ಇವುಗಳನ್ನು ಅಮೇರಿಕದಿಂದ ತರಿಸಿ ಅವುಗಳನ್ನು ಅಲ್ಲಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಸೊ ಇದನ್ನು ಕರ್ನಾಟಕದ ಅಥವಾ ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ವಾಯು ಮಾಲಿನ್ಯವಾಗಿದೆ ಎಂದು ಈ ಯಂತ್ರಗಳಿಂದ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ವಾಯು ಮಾಪನದ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದು 100 ಗಡಿಯನ್ನು ದಾಟಿಲ್ಲ. ಹಾಗಾಗಿ ವಾಯು ಮಾಲಿನ್ಯವು ಸ್ಯಾಟಿಸ್ಫ್ಯಾಕ್ಟರಿಯ ಸ್ಥಿತಿಯಲ್ಲಿದೆ ಎಂದು ತಿಳಿದು ಬರುತ್ತದೆ. ಡೆಲ್ಲಿಯಲ್ಲಿ ಅಂದರೆ ಚಳಿಗಾಲದಲ್ಲಿ ಡೆಲ್ಲಿಯಲ್ಲಿ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ 350-500 ಹೋಗುತ್ತದೆ. ಇದರ ಅರ್ಥ ಅತಿ ಭಯಂಕರವಾದ ಮಾಲಿನ್ಯವಾಗುತ್ತದೆ ಎಂದೇ ಅರ್ಥ. ಏಕೆಂದರೆ 350-500 ಏರ್ ಕ್ವಾಲಿಟಿ ಇಂಡೆಕ್ಸ್ ಎಂದರೆ ಅದು ಅತ್ಯಂತ ಹೆಚ್ಚು ಮಲಿನವಾದ ಪ್ರದೇಶವೆಂದು ಗುರುತಿಸಲ್ಪಡುತ್ತದೆ. ಸೊ ಡೆಲ್ಲಿಯಲ್ಲಿ ಈ ಮಾಲಿನ್ಯವಾಗಲು ಕಾರಣ ಅಲ್ಲಿ ಇರುವ ವೆಹಿಕ್ಯುಲರ್ ಡೆನ್ಸಿಟಿ, ಅತ್ಯಂತ ಹೆಚ್ಚು ವಾಹನಗಳು ಹಾಗೂ ಅತ್ಯಂತ ಹೆಚ್ಚು ಹಳೆಯ ವಾಹನಗಳು ಡೆಲ್ಲಿಯಲ್ಲಿ ಓಡಾಡುತ್ತವೆ. ಅಲ್ಲದೆ ಹರಿಯಾಣದಲ್ಲಿ ಈ ಗದ್ದೆಗಳಲ್ಲಿ ಬೆಳೆಯುವ ಬೆಳೆಯನ್ನು ತೆಗೆದ ನಂತರ ಉಳಿಯುವ ಹುಲ್ಲು, ಈ ಹುಲ್ಲುಗಳನ್ನು ಅವರು ಬೆಂಕಿ ಹಾಕಿ ಸುಟ್ಟು ಬಿಡುತ್ತಾರೆ. ಹಾಗಾಗಿ ಅದರ ಡಸ್ಟ್ಗಳು ಸಹ ಡೆಲ್ಲಿಯ ಕಡೆ ಬರುತ್ತವೆ ಎನ್ನುವುದು ಒಂದು ವಾದವಿದೆ. ಇಷ್ಟೇ ಅಲ್ಲದೆ ಡೆಲ್ಲಿಯ ಸುತ್ತಮುತ್ತಲು 100 ಇಟ್ಟಿಗೆಯ ಬಟ್ಟೆಗಳಿದ್ದಾವೆ. ಈ ಇಟ್ಟಿಗೆಯ ಬಟ್ಟೆಗಳಿಗೂ ಸಹ ಅವರು ಫ್ಯೂಯಲನ್ನು ಉಪಯೋಗಿಸ್ತಾರೆ. ಈ ಉರುವಲವನ್ನು ಉಪಯೋಗಿಸಿದಾಗ ಈ ಉರುವಲವು ಸತತವಾಗಿ 24 ಕಾಲವೂ ಉರಿಯುತ್ತದೆ. ಹಾಗೂ ಈ ಇಟ್ಟಿಗೆ ಬಟ್ಟೆಗಳಿಗೆ ಯಾವುದೇ ಥರದ ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್, ಮಾಲಿನ್ಯವನ್ನು ನಿಯಂತ್ರಣ ಮಾಡುವ ಯಾವುದೇ ಇಕ್ವಿಪ್ಮೆಂಟ್ಗಳು ಇರುವುದಿಲ್ಲ. ಹಾಗಾಗಿ ಕಲುಷಿತವಾದ ಹೊಗೆಯು ನೇರವಾಗಿ ಚಿಮಣಿಯ ಮೂಲಕ ಹೊರಬಂದಾಗ ಆ ಗಾಳಿಯು ಡೆಲ್ಲಿ ನಗರದ ಕಡೆ ಬೀಸಿದಾಗ ಇದರ ಮಾಲಿನ್ಯವು ಸೀದಾ ಡೆಲ್ಲಿಯ ನಗರದ ಮೇಲೆ ಬಂದು ಇಳಿಯುತ್ತವೆ. ಹಾಗಾಗಿ ಅಗ್ರಿಕಲ್ಚರ್ ವೇಸ್ಟನ್ನು ತ್ಯಾಜ್ಯ, ಸೊ ಕೃಷಿ ತ್ಯಾಜ್ಯವನ್ನು ಸುಡುವುದರಿಂದ ಹಾಗೂ ಇಟ್ಟಿಗೆ ತಯಾರಿಸುವ ಬಟ್ಟೆಗಳಿಂದ ಹಾಗೂ ಅತ್ಯಂತ ಹೆಚ್ಚು ವಾಹನಗಳಿಂದ, ಅಲ್ಲದೆ ರೋಡ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರುವುದರಿಂದ ಡೆಲ್ಲಿಯು ಅತ್ಯಂತ ಹೆಚ್ಚು ಕಲುಷಿತವಾಗಿದೆ ಎಂದು ತಿಳಿದು ಬರುತ್ತದೆ. ಇಲ್ಲಿಗೆ 43 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 11 ಪದ್ಯ. ಆ ಪದ್ಯ ಹೀಗೆ: ಭರತನ ವಂಶದೊಳ್ಳೆಗಳದ ಪಾಂಡುವಿಗೆ ಹುಟ್ಟಿಯೂ ಈ ಸಮಸ್ತ ಸಾಗರ ಪರಿವೇಷ್ಟಿತಾವನಿಗೆ ವಲ್ಲಭನಾಗಿಯೂ ಈ ಮಹೋಗ್ರ ಕೇಸರಿ ಕರಿಕಂಠ ಗರ್ಜಿತ ಮಹಾಟವಿಯೊಳು ಮರಚೆಂದಿ ನೀವು ಈ ಮರದಡಿಯೊಳು ಶಿವ ಶಿವಾರವಂಗಳಿನ್ ಎಚ್ಚರುವಂತುಟು ಆದುದೇ. ಈ ಪದ್ಯವನ್ನು ನಾನು ಈಗಾಗಲೇ ಬಿಡಿಸಿ ಓದಿದ್ರಿಂದಾಗಿ ಮತ್ತೆ ಬಿಡಿಸುವ ಪ್ರಯತ್ನವನ್ನು ಮಾಡುವುದಿಲ್ಲ. ನೇರವಾಗಿ ಇದರ ಅರ್ಥ ವಿವರಣೆ ಮಾಡ್ತೇನೆ. ಅದರ ಜೊತೆಗೆ ಸಂದರ್ಭ ಬಂದಾಗ ಕೂಡ ನಾನು ಬಿಡಿಸಿ ಓದೋ ಪ್ರಯತ್ನವನ್ನು ಒಟ್ಟೊಟ್ಟಿಗೆ ಮಾಡ್ತೇನೆ. ಭೀಮ ಆಲದ ಮರದ ಕೆಳಗಡೆಗೆ ತನ್ನ ಅಣ್ಣ ಮತ್ತು ಸಹೋದರರನ್ನು ಮತ್ತು ತಾಯಿಯನ್ನು ಮಲಗಿಸಿ ಅವರು ನಿದ್ರೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಕಣ್ಣನೀರನ್ನು ತುಂಬಿ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಅಳುತ್ತಾನೆ. ಭರತನ ವಂಶದ ಉಳ್ಳೆಗಳದ ಪಾಂಡುವಿಗೆ ಹುಟ್ಟಿ, ಅಂದರೆ ಭರತ ವಂಶದವರು, ಇವರು ಭರತ ಚಕ್ರವರ್ತಿಯ ಪರಂಪರೆಯವರು. ಆ ಭರತವಂಶದಲ್ಲಿ ಹುಟ್ಟಿದಂತಹ ಸೋಮಕುಲ ಸಂಜಾತರಾದಂತಹ ನೆಗಳದ ಪಾಂಡುವಿಗೆ ಹುಟ್ಟಿ ಅಂತ ಅಂದರೆ ದೇವತೆಗಳಿಗೆ ಸರಿಸಮಾನವಾದಂತಹ ಸ್ಥಾನಮಾನವನ್ನು ಹೊಂದಿರುವಂತಹ ಪಾಂಡುಚಕ್ರವರ್ತಿಯ ಮಕ್ಕಳು ಆಗಿಯೂ ಸಮಸ್ತ ಸಾಗರ ಪರಿವೇಶಿತ ಅವನಿಗೆ ವಲ್ಲಭನಾಗಿಯೂ ಈ ಚತುರ್ಸಮುದ್ರ ನಾಲ್ಕು ಕಡೆಯ ಸಮುದ್ರದಿಂದ ಆವೃತವಾದಂಥ ಭೂಮಂಡಲಕ್ಕೆ ಚಕ್ರವರ್ತಿಗಳಾಗುವ ಯೋಗ್ಯತೆ ಇದ್ದರೂ ಕೂಡ ಆ ರಾಜವಂಶಸ್ಥರು ಈಗ ಮಹೋಗ್ರ ಕೇಸರಿ ಕರಿಕಂಠ ಗರ್ಜಿತ ಉಗ್ರವಾದಂತಹ ಸಿಂಹ ಆನೆ ಇವುಗಳ ಗರ್ಜನೆಯಿಂದ ಕೂಡಿರುವಂತಹ ಮಹಾ ಅಡವಿಯಲ್ಲಿ ಮರಕೆಂದಿ ಮೈ ಮರೆತು ನೀವು ಕೂಡ ಈ ಮರದ ಅಡಿಯಲ್ಲಿ ಶಿವಶಿವಾರವಗಳಿಂದ ರವಗಳಿಂದ ಅಂದರೆ ಶಿವ ಶಿವ ಇರುವಂಥ ರವ ಎನ್ನುವುದನ್ನು ಕಾವ್ಯದಲ್ಲಿ ನರಿಗಳು ಉಳಿಡುವಂಥ ಒಂದು ಉಳುವಿಕೆಗೆ ಹೇಳ್ತಾರೆ. ಅಂದರೆ ನರಿ ಕೂಗುವಾಗ ದೂರದಿಂದ ಶಿವ ಶಿವ ಅಂತ ಹೇಳುವಂಥ ಹಾಗೆ ಕೇಳ್ತದಂತೆ. ಅಂದರೆ ಇದು ನರಿ ಕೂಗುದು ಅಮಂಗಲಕರ, ಆದರೆ ಅದರ ಮಂಗಳಕರ ಮಾಡುವಾಗೆ ಆ ಉಳುವಿಕೆಯನ್ನು ಶಿವ ಶಿವ ಎನ್ನುವ ಹಾಗೆ ಕೇಳ್ತದೆ ಅಂತ ಹೇಳ್ತಾರೆ. ಇಲ್ಲಿ ಶಿವಶಿವ ರವಗಳು ಅಂತಂದರೆ ನರಿಗಳ ಉರುಳುವಿಕೆ. ಈ ರವಗಳಿಂದ ನೀವು ಎಚ್ಚೆತ್ತುವಂಥ ಪರಿಸ್ಥಿತಿ ಉಂಟಾಯಿತಲ್ಲ ಅಂತ ಹೇಳ್ತಾನೆ. ಅಂದರೆ ಚಕ್ರವರ್ತಿಯ ಮಕ್ಕಳು ಭೂಮಂಡಲವನ್ನು ಆಡುವಂಥ ಯೋಗ್ಯತೆ ಉಳ್ಳವರು. ಅವರು ಎದ್ದೇಳುವಾಗ ಸುಪ್ರಭಾತವನ್ನು ಆಡಬೇಕು. ಸುಮಂಗಲಿಯರ ಸುಪ್ರಭಾತದೊಂದಿಗೆ ಎದ್ದೇಳುವಂಥ ಮಹಾರಾಜರ ಪರಂಪರೆಯನ್ನು ಉಳ್ಳಂಥ ಭರತಖಂಡದ ಚಕ್ರವರ್ತಿಗಳಾದವರು. ಈಗ ಈ ದೊಡ್ಡ ಅಡವಿಯಲ್ಲಿ ಸಿಂಹ ಆನೆ ಇವುಗಳಿರುವಂತಹ ಈ ದಟ್ಟಾಡವಿಯಲ್ಲಿ ನರಿಗಳ ಉರುಳುವಿಕೆಯಿಂದ ಎಚ್ಚರವಾಗುವಂಥ ಪರಿಸ್ಥಿತಿ ಬಂತಲ್ಲ ನಿಮಗೆ ಅಂತ ಬಹಳ ಬೇಸರದಿಂದ ಕಣ್ಣನೀರನ್ನು ತುಂಬುತ್ತಾನೆ. ಕಣ್ಣಲ್ಲಿ ನೀರು ತುಂಬಿತು ಅಂತ ಅರ್ಥನೇ ಹೊರತು ಗೊಳೋ ಎಂದು ಅರ್ಥ ಅಂತ ಅದರ ಅರ್ಥ ಅಲ್ಲ. ಯಾಕಂದರೆ ಭೀಮನ ಆಳುವಿಕೆ ಬಹಳ ಮಾರ್ಮಿಕವಾದು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 11ನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೇಗಿದೆ ಎಂದು ನುಡಿಯುತ್ತಿಪ್ಪನೆಗಂ ಕೋಕನದ ಬಾಂಧವ ಉದಯಾಚಲ ಶಿಖರ ಶೇಖರನಾದನ್ ಆಗಳ ಬಲವನಾಡುವ ಹಿಡಿಂಬನೆಂಬನವರ ಬಲವರರಿದು ತನ್ನ ತಂಗಿ ಹಿಡಿಂಬೆ ಎಂಬಳಂ ಕರೆದು. ಹೀಗೆ ಕಂಬನಿ ಸುರಿಸುವಂತಹ ಸಂದರ್ಭದಲ್ಲಿ ಎಂದು ನುಡಿಯುತ್ತಿಪ್ಪನೆಗಂ ಕೋಕನದ ಬಾಂಧವ, ಕೋಕನ ಅಂದರೆ ತಾವರೆ, ತಾವರೆಯ ಬಾಂಧವ ಸೂರ್ಯ ಉದಯಾಚಲ ಶಿಖರ ಶೇಖರನಾದ ಪೂರ್ವ ಶೈಲದಲ್ಲಿ ಸ್ಥಿರನಾದ ಅಂದರೆ ಸೂರ್ಯೋದಯವಾಯಿತು ಅಂತ ಅರ್ಥ. ಆಗ ಆ ಬನವನಾಡುವ ಹಿಡಿಂಬಂ, ಆ ವನವನ್ನು ಆಡುವಂತಹ ಹಿಡಿಂಬ ಎನ್ನುವನು ಅವರ ಬರವನರಿದು ಅವರು ಬರುವಿಕೆ ಅಂದರೆ ಮನುಷ್ಯರು ಬಂದರು ಎನ್ನುವುದನ್ನು ತಿಳಿದು ತನ್ನ ತಂಗಿ ಹಿಡಿಂಬೆ ಎಂಬಳಂ ಕರೆದು, ತನ್ನ ತಂಗಿಯಾದ ಅವನಿಗೊಬ್ಬಳು ತಂಗಿ ಇದ್ಲು ಆ ಹಿಡಿಂಬೆಯ ಅಂತ ಅವಳ ಹೆಸರು, ಅವಳನ್ನು ಕರೆದು ಹೀಗೆ ಹೇಳ್ತಾನಂತೆ. ಇಲ್ಲಿ ಗಮನಿಸಬಹುದು ಹಿಡಿಂಬವನದ ವನ ಎನ್ನುವಂಥ ಹೆಸರು ಬಂದಿದೆ ಹಿಡಿಂಬನ ವನ ಅದು ಆದುದರಿಂದಾಗಿ. ಅಂದರೆ ರಾಕ್ಷಸರು ಕ್ರೂರ ಪ್ರಾಣಿಗಳೆಲ್ಲ ವನದಲ್ಲಿರುತ್ತಾರೆ ಎನ್ನುವಂಥ ಒಂದು ನಂಬಿಕೆ ಕಾವ್ಯಗಳಲ್ಲಿ ಮತ್ತು ಪುರಾಣದಲ್ಲಿ ಕಾಣುತ್ತದೆ. ರಾಕ್ಷಸರ ಆವಾಸ ಸ್ಥಾನವೇ ಅಡವಿ ಎನ್ನುವುದು ಪುರಾಣದ ಕಲ್ಪನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಚೇರಿಯಲ್ಲಿ ಅಂದರೆ ಆಫೀಸ್ನಲ್ಲಿ ಹೇಗೆ ವ್ಯವಹರಿಸಬೇಕು, ಏನೆಲ್ಲ ಮಾತುಗಳಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ವಸ್ತುಗಳ ಬಗ್ಗೆ ಅಂದರೆ ಥಿಂಗ್ಸ್, ಇದ್ರ ಬಗ್ಗೆಗಿನ ಮಾತುಕತೆಗಳು ಏನಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಇದೊಂದು ಬಹಳ ಸುಂದರವಾದ ಚಿತ್ರ, ಹೇಗೆ ಹೇಳ್ತೀರಾ ಇದನ್ನು? ದಿಸ್ ಇಸ್ ಅ ವೆರಿ ಫೈನ್ ಪಿಕ್ಚರ್, ವೆರಿ ನೈಸ್ ಪಿಕ್ಚರ್, ಬ್ಯೂಟಿಫುಲ್ ಪಿಕ್ಚರ್. ಸೋ ಮೆನಿ ವರ್ಡ್ಸ್ ಟು ಡಿಸ್ಕ್ರೈಬ್, ಸುಂದರ ಅಲ್ವಾ? ಫೈನ್, ನೈಸ್, ಬ್ಯೂಟಿಫುಲ್, ಇನ್ನೂ ಬೇಕಷ್ಟು ಪದಗಳನ್ನ ನಾವು ತಿಳ್ಕೊಳ್ಬೋದು, ಕಲಿಬೋದು, ಹೇಳ್ಬೋದು. ಇದು ಬಹಳ ಸುಂದರ ಚಿತ್ರ. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಪಿಕ್ಚರ್, ನೈಸ್ ಪಿಕ್ಚರ್, ಫೈನ್ ಪಿಕ್ಚರ್. ನೀನು ನಿನ್ನ ಫೋಟೋನ ನನಗೆ ತೋರಿಸ್ಲಿಲ್ಲ. ಯು ಹ್ಯಾವ್ ನಾಟ್ ಶೋನ್ ಮೀ ಯುವರ್ ಫೋಟೋಗ್ರಾಫ್. ನಿನ್ನ ಫೋಟೋನ ಚಿತ್ರವನ್ನು ನನಗೆ ತೋರಿಸ್ಲಿಲ್ಲ. ಯು ಹ್ಯಾವ್ ನಾಟ್ ಶೋನ್ ಮೀ ಯುವರ್ ಫೋಟೋಗ್ರಾಫ್. ದಯವಿಟ್ಟು ಸಾಮಾನುಗಳನ್ನು ನನ್ನ ಹೋಟೆಲಿಗೆ ತಂದುಕೊಡಿ. ಪ್ಲೀಸ್ ಡೆಲಿವರ್ ದ ಗೂಡ್ಸ್ ಆಟ್ ಮೈ ಹೋಟೆಲ್. ಪ್ಲೀಸ್ ಡೆಲಿವರ್ ದ ಗೂಡ್ಸ್ ಆಟ್ ಮೈ ಹೋಟೆಲ್. ದಯವಿಟ್ಟು ಸಾಮಾನುಗಳನ್ನು ನನ್ನ ಹೋಟೆಲಿಗೆ ತಂದುಕೊಡಿ. ನಾನು ನನ್ನ ಕನ್ನಡಕನ ಬದಲಾಯಿಸ್ಕೊಳ್ಬೇಕಾಗಿದೆ. ಕೆಲವೊಮ್ಮೆ ಪಾಯಿಂಟ್ ಬದಲಾಗ್ತಿರುತ್ತೆ, ಆಮೇಲೆ ಸ್ಕ್ರ್ಯಾಚಸ್ ಆಗ್ಬೋದು, ಏನಾದರೂ ಮುರಿದಿರ್ಬೋದು. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಕನ್ನಡಕನ ಬದಲಾಯಿಸ್ಕೊಳ್ಬೇಕಾಗಿ ಬರುತ್ತೆ. ಈಗ ಹೇಳ್ತೀರಾ, ಐ ಹ್ಯಾವ್ ಟು ಗೆಟ್ ಮೈ ಸ್ಪೆಕ್ಟಾಕಲ್ಸ್ ಚೇಂಜ್ಡ್. ಸ್ಪೆಕ್ಟಾಕಲ್ಸ್, ಐ ಹ್ಯಾವ್ ಟು ಗೆಟ್ ಮೈ ಸ್ಪೆಕ್ಟಾಕಲ್ಸ್ ಚೇಂಜ್ಡ್. ನನ್ನ ಕನ್ನಡಕನ ಬದಲಾಯಿಸ್ಕೊಳ್ಬೇಕಾಗಿದೆ. ತುಂಬ ಚಳಿಯಿಂದ ನಡುಗ್ತಾ ಇರ್ತೀರಾ, ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರಾ, ನಿದ್ದೆನೆ ಬರ್ತಿರೋದಿಲ್ಲ. ನಂಗೆ ಇನ್ನೊಂದು ಕಂಬಳಿ ಬೇಕು. ಹೇಗೆ ಕೇಳ್ತೀರಾ ಇದನ್ನ? ಐ ನೀಡ್ ಅನದರ್ ಬ್ಲ್ಯಾಂಕೆಟ್. ಕಂಬಳಿಗೆ ಬ್ಲ್ಯಾಂಕೆಟ್ ಅಂತ ಹೇಳಬೇಕು. ಐ ನೀಡ್ ಅನದರ್ ಬ್ಲ್ಯಾಂಕೆಟ್. ನನಗೆ ಇನ್ನೊಂದು ಕಂಬಳಿ ಬೇಕು. ನನ್ನ ಕೈ ಗಡಿಯಾರ ರಿಪೇರಿಗೆ ಹೋಗಿದೆ. ಮೈ ವಾಚ್ ಹ್ಯಾಸ್ ಬಿನ್ ಸೆಂಟ್ ಫಾರ್ ರಿಪೇರ್ಸ್. ಮೈ ವಾಚ್ ಹ್ಯಾಸ್ ಬಿನ್ ಸೆಂಟ್ ಫಾರ್ ರಿಪೇರ್ಸ್. ನನ್ನ ಕೈ ಗಡಿಯಾರ ರಿಪೇರಿಗೆ ಹೋಗಿದೆ. ನನಗೆ ಅನ್ನ, ತೊವ್ವೆ, ಪಲ್ಯ ಎಲ್ಲ ಬೇಕು ಊಟಕ್ಕೆ. ಐ ವಾಂಟ್ ರೈಸ್, ಪಲ್ಸಸ್ ಆ್ಯಂಡ್ ಕರಿ. ಐ ವಾಂಟ್ ರೈಸ್, ಪಲ್ಸಸ್ ಆ್ಯಂಡ್ ಕರಿ. ನನಗೆ ಅನ್ನ, ತೊವ್ವೆ, ಪಲ್ಯ ಎಲ್ಲ ಬೇಕು. ನನಗೆ ಒನ್ ಡಜನ್ನು ಸಿಗಾರು ಮತ್ತು ಎರಡು ಡಜನ್ನು ಸಿಗರೇಟ್ಗಳು ಬೇಕು ಅಂತ ಕೇಳ್ತಾರೆ. ಐ ವಾಂಟ್ ಒನ್ ಡಜನ್ ಸಿಗಾರ್ಸ್ ಆ್ಯಂಡ್ ಟೂ ಡಜನ್ ಸಿಗರೇಟ್ಸ್. ನೆನಪಿರಲಿ, ಧೂಮಪಾನ ಒಳ್ಳೆಯದಲ್ಲ, ಆರೋಗ್ಯಕ್ಕದು ಹಾನಿಕಾರಕ. ಆದರೆ ಇಲ್ಲಿ ಕನ್ವರ್ಸೇಷನ್ಗೆ ಇವೆಲ್ಲ ಅಗತ್ಯ ಇದೆ ಅಲ್ವಾ, ಹಾಗಾಗಿ ಹೇಳ್ತಾ ಇರೋದು. ನನಗೊಂದು ಡಜನ್ ಸಿಗಾರ್ ಮತ್ತು ಎರಡು ಡಜನ್ ಸಿಗರೇಟ್ಗಳು ಬೇಕು. ಐ ವಾಂಟ್ ಒನ್ ಡಜನ್ ಸಿಗಾರ್ಸ್ ಆ್ಯಂಡ್ ಟೂ ಡಜನ್ ಸಿಗರೇಟ್ಸ್. ಆ ಕನ್ನಡಿ ನನ್ನ ಕೈಯಲ್ಲಿ ಒಡೆದೋಗ್ಬಿಡ್ತು. ದ ಮಿರರ್ ವಾಸ್ ಬ್ರೋಕನ್ ಬೈ ಮೀ. ಆ ಕನ್ನಡಿ ನನ್ನ ಕೈಯಿಂದ ಒಡೆದೋಗ್ಬಿಡ್ತು. ದ ಮಿರರ್ ವಾಸ್ ಬ್ರೋಕನ್ ಬೈ ಮೀ. ದಯವಿಟ್ಟು ಯಾವುದಾದ್ರೂ ತಂಪು ಪಾನೀಯನ ತಗೊಳ್ಳಿ. ಮನೆಗೆ, ಆಫೀಸ್ಗೆ ಯಾರು ಬಂದಾಗ ನೀವು ಹೇಳೋದಿದೆ ಅಲ್ವಾ, ಪ್ಲೀಸ್ ಹ್ಯಾವ್ ಸಮಥಿಂಗ್ ಕೋಲ್ಡ್. ವೆದರ್ ಚೆನ್ನಾಗಿಲ್ಲ, ಬೇಸಿಗೆ ಅಂತಿದ್ದಾಗ ಕೋಲ್ಡ್ ಬೇಕಾಗತ್ತೆ. ಆಗ ಹೇಳಬೇಕಲ್ಲ, ದಯವಿಟ್ಟು ಯಾವುದಾದ್ರೂ ತಂಪು ಪಾನೀಯನ ತಗೊಳ್ಳಿ. ಪ್ಲೀಸ್ ಹ್ಯಾವ್ ಸಮಥಿಂಗ್ ಕೋಲ್ಡ್. ನಾನು ನಿನ್ನ ಪುಸ್ತಕನ ನೋಡಿಲ್ಲ. ಐ ಹ್ಯಾವಂಟ್ ಸೀನ್ ಯುವರ್ ಬುಕ್. ಐ ಹ್ಯಾವಂಟ್ ಸೀನ್ ಯುವರ್ ಬುಕ್. ನಾನು ನಿನ್ನ ಪುಸ್ತಕನ ನೋಡಿಲ್ಲ. ಈ ಪೆಟ್ಟಿಗೆ ತುಂಬ ಭಾರ ಇದೆ. ದಿಸ್ ಬಾಕ್ಸ್ ಇಸ್ ವೆರಿ ಹೆವಿ. HEAVY, ಹೆವಿ. ದಿಸ್ ಬಾಕ್ಸ್ ಈಸ್ ವೆರಿ ಹೆವಿ ಅಂದರೆ ತುಂಬ ಭಾರವಾಗಿದೆ ಪೆಟ್ಟಿಗೆ ಅಂತ. ಈ ಎಲ್ಲ ವಸ್ತುನ ತೊಗೊಂಡು ಬಾ. ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್ ಅಥವಾ ಗೆಟ್ ಆಲ್ ದೀಸ್ ಥಿಂಗ್ಸ್ ಬ್ರಿಂಗ್ ಅಥವಾ ಗೆಟ್ ಯಾವ ಪದ ಬೇಕಾದರೂ ಬಳಸ್ಬೋದು. ತಗೊಂಡು ಬಾ ಅನ್ನೋದಕ್ಕೆ ಈ ಎಲ್ಲ ವಸ್ತುಗಳನ್ನು ತಗೊಂಡು ಬಾ. ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್, ಗೆಟ್ ಆಲ್ ದೀಸ್ ಥಿಂಗ್ಸ್. ಈ ಸಾಮಾನುಗಳನ್ನು ಪ್ಯಾಕ್ ಮಾಡು. ಪ್ಯಾಕ್ ದೀಸ್ ಥಿಂಗ್ಸ್. ಸಾಮಾನುಗಳಿಗೆ ಥಿಂಗ್ಸ್ ಅನ್ಬೋದು, ಆರ್ಟಿಕಲ್ಸ್ ಅಂತ ಕೂಡ ಹೇಳ್ಬೋದು. ಪ್ಯಾಕ್ ದೀಸ್ ಆರ್ಟಿಕಲ್ಸ್, ಪ್ಯಾಕ್ ದೀಸ್ ಥಿಂಗ್ಸ್. ನೀವು ಎಲ್ಲಿಗಾದರೂ ಪ್ರಯಾಣ ಮಾಡಬೇಕಾದ್ರೆ ತುಂಬ ಲಗೇಜ್ ವಸ್ತುಗಳನ್ನು ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗತ್ತಲ್ವಾ ಪ್ರಯಾಣ ಮಾಡೋದು, ಜರ್ನಿ ಹೆವಿ ಅನ್ನಿಸ್ಬಿಡತ್ತೆ. ಅದನ್ನು ಹೇಗೆ ಹೇಳ್ತೀರಾ? ಯು ಶುಡ್ ಟ್ರಾವೆಲ್ ಲೈಟ್. ಪ್ರಯಾಣ ಮಾಡುವಾಗ ಒಂದು ಸ್ವಲ್ಪನೇ ಸಾಮಾನುಗಳು ಇರಬೇಕು. ಯು ಶುಡ್ ಟ್ರಾವೆಲ್ ಲೈಟ್. ಅವನೊಬ್ಬ ಮನೇನ ಬಿಡ್ತಾನೆ, ಆದರೆ ಸುಮಾರು ಸಾಮಾನುಗಳನ್ನು ಅಲ್ಲೇ ಬಾಕಿ ಮಾಡಿಬಿಟ್ಟಿರ್ತಾನೆ. ಅದನ್ನು ಹೇಗೆ ಹೇಳ್ತೀರಾ? ಹಿ ಲೆಫ್ಟ್ ಹಿಸ್ ಹೌಸ್ ವಿತ್ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್. ಹಿ ಲೆಫ್ಟ್ ಹಿಸ್ ಹೌಸ್ ವಿತ್ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್. ಅವನು ಸಾಮಾನು ಸಹಿತ ಮನೇನ ಬಿಟ್ಟ. ಅವನು ಸುಂದರ ವಸ್ತುಗಳನ್ನು ಬಹಳ ಇಷ್ಟಪಡ್ತಾನೆ, ಅವನ ಮನಸ್ಸು ಸೋತು ಬಿಡುತ್ತೆ. ಹಿ ಈಸ್ ಫಾಂಡ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್. ಫಾಂಡ್ ಆಫ್, ಇಷ್ಟ ಅಂತಾಗತ್ತೆ. ಹಿ ಈಸ್ ಫಾಂಡ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್. ಅವನಿಗೆ ಸುಂದರ ವಸ್ತುಗಳಂದರೆ ಬಹಳ ಇಷ್ಟ ಆಗತ್ತೆ, ಅವನ ಮನಸ್ಸು ಸೋಲುತ್ತೆ ಅಂತ. ನೀವೆಲ್ಲ ಯಾವ ರೀತಿ ಬಟ್ಟೆನ ಧರಿಸ್ತೀರಾ? ಅಂದರೆ ಕೆಲವ್ರಿಗೆ ಕಡಿಮೆ ಬೆಲೆಯದ್ದಾದರೂ ಪರವಾಗಿಲ್ಲ, ಒಂದು ದಿವಸ ಎರಡು ದಿವಸ ಹಾಕಿದ್ರೂ ಸಾಕು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ಇನ್ನು ಕೆಲವರಿಗೆ ನೋಡೋದಷ್ಟು ಚೆನ್ನಾಗಿಲ್ದಿದ್ರು ಬಾಳಿಕೆ ಚೆನ್ನಾಗಿ ಬರಬೇಕು. ಕ್ವಾಲಿಟಿ ಮ್ಯಾಟರ್ ಆಗುತ್ತೆ. ಅದಕ್ಕೇನು ಹೇಳ್ತೀರಾ, ಈ ಬಟ್ಟೆ ಬಹಳ ಬಾಳಿಕೆ ಬರೋ ಹಾಗೆ ಕಾಣಿಸುತ್ತೆ ಅನ್ನೋದಕ್ಕೆ ದಿಸ್ ಕ್ಲಾತ್ ಅಪಿಯರ್ಸ್ ಡ್ಯೂರೇಬಲ್, DURABLE, ದಿಸ್ ಕ್ಲಾತ್ ಅಪಿಯರ್ಸ್ ಡ್ಯೂರೇಬಲ್, ಈ ಬಟ್ಟೆ ಬಹಳ ಬಾಳಿಕೆ ಬರೋ ಹಾಗೆ ಕಾಣ್ತಾ ಇದೆ. ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಕಪಾಟಲ್ಲಿ ಇಟ್ಟಿರೋ ಒಳ್ಳೊಳ್ಳೆ ಪಾತ್ರೆಗಳನ್ನು ಕಪ್ಪು ಸಾಸರ್ನೆಲ್ಲ ತೊಗೊಂಡಿರ್ತೀರ, ಅವ್ರು ಹೊರಟ ಮೇಲೆ ವಾಪಸ್ ತೊಳೆದು ಒರೆಸಿ ಅದನ್ನೆಲ್ಲೇ ನೀಟಾಗಿ ಇಡ್ತೀರಲ್ವಾ. Put the utensils back on the shelf. ಈ ಪಾತ್ರೆಗಳನ್ನು ಪುನಃ ಕಪಾಟಲ್ಲೇ ಇಡು ಅಂತ ಇದರ ಅರ್ಥ. ನಿಮ್ಮ ಮನೆ ಎಲ್ಲ ಪೇಂಟ್ ಮಾಡಿಸೋದಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ರೂಮಿಗೆ ಈ ಕಲರಿಂದು ಬಣ್ಣ ಹೊಡಿಸು. ಫಾರ್ ಎಕ್ಸಾಂಪಲ್ ಹಸಿರು ಬಣ್ಣ ಅನ್ಕೊಳ್ಳೋಣ, ನಿನ್ನ ಕೊಠಡಿಗೆ ಹಸಿರು ಬಣ್ಣ ಹೊಡಿಸು, ಹೇಗೆ ಹೇಳ್ತೀರಾ ಇದನ್ನ? Get your room painted green. ನಿನ್ನ ಕೊಠಡಿಗೆ ಹಸಿರು ಬಣ್ಣ ಹೊಡಿಸು ಅನ್ನೋದಕ್ಕೆ ಗೆಟ್ ಯುವರ್ ರೂಮ್ ಪೇಂಟೆಡ್ ಗ್ರೀನ್ ಅಂತ ಹೇಳಬೇಕು. ನಿಮ್ಮ ಮನೆಗೆಲ್ಲ ಸುಣ್ಣ ಹೊಡಿಸಿದ್ರಾ, ಬಣ್ಣ ಹೊಡಿಸಿದ್ರಾ? ಹ್ಯಾವ್ ಯು ಗಾಟ್ ಯುವರ್ ಹೌಸ್ ವೈಟ್ ವಾಶ್ಡ್? ಮೊದಲನೇ ಸರ್ತಿ ಸುಣ್ಣನೇ ಹೊಡಿಸ್ತಾರಲ್ವಾ ವೈಟ್ ಕಲರ್ದು, ಅದು ಅದಕ್ಕೇನು ಹೇಳ್ತಾರೆ? ವೈಟ್ ವಾಶ್. ಹ್ಯಾವ್ ಯು ಗಾಟ್ ಯುವರ್ ಹೌಸ್ ವೈಟ್ ವಾಶ್ಡ್? ನಾನು ನನ್ನ ಮರದ ಸಾಮಾನುಗಳನ್ನು ರಿಪೇರಿ ಮಾಡಿಸಬೇಕು. I have to get my furniture repaired. ಮರದ ಸಾಮಾನುಗಳಿಗೆ ಫರ್ನಿಚರ್ ಅಂತ ಹೇಳ್ತಾರೆ ಅಲ್ವಾ, FURNITURE. ನಾನು ನನ್ನ ಮರದ ಸಾಮಾನುಗಳನ್ನು ರಿಪೇರಿ ಮಾಡಿಸಬೇಕು. I have to get my furniture repaired. ನೋಡಿ, ಇಷ್ಟೊತ್ತರೆಗೂ ನಾವು ವಸ್ತುಗಳು ಅಂದರೆ ಥಿಂಗ್ಸ್ ಬಗ್ಗೆ ವಾಕ್ಯ ರಚನೆನ ನೋಡಿದ್ವಿ. ಇನ್ನು ನಾನು ಒಂದಷ್ಟು ನೆನಪಿಡಬೇಕಾಗಿರೋ ಅಂಶಗಳನ್ನು ಹೇಳ್ತಾ ಇದ್ದೀನಿ. ಒಂದು ವಾಕ್ಯ ಹೇಳ್ತೀನಿ ಕೇಳಿ, ಈ ಮಾವಿನ ಹಣ್ಣು ಬಹಳ ಸಿಹಿಯಾಗಿದೆ. ಇನ್ನೊಂದು ವಾಕ್ಯ, ಒಂದು ಬುಟ್ಟಿಲ್ 50 ಮಾವಿನ ಹಣ್ಣುಗಳಿದೆ. ಎರಡರಲ್ಲೂ ನಾವು ಮಾತಾಡ್ತಿರೋದು ಮಾವಿನ ಹಣ್ಣಿನ ಬಗ್ಗೆ. ಇಲ್ಲಿ ಏನು ಅರ್ಥ ಆಗ್ತಿದೆ ಅಂದರೆ, ಮೊದಲ ವಾಕ್ಯದಲ್ಲಿ ಮಾವಿನ ಹಣ್ಣು ಅನ್ನೋ ಶಬ್ದ ಏಕವಚನದಲ್ಲಿದೆ, ಎರಡನೇ ವಾಕ್ಯದಲ್ಲಿ ಬಹುವಚನದಲ್ಲಿದೆ. ಕನ್ನಡದಲ್ಲಿ ಮಾವಿನ ಹಣ್ಣಿನ ತರಹ ಇಂಗ್ಲೀಷಲ್ಲಿ ಬಹಳ ಶಬ್ದ ಇದೆ. ಇಂಗ್ಲೀಷಲ್ಲಿ ಏಕವಚನಕ್ಕೆ ಸಿಂಗ್ಯುಲರ್ ನಂಬರ್ ಅಂತಾರೆ, ಬಹುವಚನಕ್ಕೆ ಪ್ಲೂರಲ್ ನಂಬರ್ ಅಂತಾರಲ್ವಾ. ಇವೆರಡಕ್ಕೂ ಒಂದೇ ಆಗಿರೋ ಕೆಲವು ಶಬ್ದಗಳಿದೆ, ಅದು ಯಾವುದಂತ ನೋಡೋಣವಾ. ಉದಾಹರಣೆಗೆ ಹೇಳ್ತೀನಿ ಕೇಳಿ, ದ ಹಂಟರ್ ರ್ಯಾನ್ ಆಫ್ಟರ್ ದ ಡೀರ್. ಹಂಗಂದ್ರೇನು? ಬೇಟೆಗಾರ ಜಿಂಕೆ ಹಿಂದೆ ಓಡ್ದ ಅಂತ. ಈ ವಾಕ್ಯದಲ್ಲಿ ಡೀರ್ ಏಕವಚನದಲ್ಲಿದೆ. The deer are fine looking animals. ಹಾಗಂದ್ರೇನು? ಜಿಂಕೆ ಬಹಳ ಸುಂದರವಾಗಿ ಕಾಣೋ ಪ್ರಾಣಿ ಅಂತ. ಆದರೆ ಈ ವಾಕ್ಯದಲ್ಲಿ ಡೀರ್ ಬಹುವಚನ ಆಗಿದೆ, ಗಮನಿಸಿದ್ರ? ಈ ಎರಡೂ ವಾಕ್ಯಗಳಲ್ಲಿ, ಏಕವಚನದ ವಾಕ್ಯ ಮತ್ತು ಬಹುವಚನದ ವಾಕ್ಯ, ಎರಡರಲ್ಲೂ ಡೀರ್ ಅಂತಾನೆ ಇದೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನೀವು ಒಬ್ಸರ್ವ್ ಮಾಡದೇ ಇದ್ರೆ ಈಗ ಗೊತ್ತಾಗತ್ತೆ. The hunter ran after the deer. ಇನ್ನೊಂದು, The deer are fine looking animals. ನೋಡಿ, ಎರಡೂ ಕಡೆ ಜಿಂಕೆ ಬಗ್ಗೆನೇ ಮಾತಾಡಿದ್ರು, ಮೊದಲನೇ ವಾಕ್ಯದಲ್ಲಿ ಏಕವಚನದಲ್ಲಿದೆ ಜಿಂಕೆ, ಇಲ್ಲಿ ಎರಡನೇ ವಾಕ್ಯದಲ್ಲಿ ಬಹುವಚನ ಆಗಿದೆ. ಅದೇ ರೀತಿ ಶೀಪ್ ಅಂದರೆ ಕುರಿ, ಕುರಿಗಳು ಕೂಡ ಆಗತ್ತೆ. ಚೈನೀಸ್ ಅಂದರೆ ಚೀನಿಯರು, ಹೇರ್ ಕೂದಲು, ಹೇರ್ಸ್ ಅಂತೇನು ಹೇಳಲ್ಲ, ಹೇರ್ ಅಂದ್ರೇ ಆಯಿತು. ಅ ಶೀಪ್, ಮೆನಿ ಶೀಪ್, ಈ ಥರ ಬೇಕಾದ್ರೆ ಹೇಳ್ಬೋದು. ಅ ಹೇರ್, ಮೆನಿ ಹೇರ್ ಅಂತ ಕೂಡ ಹೇಳ್ಬೋದು. ನೋಡಿ, ಇನ್ನು ಕೆಲವು ಪದಗಳನ್ನು ಹೇಳ್ತೀನಿ, ಗಮನಿಸಿ. ಡಜನ್, ಸ್ಕೋರ್, ಗ್ರಾಸ್, ಹಂಡ್ರೆಡ್, ಥೌಸಂಡ್, ಈ ಥರ ಸಂಖ್ಯಾಸೂಚಕ ಶಬ್ದಗಳಿದೆ. ಇಂಗ್ಲೀಷ್ ವಿಶೇಷಣಗಳ ರೂಪದಲ್ಲಿ ಬಂದಾಗ ಅವು ಏಕವಚನವಾಗಿಯೇ ಉಳಿಯುತ್ತೆ. ಉದಾಹರಣೆಗೆ, 2 dozen eggs, 500 rupees, 3000 soldiers. ನೋಡಿ, ಆದರೆ ಕ್ರಿಯಾ ವಿಶೇಷಣಗಳ ರೂಪದಲ್ಲಿ ಬಳಸಿದಾಗ ಅವು ಬಹುವಚನ ಆಗತ್ತೆ. ಉದಾಹರಣೆಗೆ, ಡಜನ್ಸ್ ಆಫ್ ಎಗ್ಸ್, ಹಂಡ್ರೆಡ್ಸ್ ಆಫ್ ರುಪೀಸ್. ನೋಡಿ, ಈ ರೀತಿ ಬಳಸಿದಾಗ ಅದು ಬಹುವಚನ ಆಗತ್ತೆ. ಈ ಥರ ಅದರ ಮೂಲ ರೂಪ ಬದಲದಲ್ಲೇ ಏಕವಚನದಿಂದ ಬಹುವಚನಕ್ಕೆ ಅದು ಹೇಗೆ ಬದಲತ್ತೆ ಕೆಲವು ಶಬ್ದಗಳು ಅನ್ನೋದನ್ನು ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಹೀಗೆ ಹೇಳೋದಕ್ಕೆ ಕಲಿಯೋದಕ್ಕೆ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

Ehi, vieni tu. Io non è niente.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸಮುದ್ರದಲ್ಲಿ ಹಡಗು ಸಾಕ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಕ್ತಿರುತ್ತೆ. ಆ ಹಡಗಿಗೂ ಗೊತ್ತು ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಕ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.
7: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
8: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುವಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್, ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
7: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
8: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
9: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮದಲ್ಲಿ, ಇವತ್ತು 15 ಸೆಪ್ಟೆಂಬರ್ ಆಗಿರೋದ್ರಿಂದ ಇಂಜಿನಿಯರ್ಸ್ ದಿನ ಇದೆ, ಅಂದರೆ ಭಾರತ ರತ್ನ ಸರ್ EMV ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಇಂಜಿನಿಯರ್ಸ್ ದಿನ ಅಂಥೇಳಿ ಆಚರಿಸಲಾಗುತ್ತೆ. ಹಾಗಾಗಿ ಎಲ್ಲ ಇಂಜಿನಿಯರ್ಸ್ಗಳಿಗೂ ಇಂಜಿನಿಯರ್ಸ್ ದಿನದ ಶುಭಾಶಯಗಳನ್ನು ಹೇಳ್ತಾ, ನಾವಿವತ್ತು ನಮ್ಮ ಭಾರತಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಸರ್ MVV ಅಂತಲೇ ಹೇಳ್ಬೋದು. ಅವರ ಸಾಧನೆ ಕುರಿತು ಇವತ್ತು ಮಾತಾಡೋಣ ಅಂಥೇಳಿ ಆಗಲೇ ಮೊದಲನೇ ಕರೆ ರೆಡಿ ಇದೆ, ನೋಡೋಣ. ಹಲೋ, ಹಲೋ,
16: ಹಲೋ ಪವಿತ್ರ.
15: ಹಲೋ ಮೋನಿಕಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಊಟ ಆಯ್ತು ನಿಮ್ದು? ಆಯ್ತಾ ನಿಮ್ದು ಊಟ? ಆಯ್ತಾ? ಮೇಡಮ್, ಇವತ್ತು ಸರ್ MV ಅವರ ಜನ್ಮದಿನ ಇರೋದ್ರಿಂದ ಮಾತಾಡ್ತಾ ಇದ್ವಿ.
16: ವಿಶ್ವೇಶ್ವರಯ್ಯನವರು ಕಾವೇರಿಯನ್ನು ಹರಿಯಲು ಬಿಟ್ಟು ಕನ್ನಂಬಾಡಿ ಕಟ್ಟದಿದ್ದರೆ
15: ಹಾಡು
16: ಅಲ್ಲ, ಶ್ರಮ ಇದೆ ಇಲ್ಲ ಅಂತ ಅಲ್ಲ, ಆದ್ರೆ ಅದರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಖ್ಯ ಪಾತ್ರ ಇದೆ ಪವಿತ್ರ. ತುಂಬಾ ಜನಕ್ಕೆ ಗೊತ್ತಿಲ್ಲ,
15: ಸುವರ್ಣ ಯುಗ ಅಂತ ಹೇಳ್ತಾರೆ. ಸುವರ್ಣ ಯುಗ ಅಂತಾನೆ ಕರಿಬಹುದು ಅವರಿಬ್ರು.
16: ಹೌದು ಹೌದು, ಅವರ ಅಲ್ಲ ಅವ್ರ ಮಾಲ್ವಡಿ ಕೃಷ್ಣರಾಜ ಅಂತ ಮಹಾರಾಜ ಸಿಕ್ಕಿದ್ದು ನಮ್ಮ ಪುಣ್ಯ. ಯಾಕೆಂದ್ರೆ ಅವರ ದಿನಗಳಲ್ಲಿ ಸಾಕಷ್ಟು ಏನು ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ನಡೆದೇ ಹೋಯ್ತು. ಬಿಡಿ ಇವತ್ತಿಗೂ ಅದು ಎಲ್ಲ, ಯಾಕೆಂದ್ರೆ ಇವತ್ತೇನು ಭದ್ರಾವತಿಯಲ್ಲಿರುವಂತಹ ಕಂಪ್ನಿಗಳು, ಫ್ಯಾಕ್ಟ್ರಿಗಳು, ಎಲ್ಲ ಆತರದೆಲ್ಲ ಅಂದ್ರೆ ಎಲ್ಲದಕ್ಕೂ ಅವರು ಕಾರಣ. ಇವರು ಅಲ್ಲಿ ದಿವಾನ್ರ ಆಗಿದ್ರು, ಇವ್ರ ಇಂಜಿನಿಯರ್ ಜೊತೆಗೆ ಕೆಲಸ ಮಾಡ್ಕೊಂಡಿದ್ರು, ಮಾಡಿದ್ದಾರೆ. ಇವ್ರಿಗೂ ಬುದ್ಧಿವಂತಿಕೆ ಇದೆ, ಸರ್ವೆ ಇದು ಕೂಡ ಬುದ್ಧಿವಂತಿಕೆ ಇದೆ ಎಲ್ಲ ಅಂತಲ್ಲ. ಆದ್ರೆ ಮುಖ್ಯ ಪಾತ್ರಧಾರಿ ಅವ್ರು ಆಗಿದ್ರು. ಬಟ್ ಇವರು ಅಷ್ಟೇನೆ, ಮುದ್ದೇನಹಳ್ಳಿ ಜನಿಸಿದ್ರು, ಕಡಿ ಬಡತನದಲ್ಲಿ ಬೆಳೆದವರು. ಮತ್ತೆ ಇವತ್ತು ಅಂದ್ರೆ ನಾನ್ ನೋಡ್ದಂಗೆ ಭದ್ರಾವತಿಲಿ ಆಲ್ಮೋಸ್ಟ್ ಕಂಪ್ನಿ ಕೆಲಸ ಮಾಡೋರ ಮನೆಯಲ್ಲೆಲ್ಲ ವಿಶೇಷವಾದ ಫೋಟೋ ಇದೆ. ಫೋಟೋ ಇದೆ, ನಾನು ತುಂಬಾ ಚೆನ್ನಾಗಿ ಮನೇಲಿ ನೋಡಿದೀನಿ. ಮತ್ತೆ ಏನಾಯ್ತು ಅಂದ್ರೆ ಆವಾಗ ಅಂದ್ರೆ ಕೆಲಸದ ಒಂದು ಈಗ ಅದ ಹಂಗೆ ಆಗೋದು, ಉಸ್ತುವಾರಿ ತಗೊಂಡು ಯಾರು ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಅವತ್ತು ಪ್ರಾಮಾಣಿಕವಾಗಿ ಎಲ್ಲಾ ಬಿಲ್ಡಿಂಗ್ ಗಳು, ಸೇತುವೆಗಳು ಮಾಡಿರೋದ್ರಿಂದ ಇವತ್ತು ಕೂಡ ಅವು ಚೆನ್ನಾಗಿದೆ ಅಂದ್ರೆ ಅವರ ಬುದ್ಧಿವಂತಿಕೆ, ಶ್ರಮ ಎಲ್ಲ ಸೇರಿದೆ. ಆಯ್ತಾ, ಪ್ರಾಮಾಣಿಕ ಕೆಲಸ ಇದೆ. ಹಾಗಾಗಿ ನಾನು ಅದೇ ನೋಡಿದಾಗ, ನಾನು ಚಿಕ್ಕವಳಿದ್ದಾಗ ಭದ್ರಾವತಿಯಲ್ಲಿ ಯಾವ್ದೇ ನೆಂಟರ ಮನೆಗೆ ಹೋದ್ರು ನಾನು ಇದು ಯಾಕೆ ಇವ್ರ ಫೋಟೋ, ಯಾವಾಗಿನ್ನ ಅಷ್ಟು ತಿಳುವಳಿಕೆ ಇರ್ಲಿಲ್ವಲ್ಲ, ಯಾಕೆ ಇವ್ರ ಫೋಟೋ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ನಾವು ಓದ್ಕೊಂಡ್ ಬಂದ್ಮೇಲೆ ಗೊತ್ತಾಯ್ತು, ಓ ಇದು ಹೀಗೆ ಅಂತ. ಸೊ ಹಾಗಾಗಿ ನಿಜವಾಗ್ಲು ಅಂದ್ರೆ ಅವರು ಒಂದ್ ಮಾದರಿ ಆಯ್ತಾ, ಪ್ರಾಮಾಣಿಕ ದಕ್ಷ ಅಧಿಕಾರಿ, ಜೊತೆಗೆ ಅವರ ಒಂದು ಶ್ರಮ, ಒಂದು ಏನಿದೆ ಅವರ ಕೆಲಸದ ಒಂದು, ಅದೆಷ್ಟೇ ಒತ್ತಡ ಇದ್ರು ಅವರು ಮನೆ ಕೂಡ ಅವರು ನಮಗ್ ಗೊತ್ತಿರೋ ಹಾಗೆ ಅವರ ಹೆಂಡತಿ ಮನೆ ಸಂಸಾರನು ಕೂಡ ಅವರು ಗಣನೆಗೆ ತಗೊಳ್ದೇನೆ ಬಹಳ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಶ್ರದ್ಧೆಯಿಂದ ಅವ್ರು ಕೆಲಸ ಮಾಡ್ತಾ ಇದ್ರು, ಬುದ್ಧಿವಂತಿಕೆ ಅಷ್ಟಿತ್ತು ಅಂತ ಹೇಳ್ತಾರೆ. ಇನ್ನು ಈಗ್ಲೂ ಸಾಕಷ್ಟು ಇಂಜಿನಿಯರ್ ಗಳಿದ್ದಾರೆ, ಅವರ ಮಾರ್ಗನ ಅನುಸರಿಸಿದ್ರೆ ನಿಜವಾಗ್ಲೂ ಎಲ್ಲ ಚೆನ್ನಾಗಿರುತ್ತೆ ಸಮಾಜದಲ್ಲಿ. ಅದೇ ರೀತಿ ಅಲ್ಲ, ಅದಕ್ಕಿಂತನೂ ಈಗ ಟೆಕ್ನಾಲಜಿ ಮುಂದುವರೆದಿದೆ ಅಲ್ವಾ. ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಶ್ರಮ ಹಾಕಿ ಕೆಲಸ ಮಾಡಿದ್ರೆ ಇನ್ನೂ ಅದಕ್ಕಿಂತ ಒಳ್ಳೊಳ್ಳೆ ಅಭಿವೃದ್ಧಿಗಳನ್ನ ಮಾಡ್ಬೋದು, ಒಳ್ಳೊಳ್ಳೆ ಕೆಲಸಗಳನ್ನ ಮುಂದೆ ನೆನ್ಕೊಳ್ಳೋ ಹಾಗೆ. ಈಗ ನಾವೇಗೆ ಅವ್ರದ್ದೆಲ್ಲ ಸಾಧನೆಗಳಿಗೆ ನೆನ್ಸ್ಕೊಂತಾ ಇದೀವಿ ಅವ್ರ ಕೆಲಸನ ಅಲ್ವಾ. ಈಗ ನಮ್ಮ ಕೆಲಸನ ಗುರ್ಸೋದೇ ಅದು, ನಾವು ಮರ್ತೋಗ್ತೀವಿ ಅಲ್ಲ, ನಾವು ಮರ್ತೋಗ್ ಅಂದ್ರೆ ನಾವು ಸತ್ತೋಗ್ತೀವಿ, ನಮ್ಮನ್ನು ಮರಿಬೋದು, ಆದ್ರೆ ನಮ್ ಕೆಲ್ಸನ ಗುರ್ತಿಸ್ತಾರಲ್ವ ಇಂಥವರಿಂದ ಅಂತ
15: ಅಲ್ವಾ.
16: ಹಾಗಾಗಿ ಅವ್ರಿಲ್ಲ ಆದ್ರೆ ಅವ್ರು ಮಾಡಿದ ಕೆಲಸಗಳು ಅವ್ರ ನೆನ್ಪಿಸುತ್ತಲ್ವಾ. ಹಾಗೆ ನಮ್ಮನ್ನ ಜನ ಮುಂದೆ ನೆನ್ಪಿಟ್ಕೋಬೇಕು ಅಂದ್ರೆ ನಾವು ಅಷ್ಟೇ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆನ ತೋರಿಸ್ಲೇಬೇಕು, ಅದೊಂದು ಎಫರ್ಟ್ ಹಾಕ್ಲೇಬೇಕು, ಮಾಡ್ಲೇಬೇಕು. ಹಾಗಾಗಿ ನಿಜವಾಗ್ಲೂ ಅವರ ಸಾಧನೆಗಳಿದೆ ಬಿಡಿ, ಅದೆಲ್ಲ ತಿಳ್ಕೊಬೇಕು ಈಗಿನವರು. ಈಗಿನ ಮಕ್ಳಿಗೆ ಗೊತ್ತಿಲ್ಲ, ವಿಶ್ವೇಶ್ವರಯ್ಯ ಅಂದ್ರೆ ಒಬ್ಬ ಇಂಜಿನಿಯರ್ ಅಷ್ಟೇ, ಬಟ್ ಅದನ್ನ ಅವ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಬೇಕು. ವಿಕಿಪೀಡಿಯಾಗಳೆಲ್ಲ ಸಿಗುತ್ತೆ, ನೋಡ್ಕೊಂಡು ತಿಳ್ಕೊಂಡ್ರೆ ಒಳ್ಳೇದಾಗಿರುತ್ತೆ.
15: ಅಂದ್ರೆ ಎಲ್ಲರ ದೃಷ್ಟಿಕೋನದಿಂದನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಈಗ ಕೈಗಾರಿಕೆ ಇರ್ಬೋದು ಅಥವಾ ಬ್ಯಾಂಕ್ ತೆರೆಯೋದಿರ್ಬೋದು, ಶಿಕ್ಷಣಕ್ಕಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿ. ಅಂತ
16: ಖಂಡಿತ ಖಂಡಿತ ಇದೆ, ಖಂಡಿತ ಇದೆ. ತುಂಬಾ ಬ್ರಿಲಿಯಂಟ್ ಅಂತ ಕೇಳಿದೀವಿ ಅವ್ರನ್ನ. ಅವಾಗ ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಲೆ ಏನ್ ವಿಶೇಷವಾಗಿ ಅದೇ ಒಂದು ಗಾದೆ ತರ ಮಾತ ಎಲ್ರು ಬಳಸೋರು, ಈಗ ಕಡಿಮೆ ಆಗಿದೆ, ನಾವು ಚಿಕ್ಕವರಿದ್ದ ಎಲ್ಲ ಅದನ್ನೇ ಬಳಸೋರು.
15: ಹೇಳ್ತಿದ್ರು ಸ್ವಲ್ಪ ಶಾರ್ಪ್ ಇದ್ರೆ
16: ಬುದ್ಧಿವಂತಿಕೆ ಇದ್ರೆ ತೋರ್ಸು. ಅವಾಗ ನಾವ್ ಅನ್ಕೊಳ್ಳೋದು, ಅಯ್ಯೋ ಯಾರು ವಿಶ್ವೇಶ್ವರಯ್ಯ ಅಂದ್ರೆ ಅಷ್ಟು ಬುದ್ಧಿವಂತನ, ಅಷ್ಟು ಬ್ರಿಲಿಯಂಟ್ ಅಷ್ಟು ಎಲ್ಲದಕ್ಕೂ ಅವ್ರ ನಿವಾರಣೆ ಕೊಡ್ತಾರಲ್ಲ. ಯಾಕೆಂದ್ರೆ ಆವಾಗ ಆಗಿತ್ತು ಅವರ ಒಂದು ಕೆಲಸದ ಇದೆಲ್ಲ ಕಾರ್ಯವೈಖರಿ ಹಾಗೆ ಇತ್ತು. ಅದಕ್ಕೆ ಎಲ್ರು ಹೇಳೋರು ಏನಿಲ್ಲ, ಈಗ್ಲೂ ಒಂದ್ ಬುದ್ಧಿವಂತರಿದ್ದಾರೆ, ಈಗ್ಲೂ ಸಾಧನೆ ಮಾಡೋರು ಇದಾರೆ, ಅವರ ಒಂದ್ ಮಾರ್ಗದರ್ಶನದಲ್ಲಿ ಎಲ್ಲ ಮಾಡ್ಕೊಂಡೋದ್ರೆ ಖಂಡಿತ ಆಗತ್ತೆ ಪವಿತ್ರ. ಮಾಡ್ಬೋದಷ್ಟು, ಮನ್ಸಿರ್ಬೇಕು,
15: ಆ ಪ್ರಾಮಾಣಿಕತೆ, ಆ ಕ್ರಿಯಾಶೀಲತೆ ಇರ್ಬೇಕು.
16: ಖಂಡಿತ ಖಂಡಿತ.
15: ಓಕೆ ಮೇಡಮ್, ಧನ್ಯವಾದ. ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ ಸರ್ವಂಬಿ ಅವರ ಸಾಧನೆಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಸಾಧನೆ ಕೂಡ. ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನರಾಗಿ, ಇಂಜಿನಿಯರ್ ಆಗಿ, ಜೊತೆಗೆ ದಿವಾನರಾಗಿದ್ದಾಗ ಕೂಡ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಕೈಗಾರಿಕಾ ಕ್ಷೇತ್ರ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳಿಸಿದ್ರು. ಅಂದರೆ ಇವರು ಮೈಸೂರು ಸಂಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣವನ್ನು ಕೊಡಬೇಕು, ಅದರಲ್ಲಿಯೂ ಪ್ರತ್ಯೇಕ ಶಾಲೆಗಳನ್ನು ತೆರೀತಾರೆ, ಜೊತೆಗೆ ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಿದ್ದು ಆ ಕಾಲದಲ್ಲಿ ಅಂತೇಳಿದ್ರೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಶಿಕ್ಷಣ ಪಡಿಬೇಕು, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಅನ್ನೋದನ್ನು ತಿಳಿಸ್ಕೊಟ್ಟವರು ವಿಶ್ವೇಶ್ವರಯ್ಯನವರು ಅವ್ರ ಕಾಲದಲ್ಲಿ. ಹಾಗೆ ಮೈಸೂರು ಬ್ಯಾಂಕ್ ಇರ್ಬೋದು, ಇವೆಲ್ಲವನ್ನ ತೆರೀತಾರೆ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
17: ಹಲೋ
15: ಮೇಡಮ್, ನಮಸ್ತೆ. ಇಂದ್ರಪ್ರಕಾಶ್
17: ನಮಸ್ತೆ. ಪವಿತ್ರ ನಮಸ್ತೆ.
15: ಊಟ ಆಯ್ತಾ?
17: ಊಟ ಆಯ್ತಾ? ನಿಮ್ದು ಆಯ್ತಾ?
15: ನಂದು ಆಯ್ತು ಮೇಡಮ್, ಊಟ ಆಯ್ತು. ಹಬ್ಬ ಆಯ್ತಾ?
17: ಹಬ್ಬ ಮುಗೀತು.
15: ಸರ್, ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಇರೋದ್ರಿಂದ ಮಾತಾಡ್ತಾ ಇದ್ವಿ ಕೊಡುಗೆಗಳ ಬಗ್ಗೆ.
17: ಅವ್ರು ಏನ್ ಏನ್ ಕೊಟ್ಟಿಲ್ಲ ಅವರು ಅಂತ ಹೇಳ್ಬೇಕಲ್ವಾ, ಏನ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅಂದ್ರೆ ವಿಶ್ವೇಶ್ವರ ಕೊಡುಗೆ ಅಂದ್ರೆ ಅವ್ರು ಕೇವಲ ಇಂಜಿನಿಯರ್ ಮಾತ್ರ ಆಗಿರ್ಲಿಲ್ಲ, ಅವರು ದೂರದೃಷ್ಟಿಯ ಆಡಳಿತಗಾರ ಮತ್ತೆ ಅಭಿವೃದ್ಧಿಯ ಹರಿಕಾರರು ಸಹ ಆಗಿದ್ರು. ಅವರು ಇವರು ಫಸ್ಟ್ ಏನ್ ಮಾಡಿದ್ರು ಅಂದ್ರೆ ಇದ್ರಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಇವರು ಸಮರ್ಪಕ ಬಳಕೆ, ನೀರಿನ ಸಮರ್ಪಕ ಪೋಲಾಗದಂತೆ ನೋಡ್ಕೊಂಡು ಸಮರ್ಪಕ ಬಳಕೆಯಿಂದ ಮಹತ್ವ ನೀಡಿದ್ರು. ಎಲ್ಲರಿಗೂ ಸಹ ಹೇಳಿದ್ರು ನೀರನ್ನ ಪೋಲು ಮಾಡಬಾರ್ದು ಅಂತ. ಈ ರೀತಿ ಅವರು ಆ ನೀರನ್ನೆಲ್ಲ ಸಂಗ್ರಹಣೆ ಮಾಡಿ ಕೃಷಿಗೆ ಬಳಸಿದ್ರು. ಮತ್ತೆ ಪ್ರವಾಹ ನಿಯಂತ್ರಣವನ್ನೇ ಮಾಡಿದ್ರು, ಅಣೆಕಟ್ಟನ್ನ ಕಟ್ಟಿ ಅಲ್ವಾ. ಮತ್ತು ಮತ್ತೆ ಏನ್ ಮಾಡಿದ್ರು, ನೀರಿನ ನಿರ್ವಹಣೆ ಸಹ ವೈಜ್ಞಾನಿಕವಾಗಿ ರೂಪಿಸ್ತಕ್ಕಂತ ಕೆಲಸದಲ್ಲಿ ಇವ್ರ ಪಾತ್ರ ಬಹಳ ಮಹತ್ವದ್ದಾಗಿದ್ದಾಗ, ಮತ್ತು ಅವರು ರೂಪಿಸಿರ್ತಕ್ಕಂತ ಸ್ವಯಂ ಚಾಲಿತ ನೀರು ನಿಯಂತ್ರಣ ಗೇಟ್ಗಳ ತಂತ್ರಜ್ಞಾನ ಮಾತ್ರ ಅವರ ಇಂಜಿನಿಯರಿಂಗ್ ಪ್ರತಿಭೆಗೆನೆ ಉತ್ತಮವಾಗಿರ್ತಕ್ಕಂತ ಒಂದು ಉದಾಹರಣೆ ಅಂತ ಹೇಳ್ಬಹುದು. ಯಾರು ಸಹ ಅದ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಇನ್ನೊಂದು, ಈ ಕೃಷ್ಣರಾಜ ಮೈಸೂರಿನಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನ ಇದ್ ಮಾಡಿದ್ರು, KRS ಅಂತೇಳಿ. ಮೈಸೂರು ಸಂಸ್ಥಾನದ ಕೃಷಿ ಮತ್ತು ಜನಜೀವನಕ್ಕೆ, ಅವರ ಜನಜೀವನಕ್ಕೂ ಸಹ ನೀರಿನ ಅಗತ್ಯವನ್ನ ಗಮನದಲ್ಲಿಟ್ಕೊಂಡು ಯಾರಿಗೂ ತೊಂದರೆ ಆಗ್ದಂಗ್ ನೋಡ್ಕೊಂಡು ಕಾವೇರಿ ನದಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನ ನಿರ್ಮಾಣದ ಜೊತೆಗೆ ಅವರು ಪ್ರಮುಖ ತಾಂತ್ರಿಕ ನಾಯಕತ್ವವನ್ನು ಸಹ ಅಲ್ಲಿ ನೀಡ್ತಾರೆ. ಇದರಿಂದ ಮಂಡ್ಯ ಭಾಗದ ನೀರಾವರಿ, ಕೃಷಿ ಮತ್ತು ನಂತರದ ಕೈಗಾರಿಕಾ ಬೆಳವಣಿಗೆಗೆ ಸಹ ದೊಡ್ಡ ಆಧಾರವನ್ನ ಪಡ್ಕೊಳ್ಳುತ್ತೆ. ಮತ್ತೆ ಜಲವಿದ್ಯುತ್ತಿಗೆ ಬಂದ್ರೆ ನದಿ ನೀರನ್ನ ಕೇವಲ ನೀರಾವರಿಗಷ್ಟೇ ಅಲ್ಲದೆ ಅವರು ವಿದ್ಯುತ್ ಉತ್ಪಾದನೆಗೂ ಸಹ ಬಳಸ್ಬೇಕು ಅಂತ ದೂರದೃಷ್ಟಿಯಿಂದ ಅವ್ರು ಹೇಳಿರ್ತಾರೆ. ಹಾಗೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದೆಯಲ್ಲ, ಆ ಯೋಜನೆ ಅಭಿವೃದ್ಧಿಯಿಂದ ಅವರು ಅನೇಕ ಬಳಕೆಗಳನ್ನ ಮಾಡಿ ಮೈಸೂರು ರಾಜ್ಯದ ಕೈಗಾರಿಕೆ ಬೆಳವಣಿಗೆಗೆ ಸಹ ವಿದ್ಯುತ್ ಶಕ್ತಿಯನ್ನ ಸಿಕ್ಕುವಂತೆ ಮಾಡ್ತಾರೆ. ಮತ್ತೆ ಕೈಗಾರಿಕಾ ಕ್ಷೇತ್ರಕ್ಕೆ ಬಂದ್ರೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಅವರು ದಿವನರಾಗಿ, ಅಲ್ಲದೆ ಮೈಸೂರು ಸಂಸ್ಥಾನವನ್ನ ಕೈಗಾರಿಕೀಕರಣದತ್ತ ಕೊಂಡೊಯ್ಯಕ್ಕೋಸ್ಕರ ತುಂಬಾ ಪ್ರಯತ್ನವನ್ನು ಪಟ್ಟರು. ಉಕ್ಕು, ಸಾಬೂನು, ರೇಷ್ಮೆ, ವಿದ್ಯುತ್ತು ಮತ್ತೆ ಗಣಿಗಾರಿಕೆ, ಇನ್ನು ಮುಂತಾದ ಕ್ಷೇತ್ರಗಳಿಗೆ ಉತ್ತೇಜನವನ್ನ ಇವ್ರು ನೀಡ್ತಾರೆ. ಮತ್ತೆ ಭದ್ರಾವತಿ ಅನ್ನೋದು ಹೆಸರುವಾಸಿ ಆಗ್ಬಿಟ್ಟಿದೆ ಅಲ್ವಾ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಭಿವೃದ್ಧಿಯಲ್ಲಿ ಮತ್ತೆ ಅವ್ರ ಪಾತ್ರ ಬಹಳ ಗಮನಾರ್ಹವಾಗಿತ್ತು. ಮತ್ತೆ ಕರ್ನಾಟಕ ರಾಜ್ಯದ ಸರ್ಕಾರದ ತಾಂತ್ರಿಕ ಶಿಕ್ಷಣ ಇಲಾಖೆ ದಾಖಲೆ ಸಹ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಪುನರುಜ್ಜೀವನದಲ್ಲಿ ಅವರ ಪಾತ್ರನ ಉಲ್ಲೇಖ ಮಾಡುತ್ತದೆ. ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಹೋದ್ರೆ ಅಭಿವೃದ್ಧಿಗೆ ಶಿಕ್ಷಣನೇ ಮೂಲ ಅಲ್ವಾ, ಶಿಕ್ಷಣ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಚಿಂತನೆಯಿಂದ ಅವ್ರೇನ್ ಮಾಡಿದ್ರು, ತಾಂತ್ರಿಕ ಮತ್ತೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ನೀಡ್ತಾರೆ. ಯುವಕರು ಕೇವಲ ಪದವಿ ಪಡ್ಕೊಂಡ್ರೆ ಸಾಧ್ಯ ಇಲ್ಲ, ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯವನ್ನ ಪಡ್ಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ಆಗ್ಬೇಕು ಅಂತ ಅವರ ದೂರದೃಷ್ಟಿಯಾಗಿರುತ್ತೆ. ಇಂತ ಒಳ್ಳೆ ಆಲೋಚನೆ ಅಲ್ವಾ ಪವಿತ್ರ?
15: ಯಾಕೆಂದ್ರೆ ಡಿಗ್ರಿ ಮಾಡ್ಕೊಂಡು ಕೆಲವೊಂದು ಇದಕ್ಕೆ ಮಾತ್ರ ಹೋಗೋದಕ್ಕಿಂತ ಈ ತರ ತಾಂತ್ರಿಕ ಶಿಕ್ಷಣಕ್ಕೆ ಹೋದ್ರೆ ಬೇರೆ ಬೇರೆ ಕಡೆ ಜೀವನವನ್ನ ಕಟ್ಕೊಳ್ಬಹುದು ಅನ್ನೋ ಉದ್ದೇಶ ಮಾಡಿರ್ಬೋದು.
17: ಮತ್ತೆ ಬ್ಯಾಂಕಿಂಗ್, ಆರ್ಥಿಕ ಅಭಿವೃದ್ಧಿ ಅಲ್ಲೂ ಸಹ ಇದ್ ಮಾಡ್ತಾರೆ ಅವರೆಲ್ಲ. ಆರ್ಥಿಕ ಬೆಳವಣಿಗೆಗೆ ಅಲ್ಲಿ ಬೇಕಾಗಿರ್ತಕ್ಕಂತ ಸಂಸ್ಥೆಗಳನ್ನ ಬೆಳೆಸೋಕೆ ತುಂಬಾ ಪ್ರೋತ್ಸಾಹ ನೀಡಿ ಮತ್ತೆ ಕೈಗಾರಿಕೆ, ವ್ಯಾಪಾರ, ಉದ್ಯೋಗ ಈ ಒಂದು ಸೃಷ್ಟಿಯನ್ನ ಮಾಡಿ ಆರ್ಥಿಕ ಸುವ್ಯವಸ್ಥೆಯನ್ನು ಸಹ ಬಲಪಡಿಸ್ತಾರೆ.
15: ಹೌದು,
17: ಅದನ್ನೆಲ್ಲ ಸಹ ಅವ್ರು ತಿಳ್ಕೊಂಡಿರ್ತಾರೆ. ಕೇವಲ ಒಬ್ಬ ಇಂಜಿನಿಯರ್ ಆಗಿ ಅವ್ರು ಕೆಲಸ ಮಾಡೋದಿಲ್ಲ,
15: ದೃಷ್ಟಿಕೋನದಿಂದ ನೋಡಲ್ಲ ಅವರು ಅಂತ ಹೇಳಿ
17: ನೋಡೋದೇ ಇಲ್ಲ, ಅದಕ್ಕೆ ಅವ್ರಿಗೆ ಹರಿಕಾರ ಅಂತ ಕರೆಯೋದು. ಮತ್ತೆ ಮೈಸೂರು ಅಭಿವೃದ್ಧಿಯಲ್ಲಿ ರಸ್ತೆಗಳನ್ನ, ನೀರು, ವಿದ್ಯುತ್, ಕೈಗಾರಿಕೆ, ಶಿಕ್ಷಣದ ಅಭಿವೃದ್ಧಿ ಎಲ್ಲವನ್ನು ಸಹ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹ ಅವರು ಅಣೆಕಟ್ಟು ಕಟ್ಟಿದ ಇಂಜಿನಿಯರ್ ಅಂತ ನೋಡೋದಕ್ಕಿಂತ ಆಧುನಿಕ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಯೋಚನೆ ರೂಪಿಸತಕ್ಕಂಥವರು, ಆಡಳಿತಗಾರರು ಅಂತ ಹೇಳಬಹುದು.
15: ಅದಕ್ಕೆ ಇವರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರೀತಾರ ಅಂತ ಹೇಳಿ.
17: ಹಾ, ಮೈಸೂರಿನ ಶಿಲ್ಪಿ ಅಂತಾನೆ ಕರಿದ್ರು. ಮತ್ತೆ ಇವ್ರು ಇನ್ನೇನೇ ಮಾಡಿದ್ರು ಅಂದ್ರೆ, ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆ ಮಾಡಿದ ನಂತರ ಜನಗಳು ಕಷ್ಟದಲ್ಲಿದ್ದಾಗ ಅಭಿವೃದ್ಧಿ ಮತ್ತೆ ಅದರ ಪುನರುಜ್ಜೀವನಕ್ಕೋಸ್ಕರ ಇವರು ತುಂಬಾ ಶ್ರಮ ಪಡ್ತಾರೆ. ಅವ್ರಿಗೆ ಕೊಡ್ತಕ್ಕಂತ ನಿಗದಿಪಡಿಸಿರ್ತಕ್ಕಂತ ಗೌರವವನ್ನು ಸಹ ಅವ್ರು ಸ್ವೀಕರಿಸೋದಿಲ್ಲ.
15: ಸ್ವೀಕರಿಸಲ್ಲ
17: ಅದನ್ನ ವೃತ್ತಿಪರ ತರಬೇತಿ ಸಂಸ್ಥೆ ಸ್ಥಾಪನೆಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂತಹ ಒಂದು ತ್ಯಾಗಮಯಿ ಸಹ ಅವರು ಆಗಿದ್ರು ಅಂತ ಹೇಳ್ಬೋದು. ಇದೇ ಒಂದು ವಿಷಯವನ್ನ ಇಟ್ಕೊಂಡು ಈಗಿನ ತಂತ್ರಜ್ಞಾನದ ಇಂಜಿನಿಯರ್ಗಳು ಸಹ ಒಳ್ಳೆಯ ಕೆಲಸಗಳನ್ನ ಮಾಡಿ ಹಾಗೆ ಸಹ ಒಳ್ಳೆಯ ಹೆಸರನ್ನ ಪಡೀಲಿ. ಇವರಿಗೆ ಭಾರತ ರತ್ನ ಅಂತೇಳಿ 1955 ಬಂತು ಅವ್ರ ಜನ್ಮ ದಿನನ, ಇಂಜಿನಿಯರ್ಗಳ ದಿನ ಅಂತೇಳಿ ಹೇಳ್ತಾರೆ. ಈಗಿನ ಇಂಜಿನಿಯರ್ಗಳಿಗೆಲ್ಲ ಸಹ
15: ಧನ್ಯವಾದಗಳು ಮೇಡಮ್, ಕರೆ ಮಾಡಿದ್ದೆ. ಶಿವಮೊಗ್ಗದಿಂದ ಇಂದಿರಾ ಪ್ರಕಾಶ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು, ಅವ್ರ ಸಾಧನೆಗಳು ಹೇಳ್ತಾ ಹೋದ್ರೆ ಎಷ್ಟೊಂದು ವಿಚಾರಗಳನ್ನ ತಿಳಿಯೋಕೆ ಸಾಧ್ಯ ಆಗುತ್ತೆ. ಹಾಗೆ ಅವರು ಪ್ರತಿಯೊಬ್ಬರಿಗೂ ಕೂಡ ಎಷ್ಟೊಂದು ವಿಚಾರಗಳನ್ನ ಅಂದ್ರೆ ಉಪಯೋಗ ಆಗುವಂತಹ ಒಂದು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
18: ಹಲೋ
15: ಸರ್, ನಮಸ್ತೆ. ನಮಸ್ತೆ
18: ಮೇಡಮ್, ನನ್ನ ಹೆಸರು ಗೋವಿಂದ ಅಂತ ಹೇಳಿ.
15: ಹಾ ಸರ್ ಗೋವಿಂದ ಸರ್, ಹೇಗಿದ್ದೀರಾ?
18: ನಾನ್ ಸೂಪರ್ ಮೇಡಮ್, ಹುಡ್ತಾನೆ ಸೂಪರ್. ಇವತ್ತು ನಾನ್ ನಿಮಗ್ ಕಾಲ್ ಮಾಡಕ್ಕೆ, ನಿಮ್ಮ ಇಂಜಿನಿಯರ್ ಡೇ ಅಂತ ಹೇಳಿ ಈ ದೇಶ ಕಂಡ ಅಥವಾ ನಮ್ಮ ರಾಜ್ಯ ಕಂಡ ಒಬ್ಬ ದೊಡ್ಡ ಮೇರು ವ್ಯಕ್ತಿನ ನೀವು ಪರಿಚಯ ಮಾಡ್ತಾ ಇದ್ರಿ. ಇಟ್ಸ್ ರಿಯಲಿ ವಂಡರ್ಫುಲ್ ಮೇಡಮ್, ವೆರಿ ನೈಸ್. ಯಾಕೆಂದ್ರೆ ಇವ್ರದ್ದು ವರ್ಷಕ್ಕೊಮ್ಮೆ ಮಾತ್ರ ನಾವು ನೆನ್ಪು
15: ಮಾಡ್ಕೊಳ್ಳಂಗಾಗಿದೆ. ಹೌದು,
18: ಈ ವ್ಯಕ್ತಿ ಯಾವ ರೀತಿ ಮೇಡಮ್, ಅವರೊಬ್ರು ನಾವು ಸಣ್ಣವ್ರಿರ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಏನ್ ಬಿಟ್ಟಿದ್ರು ಅಂದ್ರೆ, ವಿಶ್ವೇಶ್ವರಯ್ಯ ಅವರು ತೀರ್ಕೊಂಡ್ರು, ಆದ್ರೆ ಅವರ ಮೆದುಳನ್ನ ಇಂಗ್ಲೆಂಡ್ ಅವ್ರು ಎತ್ಕೊಂಡು ಹೋಗುವಂತ ಸುದ್ದಿ ಹಬ್ಬಿಸಿದ್ರು. ರಿಯಲಿ ಮೇಡಮ್, ನಾವೆಲ್ಲ ಮಿಡಲ್ ಸ್ಕೂಲ್ ಇದ್ದಾಗ ಈ ರೀತಿ ಅವ್ನು ಚಾಲ್ತಿ ಬಿಟ್ಟಿದ್ರು. ಯಾಕೆಂದ್ರೆ ಇಂಥ ವ್ಯಕ್ತಿ ಮತ್ತಿನ್ ಬರಕ್ ಸಾಧ್ಯನೇ ಇಲ್ಲ ಮೇಡಮ್,
15: ಅಷ್ಟೊಂದು ಬುದ್ಧಿವಂತರಾಗಿದ್ರು
18: ಮೇಡಮ್. ಅವ್ರು ನೋಡಿ, ಒಂದ್ ದಿವಸ ಬ್ಯಾಂಕ್ ಗೆ ಬಂದು ಒಂದ್ ಸಾಲನ ಏನೋ ಬೇಕಿರುತ್ತೆ, ಕ್ಯೂ ನಲ್ಲಿ ವೇಟ್ ಮಾಡ್ತಾರೆ.
15: ಸರಳತೆ ಅಂತ ಹೇಳಿ,
18: ಅವ್ರದೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈಸ್ ದ ಫೌಂಡರ್ ಆಕ್ಚುಲಿ. ಅದಕ್ಕೆ ಅವರ ಸಾಲಕ್ಕೆ ಒಬ್ಬ ಜಾಮೀನು ಬೇಕು ಅಂತ ಹೇಳಿದಾಗ ಅದನ್ನ ಕರ್ಕೊಂಡು ಬಂದು ಅದನ್ನ ಅಪ್ಡೇಟ್ ಮಾಡಿರೋ ವ್ಯಕ್ತಿ ಮೇಡಮ್ ಅವರು. ಸಚ್ ಅ ಗ್ರೇಟ್ ಪರ್ಸನಾಲಿಟಿ, ತುಂಬಾ ಮಹಾನ್ ವ್ಯಕ್ತಿ ಮೇಡಮ್, ಶಬ್ದಗಳೇ ಸಾಲಲ್ಲ ಅವರನ್ನ ವರ್ಣಿಸ್ಲಿಕ್ಕೆ. ಬಟ್ ರೇಡಿಯೋಯಿಂದ ನೀವುಗಳು ಮೇಡಮ್ ಪವಿತ್ರ ದಿನೇಶ್ ಅವರು ಒಂದು ಸುಂದರವಾದ ಕಾನ್ಸೆಪ್ಟ್ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ತಾ ಇದ್ರಿ. ಬಟ್ ಟ್ರಾಜಿಡಿ ಏನ್ ಗೊತ್ತಾ, ನೀವ್ ನಾಳೆ ಇದು ಯಾರಿಗ್ ತಲುಪ್ಬೇಕು ಮೇಡಮ್? ನಿಮ್ಮ ರೇಡಿಯೋದಿಂದ ಈಗಿನ ಯುವ ಜನಾಂಗಕ್ಕೆ ತಲುಪ್ಬೇಕು. ವಿಶ್ವೇಶ್ವರಯ್ಯ ಯಾರು ಅಂದ್ರೆ ಅವ್ರಿಗೆ ಕೇಳಕ್ ಟೈಮ್ ಇರ್ಬೇಕಲ್ಲ ಮೇಡಮ್, ರಿಯಲಿ ಮೇಡಮ್, ಇದು ಮಕ್ಕಳಿಗೆ ತಲುಪ್ಲೇಬೇಕು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ವಿಶ್ವೇಶ್ವರಯ್ಯ ಯಾರು ಅಂದ್ರೆ ಯಾರು ಅಂತ ಹೇಳ್ತಾರೆ, ದ ನೋಬಡಿ ನೋಸ್. ಈ ಎಜುಕೇಶನ್ ಸಿಸ್ಟಮ್ ಅಲ್ಲಾಗ್ಲಿ, ಕಾಲೇಜು ಮಕ್ಕಳಿಗೆ ಈ ಕಾರ್ಯಕ್ರಮ ನಿಮ್ಮ ರೇಡಿಯೋ ಮೂಲಕ ಮಾಡಿದ್ರೆ ನಿಜವಾಗ್ಲೂ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು, ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್ ಮೇಡಮ್.
15: ಪ್ರತಿದಿನ ಅವರನ್ನ ನೆನಪು ಮಾಡ್ಕೋಬೇಕು, ಅವ್ರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರಿಗೆ ತಲುಪಬೇಕು ಅಂತ ನೀವು
18: ಹೇಳಿ. ಹಿಂದೆ ಯಾರೋ ಒಬ್ರು ಮೇಡಮ್ ಮಾತಾಡಿದ್ರು ನೋಡಿ, ಬಹಳ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ಶಿ ಹಸ್ ಕವರ್ಡ್ ಎವ್ರಿಥಿಂಗ್, ನಾನು ಕೇಳ್ತಾನೆ ಇದ್ದೆ ಅವ್ರ ಮಾತನ್ನ. ಅವ್ರು ಪೂರ್ತಿ ವಿಶ್ವೇಶ್ವರ ಜೀವನ ಚರಿತ್ರನೇ ಪ್ರೆಸೆಂಟ್ ಮಾಡ್ಬಿಟ್ರು. ರಿಯಲಿ, ಭದ್ರಾವತಿ ಇರ್ಬೋದು, ಮೈಸೂರು ಇರ್ಬೋದು, ದೇಶ ಇರ್ಬೋದು, ಏನ್ ಮೇಡಮ್ ಅವರು, ರಿಯಲಿ ಅವ್ರಿಗೆ ನಂದೊಂದು ನಮಸ್ಕಾರ ಹೇಳಿ ಮೇಡಮ್. ಅಮೇಜಿಂಗ್ ಇದನ್ನ ಕೊಟ್ರು ಅವರು, ಏನು ಸಬ್ಸ್ಟೆನ್ಸ್ ಕೊಟ್ರು ಈ ಕಾರ್ಯಕ್ರಮಕ್ಕೆ. ನಿಮಗೂ ಅಷ್ಟೇ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.
15: ಥ್ಯಾಂಕ್
18: ಯು ಮೇಡಮ್, ಥ್ಯಾಂಕ್ ಯು.
15: ಜನಾರ್ದನ್ ಪೈಸರ್ ಅವ್ರು ಕರೆ ಮಾಡಿ, ಅವ್ರು ಕೂಡ ಹೇಳ್ತೀನಿ ಅಂದ್ರೆ, ಈ ರೀತಿಯ ಸಾಧನೆ ಮಾಡಿದವರು, ಎಷ್ಟೊಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಜನ್ಮದಿನವನ್ನು ಪ್ರತಿ ವರ್ಷ ಒಮ್ಮೆ ಆಚರಿಸೋಕ್ಕಿಂತ ಪ್ರತಿದಿನ ಕೂಡ ಅವರನ್ನು ನೆನಪು ಮಾಡ್ಕೋಬೇಕು. ಅವ್ರು ಮಾಡಿದಂತಹ ಸಾಧನೆ ಇರ್ಬೋದು, ಪ್ರತಿಯೊಂದು ಕ್ಷೇತ್ರವು. ನಾವು ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಲಕ್ಷಾಂತರ ಜನ ಸಾಹಿತ್ಯವನ್ನು ವ್ಯಕ್ತಪಡಿಸೋಕ್ಕಿರ್ಬೋದು, ಅಥವಾ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಗಿರ್ಬೋದು ಸಾಹಿತ್ಯದ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಈ ಸಾಹಿತ್ಯ ಪರಿಷತ್ತನ್ನು ತೆರೆದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ನಾನು ಅವಾಗ ಹೇಳ್ತಾ ಇದ್ದೆ ಹೆಣ್ಣು ಮಕ್ಕಳ ಶಿಕ್ಷಣದ ಕುರಿತು ಅಂಥೇಳಿ, ಹೆಣ್ಮಕ್ಳ ಶಿಕ್ಷಣವನ್ನು ಸಾರ್ವತ್ರಿಕವಾಗಿ ಗೊಳಿಸಬೇಕು ಅಂತ ಹೇಳಿ ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ಬೋದು. ಹಾಗೆ ಮೈಸೂರು ಬ್ಯಾಂಕನ ಸ್ಥಾಪನೆಯನ್ನು ಮಾಡಿದರು, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು, ಮೈಸೂರು ಸ್ಯಾಂಡಲ್ ಸೋಪು ನಾವೇನು ಈಗ ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸ್ತೀವಿ ಅದರ ಕಾರ್ಖಾನೆಯನ್ನು ಸ್ಥಾಪನೆಯನ್ನು ಮಾಡಿದರು. ಹೀಗೆ ಅವರ ಸಾಧನೆಗಳು ಸಾಕಷ್ಟು ಇದೆ, ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
18: ನನ್ನ ಹೆಸರು ಗೋವಿಂದ ಮೇಡಮ್.
15: ಓಕೆ ಸರ್. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನಾವು ನೆನ್ಪು ಮಾಡ್ಕೊಂಡು ಪ್ರತಿದಿನ ಅವ್ರನ್ನ ನೆನ್ಪು ಮಾಡ್ಕೊಂಡ್ರೆ ಅವರ ಸಾಧನೆಗಳು ಇಂದಿನ ಯುವ ಜನತೆ ಕೂಡ ಒಂದು ದಾರಿದೀಪ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
19: ಹಲೋ, ನಮಸ್ತೆ ಮೇಡಮ್.
15: ನಮಸ್ತೆ ಶಿವಶರಣ ಸರ್. ಸರ್ ಆರಾಮಾಗಿದ್ದೀವ್ರಿ, ನೀವ್ ಆರಾಮಿದ್ದೀರಾ?
19: ನಾವು ಆರಾಮದಿ ನೋಡ್ರಿ ಮೇಡಮ್. ಇವತ್ತೊಂದು ಒಳ್ಳೆ ನಮಗ ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ವಿಶ್ವೇಶ್ವರಯ್ಯ ಅಂತ ಬಹಳ ಒಂದು ನಮ್ಮ ಹೆಮ್ಮೆಯಿಂದ ಹೇಳ್ಕೋಬೇಕು ಮೇಡಮ್.
15: ಹೆಮ್ಮೆಯಿಂದ ಹೇಳ್ಬೇಕು. ಹೌದು
19: ಅಲ್ಲ ರೀ, ನಮ್ ಇಂದ್ರ ಪ್ರಕಾಶ್ ಮೇಡಮ್ ಅವ್ರು ಹೇಳಿದ್ರು ಅದ್ರ ಬಗ್ಗೆ ನಾವು ಮುಂದೆ ಹೇಳುವಂತ ತಾಕತ್ತೆ ನಮ್ಗೆ ಯಾರಿಗೂ ಇಲ್ಲ ಮೇಡಮ್. ಇನ್ ಮೇಲೆ ಆ ರೀತಿ ಹೇಳ್ಬಿಟ್ರು ಅವ್ರು ಇವಾಗ ನಮಗೆ
15: ಎಷ್ಟು ವಿಚಾರಗಳನ್ನ ತಿಳಿಸಿ.
19: ಯಾಕದ್ ಕೇಳಿದ್ರೆ ಅವರೊಂದು ಈಗ ಏನ್ ಹೇಳಿದ್ರಲ್ರಿ, ಅವರು ದಿನಾನು ನಾವು ಮಾಡ್ಬೇಕಂತ ಹೇಳ್ತಾರ್ರಿ ಅವ್ರ ಅದ್ರ ಅವ್ರದ್ದು
15: ಪ್ರತಿದಿನ ಅವ್ರು ನೆನ್ಪ್ ಮಾಡ್ಕೋಬೇಕು ಅಂತ ಹೇಳಿ
19: ದಿನ ಅಂದಾಗ ಮಾತ್ರ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಬರುವಂದ್ರೆ ಸಂದೇಹ ಇಲ್ಲ ಮೇಡಮ್. ಅದರಲ್ಲಿ
15: ಈ ತರ ಸಾಧಕರು ನಾವು ಎಲ್ಲೋ ವರ್ಷದಲ್ಲಿ ಒಂದ್ಸರಿ ನೆನ್ಪ್ ಮಾಡಿ ಕೈ ಬಿಡೋದಲ್ಲ ಅಂತ ಹೇಳಿ.
19: ಅಲ್ಲ ಮೇಡಮ್, ಒಂದ್ ವರ್ಷ ದಿನಾಲು ನೆನಪಾಗ್ಬೇಕು ಮೇಡಮ್ ನಮಗ. ಅವ್ರು ದಿನಾಲು ಅವ್ರು ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ಬೇಕು ನಾವು. ಅಂತ ಒಂದು ವ್ಯಕ್ತಿತ್ವ ಇಂಜಿನಿಯರ್ ಅಂದ್ರೆ ಮೇಡಮ್ ಅವ್ರ ಒಂದು ರೇಲೇ ಹೋಗಿತ್ತ ಮೇಡಮ್. ರೇಲೇ ಹೋಗೋ ಟೈಮ್ನಾಗ ಇನ್ನೂ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಇರ್ತದ ಮೇಡಮ್ ಬ್ರಿಡ್ಜ್. ಅದು
15: ಬ್ರಿಡ್ಜ್
19: ಆ ಬ್ರಿಡ್ಜ್ ಹೇಳಿದ್ರತ್ತ ಅವ್ರು ಡ್ರೈವರ್ ತರಬಿ ಬ್ರಿಡ್ಜ್ ಬೀಳ್ತೈತೋ ಮತ್ತ ತರಬ ಗಾಡಿ ಅಂದ್ರ
15: ನಿಲ್ಸು ಅಂತ ಹೇಳಿ. ಎಷ್ಟು ಟ್ಯಾಲೆಂಟ್ ಇದೆ ಅಂತ ಯೋಚನೆ ಮಾಡಿ.
19: ಏ ನೀನ್ ದೊಡ್ಡ ಶಾಣೆ ಅಂದತ್ತ ಅವ್ ಡ್ರೈವರ್. ನಾ ಶಾಣೆ ಇರ್ಲಿ ಹುತ್ತ ಇರ್ಲಿಪ್ಪ, ನಿನ್ ಮಷಿನ್ ಅಂತ ತಗೊಂಡ್ ಹೋಗ್ಬಿಡ್ರಿ ನಾವ್ ಹಾಸ್ಕೊಂಡ್ರ ಮುಂದಿನ ಮಷಿನ್ ತಗೊಂಡ್ ಹಾಸ್ಕೊಂಡ್ರ ಮೇಡಮ್ ಹಿಂದ್ ಬೆಳ್ಕೊತ್ ಬೆನ್ ಹಚ್ಚತ್ ಮೇಡಮ್ ಬ್ರಿಡ್ಜ್ನ
15: ಬ್ರಿಡ್ಜ್.
19: ಮತ್ತ ಅವ್ರ ಎಂತ ಸಾಧನೆ ಮಾಡಿದ್ರು ಮೇಡಮ್ ಅವ್ರ ಅದನ್ನ.
15: ಹೌದು ಹೌದು.
19: ಗೊತ್ತಿಲ್ಲೇನೋ ಅಮೆರಿಕಾದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದಾರಂತೆ
15: ಹೇಳ್ತಾರೆ.
19: ಆ ಬ್ರಿಡ್ಜ್ ಇಂಡಿಯಾ ಅಂತೇಳಿ ಒಂದು ಹೆಸರು ಬರ್ಬೇಕು ಮೇಡಮ್. ಅದ ಕಾಮನ್ ಬ್ರಿಡ್ಜ್ ಇಂಡಿಯಾ ಅಂತೇಳಿ ಹೆಸರು ಬರುತ್ತಂತೆ. ಅದ್ ಒಂದು ಕಲ್ಲು ತೆಗೆದ್ರೆ ಇಡೀ 50 ಕಿಲೋಮೀಟರ್ ಬ್ರಿಡ್ಜ್ ಬೀಳ್ತದ ಮೇಡಮ್. ಅದು
15: ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿ ಯೋಚನೆ
19: ಮಾಡಿ. ಮತ್ತ ಅವ್ರನ್ನ ನಾವ್ ಯಾಕೆ ನೆನ್ಸೋಬಾರ್ದು ಮೇಡಮ್? ಯಾವತ್ತು
15: ಡೈಲಿ
19: ಪ್ರತಿನಿತ್ಯ ನಮಗೊಂದು ದೊಡ್ಡ ಒಂದು ಕೊಡುಗೆ ಕೊಟ್ಟು ಹೋಗಿದ್ರು ಮೇಡಮ್ ನಮ್ಮ ಕರ್ನಾಟಕಕ್ಕೆ. ಅವರು
15: ಕರ್ನಾಟಕಕ್ಕೆ
19: ಹೌದೌದ್ರಿ ಮೇಡಮ್. ಅದಕ್ಕೆ ಹೇಳಿದ್ನಲ್ಲ ನಾನು, ನಮ್ಮ ಶಿವಮೊಗ್ಗದವ್ರು ಇಂದ್ರ ಪ್ರಕಾಶ್ ಮೇಡಮ್ ಅವ್ರು ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲಿ ಯಾವ್ದು ಒಟ್ಟು ಇದನ್ನು ತಪ್ಪಿಲ್ಲ ಮೇಡಮ್. ಅದ್ರಲ್ಲಿ ಅವ್ರು ಹೇಳಿದ
15: ಎಲ್ಲ ವಿಚಾರವನ್ನ ಸಮಗ್ರ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಅವರು.
19: ಸಮಗ್ರ ವಿಚಾರ ತಿಳಿಸ್ಕೊಟ್ರು ಅದಕ್ಕೆ ಹೇಳಿದ್ ಮೇಡಮ್. ನಾವ್ ಏನು ಹೇಳುದು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ನಾ ಹೇಳ್ಬಿಟ್ಟೆ ಮೇಡಮ್.
15: ಹೌದು ಸರ್,
19: ಎಲ್ಲ ಅವರನ್ನು ಹೇಳಿದ್ರು ಮೇಡಮ್. ಇವತ್ತು ಹೇಳಕ್ ನಾನು ಇಷ್ಟಪಡ್ತೀನಿ ನೋಡ್ರಿ ಮೇಡಮ್.
15: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
19: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
15: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಹಾಗೆ ಇವತ್ತು ಇಂಜಿನಿಯರ್ಸ್ ದಿನ ಇರೋದ್ರಿಂದ, ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಇರೋದ್ರಿಂದ ಎಲ್ಲರೂ ಕೂಡ ಅವರ ಸಾಧನೆಗಳ ಕುರಿತು ಮಾತಾಡ್ತಾ ಇದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849 4 6 7 9 8.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
21: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
22: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
21: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
23: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
0: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
23: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
0: ಕೋರ್ಸ್ ಮುಗಿದ ತಕ್ಷಣ ಕೈ ತುಂಬಾ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
23: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
0: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288.

0: ಭಾರತರತ್ನ ಪ್ರಶಸ್ತಿ ಪಡೆದಂಥ ಇಂಜಿ ವಿಶ್ವೇಶ್ವರಯ್ಯನವರ ಕುರಿತು ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ಅವರ ಸಾಧನೆಗಳನ್ನು ಹೇಳ್ತಾ ಇದ್ರು. ಅವರು ಸಾಕಷ್ಟು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಕೇವಲ ಶಿಕ್ಷಣ ಕ್ಷೇತ್ರಕ್ಕಷ್ಟೇ ಅಲ್ಲದೆ ಎಲ್ಲ ಕ್ಷೇತ್ರದಲ್ಲಿಯೂ, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಹಾಗೆ ಶೈಕ್ಷಣಿಕವಾಗಿ ಇವೆಲ್ಲ ಕ್ಷೇತ್ರಗಳಿಗೂ ಕೂಡ ತಾವು ಸಾಧನೆಯನ್ನು ಮಾಡಿದ್ದಾರೆ, ಕೊಡುಗೆಯನ್ನು ನೀಡಿದರ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಮುಂದೆ ಇವರು KRS ಕೃಷ್ಣರಾಜ ಸಾಗರ ನದಿಗೆ ಅಣೆಕಟ್ಟನ್ನು ಕಟ್ತಾರೆ, ಜಲಾಶಯಕ್ಕೆ. ಇದು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಜಲಾಶಯ ಆಗಿದೆಯಂತೆ. ಅಷ್ಟು ದೊಡ್ಡ ಜಲಾಶಯವನ್ನು ಕಟ್ಟು ಅಂದರೆ ಅಣೆಕಟ್ಟನ್ನು ಕಟ್ಟುವ ಮೂಲಕ ಲಕ್ಷಾಂತರ ಜನರಿಗೆ ಒಂದು ಜೀವನಕ್ಕೆ ಆಧಾರವಾಗಿತ್ತಂತೆ ಈ KRSಗೆ ಕಟ್ಟಿದಂಥ ಅಣೆಕಟ್ಟು. ಇದರ ಜೊತೆಗೆ ಸಾಕಷ್ಟು ಬೆಂಗಳೂರು ಯೂನಿವರ್ಸಿಟಿ ತಾಂತ್ರಿಕ ಶಿಕ್ಷಣ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜನ್ನು ಓಪನ್ ಮಾಡ್ತಾರೆ, ಹಾಗೆ ಮೈಸೂರು ಬ್ಯಾಂಕ್ನ ಸ್ಥಾಪನೆಯನ್ನು ಮಾಡ್ತಾರೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಹೀಗೆ ಸಾಕಷ್ಟು ಸಾಧನೆಯನ್ನು ಮಾಡ್ತಾರೆ. ಜೊತೆಗೆ ಮೈಸೂರಿನ ದಿವಾನರಾಗಿ 9ನೇ ದಿವಾನರಾಗಿ ಅಲ್ಲಿ ಕೂಡ 19ನೇ ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆ ಸೇರಿ ಅವ್ರ ಜೊತೆ ದಿವಾನರಾದಾಗ ಸಾಕಷ್ಟು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ ಒಂದೇ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲಿಯೂ. ಹಾಗಾಗಿ ಇವರೆಲ್ಲ ಮೋನಿಕಾ ಮೇಡಮ್ ಅವರೆಲ್ಲ ಹೇಳಿದಾಗೆ, ನಾವು ಕೂಡ ಚಿಕ್ಕವರಿದ್ದಾಗ ಯಾರಾದರೂ ಒಂದು ಸ್ವಲ್ಪ ತುಂಬ ಶಾರ್ಪ್ ಇದ್ದಾರೆ ಅಂತ ಹೇಳಿದ್ರೆ, ಓ ಇವ್ರ ತಲೆನ ವಿಶ್ವೇಶ್ವರಯ್ಯನವ್ರ ತಲೆ ಇದ್ದಷ್ಟು ಶಾರ್ಪ್ ಇದೆ ಅಂಥೇಳಿ ಸುಮ್ಮನೆ ಮಾತಿಗೆ ಹೇಳ್ತಾ ಇದ್ರು. ಅಂದರೆ ಅಷ್ಟು ಬ್ರಿಲಿಯಂಟ್ ಆಗಿದ್ದರು, ಅಷ್ಟೊಂದು ಶಾರ್ಪ್ ಆಗಿದ್ದರು ಅಂತಲೇ ಹೇಳ್ಬೋದು. ಅವರ ಜನ್ಮದಿನವನ್ನು ಇಂಜಿನಿಯರ್ಸ್ ದಿನ ಅಂಥೇಳಿ ಆಚರಿಸ್ತಾರೆ ಪ್ರತಿ ವರ್ಷ ಕೂಡ. ಜೊತೆಗೆ ಅವ್ರು ಮಾಡಿದಂಥ ಸಾಧನೆಗಳು ಕೇವಲ ಒಂದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ನೆನಪು ಮಾಡ್ಕೊಡೋದಲ್ಲ, ಪ್ರತಿದಿನ ಅಂಥವರ ಜೀವನ ಚರಿತ್ರೆನ ಇಂದಿನ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಎಲ್ಲರೂ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ
0: ಶುಭ ಮೇಡಮ್, ನಮಸ್ತೆ.
1: ನಮಸ್ತೆ, ಗುಡ್ ಈವ್ನಿಂಗ್.
0: ಆಯ್ತು ಮೇಡಮ್, ನಿಮ್ದಾಯ್ತಾ? ಬನ್ನಿ ಬನ್ನಿ, ಹಾಗಾದ್ರೆ 6 ಗಂಟೆ
1: ನಂತರ ಚಕ್ಲಿ ತರ್ತೀನಿ, ಕಾಫಿ ಮಾಡಿ.
0: ಖಂಡಿತ ಬನ್ನಿ, ಆದ್ರೆ 6 ಗಂಟೆ ನಂತರ ಕಾಫಿ ಸಿಗತ್ತಾಗಾದ್ರೆ.
1: ಯಾವಾಗಾದ್ರೂ ಆಗ್ಲಿ, ಇವತ್ತು ಹ್ಯಾಪಿ ಇಂಜಿನಿಯರ್ಸ್ ಡೇ.
0: ಹೌದು ಮೇಡಮ್, ಇವತ್ತು ಸರ್ ಅವನ್ನೆಲ್ಲ ನೆನ್ಪ್ ಮಾಡ್ಕೊಳ್ಳೋ ದಿನ.
1: ನನ್ ಮನೆಯಲ್ಲಿ ಸೇಮ್, ಇಬ್ರು ಸಿವಿಲ್ ಇಂಜಿನಿಯರ್.
0: ಇಂಜಿನಿಯರ್ ದಿನದ ಶುಭಾಶಯ ತಿಳಿಸಿ ಹಾಗಾದ್ರೆ
1: ಅವ್ರಿಗೆ. ಬೆಳಗ್ಗೆನೆ ನಾನು ಸ್ಟೇಟಸ್ ಯಾಕಾಗೋಯ್ತಾ ಅಲ್ಲೇ ಅವ್ರದನ್ನೇ ಹಾಕ್ತೇನೆ ನಾನು.
0: ಎಷ್ಟು ಖುಷಿ ಆಗುತ್ತೆ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ನಮ್ಮನೆಲ್ಲೂ ಇದಾರೆ ಅಂತ ಹೇಳೋದಕ್ಕೆ.
1: ಹೌದು, ನಮ್ ಈ ಎಲ್ಲಾರ ಮನೆಯಲ್ಲೂ ಸಾಮಾನ್ಯವಾಗಿದೆ. ಆದ್ರೂ ನಮ್ಮ ಹಳೆ ಅಂದ್ರೆ ಈಗೆಲ್ಲ ರಿಟೈರ್ಮೆಂಟ್ ಆಗಿರೋ ಏಜ್ ಅಲ್ಲೂ ತುಂಬಾ ಎಲ್ಲರೂ ನಮ್ ಸಾಮಾನ್ಯ ಎಲ್ಲರೂ ಇಂಜಿನಿಯರ್ಸ್ ಇದಾರೆ.
0: ಹಾಗಂತೇಳಿ ನೀವು ಈ ತರ ಹೇಳ್ಬಿಟ್ರೆ ಬೇಜಾರಾಗ್ಬಿಡುತ್ತ ಅವ್ರಿಗೆ.
1: ಅಲ್ಲ, ನಾನ್ ಹೇಳ್ತಿರೋದು
0: ನಮ್ಮನೆ ಮಕ್ಕಳಿಗೆ ಹೇಳಿದ್ ನಾನು.
1: ಅಲ್ಲ, ನಾನ್ ಹೇಳ್ತಿರೋದು ಈಗಿನ ಕಾಮನ್ ಎಲ್ಲಾರ ಮನೇಲಿ ಇಂಜಿನಿಯರ್ಸ್ ಇದಾರೆ. ಆದ್ರೆ ನಮ್ಮ ಮನೆಯಲ್ಲಿ ಸುಮಾರು ವರ್ಷ, ಈಗ ಹೆಚ್ಚು ಕಮ್ಮಿ ಒಂದು 40-50 ವರ್ಷದಿಂದ ಇಂಜಿನಿಯರ್ಸ್ ಅವರು ಕೂಡ ಇದಾರೆ. ಖುಷಿ ಆಗುತ್ತೆ, ಹಳಬ್ರು ಕೂಡ ಇದಾರೆ ಇವಾಗ್ಲೂ. ಈಗಿನ ಹೆಂಗರ್ ಅವರು ಇದಾರೆ, ಅದೊಂದು ದೊಡ್ಡ ಖುಷಿ ಆಗುತ್ತೆ. ಮೆಡಿಕಲ್ ಡಾಕ್ಟರ್ಗಳು ಜಾಸ್ತಿ ಇದಾರೆ, ಇಂಜಿನಿಯರ್ಸ್ ಜಾಸ್ತಿ ಇದಾರೆ ಅಂತ ಹೇಳ್ತಾರೆ ನಾನು.
0: ಈಗ ಎಲ್ಲರ ಮನೇಲಿ ಒಬ್ಬರು ಇಬ್ಬರು ಇಂಜಿನಿಯರ್ಸ್
1: ಈಗಿರ್ತಾರೆ, ನಮ್ದು ಹಳೆಯದ್ರಿಂದನು ಇದಾರೆ ಅಂತ ಹೇಳ್ತಾರೆ. ಹಂಗಾಗಿ ಹಳಬ್ರು ಕೂಡ ಈಗ ರಿಟೈರ್ಡ್ ಕೂಡ ಆಗಿದ್ರೆ ಅವರು ಸಿವಿಲ್ ಇಂಜಿನಿಯರ್. ಹಂಗ ಖುಷಿ ಆಗತ್ತೆ ಸರ್, ನೀವು ನೆನೆಸ್ಕೊಂಡ್ರೆ ಅವ್ರದ್ದು ಸಾಧನೆ ಇದನ್ನ ನಮ್ಮೆಲ್ಲರೂ ಅವ್ರದನ್ನ ಫಾಲೋ ಮಾಡ್ಬೇಕು, ಅನುಸರಿಸ್ಬೇಕು ಅಂತ ನಿಜವಾಗ್ಲೂ ಅವ್ರ ಬಗ್ಗೆ ಎಲ್ಲ ಹೇಳಕ್ ತುಂಬಾ ಖುಷಿ ಆಗತ್ತೆ. ಈಗ ಅವ್ರೆಲ್ಲ ತಿಳ್ಕೊಬೇಕು, ಇನ್ನೂ ಒಳ್ಳೊಳ್ಳೆ ಆಲೋಚನೆಗಳು ಮಾಡ್ಬೇಕು, ಅವ್ರದನ್ನ ಅನುಸರಿಸ್ಬೇಕು. ಸುಮ್ನೆ ಏನೋ ಬೇಕಾಬಿಟ್ಟಿ ಓದಿದೆ, ಏನೋ ಒಂದು ದುಡಿಬೇಕು ಅಂತ ಮಾಡಬಾರ್ದು. ಆನೆಸ್ಟ್ ಆಗಿ ಒಂದು ಏನೋ ಒಂದ್ ಕೆಲಸ ಕೊಟ್ರು ಅದು ಹೇಗ್ ಪರ್ಫೆಕ್ಟ್ ಇದೆ ಅನ್ನೋದೊಂದು ತಿಳ್ಕೊಂಡು ಮಾಡ್ಬೇಕು ಅಂತ ಇವತ್ತು ಕೇಳ್ಕೊತೀನಿ ಎಲ್ಲಾ ಮಕ್ಕಳು.
0: ಕೆಲಸ ಮಾಡೋದ್ಕಿಂತ ಅದರಿಂದ ಸಮಾಜಕ್ಕೆ ಏನಾದ್ರೂ ಉಪಯೋಗ ಇದೆಯಾ,
1: ಉಪಯೋಗ ಆಗತ್ತಾ, ಎಷ್ಟು ಉಪಯೋಗ ಆಗ್ಬೋದು ಅಂತ ಅದ್ರ ಬಗ್ಗೆ, ಅದೇ ಒಂದ್ ಏನೇ ಒಂದ್ ಕೆಲಸ ಮಾಡಿದ್ರೆ ಅದ್ ಹೇಗಿದೆ ಹೇಗೆ ಅಂತ ಎಲ್ಲದನ್ನು ತಿಳ್ಕೊಬೇಕು ಅವರು. ಸುಮ್ನೆ ಏನೋ ಒಂದ್ ಕಾಟಾಚಾರಕ್ ಮಾಡಬಾರ್ದು ಅಂತ ನಂದೊಂದು ಅನಿಸಿಕೆ ಅಷ್ಟೇ.
0: ಖಂಡಿತ
1: ಅವಾಗ ಮಾಡಿದ್ದೀನಿ, ಈಗ್ಲೂ ಮುಂದೆನೂ ಕೂಡ ಎಷ್ಟು ನೆನ್ಪಿಟ್ಕೊಳಂಗೆ ಇತಿಹಾಸನೇ ಬರ್ದ್ ಬಿಟ್ರು ಅವ್ರು.
0: ಇತಿಹಾಸನೇ ಬರ್ದ್ರು, ಎಷ್ಟು ವರ್ಷ ಅವ್ರನ್ನ ನೆನ್ಪ್ ಮಾಡ್ಕೊಳ್ತೀವಿ.
1: ಹಾ, ಎಷ್ಟು ಇತಿಹಾಸನೇ ಬರೆದ್ರು ಎಲ್ಲರೂ ಹೇಳ್ತಾ ಇದಾರೆ. ಈಗ ಕಾಲ್ ಮಾಡಿದವರಲ್ಲಿ ಇನ್ನ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಈಗಿನ ಮಕ್ಕಳು ಅವ್ರದ್ ಬಗ್ಗೆ ತಿಳ್ಕೊಂಡು ಅವ್ರದ್ದು ಅನುಸರಿಸ್ಬೇಕು ಅಂತ ಕೇಳ್ಕೊಂಡು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆ ಧನ್ಯವಾದಗಳು. ಹ್ಯಾಪಿ ಇಂಜಿನಿಯರ್ಸ್ ಡೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಶೋಭಾ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ, ವಿಶ್ವೇಶ್ವರಯ್ಯನವ್ರ ಬಗ್ಗೆ ಪ್ರತಿಯೊಬ್ರು ಹೇಳೋದು ಅವರ ಒಂದು ಕೊಡುಗೆಗಳು ಎಷ್ಟೊಂದು ಸಮಾಜ

ಇದೆ, ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂತೇಳಿ ಅಂತ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಸಾರ್ವಜನಿಕ ಗ್ರಂಥಾಲಯಗಳನ್ನು ಸ್ಥಾಪನೆಯನ್ನು ಮಾಡಿದ್ದು ಕೂಡ ಅವ್ರ ಕಾಲದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಜನರ ಜ್ಞಾನಾರ್ಜನೆಗಾಗಿ ಒಂದು ಸಾರ್ವಜನಿಕ ಗ್ರಂಥಾಲಯ ಇದ್ದರೆ ಅದರಿಂದ ಎಲ್ಲರೂ ಕೂಡ ಓದಲಿಕ್ಕೆ ಅವಕಾಶ ಸಿಗುತ್ತೆ ಅಂಥೇಳಿ ಅದನ್ನು ಓಪನ್ ಮಾಡಿದರು. ಈಗ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ನೋಡ್ತೀವಿ ಗ್ರಂಥಾಲಯಗಳನ್ನು ಓಪನ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳಿರುತ್ತೆ ಗ್ರಾಮಗಳಲ್ಲಿ, ಅಲ್ಲಿಯ ಸಾಕಷ್ಟು ಪುಸ್ತಕಗಳು ಸಿಗುತ್ತೆ. ಅಲ್ಲಿಯ ಸುತ್ತಮುತ್ತ ಇದ್ದವರು ಮೊದಲೆಲ್ಲ ದುಡ್ಡು ಕೊಟ್ಟು ಓದಬೇಕಿತ್ತು, ಆದರೆ ಈಗ ಆ ಗ್ರಂಥಾಲಯದ ಒಂದು ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಾವು ಫ್ರೀ ಇದ್ದಾಗ ಹೋಗಿ ಕೂತ್ಕೊಂಡು ಓದ್ಬೋದು. ಹಾಗಾಗಿ ಗ್ರಂಥಾಲಯವನ್ನು ತೆರೆದಂಥ ಒಂದು ಕ್ರೆಡಿಟ್ ಕೂಡ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಾಹಿತ್ಯ ಪರಿಷತ್ತಿನ ನಾನು ಅವಾಗ ಹೇಳಿದೆ, ಸಾಹಿತ್ಯ ಪರಿಷತ್ತಿನ ಮೂಲಕ ಸಾಕಷ್ಟು ಜನ ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಕನ್ನಡ ಸಾಹಿತ್ಯವನ್ನು ಉಳಿಸೋದಕ್ಕೆ, ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಅಂಥೇಳಿ ಶ್ರಮಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಭಾರತದ ಒಂದು ಶ್ರೇಷ್ಠ ಇಂಜಿನಿಯರ್ ಅಂತಲೇ ಕರಿಬೋದು ಇವರನ್ನ. ಇದ್ರ ಜೊತೆಗೆ ಹೈದರಾಬಾದ್ನ ಒಂದು ಪ್ರವಾಹ ತಡೆಯೋದಕ್ಕೆ ಅಂಥೇಳಿ ಅಲ್ಲಿಯ ನದಿಗೆ ಪ್ರವಾಹ ನಿಯಂತ್ರಣ ಒಂದು ಮಿಷನನ್ನು ಕಂಡುಹಿಡಿದು ಅದನ್ನು ಮಾಡ್ತಾರಂತಂದರೆ, ಪ್ರವಾಹದಿಂದ ಜನ ಸಾಕಷ್ಟು ಬೇಸತ್ತಿರ್ತಾರೆ. ಮೋಸಿ ಎನ್ನುವಂಥ ಒಂದು ನದಿಗೆ ಪ್ರವಾಹದಿಂದ ಜನರನ್ನ ರಕ್ಷಣೆಯನ್ನು ಮಾಡೋದಕ್ಕೆ ಅಂಥೇಳಿ ನೂತನ ಚರಂಡಿ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾರಂತೆ. ಅಲ್ಲೂ ಕೂಡ ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಅಣೆಕಟ್ಟುಗಳಲ್ಲಿ ನೀರು ತುಂಬಿ ಸುಮ್ಮನೆ ಹರಿತಿರೋದನ್ನು ತಡೆಗಟ್ಟೋದಕ್ಕೆ ಅಂಥೇಳಿ ಆಟೋಮೆಟಿಕ್ ಮಿಷಿನನ್ನು ಕಂಡುಹಿಡಿದು ತಂತ್ರಜ್ಞಾನವನ್ನು ಬಳಸ್ತಾರೆ. ಹೀಗೆ ಅವರ ಪ್ರತಿಯೊಂದು ಸಾಧನೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದು ವಿಶ್ವೇಶ್ವರಯ್ಯನವರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಯ ಕುರಿತು ಹಾಗೆ ಅವರ ಕುರಿತಾಗಿ ನೀವು ಕೂಡ ಮಾತಾಡ್ಬೋದು. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇದುವರೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ಮಾತಾಡ್ತಾ ಇದ್ವಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳ ಕುರಿತು ಸಾಕಷ್ಟು ಜನ ಕರೆ ಮಾಡಿ ಅವರ ಜೀವನದ ಕುರಿತು, ಹಾಗೆ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್. ಗುಡ್ ಆಫ್ಟರ್ನೂನ್.
0: ಗುಡ್ ಆಫ್ಟರ್ನೂನ್ ಸರ್. ಬ್ರಹ್ಮಾನಂದ.
1: ನಾನು ಬ್ರಹ್ಮಾನಂದ ಆನಡ, ವಿದ್ಯಾನಗರ, ಶಿವಮೊಗ್ಗ. ಹೇಳಿ ಮೇಡಮ್, ಇವತ್ತು ಟಾಪಿಕ್ ಏನು?
0: ಸರ್, ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಇರೋದ್ರಿಂದ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ.
1: ಹಾ ಮೇಡಮ್, ನಿಜವಾಗ್ಲೂ ಒಂದು ಸಂತೋಷದ ವಿಚಾರ. ನಮ್ಮ ಕರ್ನಾಟಕದವರೇ, ಮತ್ತೆ ಪ್ರಥಮವಾಗಿ ಕರ್ನಾಟಕಕ್ಕೆ ಭಾರತ ರತ್ನ ತಂದ್ಕೊಟ್ಟಂತ ಒಬ್ಬ ಉತ್ತಮ ವ್ಯಕ್ತಿ ಮೈಸೂರಿನವರು, ತುಂಬಾ ಮೇಧಾವಿಗಳು. ಇವತ್ತು ನಾವು ಹಲವಾರು ಬಯಲು ಪ್ರದೇಶಗಳಿಗೆಲ್ಲ ನೀರಾವರಿ, ಇದು ಹೊಲಗದ್ದೆಗಳಿಗೆ ನೀರಾವರಿ, ಕುಡಿಯಕ್ಕೆ ನೀರು ಇದೆ ಅಂದ್ರೆ ಇದಕ್ಕೆಲ್ಲ ಶಿಲ್ಪಿ ಅವರೇ ಮೇಡಮ್. ಅವರು ಕನ್ನಂಬಾಡಿ ಕಟ್ಟೆ ಡ್ಯಾಮ್ ಇರ್ಲಿ, ಹೊಸಪೇಟೆ ಡ್ಯಾಮ್ ಇರ್ಲಿ, ಭದ್ರಾ ಡ್ಯಾಮ್ ಇರ್ಲಿ, ಜೋಗ ಡ್ಯಾಮ್ ಇರ್ಲಿ, ಎಲ್ಲದಕ್ಕೂ ಒಂದು ಪ್ಲಾನ್ ಮಾಡಿಕೊಟ್ಟು ಅದನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಕ್ಕೆ ಇವತ್ತು ಸಾವಿರಾರು ಜನಗಳಿಗೆ, ಜಾನುವಾರುಗಳಿಗೆ, ಹೊಲಗದ್ದೆಗಳಿಗೆ ನೀರಾವರಿ ವ್ಯವಸ್ಥೆ ಆಗಿದೆ. ತುಂಬಾ ಸಂತೋಷದ ವಿಚಾರ ಮೇಡಮ್. ಅದ್ರ ಜೊತೆಗೆ ಅವರು ಒಬ್ಬ ಒಳ್ಳೆ ಇಂಜಿನಿಯರ್ ಕೂಡ ಆಗಿದ್ರು. ಅನೇಕ ಕಟ್ಟಡಗಳಿಗೆ ಅವರು ರೂಪುರೇಷೆಗಳನ್ನ ರೂಪಿಸ್ಕೊಟ್ಟು, ನಕ್ಷೆಗಳನ್ನ ರೂಪಿಸ್ಕೊಟ್ಟು, ಒಳ್ಳೊಳ್ಳೆ ಹಳೆ ಕಟ್ಟಡಗಳು ಏನಿದಾವೆ ಅವೆಲ್ಲವೂ ಇವತ್ತಿಗೂ ಗಟ್ಟಿಯಾಗಿ ಉಳಿದಿದಾವೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಅವರು ಒಂದ್ ರೀತಿಯಲ್ಲಿ ನಮ್ಮ ಭಾರತದ ಆಧುನಿಕ ಶಿಲ್ಪಿ. ಆಗಿನ ಕಾಲದಲ್ಲಿ ಇಷ್ಟು ಟೆಕ್ನಾಲಜಿ ಆಗ್ಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗ್ಲಿ, ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ಸ್ ಆಗ್ಲಿ ಏನು ಇರ್ಲಿಲ್ಲ. ಎಲ್ಲ ಕೈಯಲ್ಲೇ ಬರೆದು ರೆಡಿ ಮಾಡ್ಬೇಕಿತ್ತು. ಮತ್ತೆ ಅವರು ಡೈರೆಕ್ಟ್ ಆಗಿ ಅವ್ರ ತಲೆಯನ್ನ ಓಡಿಸಿ ಅವರು ಪ್ಲಾನ್ ಗಳನ್ನ ಮಾಡ್ಬೇಕಿತ್ತು. ಆ ಕಾಲದಲ್ಲೇ ಚೆನ್ನಾಗಿ ಒಳ್ಳೊಳ್ಳೆ ಚಾನೆಲ್ಗಳು, ಕಟ್ಟಡಗಳು ಇವೆಲ್ಲವನ್ನ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರು. ನಿಜವಾಗ್ಲೂ ನಮ್ಗೆ, ನಮ್ ಕರ್ನಾಟಕದವ್ರು ಆಗಿದ್ದರಿಂದ ನಮಗೆ ತುಂಬಾ ಹೆಮ್ಮೆ ಕೂಡ ಅನ್ಸುತ್ತೆ. ಮತ್ತೆ ಯಾವಾಗ್ಲೂ ಒಂದು ಹಾಡು ನೆನಪರುತ್ತೆ ನಮ್ಗೆ, ಇದ್ರ ಸಂಪತ್ತಿಗೆ ಸವಾಲ್ದು ಅನ್ಸುತ್ತೆ. ಆಗದೆ ಎಂದು ಕೈ ಕಟ್ಟಿ ಕುಳಿತರೆ ಕಾಸ, ಆಗದ ಕೆಲಸ ಮುಂದೆ ಮನ ಹೊಂದಿದ್ದರೆ ಮಾರ್ಗ ಉಡ್ತು ಕೆಚ್ಚದೆ ಇರಬೇಕಂತೆ ಅಂತ. ನಿಜವಾಗ್ಲು ಅವರು
0: ಬರ್ದಿರದಂತ.
1: ಹೌದು ಮೇಡಮ್, ಹೌದೌದು. ಅವರು ವಿಶ್ವೇಶ್ವರಯ್ಯ ಅಂತ ಹೆಸರು ಬಂದ್ಕೊಳ್ಳೆ ನಮಗ್ ನೆನಪಿ ಬರ್ತಕ್ಕಂಥದ್ದು ಈ ಹಾಡು ಯಾವಾಗ್ಲೂ. ಅದ್ರ ಜೊತೆಗೆ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಭದ್ರಾ ಡ್ಯಾಮ್ ಇದೆಯಲ್ಲ, ಅವರು ಎಷ್ಟು ತಲೆ ಓಡಿಸಿದ್ರು ಅಂದ್ರೆ ಭದ್ರಾ ಡ್ಯಾಮ್ ನ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಕಟ್ಟಿದ್ರು. ಅಂದ್ರೆ ಎರಡು ಗುಡ್ಡಗಳ ಮಧ್ಯೆ ಒಂದೇ ಒಂದು ಸಣ್ಣ ಅಣೆಕಟ್ಟನ್ನ ಕಟ್ಟಿ ಡ್ಯಾಮ್ ಅನ್ನ ರೆಡಿ ಮಾಡಿದ್ರು. ಅದು ನಿಜವಾಗ್ಲೂ ಒಂದು ಅದ್ಭುತ ಅಂದ್ರೆ, ಯಾಕಂದ್ರೆ ಕೋಟಾನ್ಗಟ್ಟಲೆ ದುಡ್ಡನ್ನ ಗವರ್ಮೆಂಟ್ ಉಳಿಸಿದ್ರು, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಡ್ಯಾಮ್ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಜಿಲ್ಲೆಗೆ ಒಂದು ಅಭಿವೃದ್ಧಿಯ ಹರಿತ, ಇದು ಅಭಿವೃದ್ಧಿಗೆ ಕಾರಣವಾದಂತ VSL ಫ್ಯಾಕ್ಟರಿ ಅದನ್ನ ಪ್ರಾರಂಭ ಮಾಡಿಸಿದ್ರು. ಹಾಗಾಗಿ ಅದು ಅನೇಕ ಜನಕ್ಕೆ ಉದ್ಯೋಗನು ಕೊಡ್ತು. ಇವತ್ತು ಸ್ವಲ್ಪ ಅದು ಕುಂಡ್ಕೊಂಡು ನಡೀತಾ ಇದೆ, ಆದ್ರೆ ಆಗಿನ ಕಾಲದಲ್ಲಿ ಅದು ವರ್ಲ್ಡ್ ಫೇಮಸ್ ಆಗಿತ್ತು. ಇದಕ್ಕೆ ಅವರ ಕೊಡುಗೆನ ನಾವು ಯಾವತ್ತು ಮರೆಯೋ ಹಾಗೆ ಇಲ್ಲ. ಹಾಗಾಗಿ ಅವರು ಚಿರಕಾಲ ನಮ್ಮ ಮನಸ್ಸಿನಲ್ಲಿ ಉಳಿತಾರೆ ಮೇಡಮ್. ಸರ್ ಎಂ ವಿಶ್ವೇಶ್ವರಯ್ಯ ಅವರು,
0: ಹೌದು, ಅವ್ರು ಮಾಡಿದ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿದಂತಹ ಸಾಧನೆಗಳು
1: ಅದು ಮಾತಾಡುತ್ತೆ ಮೇಡಮ್. ಯಾವಾಗ್ಲೂ ಅದೇ ಮನುಷ್ಯನಿಗೆ ಪ್ರತಿಯೊಬ್ರು ಒಂದು ಬುದ್ಧಿ ಹೇಳೋದು ಇದನ್ನೇ, ಏನಾದ್ರೂ ಒಂದು ಸಮಾಜಕ್ಕೆ ಅಥವಾ ಈ ದೇಶಕ್ಕೆ ಕೊಡುಗೆ ಕೊಡು, ನೀನ್ ಇಲ್ದಿದ್ರ ಆ ಕೆಲಸ ಮಾಡ್ತಾ ಇರುತ್ತೆ ಅಂತ. ಇದಕ್ಕೆ ನಾವು ಅನೇಕ ಉದಾಹರಣೆಗಳನ್ನ ಕೊಡ್ಬೋದು. ನಮ್ಮ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಆಮೇಲೆ ಲತಾ ಮಂಗೇಶ್ಕರ್ ಈ ತರ, ಆಮೇಲೆ ಅಬ್ದುಲ್ ಕಲಾಂ ಈ ತರ ಸಾಧನೆ ಮಾಡೋರ್ನ ಇವತ್ತಿಗೂ ಕೂಡ, ಮತ್ತೆ ಈ ಗಣಪತಿ ಉತ್ಸವ ಬಂದಾಗ ಬಾಲಗಂಗಾಧರ್ ತಿಲಕ್ ಅವ್ರನ್ನ ನೆನಿತೀವಿ. ಹೀಗೆ ಅನೇಕ ವಿಚಾರಗಳಲ್ಲಿ ಅನೇಕರನ್ನ ನೆನೆಸ್ತೀವಿ, ಯಾಕೆ ಅಂದ್ರೆ ಅವ್ರು ಮಾಡಿರ್ತಕ್ಕಂತ ಕಾರ್ಯ ಇಂದು ಸಹ ನಮ್ಮ ಒಟ್ಟಿಗೆ ಸುತ್ತಾಡ್ತಾ ಇರುತ್ತೆ. ನಮ್ಮ ಸುತ್ತಮುತ್ತ ಅದ್ರದ್ದು ಒಂದು ಪ್ರಖರತೆ ಇದ್ದೇ ಇರುತ್ತೆ. ಹಾಗಾಗಿ ಮಾಡಿದ ಕೆಲಸವನ್ನ ಯಾವತ್ತೂ ಮರೆಯಕ್ಕಾಗಲ್ಲ, ಅದು ಮುಂದಿನ ಪೀಳಿಗೆಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ನಾವು ವಿಶ್ವೇಶ್ವರಯ್ಯನವರು ಪಾಲಿಸಿದ ಒಂದು ಏನು ನೀತಿ ಇದೆ ಅದನ್ನ ಒಂದ್ ಸ್ವಲ್ಪ ಪಾಲಿಸಿದ್ರೆ ಸಾಕು, ಎಷ್ಟೋ ಒಂದು ಕೊಡುಗೆ ನಾವು ದೇಶಕ್ಕೆ ಕೊಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಖಂಡಿತ, ಹೌದು ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಸರ್ಕಾರ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ
4: ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜಿಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಭಾರತದ ಶ್ರೇಷ್ಠ ಇಂಜಿನಿಯರ್ ಆದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಇದೆ. ಪ್ರತಿ ವರ್ಷ ಇವರ ಜನ್ಮದಿನಾಚರಣೆಯನ್ನು ಇಂಜಿನಿಯರ್ಸ್ ದಿನ ಅಂಥೇಳಿ ಆಚರಿಸಲಾಗುತ್ತೆ. ಹಾಗೆ ಅವರು ಭಾರತಕ್ಕೆ ನೀಡಿದಂಥ ಕೊಡುಗೆಗಳ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ಆ ಸಮಾಜಮುಖಿ ಕಾರ್ಯದಿಂದ ಈಗಲೂ ಕೂಡ ಸಾವಿರಾರು ಜನ ಅವರನ್ನು ನೆನಪು ಮಾಡ್ಕೊಳ್ತಾರೆ. ಅವರ ಈ ಕಾರ್ಯದಿಂದ ಅವರ ಜೀವನವನ್ನು ಕೂಡ ಸಾಕ್ತಿದೆ ಅಂತೇಳಿ ಎಲ್ಲರೂ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ಹಲೋ ಮೇಡಮ್, ನಮಸ್ಕಾರ. ಮಂಡ್ಯದಿಂದ ಕೆಂಡಗಡ್ಡ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಕೆಂಡಗಡ್ಡ ಸರ್, ಹೇಗಿದ್ದೀರಾ?
8: ನಮಸ್ಕಾರ, ಚೆನ್ನಾಗಿದ್ದೀನಿ. ತಾವೆಲ್ಲ ಚೆನ್ನಾಗಿದ್ದೀರಲ್ಲ ಮೇಡಮ್?
0: ಚೆನ್ನಾಗಿದ್ದೀವಿ ಸರ್. ಹಬ್ಬ ಎಲ್ಲ ಆಯ್ತಾ?
8: ಹಬ್ಬ ಎಲ್ಲ ಆಯ್ತು ಮೇಡಮ್. ಬೆಂಗಳೂರು ಬಂದಿದ್ದೆ ಹಬ್ಬಕ್ಕೋಸ್ಕರ.
0: ಮೊಮ್ಮಕ್ಳು ಜೊತೆ ಹಾಗಾದ್ರೆ ಹಬ್ಬ?
8: ಹೌದು ಹೌದು ಹೌದು, ಹೊರಡ್ತಾ ಇದ್ದೀನಿ ಇವಾಗ, ಹೊರಡ್ತಾ ಇದ್ದೀನಿ. ಮೊದಲನೇದಾಗಿ ಇಂಜಿನಿಯರ್ಸ್ ದಿನದ ಶುಭಾಶಯಗಳು ಮೇಡಮ್.
0: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್
8: ಯು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಹೆಚ್ಚಿಗೆ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಗೊತ್ತಿರೋ ವಿಷಯ. ನಮ್ಮ ಮಂಡ್ಯ ಜಿಲ್ಲೆ ಜನತೆ ಇವತ್ತು ಏನು ತಮ್ಮ ಜೀವನ ಮಟ್ಟನ ಹೆಚ್ಚಿಸ್ಕೊಂಡಿದ್ದಾರೆ. ಕಬ್ಬು ಭತ್ತ ಎಲ್ಲೇ ನೋಡಿದ್ರು ಹಸಿರು ಇರೋದು ನಮ್ಮ ವಿಶ್ವೇಶ್ವರಯ್ಯನವರ ಕೃಪಾ ಕಟಾಕ್ಷದಿಂದ ಅಂತ ಹೇಳಿದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್.
0: ಮಂಡ್ಯದವರು ಅಂದ ತಕ್ಷಣ ಅವರು ನೆನ್ಪು ಮಾಡ್ಕೊಂಡ್ಲೇಬೇಕು.
8: ಹೌದು ಹೌದು ಹೌದು ಹೌದು ಮೇಡಮ್. ಮಂಡ್ಯ ಅಂದ ಕೂಡ್ಲೇನೆ ನಮ್ಮದು ಒಂದೇ ಒಂದು ಮಾತು, ಪ್ರತಿಯೊಬ್ಬರು ಮನೇಲಿ ನಾವು ಇವತ್ತು ನಾವು ಅವ್ರ ಫೋಟೋ ಇಟ್ಕೊಂಡಿದೀವಿ. ಮತ್ತೆ ಎಲ್ಲ ಹಳ್ಳಿಗಳಲ್ಲಿ ಮುಖ್ಯ ದ್ವಾರದಲ್ಲಿ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಎಸ್, ಅವ್ರ ಸ್ಟ್ಯಾಚು ಇಟ್ಟು ನಾವು ಇವತ್ತಿಗೂ ಪೂಜೆ ಮಾಡ್ತೀವಿ. ಹೌದು ಹೌದು, ಸತ್ಯ, ಸತ್ಯವಾಗ್ಲು ಸತ್ಯವಾಗ್ಲು ಸತ್ಯವಾಗ್ಲು. ಅವ್ರು ಇದ್ದ ಅವ್ರು ಇಲ್ಲದೆ ಇದ್ರೆ ನಾವ್ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಹುರುಳಿ ಹುರುಳಿ ಬೆಳೆಯಷ್ಟು ಹುರುಳಿ ಅಷ್ಟೇ ಬೆಳಿತಿದ್ವು ಮಳೆ ಬಂದ್ರಷ್ಟೇ. ಹೌದು ಹೌದು, ಅದೇನಿತ್ತು ಹಾಗೆ ಆಗ್ತಿತ್ತು. ಯಾವಾಗ ಕೃಷ್ಣರಾಜ ಸಾಗರ ಬಂತು ನಮ್ಮಲ್ಲಿ ವಿಶ್ವೇಶ್ವರಯ್ಯ ನಾಲೆ, ನಾವು ಕೊನೆಯಲ್ಲಿ ಇದ್ದೀವಿ. ನಮ್ದು ಸ್ವಲ್ಪ ಬರುತ್ತೆ, ಅದು ಬರ್ಲಿ ಬರ್ದೆ ಹೋಗ್ಲಿ, ಏನೇ ಆದ್ರೆ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಮದ್ದೂರು ತಾಲೂಕಿಗೆ ಕೊನೆ ನಾಲೆ ಅದು. ಬಂದ್ರೆ ಬರ್ಲಿ ಬರ್ದೆ ಹೋಗ್ಲಿ ಆದ್ರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ವರದಾನ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು, ಎಲ್ಲರಿಗೂ ಅವಕಾಶ ಸಿಗ್ಲಿ, ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು.
0: ನಮಸ್ತೆ, ನಮಸ್ತೆ,
8: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಸಾಕಷ್ಟು ಜನ ರೈತರು, ಲಕ್ಷಾಂತರ ಜನ ರೈತರು ಅಂತಲೇ ಹೇಳ್ಬೋದು. ಅವರೆಲ್ಲರೂ ಕೂಡ ಇವತ್ತು ವಿಶ್ವೇಶ್ವರಯ್ಯನವ್ರನ್ನ ನೆನಪು ಮಾಡ್ಕೊಳ್ತಾರೆ, ಅವರ ಫೋಟೋವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ ಅಂಥೇಳಿ ಅಂತ ತಿಳಿಸಿದರು. ಯಾಕೆಂದರೆ ರೈತರು ಕೃಷಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಅವರು ಕೃಷಿಗೆ ಹೆಚ್ಚು ಮಹತ್ವವನ್ನು ನೀಡಿದರು. ಜೊತೆಗೆ ಕೃಷಿ ವಿಶ್ವವಿದ್ಯಾಲಯವನ್ನು ತೆರೆಯುವ ಮೂಲಕ ಮಕ್ಕಳಿಗೂ ಕೂಡ ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಾಗಬೇಕು, ಕೃಷಿ ಶಾಲೆಯನ್ನು ಕೂಡ ತೆರೀತಾರೆ ಆ ಕಾಲದಲ್ಲಿಯೇ. ಆದ್ದರಿಂದ ಇವರೆಲ್ಲ ಈ ಸಾಧನೆಯನ್ನು ನೋಡಿ 1955 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಯಾಕೆಂದರೆ ಭಾರತ ರತ್ನ ಪ್ರಶಸ್ತಿ ಅಂದರೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರಶಸ್ತಿ ಅಂತ ಹೇಳ್ಬೋದು. ಅಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗೆ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ ಅನ್ನುವಂಥ ಒಂದು ಪದವಿಯನ್ನು ಕೂಡ ನೀಡುತ್ತೆ. ಯಾಕೆಂದರೆ ಇವರ ಸಾಧನೆಗಳು ಅಷ್ಟೊಂದಿತ್ತು, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಕೇವಲ ಇಂಜಿನಿಯರ್ ಅಂದ ತಕ್ಷಣ ಅವ್ರ ಕೆಲಸ ಅಷ್ಟೇ ಅಲ್ಲ, ದಿವಾನರ ಆಗಿದ್ದು ಕೂಡ ಅಲ್ಲೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯನವರು ಯಾರಾದರೂ ಒಂದು ಮಾತು ಹೇಳೋದಿದ್ರು ಅವ್ರು ಹೇಳಿದ್ರಲ್ಲ, ಅವರ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನೆನಪು ಮಾಡ್ಕೋಬೇಕು ನಾವು ಅಂತಲೇ ಹೇಳ್ಬೋದು. ಅದರಿಂದ ಅವರ ಸಾಧನೆಗಳನ್ನ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಮೈಸೂರು ಸಂಸ್ಥಾನದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಶಾಲೆಯನ್ನು ತೆರೆದಿದ್ದಿರ್ಬೋದು, ಕಡ್ಡಾಯ ಶಿಕ್ಷಣವನ್ನು ಹೆಣ್ಮಕ್ಳಿಗೆ ಕೊಡೋದು ಇರ್ಬೋದು, ಸಾರ್ವಜನಿಕ ಗ್ರಂಥಾಲಯಗಳನ್ನು ತೆರೆದ್ರು. ಅಂದರೆ ಜ್ಞಾನಾರ್ಜನೆಗಾಗಿ ಎಲ್ಲರೂ ಕೂಡ ಓದಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯ ಸಾಕಷ್ಟು ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ? ಹಬ್ಬ ಎಲ್ಲ ಆಯ್ತಾ?
9: ಎಲ್ಲ ಆಯ್ತು ಮೇಡಮ್,
0: ಹಬ್ಬ ಮುಗಿತು. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡ್ತಾ ಇದ್ವಿ.
9: ವಿಶ್ವೇಶ್ವರಯ್ಯನವರು ಅಂದ್ರೆ ಯಾರು ಅವ್ರನ್ನ ಮರೆಯಂಗಿಲ್ವಲ್ಲ ಮೇಡಮ್.
0: ಹೌದು ಹೌದು,
9: ಪ್ರತಿಯೊಬ್ಬ ಕೃಷಿಕರಿಗಾಗ್ಲಿ ಪ್ರತಿಯೊಬ್ಬರಿಗಾಗ್ಲಿ ಎಷ್ಟು ಇದ್ ಮಾಡಿ ಅವ್ರನ್ನ ಯಾರಕ್ಕೆ ಮಕ್ಕಳಿಂದ ಮುದುಕರಿಗೆಲ್ಲ ನೆನ್ಪಿಟ್ಕೊಂಡಿರ್ತಾರೆ,
0: ನೆನ್ಪು ಮಾಡ್ಕೊಂಡಿರ್ತಾರೆ ಅಂತೇಳಿ. ಹೌದು
9: ಹೌದು ಹೌದು, ಯಾರನ್ನು ಮರೆಯೋ ಹಾಗೆ ಇಲ್ಲ ಅವರು. ಅವರಿಂದ ಎಷ್ಟು ಜನಗಳು ಅವ್ರ ಹೆಸರು ಹೇಳಿ ಇವತ್ತು ಖುಷಿ ಮಾಡನ್ನ ತಿಂತಿದ್ದಾರೆ ಅಂತ ಅಂದ್ರೆ ಲೆಕ್ಕ ಪಡಂಗಿಲ್ಲಲ್ಲ ಮೇಡಮ್.
0: ಹೌದು,
9: ಅವ್ರ ಶ್ರಮ ಅವ್ರ ಇದು ಯಾರು ಮರೆಯೋ ಆಗಿಲ್ಲ.
0: ಹೌದು, ತುಂಬಾ ಸರಿ.
9: ಹಾಗಾಗಿ ಅವ್ರನ್ನ ನೆನ್ಸ್ಕೊಳ್ಳೋದು ಒಂದು ನಿಜವಾಗ್ಲು ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು ಮೇಡಮ್. ಯಾಕೆ ಎಲ್ಲರಿಗಾಗಿ ಒಂದೊಂದು ದಿನಗಳನ್ನ ಇಟ್ಟಿರ್ತೀವಿ, ಅಂತಹ ಮಹಾನ್ ವ್ಯಕ್ತಿಯವ್ರನ್ನ ನೆನ್ಸ್ಕೊಳ್ಳೋದು ಒಂದು ದಿನ ಅಂದ್ರೆ ಅದು ನಿಜವಾಗ್ಲೂ ಒಂದು ಸಂತೋಷದ ವಿಚಾರನೇ ಮೇಡಮ್. ಅವ್ರು
0: ಹೌದು,
9: ನಮ್ಮ ದೇಶಕ್ಕಾಗಿ ಅವರು ಇದನ್ನೇ ಮುಡುಪಾಗಿಟ್ಟಲ್ಲ ಮೇಡಮ್, ಅದು ಯಾರು ಮರೆಯಕ್ಕಾಗಲ್ಲ.
0: ಮರೆಯಕ್ಕಾಗಲ್ಲ, ಅಷ್ಟೊಂದು ಸಾಧನೆ ಮಾಡಿದ, ಅಷ್ಟೊಂದು ಕೊಡುಗೆ ನೀಡಿದ್ದಾರೆ ಅಂತ ಹೇಳಿ.
9: ಹೌದು ಹೌದು ಮೇಡಮ್,
0: ಒಂದೇ ಕ್ಷೇತ್ರ ಅಂತಿಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ನೀಡಿದ್ದಾರೆ ನೋಡಿ.
9: ಎಲ್ಲಾ ಕ್ಷೇತ್ರದಲ್ಲೂ ಇದ್ದು ಎಲ್ಲರ ಮನಸ್ಸಲ್ಲಿ ಇದ್ದಾರೆ ಮೇಡಮ್. ಇವತ್ತು
0: ಮನಸ್ಸಿನಲ್ಲೂ
9: ಮಕ್ಕಳಿಂದ ಮುದುಕರಿಗೆ, ಹಾಗಾಗಿ ಅವರ ವಿಚಾರದಲ್ಲಿ ಯಾರು ಮಾತು ಎಲ್ಲರಿಗೂ ತಿಳಿದಿರೋ ವಿಚಾರನೇ ಇದು ಮಕ್ಕಳಿಂದ ದೊಡ್ಡವರಿಗೆ. ಹಾಗಾಗಿ ಅವ್ರಿಗೆ ಒಂದು ಮನಸ್ಸಲ್ಲಿ ಯಾರು ಒಂದು ಕೃತಜ್ಞತೆ ಇಟ್ಟಿರ್ತಾರೆ, ಒಂದು ದೊಡ್ಡ ಬಹುಮಾನ ಮೇಡಮ್ ಕೊಟ್ಟಿರ್ತಾರ ಅವ್ರಿಗೆ.
0: ಹೌದೌದು, ಹಾಗಾಗಿ ಇವರು ಕೆಂದೇಗೌಡರು ಸರ್ ಹೇಳಿದ್ರಲ್ಲ, ಪ್ರತಿಯೊಬ್ಬರು ಕೂಡ ಅವ್ರ ಮನೇಲಿ ಫೋಟೋನ ಇಟ್ಕೊಂಡಿದ್ದಾರೆ ಮಂಡ್ಯ ಆ ಕಡೆ.
9: ನಿಜ ಮೇಡಮ್, ಟಿಟ್ಗೆಲ್ಲ ಬೇಕಾಗುತ್ತೆ ಮೇಡಮ್, ಅವ್ರ ಫೋಟೋ ಇಟ್ಕೊಂಡ್ರೆ ಅದು. ಯಾಕೆಂದ್ರೆ ಅವ್ರ ಅನ್ನದಾತ ಅಂತಾನೆ ಹೇಳ್ಬೇಕಲ್ಲ ಮೇಡಮ್ ಅಲ್ಲಿ,
0: ಅನ್ನದಾತರು ಅಂತ ಹೇಳಿ. ಭದ್ರಾವತಿ ಭಾಗದಲ್ಲಿ ಕೂಡ ತುಂಬಾ ಜನರ ಮನೇಲಿ ನಾನು ನೋಡಿದ್ದೆ, ವಿಶ್ವೇಶ್ವರಯ್ಯನವರ ಫೋಟೋನ, ದೇವ್ರ ಫೋಟೋ ಪಕ್ಕದಲ್ಲಿ ವಿಶ್ವೇಶ್ವರಯ್ಯನ ಫೋಟೋನು ಕೂಡ ಇಟ್ಟಿರೋದು ನೋಡಿದ್ವಿ.
9: ಹೌದು ಮೇಡಮ್, ಹಾಗಾಗಿ ಎಲ್ಲರ ಮನಸ್ಸಿನಲ್ಲೇ ಇದ್ದಾರೆ ಮೇಡಮ್ ಅವರು,
0: ಎಲ್ಲರ ಮನಸ್ಸಿನಲ್ಲಿ ಅಜರಾಮರವಾಗಿ ಇದ್ದಾರೆ ಅಂತ ಹೇಳ್ಬೋದು.
9: ಹೌದು ಹೌದು ಮೇಡಮ್,
0: ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ,
9: ದೊಡ್ಡದು ಅಂತ ಹೇಳೋದು ಇದೇ ವ್ಯಕ್ತಿತ್ವಕ್ಕೆ ಮೇಡಮ್.
0: ಹೌದು, ಮತ್ತೆ ಅವರು ಜೀವನದಲ್ಲಿ ಕೂಡ ತುಂಬಾ ಸರಳತೆಯಿಂದ ಬದುಕಿದ್ರು ಅಂತ ಹೇಳಿ ಕೂಡ ಕೇಳ್ತೀವಿ.
9: ಸರಳತೆಯಿಂದನೂ ಹೌದು ಮೇಡಮ್, ಅದನ್ನು ಓದಿದೀವಲ್ಲ ಮೇಡಮ್, ಅವರ ಸರಳತೆ ಎಲ್ಲದೂ ಜನರ ಮನಸ್ಸಲ್ಲಿ ಒಂದು ಇದಾಗ ಉಳಿದ್ಬಿಟ್ಟಿದೆ ಮೇಡಮ್ ಅದು.
0: ಹೌದು, ಅಷ್ಟೊಂದು ಅವರೆಲ್ಲ ನಮ್ಗೆ ಒಂಥರ ಸ್ಫೂರ್ತಿ ಅಂತ ಹೇಳ್ಬೋದು ಅಂತವ್ರು.
9: ಹೌದು ಹೌದು ಮೇಡಮ್,
0: ಹೌದು ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದ ಮೇಡಮ್.
0: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಕೂಡ ತುಂಬಾ ಸರಳವಾಗಿ ಬದುಕ್ತಾ ಇದ್ರಂತೆ. ಅವ್ರೇನಾದ್ರೂ ಕೆಲಸ ಮಾಡ್ತಾ ಇದ್ರೆ, ಈ ಮೇಣ ಹಿಂದಿನ ಕಾಲದಲ್ಲೆಲ್ಲ ಮೇಣದ ಬತ್ತಿಯನ್ನು ಬಳಸ್ತಾ ಇದ್ರಲ್ಲ, ಆ ಸರ್ಕಾರಿ ಕೆಲಸ ಮಾಡ್ಬೇಕಾದ್ರೇನೆ ಅವ್ರ ಸರ್ಕಾರದ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಒಂದು ಮೇಣದ ಬತ್ತಿನ ಹಚ್ಚಿದ್ರೆ, ಅವರ ಸ್ವಂತ ಕೆಲಸ ಮಾಡ್ಬೇಕಾದ್ರೆ ಆ ಸರ್ಕಾರದ ಮೇಣದ ಬತ್ತಿ ಇರುತ್ತಲ್ಲ ಅದನ್ನ ಆಫ್ ಮಾಡಿ ಇವ್ರ ದುಡ್ಡಿನ ಖರ್ಚಿನಲ್ಲಿ ತಗೊಂಡಿರೋದಂತಹ ಮೇಣದ ಬತ್ತಿನ ಹಚ್ಚಿಬಿಟ್ಟು ಅವ್ರ ಕೆಲಸವನ್ನ ಮಾಡ್ಕೊಳ್ತಾ ಇದ್ರಂತಂದ್ರೆ, ಅಷ್ಟೊಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇದ್ರು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಹಾಗೆ ಇಂಜಿನಿಯರ್ಸ್ ದಿನ ಅಂತ ಹೇಳಿ ಕೂಡ ಇವತ್ತು ಅವರ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಇಂಜಿನಿಯರ್ಗಳಿಗೂ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
4: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರಾಷ್ಟ್ರೀಯ ಸೇವಾ ಯೋಜನೆ, ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುವ ವಿಶ್ವ ಓಜೋನ್ ದಿನಾಚರಣೆಯು ದಿನಾಂಕ 16/9/2026 ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಿನಾಂಕ 16/9/2026 ರಾಷ್ಟ್ರೀಯ ಬಿಎಡ್ ಕಾಲೇಜು ಸಭಾಂಗಣ ಶಿವಮೊಗ್ಗದಲ್ಲಿ ವಿಶ್ವ ಓಜೋನ್ ದಿನಾಚರಣೆಯ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಚಿದಾನಂದ್ ಎನ್ ಕೆ ಪ್ರಾಂಶುಪಾಲರು, ರಾಷ್ಟ್ರೀಯ ಬಿಎಡ್ ಕಾಲೇಜು ಶಿವಮೊಗ್ಗ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಎಸ್ ಚಂದ್ರಶೇಖರ್, ರೋಟರಿ ಗವರ್ನರ್ ಶಿವಮೊಗ್ಗ ಶ್ರೀಮತಿ ಶಿಲ್ಪಾ, ಉಪ ಪರಿಸರ ಅಧಿಕಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ ಇವರು ಉಪಸ್ಥಿತರಿರುವರು. ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ಶ್ರೀ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ 90.5 FM ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಇವರು ಬಹುಮಾನ ವಿತರಣೆ ಮಾಡುವರು. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಓಜೋನ್ ಪದರದ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಈ ಅಭಿಯಾನವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಾರ್ಯದರ್ಶಿಗಳು, ಪ್ರಾಧ್ಯಾಪಕರು, ಎನ್ಎಸ್ಎಸ್ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿ ವೃಂದ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಇವರು ವಿನಂತಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ರಿಪ್ಪನ್ಪೇಟೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಬಿಎಲ್ ರಾಜಪ್ಪ ಅವರು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುವ ಆಡಳಿತ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಇಲ್ಲಿ ಜನರೇ ದೇಶದ ಆಡಳಿತ ಕೇಂದ್ರ ಬಿಂದುವಾಗಿರುತ್ತಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳು, ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಮಹತ್ವವನ್ನು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಭಾಗವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಎಂದರು. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿನ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಚುನಾವಣೆಗಳ ಮೂಲಕ ಜನರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ ಪ್ರಜಾಪ್ರಭುತ್ವದ ಪ್ರಮುಖ ಅಂಶವಾಗಿದೆ ಎಂದರು. ಮತದಾನದ ಮಹತ್ವ, ಕಾನೂನಿನ ಗೌರವ, ಮಾನವ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಹಬಾಳ್ವೆ ಕುರಿತು ನಾಗರಿಕರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಪ್ರಜಾಪ್ರಭುತ್ವವು ಕೇವಲ ಮತ ಚಲಾಯಿಸುವುದಕ್ಕೆ ಸೀಮಿತವಾಗಿರದೆ ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕುಗಳನ್ನು ಅರಿತುಕೊಳ್ಳುವುದರ ಜೊತೆಗೆ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದನ್ನು ಒಳಗೊಂಡಿದೆ ಎಂದರು. ಯುವಜನತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಜವಾಬ್ದಾರಿಯುತ ನಾಗರಿಕರಾಗಿ ದೇಶದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ವೈವಿಧ್ಯತೆಯಲ್ಲಿ ಏಕತೆ, ಸಹಿಷ್ಣುತೆ, ಸಂವಾದ ಮತ್ತು ಪರಸ್ಪರ ಗೌರವ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದ ಅವರು, ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ನೆನಪಿಸುವುದರ ಜೊತೆಗೆ ಬಲಿಷ್ಠ, ಸಮಾನತೆಯ ಮತ್ತು ಜವಾಬ್ದಾರಿಯುತ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ಕೈಗೊಳ್ಳುವಲ್ಲಿ ಈ ಕಾರ್ಯಕ್ರಮ ಪ್ರಧಾನ ಭೂಮಿಕೆಯಾಗಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಮಾತನಾಡಿ, ಈ ದೇಶದ ಪ್ರತಿ ನಾಗರಿಕರು ಸಾಮಾಜಿಕ ಮತ್ತು ಕಾನೂನಿನ ಅರಿವನ್ನು ಹೊಂದಬೇಕು. ಪ್ರತಿ ವ್ಯಕ್ತಿಯೂ ಮುಕ್ತನಾಗಿ ಮಾತನಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೊಂದಬೇಕು. ನಾಯಕತ್ವ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡು ಅಭಿವ್ಯಕ್ತಿಗೆ ಅವಕಾಶ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭ ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ಎಜಿ ಕಾರ್ಯಪ್ಪ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲೇಶಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನುಗಾರಿಕೆ ಇಲಾಖೆಯು 2026-27 ಸಾಲಿನ ಶಿವಮೊಗ್ಗ ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಇಲಾಖೆಯಿಂದ ಗುತ್ತಿಗೆ, ಹರಾಜಿನಲ್ಲಿ ಪಡೆದ ಕೆರೆಯಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಮಾಡಿ ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸಿದವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಯೋಜನೆಗಳ ಅಧಿಕೃತ ಪೋರ್ಟಲ್ ಮುಖಾಂತರ 30 ಅರ್ಜಿ ಸಲ್ಲಿಸಬಹುದು. ವಿವರಗಳಿಗೆ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಶಿವಮೊಗ್ಗ 9986040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438, ಇವರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ವಿವರ. ಅಕ್ಟೋಬರ್ 1, 2026 ವೇಳೆಗೆ 18 ಪೂರೈಸುವ ಎಲ್ಲ ಅರ್ಹ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಹೆಸರು ಸೇರ್ಪಡೆಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸುಜಾತಾ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆಯಿಂದ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಮತದಾರರ ಸಾಕ್ಷರತಾ ಸಂಘಗಳ ಸಂಚಾಲಕರ ಸಭೆಯಲ್ಲಿ ಅವರು ಮಾತನಾಡಿದರು. ತಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನಿಗದಿತ ಅರ್ಹತಾ ದಿನಾಂಕದ ವೇಳೆಗೆ 18 ಪೂರೈಸುವ ಎಲ್ಲ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಗೆ ನೋಂದಣಿ ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರು ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಹೊಸದಾಗಿ ಮತದಾರರ ಹೆಸರು ನೋಂದಣಿ ಮಾಡುವ ಫಾರ್ಮ್ 6 ಅನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಸರಳವಾಗಿ ಭರ್ತಿ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ರಾಜ್ಯ ಮಟ್ಟದ ಸ್ವೀಪ್ ತರಬೇತುದಾರ ನವೀದ್ ಅಹಮ್ಮದ್ ಫರ್ವೇಜ್, ಡಾಕ್ಟರ್ ಕಿರಣ್ ಸೇರಿದಂತೆ ಅಧಿಕಾರಿಗಳು ಹಾಗೂ ವಿವಿಧ ಕಾಲೇಜುಗಳ ಪ್ರತಿನಿಧಿಗಳು ಇದ್ದರು. ಮುಂದಿನ ವಿವರ. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಆಸಕ್ತ ರೈತ ಹಾಗೂ ರೈತ ಮಹಿಳೆಯರಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. 30 ಅರ್ಜಿ ಸಲ್ಲಿಸಬೇಕು ಎಂದು ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭೌಗೋಳಿಕ ನಕ್ಷೆ ಅನ್ವೇಷಿಸಿ ಆತ್ಮ ಯೋಜನೆಯಡಿ ಸಮಗ್ರ ಬೆಳೆ ಪದ್ಧತಿ, ಸಾವಯವ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಕೃಷಿ ಸಂಸ್ಕರಣೆ ಸೇರಿ ವಿವಿಧ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದವರು ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ಆಸಕ್ತರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಅರ್ಜಿ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ದೇಶದ ಅಭಿವೃದ್ಧಿಯಲ್ಲಿ ಯುವಜನರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೈ ಭಾರತ್ ವಿವಿಧ ಅವಕಾಶಗಳನ್ನು ಕಲ್ಪಿಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯ 15-29 ವರ್ಷದೊಳಗಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತ ಕ್ವಿಜ್ನಲ್ಲಿ ಭಾಗವಹಿಸಿ ತಮ್ಮ ಜ್ಞಾನ ಹಾಗೂ ಪ್ರತಿಭೆಯನ್ನು ರಾಷ್ಟ್ರಮಟ್ಟದಲ್ಲಿ ಪ್ರದರ್ಶಿಸಬೇಕು ಎಂದು ಜಿಲ್ಲಾ ಯುವ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಹೇಳಿದರು. ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 30 ಆನ್ಲೈನ್ನಲ್ಲಿ ಕ್ವಿಜ್ ನಡೆಯಲಿದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಭಾಗವಹಿಸಲು ಅವಕಾಶವಿದ್ದು ಭಾರತ, ಭಾರತೀಯ ಪರಂಪರೆ, ದೇಶದ ಸಾಧನೆಗಳು, ಅಭಿವೃದ್ಧಿಯ ಪಯಣ ಹಾಗೂ ವಿಕಸಿತ ಭಾರತ @2047 ದೃಷ್ಟಿಕೋನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರಲಿವೆ. ಒಟ್ಟು 20 ಪ್ರಶ್ನೆಗಳಿಗೆ 40 ಅವಧಿಯಲ್ಲಿ ಉತ್ತರಿಸಬೇಕು ಎಂದರು. ಕ್ವಿಜ್ನಲ್ಲಿ ಉತ್ತಮ ಸಾಧನೆ ಮಾಡುವ ಅಗ್ರ ಶೇಕಡ 10 ಗರಿಷ್ಠ 4,00,000 ಸ್ಪರ್ಧಿಗಳು ಮುಂದಿನ ಹಂತವಾದ ವಿಕಸಿತ ಭಾರತ ಪ್ರಬಂಧ ಸ್ಪರ್ಧೆಗೆ ಅರ್ಹರಾಗಲಿದ್ದಾರೆ. ನಂತರ ಜಿಲ್ಲಾ ಚಾಂಪಿಯನ್ಶಿಪ್, ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಷ್ಟ್ರೀಯ ಹಂತಗಳು ನಡೆಯಲಿವೆ ಎಂದು ತಿಳಿಸಿದರು. ಪ್ರಬಂಧ ಸ್ಪರ್ಧೆ ಅಕ್ಟೋಬರ್ 5-19, ಜಿಲ್ಲಾ ಚಾಂಪಿಯನ್ಶಿಪ್ ನವೆಂಬರ್ 10-16 ಹಾಗೂ ರಾಜ್ಯಮಟ್ಟ ನವೆಂಬರ್ 17-7 ನಡೆಯಲಿದೆ. ಅಂತಿಮವಾಗಿ 2027 ಜನವರಿ 10-17 ನವದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟ ನಡೆಯಲಿದೆ ಎಂದರು. ಆಯ್ಕೆಯಾಗುವ ಯುವ ನಾಯಕರಿಗೆ ರಾಷ್ಟ್ರೀಯ ನಾಯಕರು, ನೀತಿ ನಿರೂಪಕರು ಹಾಗೂ ತಜ್ಞರೊಂದಿಗೆ ಸಂವಾದ ನಡೆಸುವ ಮತ್ತು ತಮ್ಮ ಆಲೋಚನೆಗಳನ್ನು ಮಂಡಿಸುವ ಅವಕಾಶ ದೊರೆಯಲಿದೆ ಎಂದು ಹೇಳಿದರು.
ಶಿವಮೊಗ್ಗ ಜಿಲ್ಲೆಯ 15-29 ವರ್ಷದ ಪ್ರತಿ ಯುವಕರು ಸೆಪ್ಟೆಂಬರ್ 30 ಕೊನೆಯ ದಿನವಾಗಿರುವುದರಿಂದ ವಿಳಂಬ ಮಾಡದೆ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ಕ್ವಿಜ್ನಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಹಾಗೂ ರಾಜ್ಯದಲ್ಲಿ ನಡೆಯುವ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಕರ್ನಾಟಕ 2026 ವಿವಿಧ ಕೌಶಲ್ಯ ಸ್ಪರ್ಧೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು www.skillindiadigital.gov.in ಜಾಲತಾಣದಲ್ಲಿ September 15 ಒಳಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ https://www.skillindiadigital.gov.in/home ಗೆ ಭೇಟಿ ನೀಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 9604992216 ಅಥವಾ 7204237333 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಎಸ್ ಅಶೋಕ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮಾನಸ ಟ್ರಸ್ಟ್ನ ಮಾನಸ ವೃತ್ತಿ ತರಬೇತಿ ಕೇಂದ್ರದ ವತಿಯಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ವೃತ್ತಿ ಕೌಶಲ್ಯ ತರಬೇತಿ ಕೋರ್ಸ್ಗೆ ದಾಖಲಾತಿ ನಡೆಯುತ್ತಿದೆ. ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ NCVT ಮಾನ್ಯತೆ ಹೊಂದಿರುವ ನರ್ಸಿಂಗ್ ಅಸಿಸ್ಟೆಂಟ್ ತರಬೇತಿಗೆ 10ನೇ ತರಗತಿ ಉತ್ತೀರ್ಣರು ಹಾಗೂ PUC ಪೂರ್ಣಗೊಳಿಸಿದ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿನಿಯರಿಗೆ ಆದ್ಯತೆ ನೀಡಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು 900 ರೂಗಳ ಸ್ಟೈಫಂಡ್, ಉಚಿತ ಊಟ ಹಾಗೂ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. 2 ವರ್ಷಗಳ ತರಬೇತಿ ಪೂರ್ಣಗೊಂಡ ಬಳಿಕ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ. ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣುಮಕ್ಕಳು ಕೋರ್ಸ್ಗೆ ಸೇರಲು ಇನ್ನೂ 15 ದಿನಗಳ ಕಾಲಾವಕಾಶವಿದೆ ಎಂದು ಮಾನಸ ನರ್ಸಿಂಗ್ ಹೋಂನ ಮುಖ್ಯಸ್ಥೆ ಡಾಕ್ಟರ್ ಪ್ರೀತಿ ಶಾನಭಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಸಕ್ತರು ಮಾನಸ ನರ್ಸಿಂಗ್ ಹೋಂ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 9448288489 ಸಂಪರ್ಕಿಸಬಹುದು. ಮುಂದಿನ ವಿವರ. ಕಂದಾಯ ಇಲಾಖಾ ನೌಕರರ ವಸತಿ ಸಹಕಾರ ಸಂಘವು 2025-26 ಸಾಲಿನ ಸರ್ವ ಸದಸ್ಯರ ಸಭೆಯನ್ನು September 20 ಬೆಳಗ್ಗೆ 11:25 ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷ ಶಿವಮೂರ್ತಿ AK ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಂಘದ ಸದಸ್ಯರು ನಿಗದಿತ ಸಮಯದಲ್ಲಿ ಹಾಜರಾಗುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BD ದಾನಪ್ಪ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪರಿಶಿಷ್ಟ ವರ್ಗ ಜನಾಂಗದ ಏಳಿಗೆಗಾಗಿ ಶ್ರಮಿಸಿದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಸ್ಮರಣಾರ್ಥ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ಶ್ರೀ ಮಹರ್ಷಿ ವಾಲ್ಮೀಕಿ ಭವನ, ಕಂಟ್ರಿ ಕ್ಲಬ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು September 30 ಒಳಗಾಗಿ ಪೂರ್ಣ ದಾಖಲಾತಿಗಳೊಂದಿಗೆ ಈ ಕಚೇರಿಗೆ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ SG ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಆರ್ಯವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಬ್ಯಾಂಕ್ಗಳ ಸಹಯೋಗದೊಂದಿಗೆ ಆರ್ಯವೈಶ್ಯ ಆಹಾರ ವಾಹಿನಿ ಅಥವಾ ವಾಹಿನಿ ಯೋಜನೆ, ವಾಸವಿ ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ನೇರ ಸಾಲ ಯೋಜನೆಗಳ ಅಡಿಯಲ್ಲಿ ಆರ್ಯವೈಶ್ಯ ಸಮುದಾಯದ ಆಸಕ್ತರು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ವರ್ಗದಲ್ಲಿನ ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದು ನಮೂನೆ G ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು. ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಆಧಾರ್ ಕಾರ್ಡಿನಲ್ಲಿರುವಂತೆ ಅರ್ಜಿದಾರರ ಹೆಸರು, ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಇರುವಂತೆ ಹೊಂದಾಣಿಕೆಯಾಗಿರಬೇಕು. ಆಸಕ್ತ ಆರ್ಯವೈಶ್ಯ ಸಮುದಾಯದ ಅರ್ಜಿದಾರರು ವೆಬ್ ಪೋರ್ಟಲ್ https://kscdc.karnataka.gov.in ಮೂಲಕ October 15 ಒಳಗೆ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 9448455111 ಅಥವಾ 9611612302 ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಭವನ, ಬಾಲರಾಜ ಅರಸ್ ರಸ್ತೆ, KEB ಸರ್ಕಲ್ ಹತ್ತಿರ, ಶಿವಮೊಗ್ಗ. ಕಚೇರಿಯ ದೂರವಾಣಿ ಸಂಖ್ಯೆ 0818822224 ಸಂಪರ್ಕಿಸಬಹುದು.

0: ಎಸ್ಎಸ್ಎಲ್ಸಿ ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸಂಜೆಯ ಈ ತಂಪಾದ ಹೊತ್ತಿನಲ್ಲಿ ಬದುಕಿನ ನಾನಾ ಆಯಾಮಗಳ ಬಗ್ಗೆ ಬೆಳಕು ಚೆಲ್ಲುವ ನಮ್ಮ ವಿಶೇಷ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಎಸ್ ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 15, ಭಾರತದ ಮಹಾನ್ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ನಮ್ಮೆಲ್ಲರ ಹೆಮ್ಮೆಯ ಎಂಜಿನಿಯರ್ಸ್ ಡೇ. ಜಗತ್ತನ್ನು ತಂತ್ರಜ್ಞಾನದ ಮೂಲಕ ಕೈಯಲ್ಲೇ ಹಿಡಿದಿರುವ ಅಭಿಯಂತರರ ಸಾಧನೆಯನ್ನು ಸ್ಮರಿಸುವ ದಿನ ಇದು. ಆದ್ರೆ ಸ್ನೇಹಿತರೆ, ಎಂಜಿನಿಯರ್ ಅಂತಂದ್ರೆ ಬರೀ ಲ್ಯಾಪ್ಟಾಪ್ ಮುಂದೆ ಕೂತು ಕೋಡಿಂಗ್ ಮಾಡೋರು ಅಷ್ಟೇ ಅಲ್ಲ, ಅವರೊಳಗೊಬ್ಬ ಕವಿ ಇರ್ತಾನೆ, ಸಂಗೀತಗಾರ ಇರ್ತಾನೆ, ಆರೋಗ್ಯದ ಬಗ್ಗೆ ಕಾಳಜಿ ಇರೋ ಫಿಟ್ನೆಸ್ ಪ್ರೇಮಿಯೂ ಇರ್ತಾನೆ. ಅಂತಹ ಒಬ್ಬ ಬಹುಮುಖ ಪ್ರತಿಭೆ ಇವತ್ತು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಎಂಜಿನಿಯರಿಂಗ್ ಲೋಕದ ರೋಚಕ ಕಥೆಯನ್ನ ತಿಳಿಸ್ತಾರೆ. ಅವರು ಬೇರೆ ಯಾರು ಅಲ್ಲ, ಸೀಮೆನ್ಸ್ ಕಂಪನಿಯಲ್ಲಿ ಕಳೆದ 3 ವರ್ಷಗಳಿಂದ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ 6 ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿ ಅಪಾರ ಅನುಭವ ಸಂಪಾದಿಸಿರುವ ಅರ್ಜುನ್ ಪಟೇಲ್ ಅವರು ನಮ್ ಜೊತೆಲಿದ್ದಾರೆ. ಹಾಗಾದ್ರೆ ಬನ್ನಿ, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಹ್ಯಾಪಿ ಇಂಜಿನಿಯರ್ಸ್ ಡೇ ಸರ್.
1: ಥ್ಯಾಂಕ್ ಯು
0: ಸರ್. ನಿಮ್ಮ ಜರ್ನಿ ನಿಜಕ್ಕೂ ಯುವಕರಿಗೆ ಒಂದು ರೋಚಕ ಪಾಠ ಅನ್ಸುತ್ತೆ. 6 ಬೇರೆ ಬೇರೆ ಕಂಪನಿಗಳ ಅನುಭವ, ಈಗ ಸಿಮೆನ್ಸ್ ನಲ್ಲಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಈ ತಾಂತ್ರಿಕ ಲೋಕದ ಓಟದಲ್ಲಿ ಕೋಡ್ ಬರೆಯೋದ್ರ ಜೊತೆಗೆ ನಿಮಗೆ ಸಾಹಿತ್ಯ, ಸಂಗೀತ ಮತ್ತು ಫಿಟ್ನೆಸ್ ಮೇಲೂ ಅಷ್ಟೇ ಪ್ರೀತಿ ಇದೆ. ಇವೆರಡರ ಬ್ಯಾಲೆನ್ಸ್ ಹೇಗೆ ಸಾಧ್ಯವಾಯ್ತು ಅಂತ ಹೇಳ್ಬೋದಾ?
1: ಮೈಂಡ್ ಸೆಟ್ ಅಷ್ಟೇ. ಜಿಮ್ ಅಲ್ಲಿ ಒಬ್ಬ ಜೆಂಟಲ್ಮನ್ ನ ಮೀಟ್ ಮಾಡಿದೆ. ಅವ್ರ ಮುಖ ಪರಿಚಯ ಮೊದಲೇ ಇತ್ತು. 120 kg ಚೆಸ್ಟ್ ಪ್ರೆಸ್ ಮಾಡ್ತಾ ಇದ್ರು. ಏನ್ ಸರ್ ಭಯಂಕರ ವೇಟ್ಸ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು, ನೋಡಿ ಅಟ್ ದ ಏಜ್ ಆಫ್ 60 ಇಷ್ಟು ಮಾಡ್ತಾ ಇದ್ದೀನಿ ಅಂತಂದ್ರು. ನನಗೆ ಒಂದು ಕ್ಷಣಕ್ಕೆ ಆಶ್ಚರ್ಯ ಮತ್ತೆ ತಬ್ಬಿಬ್ಬಾಗೋದೆ. 40 ವರ್ಷಕ್ಕಿಂತ ಒಂದು ದಿನ ಸಹ ಹೆಚ್ಚು ಕಾಣಿಸಲ್ಲ ಅವರು. ಹೇಗೆ ಸಾಧ್ಯ ಸರ್ ಇದು ಅಂತ ಕೇಳೋದಕ್ಕೆ, ಅವರು ಮೈಂಡ್ ಸೆಟ್ ಅಷ್ಟೇ. ಎಷ್ಟು ಭಾರ ಎತ್ತಬೇಕು ಎತ್ತಬಾರ್ದು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡ್ಕೋತೀವಿ. ಹಾಗೆ ಮಾಡಬಾರ್ದು, ಪ್ರೋಗ್ರೆಸಿವ್ ಆಗಿ ಟಿಲ್ ಫೇಲ್ಯೂರ್ ಎತ್ತಾ ಹೋಗಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು ಅಂತಂದ್ರು. ನನಗೆ ಆಗ ದ ಕರ್ಸ್ ಆಫ್ ಡಿಸಿಪ್ಲಿನ್ ಇಸ್ ದಟ್ ಎವ್ರಿ ಡೇ ಲುಕ್ಸ್ ದ ಸೇಮ್, ದ ಕರ್ಸ್ ಆಫ್ ಇನ್ಡಿಸಿಪ್ಲಿನ್ ಇಸ್ ದಟ್ ಎವ್ರಿ ಇಯರ್ ಲುಕ್ಸ್ ದ ಸೇಮ್ ಅನ್ನೋ ಕೋಟ್ ನೆನಪಾಯಿತು. ಸೊ ನನ್ನ ಅನುಭವದಲ್ಲಿ ನೀರಿಗಿಳಿಬೇಕು, ಇಳಿದು ಆಳ ನೋಡಬೇಕು. ನಿಮ್ಮ ಪಯಣದಲ್ಲಿ ಅನೇಕ ಜನರನ್ನ ಭೇಟಿ ಆಗ್ತೀರಾ, ಸಮಾನ ಮನಸ್ಕರು ಸಿಗ್ತಾರೆ, ಕೆಲವರಿಂದ ಇನ್ಸ್ಪೈರ್ ಆಗ್ತೀರಾ. ಸ್ಲೋಲಿ ಅದು ನಿಮ್ಮ ಜೀವನದ ಒಂದು ಭಾಗವೇ ಆಗಿ ಹೋಗುತ್ತೆ. ಸಾಹಿತ್ಯ ಹಾಗೂ ಸಂಗೀತದ ವಿಚಾರದಲ್ಲೂ ಹೀಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಮತ್ತೆ ಒಳ್ಳೆ ಸಂಗತಿಯ ಇದೆ.
0: ವಾವ್, ಸೂಪರ್ ಸರ್. ನಿಜಕ್ಕೂ ನೀವು ಹೇಳಿದ ಆ ಜಿಮ್ ಅನುಭವ ಮತ್ತು ಆ 60 ವರ್ಷದ ಯಂಗ್ ಅಂಡ್ ಎನರ್ಜೆಟಿಕ್ ಜೆಂಟಲ್ ಮ್ಯಾನ್ ಮಾತುಗಳು ನಮ್ಮೆಲ್ಲರ ಕಿವಿಯಲ್ಲಿ ಗುಯಿಗುಡ್ತಾ ಇದೆ. ಹಾಗೆ ಸರ್, ಇಂಜಿನಿಯರ್ ಅಂತಂದ್ರೆ ಕೇವಲ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋರಲ್ಲ, ಬದುಕಿನ ಪ್ರತಿ ಸವಾಲನ್ನು ಫಿಟ್ನೆಸ್ ಮೈಂಡ್ ನಿಂದ ಎದುರಿಸುವವರು ಅನ್ನೋದಕ್ಕೆ ನೀವೇ ಉದಾಹರಣೆ ಸರ್. ಈಗ 20 ವರ್ಷಗಳ ಹಿಂದೆ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ ಅಂತಂದ್ರೆ ದೊಡ್ಡ ಹಬ್ಬದ ತರ ಇತ್ತು. ಆದ್ರೆ ಈಗ ಐಟಿ ಸೆಕ್ಟರ್ನಲ್ಲಿ ಬದಲಾಗ್ತಾ ಇರೋ ಟ್ರೆಂಡ್ಸ್ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಇವತ್ತಿನ ಯುವಕರಿಗೆ ನಿಮ್ಮ ಸಲಹೆ ಏನು ಅಂತ ಹೇಳ್ಬೋದಾ?
1: ಹೌದು, ಆನ್ ಕ್ಯಾಂಪಸ್ ಆಫ್ ಕ್ಯಾಂಪಸ್ ಎರಡು ತುಂಬಾ ಕಷ್ಟ ಇದೆ. ಹಾಗನ್ ಮಾತ್ರಕ್ಕೆ ಅವಕಾಶಗಳು ಇಲ್ಲವೇ ಇಲ್ಲ ಅಂತಲ್ಲ. ಯುವಕರಿಗೆ ನನ್ನ ಸಲಹೆ ಏನು ಅಂತಂದ್ರೆ, ಮೀಡಿಯೋಕರ್ ಆಗಿರ್ಬೇಡಿ, ಬೌಂಡ್ರೀಸ್ನ ಪುಷ್ ಮಾಡಿ, ಎಐನ ರೆಸಿಸ್ಟ್ ಮಾಡಬೇಡಿ, ಎಂಬ್ರೇಸ್ ಮಾಡಿ. ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ ಇವೆ ಎಫೆಕ್ಟಿವ್ ಆಗಿ ಹೇಗೆ ಎಐನ ಯೂಸ್ ಮಾಡಬೇಕು ಅಂತ. ಟೈಮ್ ವೇಸ್ಟ್ ಮಾಡದೆ ಕಂಟಿನ್ಯೂಸ್ ಆಗಿ ಅಪ್ಸ್ಕಿಲ್ ಆಗ್ತಾ ಇರಿ, ಫೌಂಡೇಶನ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಾದ್ರೂ ಸಿಮ್ಯಾಂಟಿಕ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಐ ಹತ್ರನೇ ನೀವು ಲರ್ನಿಂಗ್ ಪ್ಲಾನ್ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಕ್ರಿಯೇಟ್ ಮಾಡಿ ಎಐ ಏಜೆಂಟ್ಸ್ ಜೊತೆ ಕೆಲಸ ಮಾಡಿ. ನಿಂತ ನೀರಾಗಬೇಡಿ, ಸಲಹೆ ಕೇಳಲು ಹಿಂಜರಿಬೇಡಿ. ಸೀಕ್ ಹೆಲ್ಪ್, ಜೆನ್ಯೂನ್ ಇಂಟ್ರೆಸ್ಟ್ ತೋರಿಸಿ, ಹಾರ್ಡ್ ವರ್ಕ್ ಮಾಡಿ.
0: ಓಕೆ ಸರ್, ತುಂಬಾ ಅದ್ಭುತವಾಗಿ ಮಾತುಗಳನ್ನ ತಿಳಿಸಿದ್ರಿ. ಇವತ್ತಿನ ಯುವಕರಿಗೆ ಕೇವಲ ಪದವಿ ಅಥವಾ ಕೋಡಿಂಗ್ ಜೊತೆ ಎಐ ಅನ್ನು ಎದುರಿಸದೆ ಅದನ್ನ ಹೇಗೆ ಅಪ್ಕೊಳ್ಬೇಕು ಹಾಗೂ ನಿರಂತರವಾಗಿ ಹೇಗೆ ಅಪ್ಸ್ಕಿಲ್ ಆಗ್ಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ನಿಜಕ್ಕೂ ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಾಗೆ ಉದ್ಯೋಗಾಕಾಂಕ್ಷಿಗಳಿಗೆ ದೊಡ್ಡ ಕಣ್ಣು ತೆರೆಸುವಂತಹ ಸಲಹೆ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಎಂಜಿನಿಯರಿಂಗ್ ಲೋಕದ ಈ ರೋಚಕ ಕತೆ ಹಾಗೂ ತಂತ್ರಜ್ಞಾನದ ಪ್ರಯಾಣ ಇಲ್ಲಿಗೆ ಮುಗ್ದಿಲ್ಲ. ಎಂಜಿನಿಯರಿಂಗ್ ಲೋಕದ ಈ ರೋಚಕ ಕತೆಯ ಮುಂದಿನ ಭಾಗದಲ್ಲೂ ಕೂಡ ನಮ್ಮ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದ ಅರ್ಜುನ್ ಪಟೇಲ್ ಅವರು ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಸಮಸ್ಯೆ ಎಲ್ಲಿ ಪರಿಹಾರ ಅಲ್ಲಿ. ಸೊ ಎಂಜಿನಿಯರಿಂಗ್ ಲೋಕದ ರೋಚಕ ಕಥೆಯನ್ನ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದ ಅರ್ಜುನ್ ಪಟೇಲ್ ಅವರು ಒಂದಿಷ್ಟು ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಈಗ ಬನ್ನಿ ಇನ್ನಷ್ಟು ರೋಚಕವಾದ ಮಾಹಿತಿಯನ್ನ ತಿಳಿಸ್ತಾರೆ, ಕೇಳೋಣ. ಸರ್, ಈಗ ಇವತ್ತಿನ ಕಾಲದಲ್ಲಿ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ಒಂದು ಬಟನ್ ಓದಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ಸಿಕ್ಬಿಡುತ್ತೆ. ಹಾಗಾದ್ರೆ ಮನುಷ್ಯನ ನೈಜ ಆಲೋಚನಾ ಶಕ್ತಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕಮ್ಮಿ ಆಗ್ತಾ ಇದೆಯಾ ಅಥವಾ ಇನ್ನೂ ಹೆಚ್ಚಾಗಿದೆಯಾ ಅಂತ ಹೇಳ್ಬೋದಾ?
3: ಖಂಡಿತ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ OECD ಅನ್ನೋ ಸಂಸ್ಥೆಯವರು ಮಕ್ಕಳ ಮ್ಯಾಥ್ ಮತ್ತು ರೀಡಿಂಗ್ ಎಬಿಲಿಟಿನ ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ. 2000 ಸುಮಾರು 500 ಇದ್ದಂತ ಸ್ಕೋರ್ ಈಗ ಕೇವಲ 460 ಇಳಿದಿದೆ. 20 40 ಪಾಯಿಂಟ್ಸ್ ಡಿಕ್ರೀಸ್ ಆಗಿದೆ ಅಂತಂದ್ರೆ ತುಂಬ ದೊಡ್ಡ ಫಾಲ್ ಅದು. ಮನುಷ್ಯನ ಸಹಜ ಗುಣ ಏನು ಅಂತಂದ್ರೆ, ಕಡಿಮೆ ಶ್ರಮ ಮತ್ತು ಹೆಚ್ಚು ಶ್ರಮ ಇರೋ ಕೆಲಸ ಕೊಟ್ಟಾಗ ಕಡಿಮೆ ಶ್ರಮದ ಕೆಲಸವನ್ನೇ ಯಾವಾಗಲೂ ಆಯ್ಕೆ ಮಾಡ್ಕೊಳ್ಳೋದು. ಇಡಿಯೋಕ್ರಸಿ ಅಂತ ಒಂದು ಸಿನಿಮಾ ಇದೆ. ಜೋ ಅನ್ನೋನು ಹೈಬರ್ನೇಷನ್ ಎಕ್ಸ್ಪೆರಿಮೆಂಟ್ಗೆ ಸೈನ್ ಅಪ್ ಆಗ್ತಾನೆ. 500 ಮಲ್ಕೊಳ್ಳೋ ಕೆಲಸ. 500 ಆದ್ಮೇಲೆ ಹೇಳ್ತಾನೆ, ಆಗ ಜಗತ್ತಲ್ಲಿ ಅವನೊಬ್ಬ ಮಾತ್ರ ಬುದ್ಧಿವಂತ ಆಗಿ ಉಳಿದಿರ್ತಾನೆ. ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರೆ ನಾವೆಲ್ಲರೂ ದಡ್ರಾಗ್ತಾ ಇದ್ದೇವೆ ಅಂತ ನನಗೆ ಅನಿಸುತ್ತೆ. ಇತ್ತೀಚೆಗೆ ಬರೆಯೋ ಇಮೇಲ್ ಸಹ ChatGPT ಕ್ಲೌಡಿಂದ ತಗೋತಾ ಇದ್ದೇವೆ. ನಾವೇ ಇಮೇಲ್ ಬರೆದಿದ್ರೂ ಸಹ AIಗಳಿಗೆ ಕೊಟ್ಟು ಗ್ರಾಮರ್ ಸರಿ ಮಾಡಿಸ್ತೇವೆ. ಹೀಗೆ ಅನೇಕ ವಿಚಾರಗಳಲ್ಲಿ AIನ ಬಳಸ್ತಾ ಇದ್ದೇವೆ. ನಮ್ಮ ಕ್ರಿಯೇಟಿವ್ ವರ್ಕ್ನೆಲ್ಲ ಅದಕ್ಕೆ ಆಫ್ಲೋಡ್ ಮಾಡ್ತಾ ಇದ್ದೇವೆ. ಇದರಿಂದ ಖಂಡಿತ ಕಾಗ್ನಿಟಿವ್ ಡಿಕ್ಲೈನ್ ಆಗೋದ್ರಲ್ಲಿ ಡೌಟೇ ಇಲ್ಲ.
2: ವಾವ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರ ಅಂತಾನೆ ಹೇಳಬಹುದು. ತಂತ್ರಜ್ಞಾನ ನಮ್ಮ ಕೆಲಸವನ್ನ ಸರಳ ಮಾಡ್ತಿದೆಯೋ ಅಥವಾ ನಮ್ಮ ಯೋಚನಾ ಶಕ್ತಿಯನ್ನ ಕಡಿಮೆ ಮಾಡ್ತಿದೆಯೋ ಅನ್ನೋದನ್ನ ನಿಮ್ಮ ಮಾತು ಪ್ರತಿಯೊಬ್ಬರಿಗೂ ಯೋಚನೆ ಹುಟ್ಟಿಸುವಂತಾಗಿದೆ. ಹಾಗೆ ಸರ್, ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ಅಂತ. ಹಾಗಾದ್ರೆ ನಮ್ಮ ಊರುಗಳಲ್ಲಿ ಅಥವಾ ಸಿಟಿಗಳಲ್ಲಿ ಟ್ರಾಫಿಕ್, ವೇಸ್ಟ್ ಮ್ಯಾನೇಜ್ಮೆಂಟ್ ನಂತಹ ದೈನಂದಿನ ಸಮಸ್ಯೆಗಳಿಗೆ ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಯಾವ ರೀತಿ ಡಿಜಿಟಲ್ ಪರಿಹಾರಗಳನ್ನ ನೀಡಬಹುದು ಅಂತ ಹೇಳ್ಬೋದಾ?
3: ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಅಥವಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋದ್ರಲ್ಲಿ ಸಮಸ್ಯೆ ಯಾವತ್ತೂ ಇಲ್ಲವೇ ಇಲ್ಲ. ಸಮಸ್ಯೆ ಏನಿದ್ರು ಎನ್ಫೋರ್ಸ್ಮೆಂಟ್ ಮತ್ತೆ ಬಿಹೇವಿಯರ್ದು ಅಷ್ಟೆ. ಆರ್ಡರ್ ಮಾಡಿದ್ರೆ 10 ದಿನಸಿ ಬರುತ್ತೆ ಅನ್ನೋದಾದ್ರೆ ಆಂಬ್ಯುಲೆನ್ಸ್ ಬರಲ್ವಾ? ಇತ್ತೀಚೆಗೆ ಬೆಂಗಳೂರಲ್ಲಿ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಹೆಚ್ಚು ವಾಹನ ದಟ್ಟಣೆ ಇರುತ್ತೋ ಅಲ್ಲಿ ಫಿಕ್ಸ್ ಟೈಮ್ ಸಿಗ್ನಲ್ ಇರದೆ ಫ್ರೀ ಫ್ಲೋ ಟ್ರಾಫಿಕ್ ಇರೋ ತರ ಮಾಡ್ತಾರೆ. ಅದು ಸಾಫ್ಟ್ವೇರ್ ಅಥವಾ ಟೆಕ್ನಾಲಜಿಯಿಂದ ಮಾತ್ರ ಸಾಧ್ಯ. ಏಥರ್ ಅವರು ತಮ್ಮ ಹೊಸ ಮಾಡೆಲ್ಗಳಲ್ಲಿ ಪಾಟೋಲ್ ಅಲರ್ಟ್ ಹಾಕಿದ್ದಾರೆ. ಎಲ್ಲಿ ರಸ್ತೆ ಗುಂಡಿ ಇರುತ್ತೋ ಅದರ ಹತ್ತಿರ ಗಾಡಿ ಹೋದ ತಕ್ಷಣ ಅಲರ್ಟ್ ಬರೋಕ್ಕೆ ಶುರು ಆಗುತ್ತೆ. ಸರ್ಕಾರದಿಂದ ಇತ್ತೀಚೆಗೆ ಎಲ್ಲ ಸಿಟಿಗಳಲ್ಲೂ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ಗಳನ್ನ ಮಾಡ್ತಿದ್ದಾರೆ. ಒಂದೇ ಜಾಗದಲ್ಲಿ ಕೂತು ಟ್ರಾಫಿಕ್ ಮ್ಯಾನೇಜ್ ಮಾಡೋದು, ರಸ್ತೆ ಸುರಕ್ಷತೆ ಬಗ್ಗೆ ನಿಗಾ ಇಡೋದು, ಇಂಥ ಕೆಲಸಗಳನ್ನ ಅಲ್ಲಿಂದ ಮಾಡ್ತಾರೆ. GPS ಟ್ಯಾಗ್ ಮಾಡ್ತಿದ್ದಾರೆ ಕಸ ಎತ್ತೋ ವಾಹನಗಳಿಗೆ. ಈ ಥರ ಟೆಕ್ನಾಲಜಿಯಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬಹುದು. ಆದರೆ ನಮ್ಮ ನಡವಳಿಕೆ ಬದಲಾಗೋವರೆಗೂ ದೇಶ ಬದಲಾಗಲ್ಲ.
2: ಓಕೆ ಸರ್, ತುಂಬಾ ಅದ್ಭುತವಾಗಿ ಮಾಹಿತಿ ತಿಳಿಸ್ಕೊಟ್ರಿ. ಸರ್, ಈಗ ಹಳೆ ಕಾಲದ ಪ್ರಾಜೆಕ್ಟ್ ಡೆಲಿವರಿ ಟೈಮ್ ಲೈನ್ಸ್ಗೂ ಈಗಿನ ಅಜೈಲ್ ಮತ್ತು ಸ್ಪ್ರಿಂಟ್ ಸಂಸ್ಕೃತಿಗೂ ತುಂಬಾ ವ್ಯತ್ಯಾಸವಿದೆ. ಒತ್ತಡದ ಈ ಬದುಕಿನಲ್ಲಿ ಇವತ್ತಿನ ಇಂಜಿನಿಯರ್ಗಳು ತಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಮಾಡಬಹುದು ಅಂತ ಹೇಳ್ಬೋದಾ?
3: ಯಾವ ಕೆಲಸ ಆದ್ರೂ ಒತ್ತಡ ಸಹಜ. ಅಜೈಲ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಉದ್ದೇಶ ಏನು ಅಂದ್ರೆ, ಮಾಡಬೇಕಿರೋ ಕೆಲಸನ ಸಣ್ಣ ಸಣ್ಣ ಭಾಗ ಮಾಡಿ ಮುಗಿಸೋದು. ಹಾಗೆ ಮಾಡಿದ್ರೆ ಒಟ್ಟಾರೆ ಕೆಲಸ ಆಗೋವರೆಗೂ ಕಾಯದೆ ಆಗಿರೋ ಕೆಲಸನ ಕಸ್ಟಮರ್ಸ್ಗೆ ತಲುಪಿಸೋದು. ಮ್ಯಾರಥಾನ್ ವರ್ಸಸ್ ಸ್ಪ್ರಿಂಟ್ ಇದ್ದ ಹಾಗೆ, ಸ್ಪ್ರಿಂಟ್ 10-11 ಒಳಗೆ ಓಡ್ ಮುಗಿಸ್ಬೋದು, ಮ್ಯಾರಥಾನ್ಗೆ ಕನಿಷ್ಠ 4-5 ಬೇಕು. ಕೆಲಸ ಅಸೈನ್ ಆಗುವಾಗ ಕೆಪಾಸಿಟಿ ಆಧಾರದ ಮೇಲೇ ಕೆಲಸ ಅಸೈನ್ ಮಾಡೋದು. ಉದಾಹರಣೆಗೆ, ಒಂದು ಕೆಲಸನ ಜೂನಿಯರ್ ಡೆವಲಪರ್ 1 ಮಾಡಿ ಮುಗಿಸೋದಾದರೆ ಸೀನಿಯರ್ ಡೆವಲಪರ್ 1/2 ಮಾಡಿ ಮುಗಿಸ್ಬೋದು. ಒಂದು ಸೈಕಲ್ಗೆ ಇಂತಿಷ್ಟು ಕೆಪಾಸಿಟಿ ಅಂತ ಟೀಮಲ್ಲಿ ಡಿಸೈಡ್ ಮಾಡಿ ಕೆಲಸ ಅಸೈನ್ ಮಾಡ್ತಾರೆ. ಹಾಗಾಗಿ ಎಕ್ಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ, ಹಾಬೀಸ್ಗೆ ಟೈಮ್ ಇಲ್ಲ ಅಂತ ಹೇಳೋದು ಬೇಜವಾಬ್ದಾರಿ ಹೇಳಿಕೆ ಆಗುತ್ತೆ. ಮತ್ತೆ ಸಮಯ ಮ್ಯಾನೇಜ್ ಮಾಡೋದ್ರಲ್ಲಿ ನಮ್ಮ ಅಸಮರ್ಥತೆ ತೋರಿಸುತ್ತೆ. ಎಲ್ಲರೂ ವಾರದಲ್ಲಿ ಕನಿಷ್ಠ 3-4 ಬಾರಿ ಆದರೂ ಭಾರ ಎತ್ತುವ ವ್ಯಾಯಾಮ ಮಾಡಬೇಕು, ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಸುಸ್ಥಿರತೆ ಕಾಪಾಡಿಕೊಳ್ಳೋಕೆ.
2: ಎಸ್, ಹೌದು ಸರ್, ನೀವು ಹೇಳಿದ್ದು 100% ನಿಜ. ಟೆಕ್ನಾಲಜಿ ನಮ್ಮ ಕೆಲಸಗಳನ್ನ ಎಷ್ಟೇ ಸರಳ ಮಾಡಿದ್ರೂ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹಾಗೂ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ತರುವುದು ನಮ್ಮದ್ದೇ ಹೊಣೆಯಾಗಿರುತ್ತೆ. ಸಮಯ ನಿರ್ವಹಣೆ ಮತ್ತು ವ್ಯಾಯಾಮದ ಬಗ್ಗೆ ನೀವು ನೀಡಿದ ಸಲಹೆ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತಾಗಿದೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದ ಅರ್ಜುನ್ ಪಟೇಲ್ ಅವರು ಎಂಜಿನಿಯರಿಂಗ್ ಲೋಕದ ರೋಚಕ ಕಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಂಜಿನಿಯರ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಂನಲ್ಲಿ ಬೆಂಗಳೂರಿನ ಸೀಮೆನ್ಸ್ ಕಂಪನಿಯ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದ ಅರ್ಜುನ್ ಪಟೇಲ್ ಅವರು ಎಂಜಿನಿಯರಿಂಗ್ ಲೋಕದ ರೋಚಕ ಕಥೆಯನ್ನ ತಿಳಿಸ್ತಾ ಇದ್ರು. ಹಾಗೆ ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾರೆ, ಬನ್ನಿ ಕೇಳೋಣ. ಸರಿಗ, ನಿಮ್ಮ ಕೆರಿಯರ್ ಆರಂಭದ ದಿನಗಳಿಗೂ ಮತ್ತು ಇವತ್ತಿನ ದಿನಗಳಿಗೂ ಟೆಕ್ ಸ್ಟ್ಯಾಕ್ ಎಷ್ಟು ಬದಲಾಗಿದೆ, ಹಾಗೆ ನೀವು ಮೊದಲು ಬಳಸ್ತಾ ಇದ್ದ ಟೆಕ್ನಾಲಜಿ ಮತ್ತು ಈಗಿನ ಟೆಕ್ನಾಲಜಿ ನಡುವಿನ ಅಂತರ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬೋದಾ?
1: ಟೆಕ್ ಸ್ಟ್ಯಾಕ್ ಬದಲಾಗಿದೆ ಅನ್ನೋದಕ್ಕಿಂತ ಕೆಲಸ ಮಾಡೋ ರೀತಿ ಬದಲಾಗಿದೆ ಅನ್ಬಹುದು. ಕಾಲಕಾಲಕ್ಕೆ ಬದಲಾಗ್ತಾನೆ ಇದೆ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸುಮಾರು 5-6 ವರ್ಷಕ್ಕೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. 15 ವರ್ಷದ ಹಿಂದೆ ನಾನು ಕೆಲಸ ಶುರು ಮಾಡಿದಾಗ ಕಾಲ್ ಸೆಂಟರ್ ಟೆಕ್ ಸಪೋರ್ಟ್ ಬೇಡಿಕೆಯಲ್ಲಿತ್ತು. ಮೊದಲೆಲ್ಲ ಸರ್ವರ್ಸ್, ಮೇನ್ ಫ್ರೇಮ್ಸ್ ಇತ್ಯಾದಿಗಳನ್ನ ಕಸ್ಟಮರ್ಸ್ ಬೈ ಮಾಡ್ತಾ ಇದ್ರು ಮತ್ತು ಕಂಪನಿಗಳು ಅದರಲ್ಲಿ ಸಾಫ್ಟ್ವೇರ್ನ ಡಿಪ್ಲಾಯ್ ಮಾಡ್ತಾ ಇದ್ರು, ಅಥವಾ ಕಸ್ಟಮರ್ಸ್ ಪರವಾಗಿ ಕಂಪನಿಗಳೇ ಇವುಗಳನ್ನು ಬೈ ಮಾಡಿ ಅಲ್ಲಿ ಸಾಫ್ಟ್ವೇರ್ ಡಿಪ್ಲಾಯ್ ಮಾಡ್ತಾ ಇದ್ರು. ಕ್ಲೌಡ್ ಅನ್ನೋ ಟೆಕ್ನಾಲಜಿ ಬಂತು, ಅದರಲ್ಲಿ ಯಾರು ಬೇಕಾದರೂ ಸಹ ಸರ್ವರ್ಸ್ ಇತ್ಯಾದಿಗಳನ್ನ ಬೈ ಮಾಡಿ ಸಾಫ್ಟ್ವೇರ್ ಡಿಪ್ಲಾಯ್ ಮಾಡಬಹುದಾಗಿತ್ತು. ನಿಧಾನವಾಗಿ ಕಸ್ಟಮರ್ಸ್ ಕ್ಲೌಡ್ಗೆ ಮೂವ್ ಆಗಕ್ಕೆ ಶುರು ಮಾಡಿದ್ರು. ಕಂಪನಿಗಳು ಸಹ ಅಲ್ಲಿಯೇ ಸಾಫ್ಟ್ವೇರ್ನ ಡಿಪ್ಲಾಯ್ ಮಾಡಲು ಶುರು ಮಾಡಿದರು. ಯಾಕೆ ಅಂತಂದರೆ ನಾವು ಹಾರ್ಡ್ವೇರ್ ಖರೀದಿಸುವ ಗೋಜು ಇರೋದಿಲ್ಲ, ಅದನ್ನು ಸೆಟಪ್ ಮಾಡುವ ತೊಂದರೆ ಇರೋದಿಲ್ಲ. ನಮಗೆ ಬೇಕಾಗೋ ಹಾರ್ಡ್ವೇರ್ ಮತ್ತು ಪೂರಕ ಸಂಗತಿಗಳನ್ನು ಇಂಟರ್ನೆಟ್ ಮುಖಾಂತರ ಬೈ ಮಾಡೋದು. ಒಂದು ರೀತಿ ಬಾಡಿಗೆ ಮನೆ ಥರ, 4 ಗೋಡೆ ಮನೆ ಆದರೂ ಖಾಸಿಗೆ ತಕ್ಕಂತೆ ಕಜ್ಜಾಯ. ಮುಂದೆ ಕಂಟೈನರ್ ಅನ್ನೋ ಟೆಕ್ನಾಲಜಿ ಬಂತು. ಬಂದರಿನಲ್ಲಿ ಲೋಡ್ ಅನ್ಲೋಡ್ ಆಗೋ ಕಂಟೈನರ್ ಥರ, ಎಲ್ಲವೂ ಅದರಲ್ಲಿ ಆಲ್ರೆಡಿ ಇರುತ್ತೆ, ಎಲ್ಲಿ ಬೇಕಾದರೂ ಪ್ಲಗ್ ಮಾಡಬಹುದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಸಹ ಇದೇ ರೀತಿ ಬದಲಾವಣೆಗಳು ಆಗ್ತಾನೇ ಬಂತು. ಮಷಿನ್ಸ್ಗೆ ನಾವು ಮಾತಾಡೋ ಭಾಷೆ ಅರ್ಥ ಆಗಲ್ಲ, ನಮಗೆ ಮಷಿನ್ ಭಾಷೆ ಬರೆಯೋದಕ್ಕೆ ಕಷ್ಟ. ಹಾಗಾಗಿ ನಾವು ಬರೆದ ಭಾಷೆಯನ್ನ, ಉದಾಹರಣೆಗೆ ಜಾವಾ, ಸಿ ಶಾರ್ಪ್, ಸಿ ಪ್ಲಸ್ ಪ್ಲಸ್ ಇತ್ಯಾದಿ, ಮಷಿನ್ ಭಾಷೆಗೆ ಕನ್ವರ್ಟ್ ಮಾಡೋಕ್ಕೆ ಕಂಪೈಲರ್ಸ್ ಅಂತ ಇರುತ್ತೆ. ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ, ಹಾಗಾಗಿ ಇಂಟರ್ಪ್ರಿಟರ್ ಲ್ಯಾಂಗ್ವೇಜಸ್ ಬಂತು. ಇತ್ತೀಚಿನ ವರ್ಷಗಳಲ್ಲಿ ಪೈಥನ್ ಅನ್ನೋ ಲ್ಯಾಂಗ್ವೇಜ್ ತುಂಬ ಜನಪ್ರಿಯ ಆಯಿತು. ಇದು ಒಂದು ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್. ಈಗಿನ AI ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಸಹ ಪೈಥನ್ ಹೆಚ್ಚು ಬಳಕೆ ಆಗಿರೋದು. AI ಸಹ ಪೈಥನ್ನಲ್ಲಿ ಎಕ್ಸ್ಪರ್ಟ್, ಹಾಗೂ ಏನೇ ಕೋಡಿಂಗ್ ಕೆಲಸ ಕೊಟ್ಟರು ಸಹಜವಾಗಿ AIಗೆ ನ್ಯಾಚುರಲ್ ಚಾಯ್ಸ್ ಪೈಥನ್ ಆಗಿರುತ್ತೆ. ಕ್ಲೌಡಿಂದ ಆಟೋಮೇಷನ್ ಹೆಚ್ಚಾಯಿತು. ಇತ್ತೀಚಿನ ದಿನಗಳಲ್ಲಿ ಟೆಕ್ ಸಪೋರ್ಟ್ ಕಾಲ್ ಸೆಂಟರ್ ಕೆಲಸಗಳೇ ಇಲ್ಲ. ಕಂಟೈನರ್ಸಿಂದ ಎನ್ವೈರನ್ಮೆಂಟ್ ಸಂಬಂಧಿತ ಪ್ರಾಬ್ಲಮ್ ಸಾಲ್ವ್ ಆಯಿತು. ಜನಾಯಿಂದ ನಾವು ಮಾಡೋ ಅಷ್ಟೂ ಕೆಲಸ ಸುಲಭ ಆಯಿತು. ಇತ್ತೀಚಿನ ದಿನಗಳಲ್ಲಿ ನಾವು ಯಾರು ಕೋಡ್ ಬರಿತಾನೇ ಇಲ್ಲ, AI ಬರಿತಾ ಇದೆ, ಮತ್ತು ನಾವು ಕುತ್ಕೊಂಡು ಬರೀ ಆರ್ಕೆಸ್ಟ್ರೇಟ್ ಮಾಡ್ತಾ ಇದ್ದೇವೆ ಅಷ್ಟೇ.
0: ಓಕೆ ಸರ್, ಟೆಕ್ ಸ್ಟ್ಯಾಕ್ ಬೆಳೆದು ಬಂದ ಹಾದಿಯನ್ನ ಎಷ್ಟು ಸುಲಭವಾಗಿ ಕಂಟೈನರ್ ಮತ್ತೆ ಬಾಡಿಗೆ ಮನೆಯ ಉದಾಹರಣೆ ಕೊಟ್ಟು ಅರ್ಥ ಮಾಡಿಸಿದ್ರಿ. ರಿಯಲಿ ಇಟ್ಸ್ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಆದ್ರೆ ಸರ್, ಈಗ ನನಗೊಂದು ದೊಡ್ಡ ಡೌಟ್ ಇದೆ. ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಅಂತಂದ್ರೆ ಬರೀ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನೇನೋ ಕೋಡಿಂಗು ಡಿಸೈನ್ ಮಾಡೋರು ಅಂತ. ಆದ್ರೆ ನೀವು ಬರೆಯೋ ಆ ಸಾಫ್ಟ್ವೇರ್ ಕೋಡ್ಗಳು ರಿಯಲ್ ವರ್ಲ್ಡ್ ನಲ್ಲಿ, ಅಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಇವತ್ತಿನ ಸ್ಮಾರ್ಟ್ ಸಿಟಿಗಳಲ್ಲಿ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳ್ಬೋದಾ ಸರ್?
1: ಸೀಮನ್ಸ್ ಏರೋ ಮುನ್ನ ಮೋರ್ ರಿಟೇಲ್ ಕಂಪನಿಯಲ್ಲಿ ಬ್ಲಿಂಕೆಟ್, ಜೆಪ್ಟೋ ತರ ಲಾಸ್ಟ್ ಮೈಲ್ ಗ್ರೋಸರಿ ಡೆಲಿವರಿಗೆ ನಾನು ಮತ್ತೆ 3 ಜನದ ಒಂದು ಟೀಮ್ ಆ್ಯಪ್ ಮಾಡಿದ್ವಿ. ಆಗ ತಾನೇ ಆ್ಯಪ್ ಲಾಂಚ್ ಆಗಿತ್ತು, ಸುಮಾರು 1,000 ಸ್ಟೋರ್ಸಲ್ಲಿ ಲೈವ್ ಕೂಡ ಹೋಗಿತ್ತು. IPLಲ್ಲಿ ಆ್ಯಡ್ಸ್ ಕೊಡಬೇಕು ಅಂತ ಬಿಸ್ನೆಸ್ ಅವರು ಡಿಸೈಡ್ ಮಾಡಿದರು. ಮೊದಲಲ್ಲಿ ನಾವು ಹಿಂದೆಟ್ ಹಾಕಿದ್ವಿ, ಆದರೆ ಬಿಸ್ನೆಸ್ ಅವರು ಡಿಸೈಡ್ ಮಾಡಿ ಆಗಿತ್ತು. ಅದರಂತೆ 2023 IPLಲ್ಲಿ ಆ್ಯಡ್ಸ್ನ ಲಾಂಚ್ ಮಾಡಿದರು. ಮಾಡಿದ ತಕ್ಷಣ ನಮಗೆ 1,000 ಆರ್ಡರ್ಸ್ ಬರೋಕ್ಕೆ ಶುರುವಾಯಿತು. ನಮಗೊಂಥರ ಅಗ್ನಿ ಪರೀಕ್ಷೆ, 4 ಜನ ಕೂತು 6 ತಿಂಗಳಲ್ಲೇ ಮಾಡಿರೋ ಆ್ಯಪ್ ಇಷ್ಟೊಂದು ಆರ್ಡರ್ಸ್ನ ಹ್ಯಾಂಡಲ್ ಮಾಡುತ್ತೋ ಇಲ್ವೋ ಅನ್ನೋ ತೊಳಲಾಟ. ಪೀಕ್ ಆರ್ಡರ್ಸ್ ಒಂದು ದಿನಕ್ಕೆ 25,000 ತಲುಪ್ತು. ಆದರೆ ಫೌಂಡೇಶನ್ ತುಂಬ ಚೆನ್ನಾಗಿ ಹಾಕಿದ್ವಿ, ಅದರಿಂದ ಸುಮಾರು 17,000-18,000 ಆರ್ಡರ್ಸ್ನ ಡೆಲಿವರ್ ಮಾಡ್ತಾ ಇದ್ವಿ. ಇದೇ ಕೆಲಸನ ಬೇರೆ ಕಂಪ್ನಿಯವರು ಮೊದಲು ಮಾಡ್ತಾ ಇದ್ರು, ಆದರೆ ಅವರು ಒಂದು ಆರ್ಡರ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು, ನಾವು ಅದನ್ನ 40 ಪೈಸಕ್ಕೆ ಇಳಿಸಿದ್ವಿ.
0: ಓಕೆ ಸರ್, ಈಗ ಸವಾಲಿನ ಕ್ಷಣಗಳು ಅಂತಲೇ ಹೇಳ್ಬೋದು. ಎಲ್ಲ ಸಿಸ್ಟಮ್ ಡಿಸೈನ್ ಮಾಡಿ ಲೈವ್ ಬಿಟ್ಟ ಮೇಲೆ ಯಾವುದಾದ್ರೂ ಒಂದು ಸಣ್ಣ ಬಗ್ ಅಥವಾ ತಾಂತ್ರಿಕ ತೊಂದರೆ ಬಂದು ನಿಮ್ಮ ಇಡೀ ಟೀಮ್ಗೆ ಬೆವರು ಇಳಿಸಿದ ಮರೆಯಲಾಗದ ಇನ್ಸಿಡೆಂಟ್ ಏನಾದರೂ ಇದೆಯಾ ಅಂತ ಹೇಳ್ಬೋದಾ?
1: ಸಾಕಷ್ಟಿದೆ. ಅದರಲ್ಲಿ ಒಂದು ಮರೆಯಲಾಗದ ಸಂಗತಿ ಅಂದ್ರೆ ಇದು ಜನ ಎಷ್ಟು ಬುದ್ಧಿವಂತರಿರ್ತಾರೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ಕೂಡ. ಮೋರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕಸ್ಟಮರ್ ಆ್ಯಪಲ್ಲಿ ಒಂದು ಬಗ್ ಅಥವಾ ತಾಂತ್ರಿಕ ದೋಷ ಇತ್ತು. ನಮ್ಮ ನೋಟಿಸಿಗೆ ಅದಿನ್ನೂ ಬಂದಿರಲಿಲ್ಲ. ಒಬ್ಬ ಕಸ್ಟಮರ್ 10 kg ಸಕ್ಕರೆದು 2 ಬ್ಯಾಗ್ನ ದಿನ ಆರ್ಡರ್ ಮಾಡ್ತಾ ಇದ್ದ. ಈ ಥರ ಮಿಸ್ಯೂಸ್ನ ತಡೆಯೋಕೆ ಅಂತಾನೆ ಗಾರ್ಡ್ ರೈಲ್ಸ್ ಇರುತ್ತೆ. ಯೂಶಲಿ ನೀವು ಗಮನಿಸಿರ್ಬೋದು ಬ್ಲಿಂಕಿಟ್ ಅಥವಾ ಜೆಪ್ಟೋ ಅಲ್ಲಿ ಕೆಲವೊಂದು ಐಟಮ್ಸ್ನ 2 or 3 ಕ್ವಾಂಟಿಟಿಗಿಂತ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಈ ಕಸ್ಟಮರ್ ಸುಮಾರು 1 ತಿಂಗಳು ದಿನ 20 kg ಸಕ್ಕರೆ ಆರ್ಡರ್ ಮಾಡ್ತಾ ಇದ್ದ, ಮತ್ತೆ ಅವನಿಗೆ ಬರೀ 10 ರೂಪಾಯಿಗೆ ಇದು ಸಿಗ್ತಾ ಇತ್ತು. ನಮ್ಮ ಸಿಸ್ಟಮ್ ಅಲ್ಲಿ ಈ ತರ ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ ವಾರಕ್ಕೊಂದ್ಸಲ ರಿಕನ್ಸಲ್ಟ್ ಜಾಬ್ ರನ್ ಮಾಡಿದಾಗ ಇದು ಗೊತ್ತಾಯ್ತು. ಗೊತ್ತಾದ್ಮೇಲೆ ಬಗ್ ಫಿಕ್ಸ್ ಮಾಡಿ ಕಸ್ಟಮರ್ನ ಬ್ಲಾಕ್ ಲಿಸ್ಟ್ ಮಾಡ್ವಿ. ಇದೇ ಕಾರಣಕ್ಕೆ ಯಾವುದೇ ದೊಡ್ಡ ಕಂಪನಿ ಆದ್ರೂ ಸಹ ಬಗ್ ಬೌಂಟಿ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈ ತರ ಬಗ್ ಗಳನ್ನ ಹುಡುಕಿ ಅವರಿಗೆ ತಿಳಿಸಿದ್ರೆ ಅವರು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ಕೂಪನ್ ಆರ್ ಕ್ಯಾಶ್.
0: ವಾವ್, ಸೂಪರ್ ಆಗಿ ತಿಳಿಸ್ಕೊಟ್ರಿ ಸರ್. ಬಗ್ಗಳಿಂದಲೇ ಹೊಸ ಹಾದಿ ಕಂಡ್ಕೊಳ್ಳಿ ಅನ್ನೋ ನಿಮ್ಮ ಮಾತು ಪ್ರತಿಯೊಬ್ಬ ಯುವ ಇಂಜಿನಿಯರಿಗೂ ಖಂಡಿತ ಹೊಸ ಭರವಸೆ ನೀಡಿದೆ ಅಂತಾನೆ ಹೇಳ್ಬೋದು. ಸರ್, ಇವತ್ತಿನ ಎಂಜಿನಿಯರಿಂಗ್ ಲೋಕದ ರೋಚಕ ಕಥೆಯನ್ನ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
1: ಥ್ಯಾಂಕ್ ಯು. ರೇಡಿಯೋದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಶಿವಮೊಗ್ಗಕ್ಕೆ ಹಾಗೆ ನಿಮ್ಮೆಲ್ಲರ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನ ತಿಳಿಸೋಕೆ ಬಯಸ್ತೇನೆ.
0: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಬೆಂಗಳೂರಿನ ಸಿಮೆನ್ಸ್ ಕಂಪನಿಯ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದ ಅರ್ಜುನ್ ಪಟೇಲ್ ಅವರು, ತಂತ್ರಜ್ಞಾನ ಅನ್ನೋದು ಬರೀ ಕೋಡಿಂಗ್ ಅಥವಾ ಸಿಸ್ಟಮ್ ಡಿಸೈನ್ ಮಾತ್ರ ಅಲ್ಲ, ಲಕ್ಷಾಂತರ ಜನರ ದಿನನಿತ್ಯದ ಜೀವನವನ್ನು ಸುಲಭಗೊಳಿಸುವ ಒಂದು ಮಾಧ್ಯಮ ಅಂತ ತಿಳಿಸ್ತಾ ಇದ್ರು. ಹಾಗೆ ಅಲ್ಲಿ ಬರೆಯುವಂತಹ ಲೈನ್ ಕೋಡ್ ಕೂಡ ರಿಯಲ್ ವರ್ಲ್ಡ್ ನಲ್ಲಿ ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಟೆಕ್ ಸ್ಟ್ಯಾಕ್ ನ ಹಳೆ ದಿನಗಳಿಂದ ಹಿಡಿದು ಇವತ್ತಿನ ಎಐ ಮತ್ತು ಕ್ಲೌಡ್ ಯುಗದವರೆಗೆ, ಕೆಲವು ಉದಾಹರಣೆಗಳಿಂದ ಹಿಡಿದು ಬಗ್ ಬೌಂಟಿಯ ರೋಚಕ ಕಥೆಗಳವರೆಗೆ, ಸಾಫ್ಟ್ವೇರ್ ಲೋಕದ ಅಪರಿಮಿತ ಮಾಯಾಲೋಕವನ್ನ ಅತ್ಯಂತ ಸರಳವಾಗಿ ನಮಗೆ ವಿವರಿಸಿಕೊಟ್ಟಿದಂತಹ ಬೆಂಗಳೂರಿನ ಸಿಮೆನ್ಸ್ ಕಂಪನಿಯ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದ ಅರ್ಜುನ್ ಪಟೇಲ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ

0: ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 8 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
2: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
2: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
3: LIC ಹರ್ ಪಲ್ ಆಪ್ಕೆ ಸಾಥ್.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜು ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗೆಲ್ಲ ನಮಗೆ ಕಣ್ಣಿಗೆ ಕಾಣೋ ಹಾಗೆ ಎಷ್ಟೊಂದು ವೆಹಿಕಲ್ಸ್ಗಳಾಗಿದೆ. ಪ್ರತಿಯೊಂದು ವೆಹಿಕಲ್ಸ್ಗಳಲ್ಲೂ ಕೂಡ ಒಂದೊಂದು ಸ್ಪೆಷಾಲಿಟಿಗಳಿದೆ ನೋಡ್ಬೋದು. ಹಾಗೆ ಈಗ ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ಬೈಕು, ಕಾರುಗಳಿರೋದನ್ನು ಗಮನಿಸ್ಬೋದು. ಕೆಲವೊಂದು ಮನೆಗಳಲ್ಲಿ 2 ಬೈಕು, 1 ಕಾರು, 3 ಬೈಕು, 2 ಕಾರು, ಆ ಥರದ್ದೆಲ್ಲ ಇರುತ್ತೆ. ಏನಿವೆ, ಅದರಿಂದಾಗಿ ಹೆಚ್ಚು ವೆಹಿಕಲ್ಸ್ಗಳು ಕೂಡ ಆಗಿದ್ದಾವೆ. ಆಬ್ವಿಯಸ್ಲಿ ವೆಹಿಕಲ್ಸ್ ಜಾಸ್ತಿ ಆದಾಗ ಇನ್ನೇನು, ಫ್ಯೂಯಲ್ ರೇಟ್ ಕೂಡ ಜಾಸ್ತಿ ಆಗಲೇಬೇಕು. ಫ್ಯೂಯಲ್ ಪ್ರೈಸ್ ಕೂಡ ಜಾಸ್ತಿನೇ ಇದೆ ಇವಾಗ, 103 ರೂಪಾಯಿ, 104 ರೂಪಾಯಿ ಪ್ರೈಸ್ ಆಗ್ತಾನೆ ಇರುತ್ತೆ. ಸೊ ವೇರಿಯೇಷನ್ಸಲ್ಲಿ ನಾವು ಫ್ಯೂಯಲ್ನ ಹಾಕ್ಸ್ಕೊಳ್ಳೋದಕ್ಕೆ ಹೋಗೇ ಹೋಗ್ತೀವಿ. ಆ್ಯಂಡ್ ಫ್ಯೂಯಲ್ನ ಹಾಕ್ಸ್ಕೊಳ್ಬೇಕು ಅಂತಂದರೆ ನಾವು ಹತ್ತಿರ ಇರುವಂತಹ ಫ್ಯೂಯಲ್ ಸ್ಟೇಷನ್ಗಳಿಗೆ ಹೋಗಲೇಬೇಕಾಗತ್ತೆ. ಆ್ಯಂಡ್ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ಇಷ್ಟೊಂದೆಲ್ಲ ವೆಹಿಕಲ್ಸ್ಗಳಿದೆ, ವೆಹಿಕಲ್ಸ್ ಇರೋದಕ್ಕೆ ಪೆಟ್ರೋಲ್ ಅಥವಾ ಫ್ಯೂಯಲ್ನ ರೇಟ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ಆದರೂ ಕೂಡ ನಮ್ಮ ಜನ ವೆಹಿಕಲಲ್ಲಿ ಓಡಾಡೋದನ್ನು ಕಡಿಮೆ ಮಾಡಲ್ಲ. ಅಂದರೆ ಪಬ್ಲಿಕ್ ವೆಹಿಕಲ್ಸ್ಗಳನ್ನ ಬಳಸಿದ್ರೆ

ಆ್ಯಕ್ಚುಲಾಗಿ ಒಂದು ಫ್ಯೂಯಲ್ ಕನ್ಸಂಪ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಜೊತೆಗೆ ಪ್ರೈಸ್ ಕೂಡ ಡಿಕ್ರೀಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಇದು ಆಗದೇ ಇರುವಂತಹ ಒಂದು ಪರಿಸ್ಥಿತಿಗೆ ತಲುಪಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಕೂಡ ವೆಹಿಕಲ್ಗಳನ್ನ ಬಳಸೋದ್ರಿಂದ ಸೊ ಇದರಿಂದಾಗಿ ಫ್ಯೂಯೆಲ್ನ ಹಾಕ್ಸ್ಕೊಳ್ಳೋರು ಕೂಡ ಇವಾಗ ಜಾಸ್ತಿ ಆಗಿದ್ದಾರೆ. ಆ್ಯಂಡ್ ಇವತ್ತು ನಾನು ಮಾತಾಡೋಕ್ಕೆ ಬಂದಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ, ಈಗ ನಾವು ಫ್ಯೂಯೆಲ್ ಸ್ಟೇಷನ್ಗಳಿಗೆ ಹೋಗಿರ್ತೀವಿ ಅಂತ ಅಂದಾಗ ನಮ್ಮ ಇಂಡಿಯನ್ ಸ್ಮಾರ್ಟ್ ಥಿಂಕರ್ ಮೋಟರ್ ಸೈಕಲ್ ಹೀರೋಸ್ ಏನಿದ್ದಾರೆ, ಸೊ ಇವರು ಮಾಡೋದೇನಪ್ಪ ಅಂತಂದರೆ, ಈಗ 103 ರೂಪಾಯಿ 104 ರೂಪಾಯಿ ಪೆಟ್ರೋಲ್ ಇದೆ ಅಂತಂದರೆ 1 ಲೀಟರ್ ಪೆಟ್ರೋಲ್ ಹಾಕ್ಸೋದು, ಅಥವಾ ಈಗ ಬಲ್ಕಾಗಿ ಪೆಟ್ರೋಲ್ ಹಾಕ್ಸ್ತಾರೆ ಅಂತಂದರೆ, ಈಗ ಹಳ್ಳಿಗಳ ಕಡೆಗೆಲ್ಲ ಹೋದ್ವಿ ಅಂತಂದರೆ ಅಲ್ಲಿ ಹೀರೋಸ್ ಹೆಂಗೆ ಅಂದರೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೇಳಿ ಹಾಕ್ಸ್ತಾರೆ. ಸೊ ಒಂದು ವಿಷಯ ಹರಿದಾಡುತ್ತೆ, ಈ ರೀತಿ ಏನು ಎಕ್ಸಾಕ್ಟ್ ಪ್ರೈಸ್ ಅಥವಾ ಏನು 100 ಆಗಿರ್ಬೋದು, 50 ಆಗಿರ್ಬೋದು, 200 ಆಗಿರ್ಬೋದು, ಈ ರೀತಿ ಪ್ರೈಸ್ ಎಲ್ಲ ಹಾಕ್ಸಿದಾಗ ಫ್ಯೂಯೆಲ್ನಲ್ಲಿ ಸೇವ್ ಮಾಡಿಕೊಳ್ತಾರೆ ಅವರು. ಅದರಿಂದಾಗಿ ನಮಗೆ ಪೆಟ್ರೋಲು ಕಡಿಮೆ ಬರುತ್ತೆ ಅನ್ನುವಂತಹ ಒಂದು ನೋಷನ್ ಅಥವಾ ಮೈಂಡ್ಸೆಟ್ಟು ಬಂದಿರುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಈ ಒಂದು ವಿಷಯ ಹರಿದಾಡಿದಾಗ ಏನಾಗುತ್ತೆ, ಅವರ ಮೆಂಟಾಲಿಟಿ ಚೇಂಜ್ ಆಗಿ 100 ರೂಪಾಯಿ ಹಾಕಿಸ್ಬೇಕು ಅನ್ನುವಂತಹ ಒಂದು ಥಿಂಕಿಂಗ್ ಏನು ಇಟ್ಕೊಂಡಿರ್ತಾರೆ, ಅವರು 110 ರೂಪಾಯಿ ಅಥವಾ 120 ರೂಪಾಯಿ ಹಾಕ್ಸೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ರೀತಿಯಲ್ಲಿ ಟ್ರಿಕ್ಕಿಯಾಗಿ ಅಥವಾ ಒಂದು ಟೆಕ್ನಿಕ್ ಯೂಸ್ ಮಾಡಿ ಇವರಿಗೆ ಪೆಟ್ರೋಲು ಉಳಿಬಾರ್ದು, ನಾವೇ ಫುಲ್ ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕು ಅನ್ನೋಂತಹ ಒಂದು ನೋಷನ್ನ ಇಟ್ಕೊಂಡು ಈ ರೀತಿ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವಾಗ ಈ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳುವಾಗ ಏನನ್ನು ನಾವು ಇಂಪಾರ್ಟೆಂಟಾಗಿ ನೋಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯೆಲ್ಲ ಯಾಕೆ ಮಾಡಿದ್ರು ಮತ್ತು ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಅದನ್ನು ಕೂಡ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಒಂದು ಸೂಪರ್ವಾಗಿರುವಂತಹ ಸಮಯ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನೀವು ಸಹ ಇದೇ ಥರ 110 ರೂಪಾಯಿ 120 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ರೆ ನಿಮಗೆ ಹೇಗೆ ಅನಿಸ್ತಾಯಿತ್ತು, ಯಾಕೆ ಅಷ್ಟೇ ಪೆಟ್ರೋಲ್ ಹಾಕ್ಸ್ತಾ ಇದ್ರಿ, ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9620960976709 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನೋಡಿ, ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳೋದೇನಿದೆ, ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳುವಾಗ ನಾವೆಲ್ಲ ಈಗ ಇಂಡಿಯಾದಲ್ಲಿ ಹೇಗೆ ಮಾಡ್ತಿದ್ವಿ ಅಂತ ಅಂದರೆ, ಎಲ್ಲರೂ ಕೂಡ ಒಂದು ಸುದ್ದಿ ಹರಿದಾಡಿ ಈ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತಹ ಟೈಮ್ನಲ್ಲಿ ಬರೀ ಪೆಟ್ರೋಲ್ನ ಪ್ರೈಸ್ನ ಅಷ್ಟೇ ನೋಡ್ತೀವಿ ನಾವು. ಈಗ 100 ರೂಪಾಯಿ 103 ರೂಪಾಯಿ ಪೆಟ್ರೋಲ್ ಇದೆ ಅಂತಂದರೆ 110 ರೂಪಾಯಿ ಅಥವಾ 120 ರೂಪಾಯಿ ಈ ರೀತಿಯಲ್ಲಿ ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕು ಅಂತ ಅಂದ್ಕೊಳ್ಳುವಂಥವ್ರು ಸುಮಾರು ಜನ. ಆ್ಯಂಡ್ ಇನ್ನು ಕೆಲವೊಂದಷ್ಟು ಜನ 1 ಲೀಟ್ರ್ ಪೆಟ್ರೋಲು 5 ಲೀಟ್ರ್ ಪೆಟ್ರೋಲ್ ಈ ರೀತಿ ಹಾಕ್ಸ್ಕೊಳ್ತಾ ಇರ್ತಾರೆ. ಏನಿವೆ ಈಗ ನಾವು ಯಾವುದೇ ಒಂದು ಫ್ಯೂಯೆಲ್ನ ಹಾಕ್ಸ್ಕೊಳ್ತಿದ್ದೀವಿ ಅಂತಂದಾಗ ಈ ರೀತಿ ಯೋಚನೆ ಮಾಡಿ ಅವರು ಪೆಟ್ರೋಲ್ನ ಉಳಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲಿಗೆ ಅಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ. ಈಗ ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತೇ ಇದೆ, ಪೆಟ್ರೋಲ್ ಹಾಕ್ಸ್ಕೊಳ್ಕೆ ಹೋಗುವಂಥವ್ರು ಅಲ್ಲಿ ಎಷ್ಟು ಡೆನ್ಸಿಟಿ ಇದೆ ಏನು ಅದೆಲ್ಲ ಕೂಡ ನೋಡೋದಿಲ್ಲ. ಇತ್ತೀಚೆಗೆ ಪೆಟ್ರೋಲು ನಮಗೆ ಕಡಿಮೆ ಬರ್ತಾ ಇದೆ ಅಥವಾ ನಮಗೆ ಮೈಲೇಜ್ ಸಿಗ್ತಾ ಇಲ್ಲ ಅಂತ ಎಲ್ಲ ಏನು ಅಂದ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಯಾಕೆ ಆಗ್ತಾಯಿದೆ ಅಂತಂದರೆ, ಈ ಒಂದು ಪೆಟ್ರೋಲ್ನಲ್ಲಿರುವಂತಹ ಡೆನ್ಸಿಟಿನ ನೀವು ನೋಡಿದ್ರೆ ಬರೀ ಅಮೌಂಟ್ನ ಮಾತ್ರ ಅಥವಾ ಪ್ರೈಸ್ನ ಮಾತ್ರ ನೀವು ಅಲ್ಲಿ ನೋಡಿ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇರೋದ್ರಿಂದ ಇದಾಗ್ತಾಯಿದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಫ್ಯೂಚರಲ್ಲಿ, ಸೊ ಯಾವುದೇ ರೀತಿಯಲ್ಲಿ ನೀವು ಫ್ಯೂಯೆಲ್ನ ಹಾಕ್ಸ್ಕೊಳ್ತಾ ಇದ್ದೀರಿ ಅಂತಂದಾಗ ಫ್ಯೂಯೆಲ್ ಹಾಕ್ಸ್ಕೊಳ್ಳೋಕೆ ಹೋದಂಥ ಟೈಮ್ನಲ್ಲಿ ಫಸ್ಟ್ ನೀವು ಗಮನಿಸಬೇಕಾಗಿರುವಂಥದ್ದು ಅಲ್ಲಿರುವಂತಹ ಒಂದು ಫ್ಯೂಯೆಲ್ನ ಡೆನ್ಸಿಟಿಯ ಬಗ್ಗೆ. ಸೊ ಫ್ಯೂಯೆಲ್ನ ಡೆನ್ಸಿಟಿ ಹೇಗಿದೆ, ಎಷ್ಟಿದೆ ಅಂತ ನೋಡಿಕೊಂಡ ನಂತರದಲ್ಲಿ ನೀವು ಪೆಟ್ರೋಲ್ನ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಫ್ಯೂಯೆಲ್ನ ಡೆನ್ಸಿಟಿ ಮೇಲ್ಗಡೆ ನಿಮಗೆ ಫ್ಯೂಯೆಲ್ನ ಕ್ವಾಲಿಟಿ ಗೊತ್ತಾಗುತ್ತೆ, ಹಾಗೆ ನಿಮಗೆ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನೀವು ಎಲ್ಲೆಲ್ಲಿ ಪೆಟ್ರೋಲ್ನ ಹಾಕ್ಸ್ಕೊಳ್ತಾ ಇರ್ತೀರಾ ಅಲ್ಲೆಲ್ಲ ಹೋದಾಗಲೂ ಅಷ್ಟೇ ನೀವು ಮೇಯ್ನಾಗಿ ಚೆಕ್ ಮಾಡಬೇಕಾಗಿರುವಂಥದ್ದು ಡೆನ್ಸಿಟಿ. ಸೊ ಡೆನ್ಸಿಟಿನ ಚೆಕ್ ಮಾಡಬೇಕು ಅಂತಂದರೆ ಎಷ್ಟು ಡೆನ್ಸಿಟಿ ಇರಬೇಕು ಅನ್ನೋ ಇದು ನಿಮ್ಮ ಕ್ವೆಶನ್ ಆಗಿರುತ್ತೆ. ಸೊ ಡೆನ್ಸಿಟಿನ ನಾವು ನೋಡೋದಾದರೆ ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇರುತ್ತೆ ನಿಮಗೆ. ಒಂದು ಕಡೆಯಲ್ಲಿ ಕರೆಂಟ್ ಪ್ರೈಸ್ ಏನಿರುತ್ತೆ ಅದರನ್ನು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಸೆಟ್ ಅಮೌಂಟ್ ಏನಿರುತ್ತೆ ಅಂದರೆ ನೀವು ಎಷ್ಟು ಹಾಕ್ಸ್ಕೊಳ್ಬೇಕು ಅಂತ ಹೇಳ್ತೀರಾ ಅಷ್ಟನ್ನ ಅಮೌಂಟ್ ಸೆಟ್ ಮಾಡಿದ್ದು ಒಂದು ಡಿಸ್ಪ್ಲೇ ಕಾಣುತ್ತೆ. ಇನ್ನು ಮೇಲ್ಗಡೆ ಫ್ಯೂಯೆಲ್ನ ಡೆನ್ಸಿಟಿ ಕಾಣುತ್ತೆ, ಅದಾದ ನಂತರದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನುವಂತಹ ಒಂದು ಡಿಸ್ಪ್ಲೇ ನಿಮಗೆ ಕಾಣುತ್ತೆ. ಸೊ ಈ ರೀತಿಯಲ್ಲಿ ಡೆನ್ಸಿಟಿಯನ್ನು ನೀವು ಈ ಒಂದು ಏನು ಪ್ಯಾನಲ್ ಕಾಣುತ್ತೆ ಅಲ್ಲ, ಸೊ ಆ ಡಿಸ್ಪ್ಲೇನಲ್ಲಿ ನೋಡಬೇಕಾಗತ್ತೆ. ನೀವು ಯಾವ ರೀತಿಯಲ್ಲಿ ಅಮೌಂಟ್ ಎಷ್ಟಿದೆ ಚೆಕ್ ಮಾಡ್ತೀರಾ, ಹಾಗೆ ಎಷ್ಟು ಸೆಟ್ ಮಾಡಿದ್ದೀರ ಅಂತ ಚೆಕ್ ಮಾಡ್ತೀರಾ, ಅದೇ ರೀತಿಯಲ್ಲೇ ಸೊ ನೀವಲ್ಲಿ ಎಷ್ಟು ಡೆನ್ಸಿಟಿ ಇರುವಂತಹ ಫ್ಯೂಯೆಲ್ನ ಹಾಕಿಸ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸೊ ಇದೇ ವಿಷಯಕ್ಕೆ ಬರೋದಾದರೆ ಇವತ್ತು ಫ್ಯೂಯೆಲ್ನ ಡೆನ್ಸಿಟಿ ಹೇಗಿರಬೇಕು, ಎಷ್ಟಿರಬೇಕು ಅಂತ ನೀವು ನೋಡೋದಾದರೆ, ಸೊ ಪೆಟ್ರೋಲ್ನ ಫ್ಯೂಯೆಲ್ ಡೆನ್ಸಿಟಿನ ನಾವು ನೋಡೋದಾದರೆ ಒಂದು 720 to 775 ಕೆ ಜಿ ಪರ್ ಮೆಟ್ರಿಕ್ ಕ್ಯೂಬ್ ಇಷ್ಟು ಇರಬೇಕಾಗತ್ತೆ ಒಂದು ಡೆನ್ಸಿಟಿ, ಅಷ್ಟು ಒಳಗಡೆ ಇರಬೇಕಾಗತ್ತೆ. ಸೊ ನೀವು ಕೆಲವೊಂದು ಕಡೆಗಳಲ್ಲಿ ನೋಡಿರ್ತೀರಾ 685 ಅಂತೇಳಿ ಡೆನ್ಸಿಟಿ ಕಾಣ್ಬೋದು ಅಥವಾ 780 ಅಂತೇಳಿ ಡೆನ್ಸಿಟಿ ಕಾಣ್ಬೋದು. ಆದರೆ ಈ ಡೆನ್ಸಿಟಿ ಏನಿದೆ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ, ಹಾಗಾಗಿ ನೀವು ಅಕ್ಯುರೇಟ್ ಆಗಿರುವಂತಹ ಒಂದು ಡೆನ್ಸಿಟಿನ ನೋಡಬೇಕು ಅಂತಂದರೆ 720 to 775 ಒಳಗಡೆ ಇರುವಂತಹ ಡೆನ್ಸಿಟಿಯ ಫ್ಯೂಯೆಲ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಹಾಗಾದರೆ ಯಾಕೆ ಡೆನ್ಸಿಟಿಯನ್ನು ನೋಡಿ ನಾವು ಫ್ಯೂಯೆಲ್ನ ಹಾಕ್ಸ್ಕೊಳ್ಬೇಕು, ಇದರ ಬಗ್ಗೆ ಗೊತ್ತಿದೆ ನಿಮಗೆ. ಸೊ ಇವತ್ತು ಫ್ಯೂಯೆಲ್ನ ಡೆನ್ಸಿಟಿನ ನೋಡಿ ನಾವು ಫ್ಯೂಯೆಲ್ನ ಹಾಕ್ಸ್ಕೊಳ್ಳುತ್ತಿದ್ವಿ ಅಂತಂದಾಗ ಯಾಕೆ ಆ ಒಂದು ಫ್ಯೂಯೆಲ್ನಲ್ಲಿ ಆ ಡೆನ್ಸಿಟಿ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಆ ಡೆನ್ಸಿಟಿ ಅಷ್ಟು ಪ್ರಮಾಣದ ಡೆನ್ಸಿಟಿ ಇರುವಂತಹ ಫ್ಯೂಯೆಲ್ನ ನಾವು ಹಾಕ್ಸ್ಕೊಂಡಾಗ ಸೊ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಬಗ್ಗೆ ನಾನು ಹೇಳ್ತೀನಿ. ಸೊ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ನೀವು ಕೂಡ ನಿಮ್ಮ ವೆಹಿಕಲ್ಸ್ಗಳಿಗೆ ಫ್ಯೂಯೆಲ್ನ ಹಾಕ್ಸ್ಕೊಳ್ಳುವಾಗ ಎಚ್ಚರದಿಂದ ಫ್ಯೂಯೆಲ್ನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಧಾರವಾಡ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೆ ಹಾಗೆ ಇವತ್ತು ಹೇಳ್ತಾ ಇದ್ದೆ, ಸೊ ಒಂದು ಫ್ಯೂಯಲ್ನ ಡೆನ್ಸಿಟಿಯನ್ನು ನೋಡಿಕೊಂಡು ನಾವು ಫ್ಯೂಯಲ್ನ ಹಾಕ್ಸ್ಕೊಳ್ಬೇಕಾಗುತ್ತೆ ಅಂತೇಳಿ. ಸೊ ಈಗ ಫ್ಯೂಯಲ್ನ ಡೆನ್ಸಿಟಿಯನ್ನು ನೋಡಿ ಹಾಕ್ಸ್ಕೊಳ್ತೀವಿ. ಹಾಗೆ ಎಷ್ಟು ಫ್ಯೂಯಲ್ನ ಡೆನ್ಸಿಟಿ ನೋಡಬೇಕು ಅಂತೇಳಿ ಕೂಡ ನಾನಾಗಲೇ ಹೇಳಿದೆ. ಅದು ಪೆಟ್ರೋಲ್ನ ಡೆನ್ಸಿಟಿ ಆದರೆ ನಾವು ಡೀಸೆಲ್ನ ಹಾಕ್ಸ್ಕೊಳ್ತೀವಿ ಅಂತ ಹೋದ್ವಿ ಅಂದರೆ, ಸೊ ಡೀಸೆಲ್ನ ಡೆನ್ಸಿಟಿಯನ್ನು ಕೂಡ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗತ್ತೆ. ಡೀಸೆಲ್ನ ಡೆನ್ಸಿಟಿ ಬಂದು 820 ಆಗಿರುತ್ತೆ. ಇದು ಕೂಡ ಅಷ್ಟೇ ಕೆ ಜಿನಲ್ಲಿ ಇರುತ್ತೆ, ಕೆ ಜಿ ಪರ್ ಮೆಟ್ರಿಕ್ ಕ್ಯೂಬ್ ಅನ್ನುವ ರೀತಿಯಲ್ಲಿ ಈ ಒಂದು ಡೀಸೆಲ್ನ ಡೆನ್ಸಿಟಿ ಕಾಣುವಂಥದ್ದು. ಹಾಗಾದರೆ ಈ ಒಂದು ಡೆನ್ಸಿಟಿಯನ್ನು ನೋಡಿಕೊಂಡು ಫ್ಯೂಯಲ್ನ ಹಾಕ್ಸ್ಕೊಳ್ತಿದ್ವಿ ಅಂತಂದಾಗ, ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಮ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲ, ಒಂದಷ್ಟು ಕೀ ಫ್ಯಾಕ್ಟರ್ಸ್ನ ನಾವು ನೋಡ್ತೀವಿ ಅಂತಂದರೆ, ಲೆಸ್ ಡೆನ್ಸಿಟಿ ಇರುವಂತಹ ಒಂದು ಫ್ಯೂಯಲ್ನ ಹಾಕ್ಸ್ಕೊಳ್ತಿದ್ವಿ ಅಂತಂದಾಗ ಅದು ಬಿಸಿಗೆ ಬೇಗನೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆಯೇ ನಾವು ಡೆನ್ಸಿಟಿ ಜಾಸ್ತಿ ಇರುವಂತಹ ಪೆಟ್ರೋಲ್ನ ಹಾಕ್ಸ್ಕೊಂಡ್ವಿ ಅಥವಾ ಫ್ಯೂಯಲ್ನ ಹಾಕ್ಸ್ಕೊಂಡ್ವಿ ಅಂತಂದಾಗ ಅದು ಕೋಲ್ಡ್ ಟೆಂಪ್ರೇಚರ್ ಇದ್ದಾಗ ಕಾಂಟ್ರಾಕ್ಟ್ ಆಗುತ್ತೆ. ಆದ್ರಿಂದಲೇ ಕಡಿಮೆ ತಾಪಮಾನ ಇರುವಂತಹ ಪೆಟ್ರೋಲ್ನ ಅಥವಾ ಫ್ಯೂಯಲ್ನ ಹಾಕ್ಸ್ಕೊಂಡಾಗ ಪ್ರತಿ ಲೀಟರ್ಗೆ ಹೆಚ್ಚಿನ ಇಂಧನವನ್ನು ಅದು ನೀಡುತ್ತೆ. ಸೊ ಅದ್ರ ಜೊತೆಗೆ ಈ ಪ್ಯೂರ್ ಫ್ಯೂಯಲ್ನ ಜೊತೆಗೆ ಏನಾದ್ರು ಬೇರೆ ಬೇರೆ ಕಾಂಪೊನೆಂಟ್ಸ್ಗಳನ್ನ ಬ್ಲೆಂಡ್ ಮಾಡಿ ಹಾಕಿದಾಗ ಅದು ಓವರ್ ಆಲ್ ಡೆನ್ಸಿಟಿ ಮೇಲೇ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿನೇ ನೀವು ಫ್ಯೂಯಲ್ನ ಯೂಸ್ ಮಾಡೋದಕ್ಕೂ ಮುಂಚೆ ಅಥವಾ ಫ್ಯೂಯಲ್ನ ಹಾಕ್ಸ್ಕೊಳ್ಳೋದಕ್ಕೂ ಮುಂಚೆ ಈ ಒಂದು ಡೆನ್ಸಿಟಿಯನ್ನು ಚೆಕ್ ಮಾಡೋದು ಒಳ್ಳೆಯದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡೆನ್ಸಿಟಿ ಆಗಿರ್ಬೋದು ಅಥವಾ ಈ ಒಂದು ಫ್ಯೂಯಲ್ನ ಕನ್ಸಂಪ್ಷನ್ ಆಗಿರ್ಬೋದು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಾವೀಗ ಫ್ಯೂಯಲ್ನ ಹೆಚ್ಚೆಚ್ಚು ಬರ್ನ್ ಮಾಡ್ತಾ ಇದ್ದೀವಿ, ಇದರಿಂದಾಗಿ ಎನ್ವಿರಾನ್ಮೆಂಟ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ನಾವು ಪಬ್ಲಿಕ್ ವೆಹಿಕಲ್ಸ್ಗಳನ್ನ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಳಕೆ ಮಾಡೋದು ಹೆಚ್ಚಿಗೆ ಮಾಡೋಣ. ಆ್ಯಂಡ್ ಓನ್ ವೆಹಿಕಲ್ಗಳನ್ನ ಎಲ್ಲಿಗಾದರೂ ತೊಗೊಂಡೋಗಬೇಕು ಅಂತಂದರೆ ತುಂಬ ಲಾಂಗ್ ಆದರೆ ತೊಗೊಂಡೋಗಲೇಬೇಕಾಗತ್ತೆ ಅನಿವಾರ್ಯ. ಆದರೆ ಪಬ್ಲಿಕ್ ವೆಹಿಕಲ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನೆಕ್ಸ್ಟ್ ಯಾವತ್ತಾದರೂ ಈ ರೀತಿಯಲ್ಲಿ 110 ರೂಪಾಯಿ, ಕೆಲವೊಂದು ಸಾರಿ ನಾನು ಕೂಡ ಪೆಟ್ರೋಲ್ ಬಂಕಿಗೆಲ್ಲ ಹೋದಾಗ 50 ರೂಪಾಯಿ 110 ರೂಪಾಯಿ ಈ ಥರದ್ದೆಲ್ಲ ಹಾಕ್ಸ್ಕೊಳ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳುವಾಗಲೂ ಅಷ್ಟೇ ನೀವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಅಲ್ಲಿ ಇರುವಂತಹ ಡೆನ್ಸಿಟಿಯನ್ನು. ಡೆನ್ಸಿಟಿ ಏನಾದರೂ ಕಡಿಮೆ ಇತ್ತು ಅಂದರೆ ಅಲ್ಲಿ ನಿಮ್ಮ ಫ್ಯೂಯಲ್ ಎಫಿಷಿಯನ್ಸಿ ನಿಜವಾಗ್ಲೂ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಮೈಲೇಜ್ ಕೂಡ ಕಡಿಮೆ ಬರುತ್ತೆ. ಸೊ ಹಾಗಾಗಿ ನೀವು ಫ್ಯೂಯಲ್ನ ಹಾಕ್ಸ್ಕೊಳ್ಳುವಾಗ ಈ ರೀತಿಯಲ್ಲಿ ಚೆಕ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡ್ರೆ ನಿಮಗೂ ಕೂಡ ವರ್ತ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686 9620 9627 9 ಈ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ನಿಮಗೆ ತಿಳಿದಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮ ಜೊತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಗೊಂಡು ನಾನು ಕೂಡ ಬರ್ತೀನಿ. ಆ್ಯಂಡ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲಿಗೂ ಬಾಯ್. ಇಷ್ಟು ನಂಗೆ ನೀವು ಕೇಳಿದು.

0: ರೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹೆಲೋ, ಗುಡ್ ಈವ್ನಿಂಗ್, ನಮಸ್ತೆ, ಶುಭ ಸಂಜೆ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುವರೆಲ್ಲರೂ ಹೇಗಿದ್ರಿ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗೆ ನಾನು ಯಾಕೋ ಸ್ವಲ್ಪ ಸ್ವೀಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಫೀಲ್ ಆಗ್ತಿದ್ಯಾ? ಯಾಕೆ ಹೇಳಿ, ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವೀಟ್ ಸಿಕ್ಕಾಪಟ್ಟೆ ಇರುತ್ತೆ. ಸ್ವೀಟ್ ಬಿಸ್ನೆಸ್ ಬಗ್ಗೆನೆ ಮಾತಾಡ್ತಿದ್ದೀವಿ, ಅದಕ್ಕಾಗಿ

0: ಕೇಳುಗರೆ, ನಾವು ನೆನ್ನೆಯ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಒನ್ ಆಫ್ ದ ಓಲ್ಡೆಸ್ಟ್ ಸ್ವೀಟ್ ಹೌಸ್ ಅಂದ್ರೆ ಅದು ಶ್ರೀ ಗಣೇಶ್ವರ ಸ್ವೀಟ್ ಹೌಸ್. ಸೊ ಇದರ ಮಾಲೀಕರಾಗಿರುವಂತಹ ಯು ರತ್ನಾಕರ್ ಐತಾಳ್ ಅವರು ಅವರ ಒಂದು ಗಣೇಶ್ವರ ಸ್ವೀಟ್ ಹೌಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಹಾಗಿದ್ರೆ ಇವತ್ತು ಕೂಡ ಆ ಒಂದು ಮಾತುಕತೆಯನ್ನ ಮುಂದುವರೆಸೋಣ. ರತ್ನಾಕರ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಸರ್ ನಿಮ್ಮ ಈ ಒಂದು 53 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ, ಈ ಜರ್ನಿ ಬಗ್ಗೆ ನಮಗೆ ತಿಳ್ಕೊಳ್ಳೋಕೆ ಇನ್ನಷ್ಟು ಕುತೂಹಲ ಇದೆ ಸರ್. ಹಾಗಿದ್ಮೇಲೆ ಈ 53 ವರ್ಷದ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ಹುಟ್ಟಿದ ಊರನ್ನ ಬಿಟ್ಟು ಬೇರೆ ಊರನ್ನ ಅರಸ್ಕೊಂಡು ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಅಯ್ಯೋ, ನಾನಿಲ್ಲ ಅಂಗಡಿ ಮಾಡಿ 50 ವರ್ಷ ಆಯ್ತಲ್ಲ ಮೊನ್ನೆ, ಆವಾಗಲೇ ಸಾರ್ಥಕತೆ 50 ವರ್ಷ ಪೂರೈಸಿದೀವಲ್ಲ ಅಂತ. ನಾವು ಅಣ್ಣ ತಮ್ಮ ಎಲ್ಲ ಸೇರಿ, ನನ್ನ ಮಕ್ಕಳೆಲ್ಲ ಸೇರಿ, ಈಗ ನಮ್ಮ ಅಣ್ಣ ತಮ್ಮ ಇರೋದಿಲ್ಲ, ಯಾವ ನನಗೆ ಒಂದು ಭಾರಿ ಖುಷಿ ಇದೆ ಅದ್ರ ಬಗ್ಗೆ. ಅದ್ರ ಬಗ್ಗೆ ಏನಿಲ್ಲ,
0: ತುಂಬಾ ಖುಷಿ ಇದೆ ಸರ್. ಹಾಗೆ ಈ 53 ವರ್ಷದಲ್ಲಿ ಯಾವತ್ತೂ ತುಂಬಾ ಸವಾಲಾಯ್ತು, ಈ ದಿನವನ್ನ ಎದುರಿಸೋಕ್ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಯಾವ ದಿನ ಇರ್ಬೋದು? ಯಾಕಂದ್ರೆ ಬಿಸ್ನೆಸ್ ಎಲ್ಲದೂ ಒಂದೇ ಲಾಭ ಇರೋದಿಲ್ಲ, ನಷ್ಟ ಕೂಡ ಇರುತ್ತೆ. ಯಾವಾಗ ತುಂಬಾ ಸವಾಲ್ ಅನ್ನಿಸ್ತು?
1: ಸವಾಲ್ ಅಂತ ಹೇಳಿದ್ರೆ 1993 2000 ಇಸ್ವಿವರೆಗೆ ಇಲ್ಲೆಲ್ಲ ಭಾರಿ ರೌಡಿಸಮ್ ಯೂಡಿಸಮ್ ಎಲ್ಲ ಶಿವಮೊಗ್ಗದಾಗಿತ್ತು. ಆವಾಗೆಲ್ಲ ನಮ್ದು ಒಂದ್ಸತಿ ಅಂಗಡಿನ ಪುಡಿ ಮಾಡಿ ಬಿಸಾಕಂತೂ ಕೂಡ ಮಾಡಿದ್ದಾರೆ. ಹಾಂ, ನಮಗೆಲ್ಲೊಬ್ಬರು ನಮ್ಮ ಭಾರಿ ಬೇಕಾದೊಬ್ಬರು ಆತ್ಮೀಯರಿದ್ರು, ಅವರು ಅದೇ ಥರದ ಗಿಡಕ್ಕೆ ಅವ್ರು ಬಂದು ನಿಂತ್ಕೊಂಡ್ರ ಮೇಲೆ ಎಲ್ಲ ಒಬ್ಬೊಬ್ಬರೇ ಜಾರಿ ಹೋದರು. ಅದು ಇದ್ದೇ ಇರುತ್ತೆ ಬಿಡಿ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೂ ಇಲ್ಲ, ಈಗ ಯಾಕಂದರೆ ಎಲ್ಲರೂ ರೌಡಿಗಳು, ಅದರಿಂದ ಇಲ್ಲ.
0: ಮತ್ತೆ ಈ ಜನ ಯಾಕೆ ಗಣೇಶ ಸ್ವೀಟ್ ಹೌಸಿಗೆ ಬರಬೇಕು?
1: ಇಲ್ಲ, ಒಳ್ಳೆ ತಿಂಡಿ ಸಿಗುತ್ತೆ, ಮನೆಗೆ ಮಾಡ್ದಂಗೆ ಇರುತ್ತೆ, ಬಂದು ನೋಡಿ ನೋಡಿ ತೆಗೆದುಕೊಂಡು ಹೋಗಿ. ನಾವೇನು ಸ್ಯಾಂಪಲ್ ಬೇಕಾದ್ರೂ ಕೊಡ್ತೀವಿ, ನೋಡಿ ತಿಂದು ನೋಡ್ಬೇಕು. ನಾವು ಹೇಳ್ತೀವಿ ನೋಡಿ, ಈಗ ಇದು ನೋಡಿ ಇದು ನೋಡಿ ನೋಡಿ. ನಾವೀಗ ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ, ನಾವು ಈಗ ಬೇರೆ ಸ್ವೀಟ್ ಹೌಸ್ ಅಥವಾ ಯಾವ್ದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ, ನಮ್ಮದು ಈಗ ಕೊಡ್ತೀವಿ ಅಂತ ಮಾತ್ರ ಹೇಳ್ತೀವಿ ಅಷ್ಟೇ. ಬೇರೆಯವರು ತಮ್ಮ ಬೇಡ ಅಂತ ಅಲ್ವಾ, ನಮಗೆ ಬೇಡ ಅದು.
0: ಓಕೆ, ಕೇಳ್ತಾ ಇದ್ರಲ್ಲ, ಇಷ್ಟು ತನಕ ಶ್ರೀ ಗಣೇಶ ಸ್ವೀಟ್ ಹೌಸ್ನ ಮಾಲೀಕರ ಜೊತೆಗೆ ಆರಂಭ ಮಾಡಿದಂತಹ ರತ್ನಾಕರ್ ಐತಾಳ್ ಅವರು ಮಾತಾಡಿದ್ರು ಸರ್. ನಿಮಗೆ ಆತ್ಮೀಯ ಧನ್ಯವಾದಗಳು ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳಿಗಾಗಿ.
1: ನಿಮಗೂ ಬಂದು ಐದು ಎತ್ತರ ಇಂಟರ್ವ್ಯೂ ತಕ್ಕೊಂಡು ಮಾತಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು.
0: ಈಗ ಅವರ ಮಗ ಆಗಿರುವಂತಹ ಗಜಾನನ ಅವರು ನಮ್ಮ ಜೊತೆ ಮಾತಾಡ್ತೀರಾ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
2: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಿಮಗೂ ನನ್ನನ್ನು ಈ ಸ್ವಾಗತಿಸಿದಕ್ಕೆ ಭಾಳ ಖುಷಿ ಆಗ್ತಿದೆ. ಶಿವಮೊಗ್ಗದ ಗಣೇಶ ಸ್ವೀಟ್ ಹೌಸ್ ಅಂತ ಹೆಸರಿಟ್ಕೊಂಡು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಮಗೆ ಸ್ವಲ್ಪ ಹೆಮ್ಮೆ ಅನಿಸುತ್ತೆ.
0: ಸರ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
0: ಧನ್ಯವಾದ, ನಾನು ಕೂಡ ಚೆನ್ನಾಗಿದ್ದೀನಿ. ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತಿಸ್ತಾ, ಹಾಗೆ ನಿಮ್ಮ ತಂದೆಯವರಾಗಿರುವಂತಹ ರತ್ನಾಕರ್ ಅವರು ಗಣೇಶ ಸ್ವೀಟ್ ಹೌಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು, ಅವರ 53 ವರ್ಷದ ಅನುಭವವನ್ನ ಹೇಳ್ಕೊಂಡ್ರು. ಹಾಗೆ ನೀವು ಈ ಸ್ವೀಟ್ ಹೌಸ್ಗೆ ಬಂದು ಎಷ್ಟು ವರ್ಷ ಆಗಿದೆ?
2: ನಾನು ಬಂದಿದ್ದು 90ನೇ ಇಸ್ವಿನಲ್ಲಿ ಪರಿಪೂರ್ಣವಾಗಿ ಬರೋಕ್ಕೆ ಶುರು ಮಾಡಿದ್ದು. ಮೊದಲೇ ಬರ್ತಿದ್ವಿ, ಆದರೆ ಪೂರ್ತಿ ಪರಿಪೂರ್ಣವಾಗಿ ಬರ್ತಾ ಇದ್ದೆ 1990 ಇಸ್ವಿಗೆ ಬಂದಿದ್ದೀನಿ. ಸೊ ಇಲ್ಲಿವರೆಗೆ ಜರ್ನಿ ಆಗಿದೆ ಅವ್ರ ಜೊತೆಯಲ್ಲಿ. ಸೊ ಆಗ ನಾನು ಬಂದಾಗ ನನ್ನ ಚಿಕ್ಕಪ್ಪಂದರು ಇಬ್ಬರು ಇದ್ದರು ಆವಾಗಿದ್ದರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗಲ್ಲ ಈ ಥರ. ಅಂದರೆ ಒಂದೇ ಫ್ಯಾಮಿಲಿನಲ್ಲಿ ಇದ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ಅವ್ರಿರೋದು ಎಲ್ಲ ಒಟ್ಟಿಗೆ ಇದ್ದು ಕೂಡು ಸಂಸಾರದಲ್ಲಿದ್ದು ಕೂಡು ವ್ಯವಹಾರ ಒಂದೇ ವ್ಯವಹಾರ ಮಾಡೋದು ಅದೊಂದು ಸಂತೋಷಕರವಾದ ವಿಚಾರ. ಇವತ್ತಿನ ದಿವಸ ನಮಗೆ ಮುಖ್ಯವಾಗಿ ಅದಿಲ್ಲದೇ ಇದೆಲ್ಲ ಆಗೋಕ್ಕೆ ಕಾರಣ ಬೇರೆ ಅನಾಹುತಗಳು ಆಗ್ತಾ ಇದ್ದಾವಲ್ಲ ಅದೇ ಕಾರಣ ಅಂತ ನನ್ನ ಅಭಿಪ್ರಾಯ. ಅವು ತುಂಬ ಒಳ್ಳೆ ಒಳ್ಳೆ ಅನುಭವ, ಯಾರೇ ಏನೇ ಹೇಳಿದ್ರೂ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಅವರ ಏನು ಪಾಯಿಂಟ್ ಇದೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಏನಂತ ಹೇಳಿದ್ರೆ ಆ ಡಿಫ್ರೆಂಟ್ 3 minds. ಈಗ ನನ್ನ ಅಪ್ಪ ಬೇರೆ ಥರದವರು, ನಮ್ಮ ಚಿಕ್ಕಪ್ಪ ಬೇರೆ ಥರದವರು, ಇನ್ನೊಬ್ಬರು ಚಿಕ್ಕಪ್ಪ, ಅವ್ರ 3 minds ಸೆಟ್ ಮಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿದ್ವಲ್ಲ ಅವಾಗ ನಮ್ಗೇನು ಅನಿಸುತ್ತೆ. ಸೊ ಇದಕ್ಕೆ ಇದಕ್ಕೆ ಈ ಪ್ರಾಬ್ಲಮ್ಗೆ ಇದು ಸಜೆಷನ್ ಪಟ್ ಅಂತ ಪಟ್ಟ ಸಿಗತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಎಲ್ಲೂ ಹೊರಗಡೆ ಹೋಗ್ದಲೇ ನಮ್ಗೆ ನಮ್ಮ ಸೈಟಲ್ಲೇ ಸಿಕ್ಕಿರೋದು.
0: ಸರ್ ನೀವೊಂಥರ ಲಕ್ಕಿ ಅನ್ಬೋದು, ನಿಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ 3 ಜನದಿಂದ ಕೂಡ ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲ್ತ್ಕೊಂಡಿದ್ದೀರಾ.
2: ಹೌದು.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಜಾನನ ಅವರು ಹೇಳ್ತಾ ಇದ್ರು ಅವರು ಸ್ವತಃ ಅವ್ರ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರಿಂದ ಕೂಡ ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲ್ತಿದ್ದಾರೆ. ಅದರಿಂದ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಕೂಡ ಇದ್ದಾರೆ. ಬಿಸ್ನೆಸ್ ಮಾಡೋದಕ್ಕೆ ಎಷ್ಟೆಲ್ಲ ವಿಷಯಗಳು ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಅರ್ತಿದ್ದಾರೆ. ಹಾಗಿದ್ರೆ ನಮ್ಮ ಗಜಾನನ ಸರ್ ಜೊತೆ ಮಾತಾಡೋಕೆ ಮತ್ತಷ್ಟು ವಿಷಯಗಳು ಬಾಕಿ ಇದೆ, ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ವೀಟ್ ಹೌಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ಶಿವಮೊಗ್ಗದಲ್ಲಿ ಸುಮಾರು 53 ವರ್ಷದಿಂದ ಯಶಸ್ವಿಯಾಗಿ ಮುನ್ನುಗ್ತಾ ಇರುವಂತಹ ಶ್ರೀ ಗಣೇಶ ಸ್ವೀಟ್ ಹೌಸ್, ಈ ಹೌಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಇದರ ಮಾಲೀಕರಾಗಿರುವಂತಹ ರತ್ನಾಕರ್ ಐತಾಳವರು ಅವರ ಒಂದು ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಈಗ ಅವರ ಮಗ ಆಗಿರುವಂತಹ ಗಜಾನನ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆನ ಮುಂದುವರ್ಸೋಣ. ಗಜಾನನ ಸರ್, ನೀವು ಓದಿದ್ದೇನು ಸರ್, ಎಲ್ಲಿ ತನಕ ಓದಿದ್ರಿ, ಅದ್ರ ಬಗ್ಗೆ ಹೇಳಿ.
3: ನಾನು ಡಿಪ್ಲೊಮಾ ಇನ್ ಫಾರ್ಮಸಿ.
2: ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿ ಮೆಡಿಕಲ್ ಶಾಪ್ ಇಡೋ ಬದಲು ಯಾಕೆ ಸರ್ ಸ್ವೀಟ್ ಹೌಸಿಗೆ ಬಂದಿದ್ದೆ?
3: ನಾನು ಬರೋ ಕ್ಲೋಸ್ ಮಾಡೋ ಹೊತ್ತಿಗೆ ಇಲ್ಲಿ ಒಬ್ರು ನಮ್ಮ ತಂದೆ ಜೊತೆಗೆ ಒಬ್ರು ಇದ್ದಿದ್ರು, ರೈಟ್ ಹ್ಯಾಂಡ್ ತರ ಇದ್ರು. ನಮ್ಮ ತಂದೆಕ್ಕಿಂತ ವಯಸ್ಸಾಗಿತ್ತು, ನಮ್ಮ ಊರಿನವರೇ. ಅವ್ರು ಇದ್ದಾಗ ಅವರು ರಿಟೈರ್ಮೆಂಟ್ ತಗೊಳ್ತೀನಿ ಅಂದಾಗ ಇಲ್ಲಿ ಅಂಗಡಿ ನಮ್ಗೆ ಅನ್ನ ಕೊಟ್ಟದ್ದು ಯಾವುದು? ಈ ಅಂಗಡಿ. ಅದು ಕಷ್ಟ ಆಗ್ತಿದೆ ಅಂದಾಗ ಒಂದು ಬರಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಸತಿ ಅನ್ನಿಸ್ತು. ಬಟ್ ಒಂದು ಸತಿ ಕಾಲು ಒಳಗಿಟ್ಟರ ಮೇಲೆ ಮತ್ತೆ ಹೊರಗಿಡೋಕ್ಕಾಗಲಿಲ್ಲ. ಹೊರಗೆ ಈ ಅಂಗಡಿಯಿಂದ ಹೊರಗಿಡ್ಲಿಕ್ಕೆ ಆಗಿಲ್ಲ. ಭಾಳ ಪ್ರಯತ್ನ ಮಾಡಿದ್ವಿ, ಆದರೆ ಆಗಿಲ್ಲ.
2: ಹಾಗಾಗಿ ತಂದೆಯವರ ಜೊತೆ ಈಗ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸುಮಾರು ಒಂದು 35 ವರ್ಷದಿಂದ. ಹಾಗೆಯೇ ಸರ್, ನಿಮ್ಮ ಈ ಒಂದು 35 ವರ್ಷದ ವೃತ್ತಿ ಅನ್ಬೋದಲ್ಲ, ನಿಮಗೆ ಯಾವುದು ಸರ್ ಬೆಸ್ಟ್ ಮೂಮೆಂಟ್ ಆಗಿದ್ದು?
3: ಬೆಸ್ಟ್ ಮೂಮೆಂಟು, ನಾವು 50 ವರ್ಷ ಕಂಪ್ಲೀಟ್ ಮಾಡಿರೋದು ಅದು ಬೆಸ್ಟ್ ಮೂಮೆಂಟು. ಇನ್ನೊಂದು ಹೇಳ್ತೇವೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಲೆನಾಡು ಗ್ರಾಹಕರು ನಮ್ಮನ್ನು ಅಷ್ಟು ನೆಚ್ಚಿಕೊಂಡು 50 ವರ್ಷ ನಮಗೆ ಸಹಕರಿಸಿ ಎಲ್ಲಿಂದಲೋ ಬರ್ತಾರೆ, RMCRDಯಿಂದ 5 ಕಿಲೋಮೀಟ್ರ್ ಆದರೂ ನಡ್ಕೊಂಡು ಬಂದು ನಮಗೆ ಸಪೋರ್ಟ್ ಮಾಡಿದ್ರಲ್ಲ, ಅಂಥ ಮೂಮೆಂಟ್ ಇನ್ಯಾವತ್ತೂ ಸಿಗಲ್ಲ, ಇನ್ಯಾವತ್ತಿಗೂ ಯಾರಿಗೂ ಸಿಗಲ್ಲ. ಅದಕ್ಕೆ ನಾವೊಂದು ಆ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳೋದಕ್ಕೆ ಖುಷಿ ಪಡ್ತೀವಿ. ಅಂದರೆ ನಾವು ಇದ್ವಿ, ಆವಾಗೂ ಇದ್ವಿ, ಇವಾಗಲೂ ಇದ್ದೀವಿ. ಸೊ ಈಗಲೂ ಬರ್ತಾರೆ, ಆ ಗ್ರಾಹಕರು ಬರ್ತಾರೆ, ಅವರಿಗೆ ನಗುಮುಖದ ಸರ್ವಿಸ್ ಬೇಕು. ಸ್ವೀಟ್ ಎಲ್ಲ ಕಡೆ ಸಿಗುತ್ತೆ, ಆದರೂ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಬಟ್ ಅವ್ರದ್ದು ನಾನು ತಂದಿದ್ದೀನಿ ಅಂತ ಹೇಳಿ ಇದು ಮಾಡ್ತಾರೆ. ಆದರೆ ಆ ಒಂದು ಸರ್ವಿಸು, ಆ ಒಂದು ಪರಿಚಯ ಅವ್ರಿಗೆ, ಅದೊಂದು ಮಲೆನಾಡಿನಲ್ಲಿ ಜನತೆ ಹೇಗೆ ಅಂತೇಳಿದ್ರೆ ಅವ್ರ ಹತ್ರ ಎರಡು ನಗುಮುಖದಿಂದ ಮಾತಾಡಬೇಕು ಅವ್ರ ಹತ್ರ. ಅದು ಏನು, ನಾವು ಆ ಸರ್ವಿಸ್ ಕೊಡ್ತಾ ಇದ್ದೀವಿ, ಇವತ್ತಿನವರೆಗೂ ನಮ್ಗೆ ಭಗವಂತ ಅದನ್ನು ಕಲ್ಪಿಸಿದ್ದಾನೆ. ಅದಕ್ಕೆ ನಾವು ಚಿರಾರೋಣಿ.
2: ಗಜಾನನ ಸರಿಗೆ ಸ್ವೀಟ್ ಪ್ರಿಪೇರ್ ಮಾಡೋಕೆ ಬರುತ್ತಾ?
3: ಇಲ್ಲ ಇಲ್ಲ, ನಮ್ಗೆ ಬರೋದಿಲ್ಲ, ಓನ್ಲಿ ಅಸ್ಟೆಂಟ್.
2: ಓಕೆ ಸರ್, ನಿಮ್ಮಲ್ಲಿ ಈಗ ಮೇನ್ ಶೆಫ್ ಯಾರು ಸ್ವೀಟ್ ಪ್ರಿಪೇರ್ ಮಾಡೋರು?
3: ಅವರು ಶೇಖರ್ ಅಂತ ಇದ್ದಾರೆ. ಆಮೇಲೆ ಖಾರ ಮಾಸ್ಟರ್ ಒಬ್ರು ಇದ್ದಾರೆ, ರಾಜ ಅಂತ ಇದ್ದಾರೆ. ಸೊ ಇಲ್ಲಿ ಒಬ್ಬನು ಮೈನ್ ಅಸ್ಟೆಂಟ್ ಇದ್ದಾನೆ ನಮ್ಮ ಕೌಂಟ್ರಲ್ಲಿ, ಅವನು ಅಲ್ಲೊಬ್ಬ ಹುಡುಗ ಇದ್ದಾನೆ. ಸೊ ನಮ್ಮ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಸಾಧಾರಣ ಕೆಲಸದವ್ರು ಬಂದವ್ರು ಹೋಗೋದಿಲ್ಲ, ತುಂಬ ಬೇಗ ಹೋಗಲ್ಲ. ಉಳಿಬೇಕು ಅಂತ, ಅವ್ರ ಜೀವನ ಕಟ್ಕೋಬೇಕು ಅಂತ ಬಂದವ್ರು ಯಾರು ಹೋಗಲಿಲ್ಲ. ಸೊ ನಮ್ಮ ಅಪ್ಪನ ಸ್ಪೆಷಾಲಿಟಿ ನಾನು ಹೇಳ್ತೇನೆ, ಯಾವತ್ತೂ ಯಾವ ಕೆಲಸಗಾರರಿಗೂ ಇದು ಬಯಸಲ್ಲ, ಕೇಡು ಬಯಸಲ್ಲ. ಒಂದು, ಎರಡನೇದು ಅವರನ್ನು ಹಾರ್ಶಾಗಿ ನೋಡ್ಕೊಳ್ಳಲ್ಲ. ಮೂರನೇದು ಏನಂತೇಳಿ ಹೇಳಿದ್ರೆ, ಸಮಯಕ್ಕೆ ತಕ್ಕಂತೆ ಅವ್ರಿಗೇನು ಸಹಾಯ ಬೇಕೋ ಅದನ್ನು ಮಾಡಿ ಇದುವರೆಗೂ ನಡೆಸ್ಕೊಂಬಂದಿದ್ದಾರೆ. ಬಟ್ ಆ ಕೆಲಸಗಾರರು ಈಕ್ವಲಿ ಅದೇ ಥರ ಮೈಂಡ್ ಇದ್ದವರಿದ್ದಾರೆ ಇಲ್ಲಿವರೆಗೆ. ನೆಕ್ಸ್ಟು ನಮಗೆ ಇದಿಲ್ಲ,
2: ಗೊತ್ತಿಲ್ಲ.
3: ಈ ಜನ್ರೇಷನ್ನವ್ರನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳಕ್ಕಾಗಲ್ಲ ಅದರಲ್ಲಿ. ಬಟ್ ಅದು ಇದ್ದಾರೆ. ಸೊ ಆ ಇದೆಯಲ್ಲ, ಅವ್ರ ನೇಚರು ಅದು ನಮಗೆ ಭಾಳ ಇಷ್ಟ. ಆದರೆ ಆ ನೇಚರ್ ನಮಗೆ ತೊಗೊಳಕ್ಕಾಗಲ್ಲ, ಒಬ್ರದೊಬ್ರು ನೇಚರ್ ತೊಗೊಳಕ್ಕಾಗಲ್ಲ. ಬಟ್ ಅದು ಆ ಥರ ನೇಚರು ಅವ್ರಿಗೆ ತುಂಬ ವಿರಳ ಜನ ಸಿಗೋದು. ನಾವು ನಮ್ಮಪ್ಪ ಅಂತ ಹೊಗಳ್ಕೋಬೇಕು ಅಂತಲ್ಲ, ನಮ್ಮ ಚಿಕ್ಕಪ್ಪ ಅಂದ್ರೂ ಅಷ್ಟೇ. ಅಷ್ಟೇ ಈಕ್ವಲಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರು. ಅಣ್ಣ ನೀನು ಹಿಂಗೆ ಮಾಡ್ತೀಯ, ಆಯಿತು ನಾನು ಮಾಡ್ತೀನಿ ಅಂತ ಹೇಳಿದ ಜೊತೆಗೆ ಸಪೋರ್ಟ್ ಮಾಡಿದ್ರು. ಈಗ ನಾವು ಅಣ್ಣ ತಮ್ಮ ಆ ಥರ ಮಾಡಿಕೊಂಡ್ರೆ ಮಾತ್ರ ಆ ಸಂಸ್ಥೆ ಮುಂದೋಗುತ್ತೆ. ಆದರೆ ಈ ಕಾಂಪಿಟೇಷನ್ ಬಿಸ್ನೆಸ್ಸಲ್ಲಿ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಇವತ್ತಿನ ದಿವಸ.
2: ನಿಮ್ಮ ತಂದೆಯವರು ಹೇಳಿದಾಗೆ 53 ವರ್ಷದ ಹಿಂದೆ ಇದ್ದಂಥ ವ್ಯಾಪಾರಕ್ಕೂ ಈಗಿರುವಂಥ ವ್ಯಾಪಾರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ರು.
3: ಆದರೆ ವ್ಯಾಪಾರದ ಇದು ಇನ್ನೊಂದೇನಾಯ್ತು ಅಂದರೆ, ನಮ್ಮ ಬ್ಯಾಕ್ ಸೈಡು ಅಂದರೆ ಪ್ಯಾರಲಲ್ ರೋಡ್, BH ರೋಡ್ ಪ್ಯಾರಲಲ್ ರೋಡ್, LLR ರೋಡು. ಸೊ LLR ರೋಡಲ್ಲಿ ಆಲ್ಮೋಸ್ಟ್ 90% ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇತ್ತು. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಲ್ಲದು ಇಂಡಸ್ಟ್ರಿಯಲ್ ಏರಿಯಾಗೆ ಇದಾಯಿತು, ಶಿಫ್ಟ್ ಆಯಿತು. ಸೊ ಒಂದು ಅದು ಮೇಜರ್ ಎಫೆಕ್ಟ್. ದಟ್ಸ್ ಒನ್ ಮೇಜರ್ ಎಫೆಕ್ಟ್ ಅಂದರೆ ಚಿಲ್ಲರೆ ವ್ಯಾಪಾರ ಭಾಳ ಹೊಡ್ತವೆ. ಮತ್ತು ಡಿವೈಡ್ರು, ರೋಡ್ ಡಿವೈಡ್ರು, ನಮ್ಮ ತಂದೆಯವ್ರು ಹೇಳ್ದಂಗೆ ರೋಡ್ ಡಿವೈಡ್ರು. ಆ ಡಿವೈಡ್ರು ಏನಾಯಿತು, ಜನ ಆ ಕಡೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ, ಈ ಕಡೆ ಇಲ್ಲ, ಇಲ್ಲ ಇಲ್ಲ ಈ ಕಡೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ. ಸೊ ಆಗ ಏನಾಯಿತು, ಪ್ರಾಬ್ಲಮ್ ಆಗುತ್ತೆ, ಜನ ಬರೋಕ್ಕಾಗಲ್ಲ ಆ ಕಡೆಗೆ, ಟ್ರಾಫಿಕ್ ತುಂಬ ಇದೆ, ತುಂಬ ಇದೆ. ಬಟ್ ನಮ್ಮಲ್ಲಿ ಬೇಕು ಅಂತ ಬರೋರು, ನೀವು ಅವರ ಮನೆಗೆ ತೊಗೊಂಡೋಗೋರು ಗ್ಯಾರಂಟಿ ತೊಗೊಂಡೋಗ್ತಾರೆ, ಅದು ಶೋರ್. ಯಾಕಂದರೆ ಅವ್ರು ನಮ್ಮ ಹತ್ರ ಹೇಳೇ ತೊಗೋತಾರೆ, ನಮ್ಮ ಮನೆಗೆ ಬೇಕು ಕಣ್ರಿ ಎಲ್ಲಿಗೂ ಅಲ್ಲ. ಈ ಒಂದು ಮಾತು ಕಾಮನ್ ಆಗಿದೆ, ನಮ್ಮ ಮನೆಗೆ ಬೇಕು. ಬೇರೆಯವ್ರ ಮನೆ ತಗೊಳ್ದು ಹೋಗೋದಾದ್ರೆ ಅಪ್ಪ ಹೇಳ್ದಂಗೆ ಎಲ್ಲೋ ಒಂದು ಕಡೆ ತಗೊಂಡು ಹೋಗ್ತಾರೆ, ನಮ್ಮ ಮನೆಗೆ ಬೇಕು ಅಂತ ತೊಗೊಂಡು ಹೋಗ್ತಾರೆ. ಅಷ್ಟು ಮಟ್ಟಿಗೆ ಬಿಸ್ನೆಸ್ಸನ್ನು ನಾವು ಇಷ್ಟು ದಿವಸ ಸ್ಟ್ಯಾಂಡ್ ಮಾಡಿದ್ದೀವಿ ಅನ್ನೋಕ್ಕೆ ನಮ್ಗೆ ಖುಷಿ ಆಗುತ್ತೆ. ಅಂದರೆ ಅವರ ಇದಕ್ಕೆ ಏನಂದರೆ ಅವರಿಗೆ ಒಂದು ಸಮಾಧಾನ ಪಡಿಸಿದ್ದೇವಲ್ಲ, ಅದೇ ಮೇನ್. ಹಾಂ, ಅದೇ ಖುಷಿ. ಆ ಮೂಮೆಂಟ್ ತುಂಬ ಖುಷಿ ಆಗುತ್ತೆ. ಅವ್ರು ಹೇಳ್ತಾ, ಓ ನೀವು ಹಾಗೆ ಮಾತಾಡ್ತೀರಿ, ಹಾಗೆ ಐಟಮ್ ಕೊಡ್ತೀರಿ ಅಂತ ಹೇಳ್ತಾರಲ್ಲ ಗ್ರಾಹಕರು ಬಂದು, ಅಪ್ಪ ಚೆನ್ನಾಗಿದ್ದಾರಾ, ಚಿಕ್ಕಪ್ಪ ಚೆನ್ನಾಗಿದ್ದಾರಾ ಅಂತ ಬಂದು ಕೇಳ್ತಾರಲ್ಲ, ಅವಾಗ ಸಿಕ್ಕಾಪಟ್ಟೆ ಗ್ರೇಟ್ ಫೀಲ್ ಆಗುತ್ತೆ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಜಾನನ ಸರ್ ಹೇಳ್ತಾ ಇದ್ರು ಅವರ ಬಿಸ್ನೆಸ್ ಜರ್ನಿಲಿ ಯಾವಾಗ ಖುಷಿ ಆಯಿತು, ಯಾವಾಗ ಸ್ಟ್ರಗಲಿಂಗ್ ಟೈಮ್ ಇತ್ತು ಅಂತ. ಹಾಗಿದ್ರೆ ಇವ್ರ ಜೊತೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಮಾತಾಡೋದು ಬಾಕಿ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ನ ಕೇಳ್ಕೊಂಡು ಬನ್ನಿ. ನಾನು ನಿಮಗಾಗಿ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವೀಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಅದೇನೇ ನಮ್ಮ ಶಿವಮೊಗ್ಗದಲ್ಲಿ ಸುಮಾರು 53 ವರ್ಷದಿಂದ ಇರುವಂತಹ ಶ್ರೀ ಗಣೇಶ ಸ್ವೀಟ್ಸ್, ಈ ಒಂದು ಸ್ವೀಟ್ ಸ್ಟಾಲ್ ನ ಮಾಲೀಕರಾಗಿರುವಂತಹ ರತ್ನಾಕರ್ ಸರ್ ಕೂಡ ಮಾತಾಡ್ತಿದ್ರು, ಹಾಗೆ ಅವರ ಮಗ ಆಗಿರುವಂತಹ ಗಜಾನನ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಗಜಾನನ ಸರ್, ನಿಮ್ಮ ಪ್ರಕಾರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹಾಗೆ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ನೀವು ಹೇಗೆ ಅವರನ್ನ ನೋಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ಬೋದಾ?
1: ಹೌದೌದೌದೌದು. ಇವತ್ತಿನ ದಿವಸ ನಾನು ಹೇಳ್ದಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ನಾನು ಓಟ್ ಕೊಡಲ್ಲ. ಈ ಜನ್ರೇಷನ್ಗೇನು ಪ್ರೆಸೆಂಟ್ ಜನ್ರೇಷನ್ ಇದೆ ಅಲ್ಲ, ನಮ್ಮ ಹತ್ರ ಯಾರಿದಾರಲ್ಲ, ಎಲ್ಲ 25 ಇಯರ್ಸ್ ಮೇಲಾದವರು. ಹಾಗಾಗಿ ವರ್ಕ್ ಮಾಡ್ತಾ, ಸೊ ಹಾಗಾಗಿ ಅವರ ಮೆಂಟಾಲಿಟಿ ಈಗಿನವ್ರಿಗೆ ಬರಲ್ಲ. ಬಟ್ ಈಗೆಲ್ಲ ನ್ಯೂ ಕಮರ್ಸ್ ಹೆಂಗಂದ್ರೆ ಶಾರ್ಟ್ ಪೀರಿಯಡ್ ಶಾರ್ಟ್ ಟೈಮ್.
0: ಸರ್, ಈಗ ಪ್ರೆಸೆಂಟ್ ಅಲ್ಲಿ ಗಣೇಶ ಸ್ವೀಟ್ ಹೌಸ್ ಎಷ್ಟೊತ್ತಿಗೆ ಪ್ರಾರಂಭ ಆಗಿ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ?
1: ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ಎವ್ರಿಡೇ. ಎವ್ರಿಡೇನೋ ಬೆಳಗ್ಗೆ 9 ಬಟ್ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದಾಗ 6 ಗಂಟೆ ಇತ್ತು, ನೆನಪಿರಲಿ. 6 to 2:30 ನ್ಯೂನ್ ಶೋ ಅಂತ ಇತ್ತು. 72ನೇ ಇಸ್ವಿಯಲ್ಲಿ ನ್ಯೂನ್ ಶೋ ಅಂತ ಒಂದು ಫಿಲ್ಮ್ ಇತ್ತು, ಸೆಕೆಂಡ್ ಶೋ ಆದ ಮೇಲೆ ಇನ್ನೊಂದು ಫಿಲಮ್ ಇತ್ತು. ಅಲ್ಲಿವರೆಗಿದ್ದು ವ್ಯವಹಾರ ಮಾಡಿದ್ದಾರೆ. ಫಸ್ಟು ಬರ್ತಾ ಗ್ರ್ಯಾಜುವಲಿ ಬರ್ತಾ ಬರ್ತಾ ಪೇಟೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ 12 ಗಂಟೆಗೆ ಬಂತು, 11 ಗಂಟೆಗೆ ಬಂತು, ಈಗ 9:00 ಬಂದಿದೆ. ಅಂದರೆ ಏನಂದರೆ ಪೇಟೆ ದೊಡ್ಡದು ಬೆಳೀತಾ ಊರಿನ ಹೊರಗಡೆ ಎಲ್ಲ ಅಂಗಡಿಯವರು ಇವರು ಮನೆ ಮಾಡಿದ್ಮೇಲೆ ವ್ಯವಹಾರ 8:00 ಕ್ಲೋಸ್ ಆಗತ್ತೆ. ಆ ಕಾರಣದಿಂದ 9:00 ಕ್ಲೋಸ್ ಮಾಡ್ತಾ ಇದ್ದೀವಿ.
0: ಗಜಾನನ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಲಕ್ಷಣಗಳು ಅಥವಾ ಇಷ್ಟು ಕ್ವಾಲಿಟಿ ಇರಲೇಬೇಕು ಅನ್ನೋದತ್ರ ಏನಿರಬೇಕು?
1: ಫಸ್ಟ್ ಆಫ್ ಆಲು ಅವರ ಬಿಸ್ನೆಸ್ಸನ್ನು ಪ್ರೀತಿ ಮಾಡಬೇಕು, ಅವ್ರ ಮನಸ್ಸಲ್ಲಿ ಪೂಜಿಸ್ಬೇಕದು. ನಾನು ಹೀಗೆ ಇರಬೇಕು, ನನ್ನ 4 ಜನದಕ್ಕೆ ಸರಿಸಮಾನವಾಗಿ ಬಂದು ನಾನು ವ್ಯವಹಾರ ನಡೆಸಬೇಕು ಅನ್ನೋದು ಫಸ್ಟು. ಅವರು ಯಾವನು ಯಾರು ಅಂಗಡಿ ಓಪನ್ ಮಾಡ್ತಾರೆ ಅವ್ರಿಗೆ ಬೇಕು. ನಾನು ಶಿಸ್ತು ಇರಬೇಕು, ಸಮಯ ಇರಬೇಕು, ಆಮೇಲೆ ಜನಕ್ಕೆ ಅಂದರೆ ಗ್ರಾಹಕ ಅವನು ಯಾರು ಗ್ರಾಹಕ ಇದನ್ನೆಲ್ಲ ಗ್ರಾಹಕನಿಗೆ ಸ್ಯಾಟಿಸ್ಫೈಡ್ ಮಾಡೋದಕ್ಕೆ 99.9% ಪ್ರಯತ್ನ ಪಡಬೇಕು. ಅಂಥ ಮನೋಭಾವನೆ ಇದ್ದರೆ ಬಿಸ್ನೆಸ್ ಮಾಡ್ಬೋದು. ಸ್ಥೈರ್ಯಣೆ ಅಂತೂ ನಮ್ಮಪ್ಪ ಹೇಳಿದ್ದಾರೆ, ಅದು ಮೋಸ್ಟು. ಬಟ್ ವ್ಯವಹಾರಿಕವಾಗಿ ನಾವು ಅಷ್ಟು ಇರಲೇಬೇಕು. ಗ್ರಾಹಕನಿಗೆ ಒಂದು ಖುಷಿ ಪಡಿಸೋಕ್ಕೆ 99.5% ನಾವು ಪ್ರಯತ್ನ ಮಾಡಬೇಕು. ಆ ಮನೋಭಾವನೆ ಇದ್ದರೆ ಮಾತ್ರ ವ್ಯವಹಾರ ನಡೆಯತ್ತೆ, ಇಲ್ಲಾದ್ರೆ ನಡೆಯೋದಿಲ್ಲ. ಇವತ್ತಿನ ದಿವಸ ಎಷ್ಟೇ ದುಡ್ಡಿದ್ರೂ ಸಹ ನಡೆಯಲ್ಲ, ದುಡ್ಡಿನ ಇದು ಬರಲ್ಲ. ನಾವು ಏನು ನಾವು ಒಂದು ವ್ಯವಹಾರ ಶುರು ಮಾಡಿದ್ರ ಮೇಲೆ ಆ ವ್ಯವಹಾರ ಏನು ನಡೆಸ್ತಾರಲ್ಲ ಅವ್ರ ಮೇಲೆ ಡಿಪೆಂಡೆನ್ಸ್ ಇದೆ. ಇವತ್ತಿನ ದಿವಸ ಸಿಕ್ಕಾಪಟ್ಟೆ ಡಿಪೆಂಡೆನ್ಸ್ ಇದೆ. ಕೆಲವ್ರು ಹೇಳ್ಬೋದು ಕಾಂಪಿಟೇಷನ್ ಇದರಲ್ಲಿ ಈಗ ಔಟ್ಲುಕ್ಕು ಪ್ರೆಸೆಂಟೇಷನ್ನು ಭಾಳ ಮುಖ್ಯ ಅಂತ. ಈಕ್ವಲಿ ಇದೇ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಅದಿಲ್ಲ ಅಂತ ನಾನು ಹೇಳ್ತಲ್ಲ, ಬಟ್ ಅದಿದೆ.
0: ಸರ್, ಪ್ರೆಸೆಂಟಲ್ಲಿ ಗಣೇಶ ಸ್ವೀಟ್ ಹೌಸಲ್ಲಿ ಬಂದು ಒಂದು ಸ್ವೀಟ್ನ ಟೇಸ್ಟ್ ಮಾಡಲೇಬೇಕು ಅನ್ನೋದಾದರೆ ಯಾವ ಸ್ವೀಟ್ನ ಟೇಸ್ಟ್ ಮಾಡಬೇಕು?
1: ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವೀಟ್ ಬಗ್ಗೆ ಕೇಳಿದಾಗ. ಶಿವಮೊಗ್ಗ ತುಂಗಾ ನೀರಿಗೆ ಮತ್ತು ಕಾವೇರಿ ನೀರಿಗೆ ಬಂದ ಹಾಗೆ ಸೋನ್ ಪಾಪುಡಿ ಎಲ್ಲೂ ಬರಲ್ಲ. ಆರ್ ಓ ಬಿಟ್ಟು ನಾನು ಎಕ್ಸೆಪ್ಟ್ ಆರ್ ಓ ಹೇಳ್ತಾ ಇರೋದು ಇದೇ. ನಾವು ಹಾಕೋ ಇಂಗ್ರೀಡಿಯೆಂಟ್ ಶಿವಮೊಗ್ಗದ ಸ್ವೀಟ್ ಅಂಗಡಿಯಲ್ಲೆಲ್ಲ ಹಾಕ್ತಾರಲ್ಲ, ಆ ಇಂಗ್ರೀಡಿಯೆಂಟ್ ಹಾಕಿ ಎಲ್ಲೂ ಬರಲ್ಲ, ಯಾವ ನೀರಲ್ಲೂ ಬರಲ್ಲ, ಚಾಲೆಂಜ್. ಬಟ್ ಅದೇ ನಾವು ಹೇಳಿದ್ರೆ ಶಿವಮೊಗ್ಗದಲ್ಲಿ ಸೋನ್ ಪಾಪುಡಿ ತೊಗೊಂಡೋಗಿ, ಮೈಸೂರು ಪಾಕು ಸೋನ್ ಪಾಪುಡಿ. ಶಿವಮೊಗ್ಗ ಅಂದರೆ ಬಿಸಿ ಮೈಸೂರು ಪಾಕನ್ನು ಸರ್ವ್ ಮಾಡೋದೇ ಒಂದು ಗ್ರೇಟ್ನೆಸ್ಸು. ಈಗ ಬೆಳಗಾವಿ ಕುಂದ ಧಾರವಾಡ ಪೇಡ ಇದ್ದಂಗೆ ಶಿವಮೊಗ್ಗದಲ್ಲಿ ಬಿಸಿ ಮೈಸೂರು ಪಾಕ್ ಕೊಡೋದು ಅನ್ನೋದೇ ಒಂದು ಹೊರಗಡೆ ಊರಿನವ್ರಿಗೆ ಚಿರಪರಿಚಿತ. ನಮ್ಮ ಕೌಂಟ್ರಲ್ಲಿ ಬಾದಾಮ್ ಹಲ್ವಾ, ಸೋನ್ ಪಾಪುಡಿ, ಜಹಾಂಗೀರ್, ಅದಿನ್ನೂ ಟೇಸ್ಟನ್ನು ಅದನ್ನು ಇಟ್ಕೊಂಡಿದ್ದಾರೆ ಜನ. ಅದಿನ್ನೂ ಕೇಳ್ತಾರೆ ಬಂದು, ಅದೇ ಬೇಕು ಅಂತ ಅಥೆಂಟಿಕ್ಕಾಗಿ ಬಂದು ಕೇಳೋರು ಅದನ್ನೇ ಕೇಳ್ತಾರೆ.
0: ಎನಿವೇ, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಈ ಒಂದು ಸ್ವೀಟ್ ಹೌಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ರಿ ಸರ್, ನಿಮಗೆ ಆತ್ಮೀಯ ಧನ್ಯವಾದಗಳು.
1: ನಮಸ್ಕಾರ ಎಲ್ಲರಿಗೂ, ಗ್ರಾಹಕರುಗಳು ಕೇಳಿದಂಥ ಗ್ರಾಹಕರುಗಳು ನನಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ FM-ನವರಿಗೆ.
0: ನಿಮ್ಮ ತಮ್ಮನ ಹೆಸರು ಕೂಡ ಹೇಳ್ಬೋದು, ಯಾಕಂದ್ರೆ ನೀವು ನಿಮ್ಮ ತಮ್ಮ ಇಬ್ಬರು ಸೇರಿ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ?
1: ನನ್ನ ಹೆಸರು ಗಜಾನನ ಆಯ್ತಾಳ್, ರತ್ನಾಕರ್ ಆಯ್ತಾಳ್ ಅವ್ರ ದೊಡ್ಡ ಮಗ, ನಾನು ಸಣ್ಣ ಅವನು ನಾಗಭೂಷಣ ಆಯ್ತಾಳಂತ. ನಾವಿಬ್ಬರು ಸೇರಿ ಬಿಸ್ನೆಸ್ನ ಮುನ್ನಡೆಸ್ತಾ ಇದ್ದೇವೆ, ನಡೆಸ್ತಾ ಇಲ್ಲ ಮುನ್ನಡೆಸ್ತಾ ಇದ್ದೇವೆ.
0: ಎನಿವೇ ಸರ್, ನಿಮ್ಮ ಬಿಸ್ನೆಸ್ಗೆ ಕೂಡ ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚು ವರ್ಷಗಳು ಶಿವಮೊಗ್ಗದಲ್ಲಿ ಈ ಒಂದು ಬಿಸ್ನೆಸ್ ಹೆಚ್ಚು ಫೇಮಸ್ ಆಗಲಿ, ಇನ್ನೂ ಹೆಚ್ಚು ಸಕ್ಸಸ್ ಕಾಣಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್.
1: ಥ್ಯಾಂಕ್ ಯು.
0: ಆಲ್ ರೈಟ್. ಕೇಳಿದ್ರಲ್ಲ ಸ್ನೇಹಿತರೆ, ಶ್ರೀ ಗಣೇಶ ಸ್ವೀಟ್ ಹೌಸ್ ನ ಮಾಲೀಕರಾದಂತಹ ಶ್ರೀ ರತ್ನಾಕರ ಐತಾಳ ಹಾಗೆ ಗಜಾನನ ಅವರು ಜೊತೆಗೆ ನಾಗಭೂಷಣ್ ಅವರು ಎಲ್ಲರೂ ಕೂಡ ಈ ಒಂದು ಗಣೇಶ ಸ್ವೀಟ್ ಹೌಸ್ ನ ಈಗಲೂ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಗ್ರಾಹಕರು ಕೂಡ ಬೇರೆ ಜಿಲ್ಲೆ, ಬೇರೆ ರಾಜ್ಯ, ಬೇರೆ ದೇಶಗಳಿಂದ ಕೂಡ ಬರ್ತಾ ಇದ್ದಾರೆ. ಸೊ ಇವರ ಬಿಸ್ನೆಸ್ ಜರ್ನಿ ನಿಮ್ಗೆ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಿಮಗೂ ಕೂಡ ಸ್ಪೆಷಲ್ ಆಗಿರೋ ಸ್ವೀಟ್ ಬೇಕು, ಹೆಲ್ತಿ ಆಗಿರೋ ಸ್ವೀಟ್ ಬೇಕು ಅಂದ್ರೆ ನೀವು ಕೂಡ ಶ್ರೀ ಗಣೇಶ ಸ್ವೀಟ್ ಹೌಸ್ ಬಸ್ ಸ್ಟ್ಯಾಂಡ್ ಹತ್ರ BS ರೋಡ್ ಅಲ್ಲಿರುವಂತಹ ಗಣೇಶ ಸ್ವೀಟ್ ಹೌಸ್ ಗೆ ಭೇಟಿ ನೀಡಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ಒಮೆ ಜೊತೆ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸ್ನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ, ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
6: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ RJ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಯನ್ನು ಆಧಾರವಾಗಿ ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ಪಡ್ಕೊಳ್ತಾರೆ. ಉದ್ಯೋಗದಲ್ಲಿ ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಡೆಸಿ ನಿವೃತ್ತಿಯ ನಂತರ ಮತ್ತೆ ನಾನು ಕೃಷಿ ಕಡೆಗೆ ಹೋಗಬೇಕು, ಕೃಷಿಯನ್ನು ಮಾಡಬೇಕು ಅನ್ನೋಂತಹ ಆಸಕ್ತಿನ ಇಟ್ಕೊಂಡು ಕೃಷಿಯ ಕಡೆಗೆ ವಾಪಸ್ ಬರ್ತಾರೆ. ಸೊ ನಿವೃತ್ತಿ ಆದ ನಂತರದಲ್ಲಿ ಮನೇಲಿ ಕೂರೋದಕ್ಕೆ ಇಷ್ಟ ಆಗಿದೆ, ಕೃಷಿ ಕಡೆಗೆ ಹೆಚ್ಚು ಒಲವನ್ನು ಕೊಟ್ಟು ಕೃಷಿಯಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಕೃಷಿ ಕಡೆಗೆ ಬಂದು ಕೃಷಿಯಲ್ಲಿ ಒಂದು ಯಶಸ್ಸನ್ನು ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಇವರು ಮಾಡ್ತಿರುವಂತಹ ಕೃಷಿ ಸಹಜ ಕೃಷಿಯಾಗಿದೆ. ಸಹಜ ಕೃಷಿನಲ್ಲಿ ಮುಂಚೆ ಬರೀ ತೆಂಗಿನ ತೋಟ ಮಾತ್ರ ಇತ್ತು, ಆದರೆ ಈಗ ಅವರ ತೋಟದಲ್ಲಿ 30-40 ರೀತಿಯ ವೆರೈಟಿಯ ಹಣ್ಣುಗಳು ಬೆಳೆದಿವೆ. ಹಾಗೆ ಅಡಿಕೆ ಗಿಡ ಇದೆ, ತೆಂಗಿದೆ, ಮತ್ತು 10-15 ಲಕ್ಷ ಆದಾಯವನ್ನು ಕೂಡ ಇವರು ವರ್ಷದಲ್ಲಿ ಗಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡೋದಕ್ಕಿಂತ ಇವತ್ತಿನ ಕಾರ್ಯಕ್ರಮದ ಅತಿಥಿಯ ಜೊತೆಗೆ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ರಾಮಣ್ಣ ಅವರು, ಕೋಲಾರದವರು. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೊತೆ ಮಾತಾಡೋಣ. ಅವರು ಮಾಡ್ತಿರುವಂತಹ ಈ ಒಂದು ವಿಶೇಷವಾದಂತಹ ಕೃಷಿ ಹೇಗಿದೆ, ಇವರ ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡಿದರೆ, ಇವರ ಕೃಷಿಯ ಅನುಭವಗಳೇನಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ರಮಣ ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ, ಹಾಗೆ ಯಾವ ರೀತಿ ಕೃಷಿಯನ್ನು ಆರಂಭ ಮಾಡಿದ್ರಿ, ಸೊ ಆರಂಭದ ದಿನಗಳು ಹೇಗಿತ್ತು, ಮತ್ತೆ ನಿಮ್ಮ ಕೃಷಿ ಭೂಮಿನಲ್ಲಿ ಏನೇನೆಲ್ಲ ಬೆಳೆಗಳಿದಾವೆ, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದು ಸರ್?
10: ಇಂಜಿನಿಯರಿಂಗ್ ಡಿಗ್ರಿ ಮಾಡಿಕೊಂಡು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದು ಎಗ್ಜಿಟಿನಿಯರ್ ಆಗಿ 2002 ರಿಟೈರ್ಮೆಂಟ್ ಆಯಿತು. ಕೆಲಸದಲ್ಲಿದ್ದಾಗ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು, ಹಾಗಾಗಿ ಬರೀ ಸಂಬಳ ಅಷ್ಟೇ ನಮಗೆ ಕೆಲಸ. ರಿಟೈರ್ ಆದಮೇಲೆ ಒಂದು ಇನ್ಕಮ್ಗೆ ದಾರಿ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಅಪ್ಪ ಸಂಪಾದನೆ ಮಾಡಿದ್ದು, ಜಮೀನಿತ್ತು. ನಾನು 2002 ರಿಟೈರ್ ಆಗಿ ಬಂದಾಗ ಮತ್ತು ಆಳುಗಳು ಪಾಳುಗಳು ತೊಂದರೆ ಎಲ್ಲ ಬೇರೆ ಆಗಿರಲಿಲ್ಲ. ಅವಾಗೆಲ್ಲ ಯಾರ ಬರೀ ಉಳೋದು ಪಾಳೋದು, ತೆಂಗೊಂದು ಬಿಟ್ಟರೆ ಬೇರೆ ಒಂದು ಕಡ್ಡಿ ಇರಲಿಲ್ಲ, ಅಲ್ಲಿ ಒಂದು ಹುಲ್ಲು ಕೂಡ ಬೆಳೀತಿರಲಿಲ್ಲ. ಒಂದು ವರ್ಷಕ್ಕೊಂದು ಒಂದು 10 ಉಳೋರು ಉಳೋದು ಉಳೋದು ಉಳೋದು ಈ ಥರ ಮಾಡ್ಕೊಂಡಿದ್ದರು. ನಾನು ಬಂದಮೇಲೆ ನನ್ನ ದೃಷ್ಟಿ ಮಿಶ್ರ ಬೆಳೆ ಮಾಡಬೇಕು ಅಂದ್ಬಿಟ್ಟು ಹಂತ ಹಂತವಾಗಿ 4 ಮಧ್ಯೆ ಮೊದಲು ಫಸ್ಟ್ ರಿಟೈರ್ಡ್ ಆದ ತಿಂಗಳೇ ನಾನು ಆಲ್ಪೈಸಿಸು ಜಾಯಿಕಾಯಿ ಕೇರಳದಿಂದ ತಗೊಂಬಂದು ನಾನು 4 ಮಧ್ಯೆ ಎಲ್ಲ ಒಂದೊಂದು ಪ್ಲ್ಯಾಂಟ್ ಮಾಡಿದ್ದು. ಆಮೇಲೆ ಕೋಕೋ ಅದನ್ನು ಎಷ್ಟೋರು ಕೋಕೋ ಕಾಳುಮೆಣಸು ಎಲ್ಲ ತರದ ಮೇಲೆ ಹಾಕಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬಂದಿನಿ. ಈಗ ಮತ್ತು ನಾನು 2 ತಿಂಗಳ ಮಧ್ಯೆ ಒಂದು ಅಡಕೆ ಗಿಡ ಹಾಕಿದ್ದೀನಿ. ಕಾಣೇನಂತಂದ್ರೆ ಅದು ಇಳ್ಡ್ ಬರಲಿ ಅಂತಲ್ಲ, ಅದು ಕಾಳುಮೆಣಸಿಗೆ ಸ್ಟೆಮ್ ಆಗಲಿ ಅಂದ್ಬಿಟ್ಟು.
11: ಇಲ್ಲೊಂದು 6 ಜಮೀನಿದೆ ಒಟ್ಟಿಗೆ, 4 ತೆಂಗಿದೆ, ಮತ್ತು ಒಂದು ಇನ್ನೊಂದು 2 ಅಡಿಕೆ ಇದೆ. ಬಾಕಿ ಎಲ್ಲ ಕೆಲವು ಹಣ್ಣಿನ ಬೆಳೆಗಳು ಒಂದು 30-40 ವೆರೈಟಿ ಹಣ್ಣಿನ ಬೆಳೆಗಳಿದ್ದಾವೆ. ಎಲ್ಲ ಮನೆ ಬಳಕೆಗೆ, ಕಮರ್ಷಿಯಲ್ಗಿಲ್ಲ. ಯಾವ ಸೀಜನ್ ಯಾವ ಹಣ್ಣು ಬೇಕೋ ಅದೆಲ್ಲ ಸಿಗುತ್ತಿಲ್ಲ ಈಗ ಸದ್ಯದಲ್ಲಿ. ಈಗ ಅಡಿಕೆ ತೆಂಗು 6 ಒಟ್ಟು ಆದಾಯ ಇದೆ. ಹೆಚ್ಚು ಕಡಿಮೆ ಅಂತಾದರೆ ಒಂದು 10-15 ರೂಪಾಯಿ ಇಯರ್ಲಿ ಇನ್ಕಮ್ ಇದೆ. ನ್ಯಾಚುರಲ್ ಕಲ್ಟಿವೇಷನ್ ಮಾಡ್ತಾ ಇದ್ದೀವಿ, ಈಗ ಸಹಜ ಕೃಷಿ ಮಾಡ್ತಾ ಇದ್ದೀವಿ.
9: ಓಕೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾವಣ ಅವರ ಜೊತೆ ಮಾತಾಡ್ತಾ ಇದ್ವಿ, ಹಾಗೆ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳಿದ್ದಾವೆ ಅಂತ ಹೇಳಿ ಹೇಳ್ತಾ ಇದ್ರು. ಅವ್ರ ಜೊತೆನಲ್ಲಿ ಮಾತಾಡೋಣ, ಹಾಗೆ ಅವರ ಕೃಷಿನಲ್ಲಿ ಇನ್ನೂ ಏನೇನೆಲ್ಲ ಅಳವಡಿಸ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಣ್ಣ ಅವರು ಮಾತಾಡ್ತಾ ಇದ್ರು. ಇವರು ಮಾಡ್ತಿರುವಂತಹ ಸಹಜ ಕೃಷಿನಲ್ಲಿ ಸುಮಾರು 30-40 ವೆರೈಟಿಯ ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ. ಇದು ಕೂಡ ಯಾವುದೇ ರೀತಿಯ ಮಾರಾಟಕ್ಕಲ್ಲ, ಇವರ ಮನೆ ಬಳಕೆಗಾಗಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ವಿಶೇಷವಾಗಿ ಅಡಿಕೆ, ತೆಂಗು ಜೊತೆಗೆ ಕೋಕೋವನ್ನು ಸಹ ಬೆಳೆದಿದ್ದಾರೆ. ಕೋಕೋದಲ್ಲಿ ವೆರೈಟಿ ಕೋಕೋಗಳನ್ನು ಬೆಳೆದು ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಸೊ ಅಡಿಕೆನಲ್ಲಿ ಈ ಒಂದು ಕೋಕೋ ಅಥವಾ ಈ ಏನು ತೆಂಗು ಇದ್ರ ಬಂದಿದ್ದಲ್ಲಿ ಹಾಕಿದ್ರೆ ಒಳ್ಳೆಯ ಒಂದು ಆದಾಯ ಕೂಡ ಬರುತ್ತೆ ಅಂತ ಹೇಳಿ ಇವರು ಹೇಳ್ತಾ ಇರ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಮಾಡ್ತಿರುವಂತಹ ಕೃಷಿ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ರಾವಣ್ಣ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ರಾವಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರಾವಣ್ ಅವರೇ, ಈಗ ನೀವು ಮಾಡ್ತಾ ಇರುವಂತಹ ಈ ಒಂದು ಸಹಜ ಕೃಷಿನಲ್ಲಿ, ಸೊ ನೀವು ಮಾಡ್ತಾ ಇರುವಂತಹ ಕೃಷಿನಲ್ಲೇ ನಾವು ನೋಡ್ತೀವಿ ಅಂತಂದ್ರೆ ಅಡಿಕೆ, ತೆಂಗು ಮತ್ತು ಹಣ್ಣಿನ ಗಿಡಗಳು, ಕೋಕೋ ಇದೆಲ್ಲದೂ ಕೂಡ ಇದೆ. ಅಂತಹದ್ರಲ್ಲಿ ನೀವು ತೋಟದ ನಿರ್ವಹಣೆನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ, ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
4: ನಾವು ಗುಡಿಸೋದಾಗಲಿ, ಹೊರಗಡೆ ಕಾಂಪೋಸ್ಟ್ ಮಾಡಾಗಲಿ, ಕಾಂಪೋಸ್ಟ್ ಮಾಡಿ ಪುನಃ ಹಾಕೋದಾಗಲಿ, ಈ ಥರ ರಗಳೆ ಇಟ್ಕೊಳೋದ. ನಾವು ಎಲ್ಲಿ ಬಿದ್ದಿದ್ದು ಹಂಗೆ ಬಿಟ್ಬಿಡೋದು ಅಷ್ಟೆ. ತೆಂಗಿನಗೆರೆ ಒಂದು ಮಾತ್ರ ಉದ್ದಕ್ಕೆ ಬೀಳ್ತಾರೆ, ಓಡಾಡೋಕ್ಕೆ ಕತ್ತರಿಸಿ ಚೆಲ್ತೀವಿ ಅಷ್ಟೊಂದು ಬಿಟ್ಟರೆ. ಬಾಕಿ ಯಾವುದೇ ರೀತಿ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ಬಿದ್ದಿರ್ತದೆ ಅಲ್ಲೇ ಬಿದ್ದಿರ್ತದೆ, ಅದು ಅಲ್ಲೇ ಕರಗ್ತದೆ. ಅದು ಭೂಮಿ ಮುಚ್ಚಲಿಕ್ಕೆ ಆಗಿರ್ತದದು, ಮತ್ತು ಬ್ಯಾಕ್ಟೀರಿಯಾಸ್ಗೆ ಆಹಾರ ಆಗ್ತದೆ. ಅದು ಬ್ಯಾಕ್ಟೀರಿಯಾಸ್ಗೆ ಪರ್ಯಾವರಣ ಅಂತಂದರೆ ಮೊದಲು ಅದಕ್ಕೆ ತಿನ್ನೋಕೆ ಆಹಾರ ಬೇಕು. ಆಹಾರ ಅಂತಂದರೆ ಆ ಬಿದ್ದ ತರಗರಗಳನ್ನೇ ಅದಕ್ಕೆ ಆಹಾರ. ಅದಕ್ಕೆ ಮತ್ತು ಅದು ಬಿದ್ದ ಮೇಲೆ ಭೂಮಿ ಕವರ್ ಆಗಿರ್ತದೆ. ಡೈರೆಕ್ಟ್ ಸನ್ರೈಸು ಅದು ಭೂಮಿಗೆ ಬ್ಯಾಕ್ಟೀರಿಯಾ ತಗೊಳ್ಳೋದೇ ಇಲ್ಲ ಅದಕ್ಕೆ. ಹಾಗೆ ಮುಚ್ಚಲಿಕ್ಕೆ ಆಗಿರ್ತದೆ ಅದು. ಮತ್ತು ಅದು ಕರೆಕ್ಟ್ ಅದಕ್ಕೆ ಆಹಾರವೂ ಆಗ್ತದೆ ಅದು. ಮತ್ತು ಅದರಲ್ಲಿ ತರಗ್ನಲ್ಲಿ ಒಳ್ಳೆಯ ಸಾಯಿಲ್ ಕಾರ್ಬನ್ ಇರ್ತದೆ. ಸಾಯಿಲ್ ಕಾರ್ಬನ್ ಮಣ್ಣಿಗೆ ಸೇರ್ತಾ ಹೋಗ್ತದೆ ಅದು. ಸೊ ಸಾಯಿಲ್ ಕಾರ್ಬನ್ ಮಣ್ಣಿಗೆ ಸೇರ್ತಾ ಹೋಗ್ತದೆ ಅದು. ಸೊ ಸಾಯಿಲ್ ಕಾರ್ಬನ್ ಎಷ್ಟು ರಿಚ್ ಇರ್ತದೋ ಅಷ್ಟು ಮಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅದು. ಮಣ್ಣಿನ ಆರೋಗ್ಯ ನಾವು ತಿಳ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಎಷ್ಟು ಸಾಯಿಲ್ ಕಾರ್ಬನ್ ಇರ್ತದೆ ಅಂತ ಗೊತ್ತಾಗಿದ್ರೆ ಸಾಕು, ಅದರ ಆರೋಗ್ಯ ಎಷ್ಟು ಲೆವೆಲ್ಗಿದೆ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತು. ಮಳೆಗಾಲದಲ್ಲಿ ನಾವು ನೀರು ಕೊಡೋದಿಲ್ಲ, ಬಿದ್ದದ ಮಳೆನೇ ಸಾಕು. ನಾವು ಹೇಳಿದ್ ವಾಪಸ್ಸು ಆ ಗಾಳಿನಲ್ಲಿ 50% ತೇವಾಂಶ ಇದ್ದರೆ ಸಾಕು, ಅಷ್ಟೇ ನಮ್ಮ ಗಿಡ ಸೋಲೋದಿಲ್ಲ ನಮಗೆಲ್ಲ. ಬಾಕಿಯೆಲ್ಲ ರೈತರು ಅಕ್ಕಪಕ್ಕದಲ್ಲೆಲ್ಲ ಹೊಡಿತಾ ಇರ್ತಾರೆ ನೀರು, ಸುಮ್ಮನೆ ಮನಸ್ಸಿಗೆ ಬಂದಂಗೆ ಹೊಡಿತಾ ಇರ್ತಾರೆ. ನಾವು ಬಹುಶಃ ಜನವರಿ ಫೆಬ್ರವರಿ ಕಳೆದೇನೆ ನಾವು ನೀರು ಕೊಡೋದು ತೋಟಕ್ಕೆ, ಅಲ್ಲಿವರೆಗೂ ಸಸ್ಟೇನ್ ಆಗ್ತದೆ. ನಾವು ತೆಂಗಿನ ತೋಟಕ್ಕೆ ಒಂದು ತಿಂಗಳಿಗೆ ಒಂದು ಸರಿ, ಹೆಚ್ಚು ಕಡಿಮೆ 20 ದಿವಸ ಒಂದು ತಿಂಗಳಿಗೆ ಒಂದು ಸರಿ ವಾಟ್ರಿಂಗ್ ಅಂದರೆ 3 ಅವರ್ಸು ಸ್ಪ್ರಿಂಕ್ಲರು, ಮೈಕ್ರೋ ಸ್ಪ್ರಿಂಕ್ಲರ್ ಹಚ್ಚಿದ್ದೀವಿ. ಸೊ ಒಂದು 3 ಅವರ್ಸು ಒಂದು 20 ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಸರಿ ಅಷ್ಟು ಕೊಟ್ಕೊಳ್ತೀವಿ ಅಷ್ಟೆ. ಅಷ್ಟು ನೀರು ಸಾಕು ನಮಗೆ. ಹೊಸ ಒಂದು 5-8 ಮೋಟ್ರು, 6 ಎಕರೆ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲಕ್ಕೂ ಸಾಕಾಗ್ತದೆ ನಮಗೆ. 12-15,000 ಲೀಟ್ರು ಪರವಾಗ ಬರ್ತದೆ, ಅಷ್ಟು ಸಾಕು ನೀರು ನಮಗೆ. ನಮಗೇನು ನಮ್ಮ ಜೀವನ ಕಳಿಬೇಕು, ಕಣ್ಣಿಗೆ ಅಂದವಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು, ಆ ದೃಷ್ಟಿಯಿಂದ ಮಾಡ್ಕೊಳ್ತೇವೆ, ಬಾಕಿ ಎಲ್ಲ ನಮಗೆ ದೃಷ್ಟಿನೇ ಇಲ್ಲ ನಮಗೆ.
3: ಓಕೆ ಸರ್, ಹಾಗೆ ಈಗ ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಕೋಕೋನು ಕೂಡ ಬೆಳೆದಿದ್ದೀರಾ, ಸೊ ಈ ಕೋಕೋ ಹೇಗೆ ಆರಂಭ ಮಾಡಿದ್ರಿ, ಈ ಬೆಳೆ ಹೇಗೆ ಬರ್ತಾ ಇದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
4: ಇದು ಕೇರಳದಿಂದ ರಿಸರ್ಚ್ ಸೆಂಟರ್ನಲ್ಲಿ ಒಂದು ಸ್ಪೇಸ್ ರಿಸರ್ಚ್ ಸೆಂಟರ್ ಇದೆ ಕ್ಯಾಲಿಕಟ್ನಲ್ಲಿ, ಅಲ್ಲಿಂದ ತಂದು ವೆರೈಟಿ ಇದೆ ಪುತಲಿ ಅಂದ್ಬಿಟ್ಟು, ಅದ್ರ ವೆರೈಟಿ ನೋಡಿ, ಇದ್ರದ್ದು ಪತ್ರ ಇದೆಯಲ್ಲ, ಇದು ಇದು ಒಣಗಿದ ಮೇಲೆ ಹೆಚ್ಚು ಕಡಿಮೆ 4 ಗ್ರಾಮ್ ಹತ್ತತ್ರ ಬರ್ತದೆ ಒಂದೊಂದು ತೂಕ ಇದ್ರದ್ದು. ಇದಕ್ಕಲೇ ಆಗಿದೆ, ನಿಮ್ಮ ನಾಟಿ ಅನ್ಗ್ರಾಫ್ಟೆಡ್ ಕೆಲವು ಬರ್ತದೆ, ಅದು ಬಹುಶಃ 1-1.5 ಗ್ರಾಮ್ ಬರೋದಕ್ಕೆ ತುಂಬ ಸುಸ್ತು ಜಾಸ್ತಿ ಅಂತಂದರೆ. ಇದು ಈ ಪತ್ರನೂ ನಿಮಗೆ ಒಳ್ಳೆ ವೆರೈಟಿ ಇದೆ, ಇದು ಹೆಚ್ಚು ಕಡಿಮೆ 3.5 ಗ್ರಾಮಿಂದ 4 ಗ್ರಾಮ್ ತೂಕ ಬರ್ತದೆ ಇದು. ಹಾಗಾಗಿ ಕಾಯಿನೂ ಒಳ್ಳೆ ಸೈಜ್ ಇದೆ ನೋಡಿದ್ರದ್ದು, ಇದು ಬಹುಶಃ 150-200 ಕಾಯಿ ಹಾಕೋತ್ಗೆ 1 ಕೆಜಿ ಬರ್ತದೆ ಇದು. ಒಳ್ಳೆ ರೇಟ್ ಇದೆ ಈಗ. ಬಹುಶಃ ನಾವು ಫಸ್ಟು ಕೋಕೋ ಹಾಕಿದಾಗ ಕೋಕೋ ನಾವು ಕಮರ್ಷಿಯಲ್ ದೃಷ್ಟಿಯಿಂದ ಏನು ಹಾಕಲಿಲ್ಲ, ನಾವು ತೋಟಕ್ಕೆ ಎಲೆ ಉದರಲಿ, ಭೂಮಿಗೆ ತಂಪಾಗಿರಲಿ, ನೆರಳಾಗಿರಲಿ, ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟು ಆ ಉದ್ದೇಶ ಇಟ್ಕೊಂಡು ಕೋಕೋ ಹಾಕಿದ್ದು. ಈಗ ಅದರದ್ದು ನಾನು ಹಾಕಿದಾಗ 50 ರೂಪಾಯಿ ಕೆಜಿ ಇತ್ತದು, 80 ರೂಪಾಯಿಗೆ ಬಂತು, 150 ಆಯಿತು, 200 ಆಯಿತು, ಈಗ 600 ರೂಪಾಯಿ ಕೆ ಜಿ ಇದೆ. ಈಗ ಅದು ಒಳ್ಳೆ ರೇಟ್ ಇದೆ ಈಗ ಅದು. ಮತ್ತು ತೋಟಕ್ಕೆ ಭಾಳ ಅನುಕೂಲ, ತೆಂಗಿನ ತೋಟಕ್ಕಂತೂ ಕೋಕೋ ಹೇಳಿ ಮಾಡಿಸಿದ ಬೆಳೆ ಅದು. ಒಳ್ಳೆ ಮಲ್ಚಿಂಗ್ ಬರ್ತದೆ, ಒಳ್ಳೆ ಎಲೆ ಉದುರ್ತದೆ, ಭೂಮಿಗೆ ನೆರಳಾಗಿರ್ತದೆ, ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ಗಂತೂ ಭಾಳ ಬ್ಯೂಟಿಫುಲ್ ಕ್ರಾಪ್ ಅದು. ಖಂಡಿತ ನೀವು ಆ ತೆಂಗಿನ ಒಳಗಡೆಗೆ ಕೋಕೋ ಖಂಡಿತ ಹಾಕ್ರಿ. ಒಂದು ಗೀಜದಲ್ಲೇ ಬಹುಶಃ 2 ಕೆಜಿ ಮಿನಿಮಮ್, 2 ಕೆಜಿ ಸಿಗ್ತದೆ ಅಂದಾಜು ರಫಾಗಿ ನ್ಯಾಚುರಲ್ ಕಲ್ಟಿವೇಷನಲ್ಲಿ. ನೀವು ಸ್ವಲ್ಪ ಆರ್ಗ್ಯಾನಿಕ್ ಕಲ್ಟಿವೇಷನ್ ಅದು ಇದು ಗೊಬ್ಬರ ಗಿಬ್ಬರ ಹಾಕ್ಕೊಂಡ್ರೆ ಇನ್ನೂ 3 ಕೆಜಿ 4 ಕೆಜಿ ಬರೋ ಸಂದರ್ಭವೂ ಇರ್ತದೆ ಅದು. ಕೋಕೋದಲ್ಲಿ ಇನ್ನೊಂದು ಏನಂತ ಅಂದರೆ, ಈ ಕೋಕೋದಲ್ಲಿ ಒಂದೇ ವೆರೈಟಿ ಹಾಕ್ಬಾರ್ದು ಇದು. ಇದೆಲ್ಲ ಕಾಡಿಂದು, ಈ ಸೌತ್ ಅಮೆರಿಕಾದಲ್ಲಿ ಕಾಡಿನಲ್ಲಿ ಹೋಗಿ ಮಾರೋರಂತ ಮೊದಲು ಅದನ್ನಾಗಿ, ಅದರಲ್ಲಿ ಇವರು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಅದನ್ನು ಅದ್ರ ಮೇಲೆ ಸಂಶೋಧನೆ ಮಾಡಿ 1-8 ವೆರೈಟಿ ಗಿಡಗಳನ್ನ ಆಯ್ಕೆ ಮಾಡಿ ಅದರಲ್ಲಿ ಕ್ರಾಸ್ ಪಾಲಿನೇಷನ್ ಆದರೆ ಈಲ್ಡ್ ಜಾಸ್ತಿ ಆಗ್ತದಂತೆ. ಹಾಗಾಗಿ ಅವರು 1-10 ವೆರೈಟಿ ಕಾಯಿಗಳನ್ನ ಕೂದು ನರ್ಸರಿನಲ್ಲೇ ಬೆಳಿಬೇಕಾದ್ರೆ ಮಿಕ್ಸಪ್ ಮಾಡಿ ಬೆಳೀತಾರದು. ಅಂಥ ಗಿಡ ನೋಡಿ ತಂದು ಹಾಕ್ಕೊಳ್ಳಿ ನೀವು ಕೋಕೋ ಹಾಕೋದಾದರೆ, ಆ ಗಿಡ ಆಗಿದ್ರೆ ಕ್ರಾಸ್ ಪಾಲಿನೇಷನ್ ಆಗಿ ಈಲ್ಡ್ ಚೆನ್ನಾಗಿ ಬರ್ತದೆ ನಿಮಗೆ. ಒಂದು 7-8 ವೆರೈಟಿ ಇದೆ ಇಲ್ಲಿ ಕೋಕೋ, ಕ್ರಾಸ್ ಪಾಲಿನೇಷನ್ ತುಂಬ ಅನುಕೂಲ ಅದು. ಹಾಗಾಗಿ ನೀವು ರೆಕಗ್ನೈಸ್ಡ್ ನರ್ಸರಿಯಿಂದಲೇ ತನ್ನಿರಿ ಅದು. ಈಗ ಕ್ಯಾಂಪ್ಕೋದವ್ರು ಮಾಡ್ತಾರೆ, ಕೋಕೋದ ನರ್ಸರಿ ಮಾಡ್ತಾರೆ, ಈ ಕ್ಯಾಂಪ್ಕೋದವರು, ಆಮೇಲೆ ಇನ್ನೊಂದು ಯಾವುದೋ ಒಂದು ಕಂಪ್ನಿ ಕ್ಯಾಡ್ಬರಿಸ್ನವರು, ಅವರೆಲ್ಲ ನರ್ಸರಿ ಮಾಡ್ತಾಯಿದ್ದಾರೆ ಅಂತ. ನೋಟಿಫೈಡ್ ನರ್ಸರಿಯಲ್ಲೇ ತನ್ನಿರಿ, ತಂದು ಹಾಕ್ಕೊಂಡ್ರೆ ತುಂಬ ಒಳ್ಳೆ ಅನುಕೂಲ ಆಗ್ತದೆ ನಿಮಗೆ.
3: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಿ ಸರ್. ಹಾಗೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಊಟ ವಿರಾಮ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೆಯುತ್ತೆ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಣ್ಣ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ, ಸಹಜ ಕೃಷಿಯಲ್ಲಿ ವಿಶೇಷವಾಗಿ ಈ ಒಂದು ಕೋಕೋವನ್ನು ಹಾಕಿರುವಂಥದ್ದು, ಅದ್ರ ಬಗ್ಗೆನೂ ಕೂಡ ಅವರು ಹೇಳ್ತಾ ಇದ್ರು ಯಾವ ರೀತಿಯಲ್ಲಿ ಬೆಳೀತಾ ಇದ್ವಿ, ಮತ್ತು ಎಷ್ಟಿದೆ ರೇಟ್ ಎಲ್ಲ, ಮತ್ತು ಅದರ ಬೆಳೆ ಇಲ್ಲಿರುವಂತಹ ವೆರೈಟಿಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಮಾತ್ರ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ರಾಮಣ್ಣ ಅವ್ರ ಜೊತೆನಲ್ಲಿ ಮಾತಾಡ್ತಿದ್ವಿ. ಅವ್ರು ಮಾಡ್ತಾರುವಂತಹ ಕೃಷಿನಲ್ಲಿ ವಿಶೇಷವಾಗಿ ತೆಂಗು, ಅಡಿಕೆ, ಹಣ್ಣಿನ ಬೆಳೆಗಳು, ಜೊತೆಗೆ ಕೋಕೋ, ಅಷ್ಟೇ ಅಲ್ಲದೆ ಗೆಣಸು, ಈ ಥರದ ಬೇರೆ ಬೇರೆ ಬೆಳೆಗಳನ್ನು ಮಾಡಿರುವಂಥದ್ದು. ಇವರು ಮಾಡ್ತಿರುವಂತಹ ಈ ಒಂದು ಸಹಜವಾದಂತಹ ಕೃಷಿನಲ್ಲಿ ಇದೆಲ್ಲದೂ ಕೂಡ ಭೂಮಿಗೆ ಪೂರಕವಾಗಿ ಭೂಮಿಗೆ ಫಲವತ್ತತೆಯನ್ನು ನೀಡುವಂತೆ ಬೆಳೆಗಳಾಗಿದೆ. ಸೊ ಹಾಗೆಯೇ ಇವರು ಮಾಡ್ತಿರುವಂತಹ ಕೋಕೋ ಕೃಷಿನಲ್ಲಿ ಎಷ್ಟು ಆದಾಯ ಬರುತ್ತೆ, ಮತ್ತು ಇವರು ಮಾಡಿರುವಂತಹ ವೆರೈಟಿಗಳೆಷ್ಟಿದೆ, ಮತ್ತು ಇದರಲ್ಲಿರುವಂತಹ ವೆರೈಟಿಗಳ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಅವರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ರಾಮಣ್ಣ ಅವ್ರನ್ನ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನೀವು ಮಾಡ್ತಿರುವಂತಹ ಈ ಒಂದು ಸಹಜ ಕೃಷಿನಲ್ಲಿ ಬೇರೆ ಬೇರೆ ಏನೇನೆಲ್ಲ ಬೆಳೆಗಳನ್ನ ಮಾಡಿದ್ರೆ ನಿಮ್ಮ ತೋಟದಲ್ಲಿ, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದು ಸರ್?
3: ಇಲ್ಲ, ಒಂದು 4-5 ವೆರೈಟಿ ಗೆಣಸಿದೆ ಈಗ ಇಲ್ಲಿ. ಅದು ನೀವು ಕಳೆ ವೀಡ್ ಮಾಡೋದಕ್ಕೆ ಭಾಳ ತುಂಬ ಸುಲಭ, ಅದು ಗಟ್ಟಿ ಇರೋದಿಲ್ಲ, ಅದು ಒಳ್ಳೆ ಮಲ್ಚಿಂಗ್ ಆಗ್ತದೆ. ಅದು ತೆಂಗು ಅಡಿಕೆಗೆ ಒಳ್ಳೆ ಮಲ್ಚಿಂಗ್. ಇದು ಈ 4 ತೆಂಗಿನ ಮರದ ಮಧ್ಯೆ ಒಂದು ಮರ ಆಗುವಂಥದ್ದು ಹಾಕ್ಕೊಂಡಿದ್ದೀನಿ. ಇದೇನಂತಂದರೆ ಹಾಲಂಜಿ ನೆಲ, ಇದು ಹಾಲಂಜಿ ನೆಲ ಅಂದ್ರೆ ಗೊತ್ತಲ್ಲ, ಅದು ಮೇಲ್ಗಡೆ ಸಾಯಿಲ್ ದಪ್ಪ, ಮಣ್ಣು ನೀರು ಹಿಂಗ್ತಕ್ಕಂಥ ಸಾಯಿಲ್ ದಪ್ಪ ತುಂಬ ಕಡಿಮೆ ಇರ್ತದೆ. ಅಡಿಲಿ ಎಸ್ಸಾರ್ದು ಸ್ಟಾಟ ಗೀಟ ನೀರು ಹಿಂಗದೆ ಇರ್ತಕ್ಕಂಥ ಸ್ಟಾಟ ಜಾಸ್ತಿ ಆಗ್ಬಿಡ್ತದೆ. ಹಾಗಾಗಿ ಇಲ್ಲಿ ತೀರಾ ಜಾಸ್ತಿ ಮಳೆ ಆದಾಗ ಮೇಲ್ಗಡೆ ಒಂದು ನಾಲೆ ಇದೆ, ಇದು ಅದರದ್ದು ನೀರು ವಸ್ತಿ ಬಂದಾಗ ಇಲ್ಲೆಲ್ಲ ನೀರು ವಸ್ತಿ ಆಗ್ಬಿಡ್ತದೆ. ಇಲ್ಲಿ ವಸ್ತಿ ಆಗ್ಬಿಟ್ಟು ನೀರು ಕಟ್ಟಿಬಿಟ್ಟು ಇವೆಲ್ಲ ಮರ ಎಲ್ಲ ಹಳದಿ ಬಣ್ಣಕ್ಕೆ ಆಗ್ಬಿಡ್ತವೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿಗ ಇಲ್ಲಿ ನಂದೇ ಮೆಥಡ್ನಲ್ಲಿ ಸೀಪೆ ಡೈನ್ ಮಾಡಿಸಿದ್ದೀನಿ. ಇಲ್ಲಿಗೆ ಹಿಂಗೆ ಅಡ್ಡಡ್ಡೆ ಮಾಡಿಸಿ ಹಿಂಗೆ ಉದ್ದಕ್ಕೊಂದು ಸೀಪೆ ಡೈನ್ ಇದೆ, ಅಲ್ಲಿ ಪೈಪ್ ಹಾಕಿ ಡ್ರೈನ್ ಮಾಡಿಸಿ ಹೊರಗಡೆ ಕಳಿಸಿದ್ದೀನಿ. ಹಾಗಾಗಿ ಮರ ಎಲ್ಲ ಹಸರಾಗಿದೆ. ಇಲ್ಲಿ ಭಾಳಷ್ಟು ಖರ್ಚು ಮಾಡಿದ್ದೀನಿ ಶಿವನ. ಇಲ್ಲಿ ಈ ಮಟ್ಟಕ್ಕೆ ಬಾ ತೋಟ ತರಬೇಕಾದ್ರೆ ತುಂಬ ಖರ್ಚು ಮಾಡಿದ್ದೀನಿ. ಇದು ಹಾಲಂಜಿನ ನೆಲಕ್ಕೆ ಅದೇ ಒಂದು ಮ್ಯಾಂಗೋಸ್ಟ್ ಇದೆ ಪಕ್ಕದೊಂದು ಕಾಡು ಮರ ಇದೆ, ಬಿಲ್ವಾರದ ಮರ, ಅದು ಅದೇನು ತೊಂದರೆ ಕೊಡೋಕ್ಕಲ್ಲ ನಮಗೆ. ಈಗ ಸೊ ಯಾವ ಮರಕ್ಕೂ ತೊಂದರೆ ಕೊಡಲ್ಲ ಅಂದ್ಬಿಟ್ಟು ಅದು ಹಾಗೆ ಬಿಟ್ಟಿದ್ದೀನಿ. ಅದು ಇದು 4 ಮರದ ಮಧ್ಯೆ ಹಾಕಿದ್ದೀನಿ. ಅದ್ರ ಪಕ್ಕ ಅಲ್ಲೊಂದು ಕಾಡು ಮರ ಇದೆ ನೋಡಿದ್ದು, ಅದು ಕಾಡು ಮರ ಹಾಗೆ ಬಿಟ್ಟಿದ್ದು ನಾನು. ಈಗ ಎಲ್ಲೆಲ್ಲಿ ಸಾಧ್ಯ ಆಯಿತು ಅಲ್ಲಲ್ಲಿ ಬಿಟ್ಬಿಟ್ಟಿದ್ದು ನಾನು ಹಾಗೇ. ಅದನ್ನು ಬೇಕಲ್ಲ ಸಸ್ಯ ಸಂಪತ್ತಕ್ಕೆ ಅಂತಂದರೆ. ನಾವು ಸಪ್ರೇಟು ಕಾಡು ಥರ ಬೇರೆ ಸಪ್ರೇಟಾಗಿ ಬಾಡಿಲ್ಲ ಇಲ್ಲಿ.

0: ಹಾಗಾಗಿ ಅವನು ಮಾಡಿದ್ದು ನೋಡ್ಕೊಂಡಿದ್ದೆ ನಾನು. ಆಯ್ದನ್ನು ಪುನಃ ನಾನು ಡೆವಲಪ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಅವನನ್ನು ಕರಿ ಪೈಪ್ನಲ್ಲಿ ಹೆಚ್ ಡಿ ಪಿ ಪೈಪ್ ಮಾಡಿದ್ದು, ಅದೇ ಇಲಿಗಳು ಕಡಿಯೋದು, ತೂತಾಗೋದು, ಮೇಂಟೆನೆನ್ಸ್ ಅದು ದೊಡ್ಡ ಹಿಂಡ್ರೆನ್ಸ್ ಅದು. ಅದಕ್ಕೋಸ್ಕರ ಭೂಮಿ ಒಳಗಡೆಯಲ್ಲೇ ಪಿ ವಿ ಸಿ ಪೈಪ್ ಹಾಕಿ ಮಾಡಿಸಿದ್ದೀನಿ. ಇದು ಈಗ ನಾನು ಮಾಡಿಸಿ ಬಹುಶಃ 2001 2002 ಆ ರೇಂಜಲ್ಲಿ ಮಾಡಿಸಿರೋದು. ಅಲ್ಲಿಂದ ಇಲ್ಲಿವರೆಗೂ ಒಂದು ಪೈಸದ್ದು ಏನೂ ಮಾಡಿಲ್ಲ. ಅದೇ ಪೈಪು, ಅದೇ ಇದು, ಅದೇ ಸ್ಪ್ರಿಂಕ್ಲರು ಓಡ್ತಾ ಇದ್ದೀನಿ. ಹೊಸ ಡ್ರಿಪ್ ಆಗಿದ್ದರೆ ಹೆಚ್ ಡಿ ಪಿ ಪೈಪ್ ಹಾಕಿದಷ್ಟು ಒಂದು 3 ಸರಿನಾದ್ರು ಚೇಂಜ್ ಮಾಡಬೇಕಾಗಿತ್ತು. ಮರಗೆಣಸು ನಾನು ಫಸ್ಟು ಒಂದು ನೆರಳಿಗೋಸ್ಕರ ಅಂದ್ಬಿಟ್ಟು ಮರಗೆಣಸು ಹಾಕಿದ್ದೆ. ನಾನು ಭೂಮಿಗೆ ನೆರಳು ಹಾಕಬೇಕಲ್ಲ ಅಂದ್ಬಿಟ್ಟು ಭೂಮಿಗೆ ಎಲ್ಲ ನೆರಳು ಹಾಕಿದ್ದೆ ಅಂದ್ಬಿಟ್ಟು. ಅವತ್ತಿನ ಭಾಳ ಫಾಸ್ಟಾಗಿ ಬರ್ತದೆ ಅದು, ಕತ್ತರಿಸಿ ಚೆಲ್ಬೋದು. ನನಗೀಗ ಈಗ ಅದೇ ಮಾಡ್ತಾ ಇರೋದು, ಕತ್ತರಿಸೋದು ಚೆಲ್ಲೋದು ಅಷ್ಟೇ ಮಾಡೋದು. ಗೆಣಸು ಬೇಕಾದ್ರೆ ಉಪಯೋಗಿಸ್ಬೋದು, ಬೇಡ ಅಂದರೆ ಅಲ್ಲೇ ಬಿಟ್ಬಿಟ್ರೆ ಭೂಮಿ ಕೊಳ್ತು ಅವಕ್ಕೆ ಬ್ಯಾಕ್ಟೀರಿಯಾಸ್ಗೆ ತಿಂದ ಆಹಾರ ಆಗಿ ಭೂಮಿ ಚೆನ್ನಾಗಿ ಫಲವತ್ತತೆ ಆಗ್ತಾ ಹೋಗ್ತದೆ. ಅದು ಗೆಣಸು ಅಷ್ಟೇ, ಗೆಣಸು ಬೇಕಾದಂಗೆ ನಾವು ತಿನ್ಬೋದು, ಮನೆಗೆ ಉಪಯೋಗಿಸ್ಬೋದು. ಬೇಡ ಅಂದರೆ ಅಲ್ಲೇ ಬಿಟ್ಬಿಟ್ರೆ ಅದು ಕೊಳ್ತು ಅಲ್ಲೇ ಬ್ಯಾಕ್ಟೀರಿಯಾಗೆ ಆಹಾರ ಆಗಿ ಭೂಮಿ ಬೇಗ ಫಲವತ್ತತೆ ಆಗ್ತದೆ. ಅದು ಕಾಯಿಮಟ್ಟನಲ್ಲಿ ಅದರಲ್ಲಿ ಒಳ್ಳೆ ಸಾಯಿಲ್ ಕಾರ್ಬನ್ ಇದೆ.
1: ಓಕೆ, ಸೂಪರ್ ಸರ್. ಒಳ್ಳೆ ಮಲ್ಚಿಂಗ್ ಬಗ್ಗೆ, ಹಾಗೆ ಸಾಯಿಲ್ ಕಾರ್ಬನ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ. ಸೊ ಈ ಸಾಯಿಲ್ ಕಾರ್ಬನ್ ಬಗ್ಗೆ ಮಾತಾಡೋಕ್ಕೆ ಒಂದು ವಿಷಯ ಇದೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಹಜ ಕೃಷಿನಲ್ಲಿ ಏನೆಲ್ಲ ವಿಶೇಷವಾಗಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಣ್ಣ ಅವರು ತಿಳಿಸ್ಕೊಡ್ತಾ ಇದ್ರು. ಸೊ ಇವರು ಮಾಡ್ತಿರುವಂತಹ ಒಂದು ಸಹಜ ಕೃಷಿ ವಿಶೇಷವಾಗಿ ಅಂತಂದರೆ ಇದರಲ್ಲಿ ಗೆಣಸಾಗಿರ್ಬೋದು, ಏನು ಕೊಕೋ ಆಗಿರ್ಬೋದು, ಮತ್ತು ತೆಂಗು, ಅಡಿಕೆ, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತೆ ನೀರನ್ನು ಕೂಡ ಸಪ್ಲೈ ಮಾಡ್ತಾರೆ. ನೀರಿನ ಬಳಕೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಆಗಲೇ ಹೇಳ್ತಾ ಇದ್ರು. ಸೊ ಇವರ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಾವಣ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸಹಜ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇದರ ಜೊತೆಯಲ್ಲಿ ಸಹಜ ಕೃಷಿಗೆ ಬೇಕಾದಂತೆ ಬೆಳೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವರ ಭೂಮಿಯಲ್ಲಿ ಬೆಳೆದಂತಹ ಎಲ್ಲ ಬೆಳೆಗಳು ಕೂಡ ಅವರ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತವೆ. ಅದಕ್ಕೆ ಜೊತೆಗೆ ನೀರಿನ ಬಳಕೆಯನ್ನು ಕೂಡ ಅವರು ಮಿತವಾಗಿ ಅಥವಾ ಅದಕ್ಕೆ ವ್ಯವಸ್ಥಿತವಾಗಿ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲದರ ಜೊತೆಯಲ್ಲಿ ಕೃಷಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು. ಇವರ ಕೃಷಿಯಲ್ಲಿ 30-40 ಹೆಚ್ಚು ಹಣ್ಣಿನ ಗಿಡಗಳಿದ್ದಾವೆ, ಮತ್ತು ತೆಂಗಿನ ತೋಟ, ಗೆಣಸು, ಮರಗೆಣಸು, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗೆಯೇ ಸರ್ ಆಗಲೇ ಮಾತಾಡ್ತಿದ್ದ ಹಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಒಂದು ಮಲ್ಚಿಂಗ್ ಬಗ್ಗೆ. ಸರಿಯಾದ ರೀತಿಯಲ್ಲಿ ಮಲ್ಚಿಂಗ್ ಮಾಡೋದು ಅಥವಾ ಒಳ್ಳೆಯ ರೀತಿಯಲ್ಲಿ ಮಲ್ಚಿಂಗ್ ಮಾಡೋದಾದರೆ ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ಹೇಳ್ಬೋದು ಸರ್? ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಎಷ್ಟು ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ?
3: ಒಳ್ಳೆ ಮಲ್ಚಿಂಗ್ ಅಂತ ಅಂದರೆ ಸಾಯಿಲ್ ಕಾರ್ಬನ್ ಇಂದವ ನೈಟ್ರೋಜನ್ ಹ್ಯೂಮಸ್ಸು ಮಣ್ಣಿನಲ್ಲಿ ಭೂಮಿ ಫಲವತ್ತತೆ ಅಂತಂದರೆ ಹ್ಯೂಮಸ್ ಇತಿ ಮೇನ್ ಕ್ರೈಟೀರಿಯಾ ಅಂತಾರೆ ವಿಜ್ಞಾನಗಳೆಲ್ಲನೂ. ಹ್ಯೂಮಸ್ಸನ್ನಲ್ಲಿ ಅದರಲ್ಲಿ ಅದು ಫಾರ್ಮುಲಾ ಕಂಡುಹಿಡಿಯೋಕ್ಕೆ ಆಗಿಲ್ಲ, ಅದರದ್ದು ತುಂಬ ಚಂಚಲ, ಪ್ರತಿ ವರ್ಗವೇ ಪ್ರತಿ ನಿಮಿಷಕ್ಕೂ ಬದಲಾಯ್ತಾ ಬರ್ತದೆ. ಅದು ಕಾನ್ಸ್ಟೆಂಟ್ ಸೇರ್ತಾ ಹೋಗ್ತದೆ, ಕೆಲವು ಮೆಟೀರಿಯಲ್ಸು ಕೆಲವು ಹೋಗ್ತಾ ಹೋಗ್ತದೆ. ಮೇಯ್ನು ಕಾಂಪೊನೆಂಟ್ಸ್ ಅಂತಂದರೆ ಒಂದು ನೈಟ್ರೋಜನ್ಗೆ 10 ಕಾರ್ಬನ್ನು, ಅಂದರೆ 10 ಕಾರ್ಬನ್ಗೆ ಅದು ಮೇಯ್ನು ಕಾನ್ಸ್ಟಿಟ್ಯೂಷನ್ನು ಹ್ಯೂಮಸ್ನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈ ತೆಂಗಿನಲ್ಲಿ 100 to 120 ಕಾರ್ಬನ್ ಅಂಶ, ಒಂದು ನೈಟ್ರೋಜನ್ ಅಂಶ ಇರ್ತದೆ ಅದು. ಹಾಗಾಗಿ ಅದು ಕೊಳೆಯೋದು ನಿಧಾನ. ಸೊ ಮಲ್ಚಿಂಗಿಗೆ ಗಿಡಗಳು ಸುತ್ತವ ಹಾಕೋದಕ್ಕೆ ತುಂಬ ಅನುಕೂಲ ಆಗತ್ತದೆ. ಈಗ ಹಾಕಿದ ಮೇಲೆ ಇನ್ನು 6-7 ವರ್ಷ ನೀವೇನು ಮಾಡೋಂಗಿಲ್ಲ ಅದಕ್ಕೆ. ಸೊ ಅದು ನಿಧಾನ ಕರೆಕ್ಟಾಗಿ ಹೋಗ್ತದೆ ಅದು. ಸೊ ಸಾಯಿಲ್ ಕಾರ್ಬನ್ ಹೈ ಇರೋದ್ರಿಂದ ಅದು ಭಾಳ ನಿಧಾನ ಕರೆಕ್ಟಾಗಿ ಹೋಗ್ತದೆ ಅದು.
2: ಓಕೆ. ಸೊ ಸರ್, ಹಾಗೆ ನಿಮ್ಮ ತೋಟದಲ್ಲಿ ಹಣ್ಣಿನ ಗಿಡಗಳು ಭಾಳ ಇದ್ದಾವೆ ಅಂತ ಹೇಳಿದ್ರಿ. ಸೊ ಯಾವ್ಯಾವ ಹಣ್ಣಿನ ಗಿಡಗಳಿದ್ದಾವೆ, ಏನೇನು ಸ್ಪೆಷಾಲಿಟಿ ಇದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಈ ಬಾಳೆ ಹಾಕಿ 25 ವರ್ಷ ಆಗಿದೆ ಅನ್ನೋದೇ, ಇದು 25 ವರ್ಷದಿಂದ ಇದೆ. ಅದು ಬಿಡ್ತಲೇ ಇದೆ ಗೊಣೆ ಅದು. ಈಗ ಗುಂಪು ಬಾಳೆ ಅಂದರೆ ಅದೇ ಗುಂಪಾಗಿದೆಯಲ್ಲ, ಈಗ ನಾವೇನು ಕತ್ತರ್ಸಕ್ಕೆ ಹೋಗಲ್ಲ, ಮಾಡೋಕ್ಕೆ ಹೋಗಲ್ಲ, ಮಟ್ಟಕ್ಕೆ ಹೋಗಲ್ಲ. ಹಾಗಾಗಿರೇ ಪ್ರತಿ ವರ್ಷ 2 ಗೊನೆ 3 ಗೊನೆ ಬಿಡ್ತಲೇ ಇರ್ತದೆ ಅದು. ನಮ್ಗೆ ಅದು ಎಷ್ಟು ಬಿಡ್ತೋ ಅಷ್ಟು, ನಮಗೆ ಇಷ್ಟು ಕೆ ಜಿ ಬರಬೇಕು, ಇಷ್ಟು ಇದು ಮಾಡಬೇಕು ಅಂತ ನಮಗೆ ಆ ಯೋಚನೆ ಇಲ್ಲ. ನಮಗೆ ಬಾಳೆಹಣ್ಣು ಚೆನ್ನಾಗಿರ್ಬೇಕಷ್ಟೆ. ಜಾಯಿಕಾಯಿ ಬರೀ ಬೀಜದ ಗಿಡನೇ ತಂದು ಹಾಕಿದರೆ, ಬಹುಶಃ ನೀವು ಬೀಜನೂ ಹಾಕಿದರೆ ಅದರಲ್ಲಿ 70-80% ಫಿಮೇಲ್ ಪ್ಲ್ಯಾಂಟ್ಸು, ಇನ್ನು ಬಾಕಿದು ಮೇಲ್ ಪ್ಲ್ಯಾಂಟ್ ಬರ್ತವೆ ಅಂತ ಹೇಳ್ತಾರೆ ಅದು. ಹಾಗಾಗಿ ಇದು ಮೇಲ್ ಪ್ಲ್ಯಾಂಟ್ ಆಗ್ಬಿಟ್ಟದು ನನಗೆ. ನಾನೇನು ಮಾಡಿದೆ ಅಂತಂದರೆ ಅಲ್ಲಿ ತರಿಸ್ಬೇಕಾದಾಗ ಒಂದು 10 ಗಿಡ ಇದು ತಂದೆ, ಯಾವುದು ಬೀಜದ ಗಿಡನೂ ತಂದೆ ನಾನು, ಕಸಿ ಗಿಡ ಅಲ್ಲದೆ ಒಂದು 10 ಪ್ಲ್ಯಾಂಟ್ ಇರಲಿ ಅಂದ್ಬಿಟ್ಟು ತಂದೆ. ಅದು ಬೈ ಚಾನ್ಸು ಬೀಜದ ಗಿಡ ಆಗ್ಬಿಟ್ಟಿದ್ದು, ಈ ಮೇಲ್ ಪ್ಲ್ಯಾಂಟ್ ಆಗ್ಬಿಟ್ಟದ ಈಗ. ಸೊ ಪಾಲಿನೇಷನ್ಗೆ ಅನುಕೂಲ ಆಗ್ತದೆ ಅದು, ಕ್ರಾಸ್ ಪಾಲಿನೇಷನ್ ಆಗಿಬಿಟ್ಟು ಅದು ಈಲ್ಡ್ ಜಾಸ್ತಿ ಆಗ್ತದೆ, ಅದು ಅದಕ್ಕೆ ಅನುಕೂಲ ಆಗ್ತದೆ. ಮತ್ತು ಗಿಡ ಎಲೆ ಉದುರ್ತದೆ, ಒಂದು ಗಿಡವಾಗಿರ್ತದೆ, ಏನು ತೊಂದರೆನಿಲ್ಲ. ಅದು ನೋಡಿ ಆ ಗಿಡ ಇದು ಅಂಥದ್ದು ಕಾಡು ಬಾದಾಮಿ ಅಂತಾರಲ್ಲ, ಈ ರಸ್ತೆ ಪಕ್ಕ ಹಾಕೋದು, ಈ ಛತ್ರದ ಮುಂದುಗಡೆ ಇರ್ತಕ್ಕಂಥದ್ದು ಕಾಡು ಬಂದು ಅದು ಬೆಳೆದದ ಈಗ. ಅದು ತಲೆ ತೆಂಗಿನ ಗಿಡದ ಹತ್ರ ಹೋಗುತ್ತೆ, ಕತ್ತರಿಸ್ಬೇಕು. ಕಾಯಿ ಬಿದ್ದು ಎಲ್ಲ ಸತ್ತೆ ಒಳಗಡೆ ಎತ್ತಿಲ್ಲ, ಬಿದ್ದಿಲ್ಲ, ಹಂಗೆ ಮೊಳಕೆ ಬಂದು ಹಂಗೆ ಬಂದು. ಇದು ಗಿಡ ರೈತರು ಭಾಳ ಜನ ತೊಗೊಂಡೋಗ್ತಾರೆ, ಹಿಂಗೆ ಕಿತ್ಕೊಂಡೇ ಇಟ್ಕೊಂಡಿದ್ದಾರೆ ಅವರು. ಎಲ್ಲ ಇಲ್ಲಿ ಬತ್ತಾ ಇದ್ದಾವೆ ಈಗ, ಅವರು ಚೆನ್ನಾಗಿ ಬತ್ತಾ ಇದ್ದಾವೆ. ಸಹಜವಾಗಿ ಬೆಳೆದಿದ್ದ ಗಿಡ ಅದು, ಅದು ತಗೊಂಡೋಗಿ ಹಾಕಿ ಪುನಃ ಸಹಜವಾಗಿ ಬೆಳೆಸಿದ್ರೆ ಒಳ್ಳೆ ಈಲ್ಡ್ ಬರ್ತದೆ ಅದು. ನಿಂಬೆನಲ್ಲಿ ದಪ್ಪ ವೆರೈಟಿ ಗಿಡ ಇದು, ಮಲೆನಾಡು ಕಡೆ ತುಂಬ ಜಾಸ್ತಿ. ಅತ್ಲ ಕಡೆ ನಮ್ಮ ಸಣ್ಣ ನಿಂಬೆ ಬಯಲುಸೀಮೆ ಕಡೆ ಬೆಳೆ ನಿಂಬೆ ಬರೋದಿಲ್ಲ. ಹಾಗಾಗಿ ಇವರು ಅತ್ಲ ಕಡೆ ಮಲೆನಾಡು ಕಡೆ ಅವ್ರ ಹಿತ್ತಲಲ್ಲೆಲ್ಲ ಹಾಕ್ಕೊಂಡಿರ್ತಾರೆ ಅವರು. ಇದು ನಿಂಬೆ ಹಣ್ಣು ಯಾವುದಕ್ಕೆ ಉಪಯೋಗಿಸ್ತೀರಿ, ಅದಕ್ಕೆಲ್ಲನೂ ನಿಂಬೆ ಇದನ್ನು ಉಪಯೋಗಿಸ್ತಾರೆ. ಹುಳಿಗೆ, ಉಪ್ಪಿನಕಾಯಿಗೆ, ಮತ್ತು ಎಲ್ಲದಕ್ಕೂ ಉಪಯೋಗಿಸ್ಬೋದು. ಇದು ಪತ್ರ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಗಾತ್ರ ಇದೆ ಅದು. ಇದೊಂದು ಪತ್ರ ಡ್ರೈ ವೇಯ್ಟು 3.75 ಗ್ರಾಮು 4 ಗ್ರಾಮ್ ಹತ್ತತ್ರ ಬರ್ತದೆ ತೂಕ. ಇದು ಈ ವೆರೈಟಿ ಈ ಜಾತಿನಲ್ಲಿ ಇದೆ. ನಮ್ಮ ನಾಟಿ ವೆರೈಟಿನಲ್ಲಿ ಅನ್ಗ್ರಾಫ್ಟೆಡ್ ಅವೆಲ್ಲ 1.5 ಗ್ರಾಮು 2 ಗ್ರಾಮು 3 ಗ್ರಾಮ್ ಬರುತ್ತೆ, ತುಂಬ ಸ್ವಸ್ತು. ಇದು ನೋಡಿ ಸೀಗೆ ಮಳೆ, ಇನ್ನು ಸೋಪ್ ನೆಟ್ವರ್ಕ್ ಅಂತಾರಲ್ಲ, ಉದ್ದುದ್ದಕ್ಕೆ ಕಾಯಿ ಬಿಡ್ತದೆ ಅದು. ಅದ್ರ ಜಜ್ಜಿ ಹಸಿ ಇದ್ದಾಗ ಜಜ್ಜಿ ಅದು ಬೇಯಿಸಿ ರುಬ್ಬಿ ತಲೆಗೆ ಹಾಕೊಂಡು ಸ್ನಾನ ಮಾಡ್ತಕ್ಕಂಥದ್ದು. ಇನ್ನು ಒಣಗಿದ ಮೇಲೆ ಅದರೊಟ್ಟಿಗೆ ಅದೇ ಬೀಳ್ತದೆ, ಬಿದ್ದನ್ನು ಪುಡಿ ಮಾಡಿ ನೀವು ಸ್ನಾನದ ಪೌಡ್ರ್ ಮಾಡಿಕೊಂಡು ಸ್ನಾನಕ್ಕೆ ಉಪಯೋಗಿಸಿ, ಈ ಶಾಂಪು ಗಿಂಪು ಅದೆಲ್ಲ ಹಾಕ್ಕೊಂಡು ಕೂದಲೆಲ್ಲ ಬೋಳಾಗಿ ತಲೆ ಎಲ್ಲ ಒಳಗಿ ಎಲ್ಲ ಹಾಳಾಗಿ ಹೋಗ್ತದೆ. ನೀವು ನ್ಯಾಚುರಲ್ಲಾಗಿ ಸೀಗೆ ಪುಡಿ ಉಪಯೋಗಿಸಿದ್ರೆ ನಿಮ್ಮ ತಲೆನೋವು ತಂಪಾಗಿರ್ತದೆ, ಕೂದಲು ಉದುರೋದಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಈ ಸ್ನಾನದ ಪುಡಿಗೆ ಭಾಳಷ್ಟು ನಾನು ಸ್ನಾನದ ಪುಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಗಿಜಿಲ್ ಪುಡಿ, ಹೆಸರುಕಾಳು ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಬೆರೆಸಿ ಪುಡಿ ಬಾಯಿಟ್ಕೊಂಡು ವರ್ಷವೆಲ್ಲ ಉಪಯೋಗಿಸ್ಬೋದು. ನೀವು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಹಜವಾದ ಲೈಫು ಲೀಡ್ ಮಾಡ್ತಕ್ಕಂಥವ್ರು ಸಹಜವಾದ ಮೆಟೀರಿಯಲ್ಸ್ನೂ ಉಪಯೋಗಿಸ್ದಂಗೆ ಆಗ್ತದೆ. ಇದು ಯಾವುದೇ ಕೆಮಿಕಲ್ ಉಪಯೋಗಿಸಿ ಬೆಳೆದಿದ್ದಲ್ಲ, ತಾನೇ ತಾನಾಗಿ ಸಹಜವಾಗಿ ಬೆಳೆದಿರ್ತಕ್ಕಂಥದ್ದು. ಇದ್ರದ್ದು ಆರೋಗ್ಯ ತುಂಬ ತುಂಬ ಒಳ್ಳೆಯದು. ನೀವೆಲ್ಲೂ ಇದ್ದರೆ ಮರ ಗಿಡ ಇದ್ದರೆ ಗಿಡ ಇದ್ದರೆ ಕಡಿದು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಮುಳ್ಳು ಗಿಡ ಅಂದ್ಬಿಟ್ಟು ಅದು ಯಾವುದಾದ್ರು ಪಕ್ಕದಲ್ಲೊಂದು ಮರ ನೆಡಿ, ಮರ ಆಗುವಂಥದ್ದು ಮರ ಕಬ್ಸ್ರಿ, ಹಬ್ಬಕ್ಕೆ ತಾನಾಗಿ ಬೆಳ್ಕೊಂಡು ನೀವೇನು ಅದಕ್ಕೆ ಗೊಬ್ಬರ ಗೋಡು ಏನೋ ಹಾಕೋದು ಬೇಡ, ಅದಕ್ಕೆ ಅದು ತಾನೇ ತಾನಾಗಿ ಫಸ್ಲು ಬೀಳ್ತದೆ. ಬೇಡಾದರೆ ನೀವು ಮಾರ್ಕೋಬೋದು, ನೀವು ಒಳ್ಳೆ ಬೆಲೆ ಇದೆ ಈಗ ಅದು. ವರ್ಷಕ್ಕೆ ಒಂದು 4 ಮೂಟೆ 5 ಮೂಟೆ ನಮಗೆ ವರ್ಷಕ್ಕೆ 4 ಮೂಟೆ ಸೀಗೆಕಾಯಿ ಸಿಗ್ತಾಯಿದೆ, ಅದಕ್ಕೆ ಒಳ್ಳೆ ರೇಟ್ಗೆ ಹೋಗ್ತದೆ ನಮಗೆ. ನಿಮಗೆ ಸುಮ್ಮನೆ ಕುಂತಿದ್ದ ಹತ್ರ ದುಡ್ಡು ಬರ್ತದೆ, ಅದು ಸುಮ್ಮನೆ ಆದೇ ಇಟ್ಕೊಳ್ಳೋದು, ಒಣಗಿಸೋದೇ ಇಟ್ಕೊಳ್ಳೋದು ಅಷ್ಟೇ, ಮಾರಾಟ ಮಾಡೋದು. ನಿಮ್ಗೆ ಬೇಕಾದಷ್ಟು ಒಂದು ಮನೆಗೆ ಎಷ್ಟು ಬೇಕಷ್ಟು ಪುಡಿ ಮಾಡಿಟ್ಕೊಳ್ರಿ, ಆರೋಗ್ಯ ತುಂಬ ಒಳ್ಳೆಯದು. ಕಣಿತ ಮಾಡಿರಿ, ಸೀಗೆ ಮಳೆ ಕಡಿಯೋಕ್ಕೆ ಹೋಗ್ಬೇಡಿ, ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಪಕ್ಕದಲ್ಲಿ ಯಾವ್ದಾದ್ರು ಮರ ಇದ್ರೆ ಮರ ಕಪ್ಪಿಸಿ ದಯವಿಟ್ಟು ಅದು ಕಾಪಾಡ್ಕೊಳ್ರಿ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಸೀಗೆ ಬಗ್ಗೆನೂ ಕೂಡ ಹಲವಾರು ವಿಚಾರಗಳನ್ನ ಹೇಳಿದ್ರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಮಾಹಿತಿಗಳು ನಮ್ಮ ರೈತರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಅವರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಓಕೆ, ಧನ್ಯವಾದಗಳು ಸರ್, ತುಂಬ ಒಳ್ಳೊಳ್ಳೆಯ ಮಾಹಿತಿಗಳನ್ನ ನಮಗೆ ತಿಳಿಸಿರಿ, ನಮ್ಮ ರೈತರಿಗೂ ಕೂಡ ಉಪಯೋಗ ಆಗುವಂತಹ ವಿಚಾರಗಳನ್ನ ತಿಳಿಸಿರಿ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿ ರಮಣ್ ಅವರು ಮಾತಾಡಿದ್ರು, ಅವರು ಮಾಡಿರುವಂತಹ ಕೃಷಿಯ ಬಗ್ಗೆ ವಿಶೇಷವಾಗಿ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ರು. ಸೊ ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ತಿಳಿಸಿರು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಬೆರಗುಗೊಳಿಸುವ ಬೆಡಗಿನ ಬೆರಿಜಾಮ್ ಸರೋವರ, ಆಗಾಗ ಆಗಸದಲ್ಲಿ ಹಿಂಜಿದ ಅರಳಿಯಂತೆ ತೇಲುವ ಮೋಡಗಳು ಸುತ್ತುತ್ತಿದ್ದವು. ಹಚ್ಚ ಹಸಿರಿನ ಪಳಿನಿ ಬೆಟ್ಟಗಳು ಉದ್ದಕ್ಕೂ ಚಾಚಿಕೊಂಡಿದ್ದವು. ಅಲ್ಲಿ ಆನೆ ಹಿಂಡುಗಳು, ಕಾಡುಕೋಣಗಳು, ಮಧುರ ನವಿಲುಗಳು, ಕಿಚಪಿಚ ಶಬ್ದ ಮಾಡುವ ಮಲ್ಬಾರ್ ಅಡಿಲು, ಬಗೆ ಬಗೆ ಕ್ರಿಮಿ ಕೀಟ ಜೀರುಂಡೆ ಎಲ್ಲವೂ ಇದ್ದವು. ಅದೊಂದು ಪ್ರಶಾಂತವಾದ ಪ್ರಕೃತಿ. ಅಲ್ಲಿ ಕರೆಂಟ್ ಇರಲಿಲ್ಲ, ಸಾರ್ವಜನಿಕ ವಾಹನಗಳ ಓಡಾಟವೂ ಇಲ್ಲವೇ ಇರಲಿಲ್ಲ. ನಿರ್ಜನ, ನಿಶ್ಶಬ್ದ, ಎಲ್ಲೆಲ್ಲೂ ನೀರವ ಮೌನಮ. ಅವುಗಳ ನಟ್ಟ ನಡುವೆ ಕಂಗೊಳಿಸುವ ದಕ್ಷಿಣ ಭಾರತದ ಏಕೈಕ ಸುಂದರ ಪುಷ್ಕರಣಿಯೇ ಬೆರಿಜಾಮ್ ಸರೋವರ. ಕೊಡೈಕೆನಲಿಗೆ ಮುನ್ನಾರಿನಿಂದ ಹೊರಟ ನಾವು ಸುಮಾರು 32 ಕಿಲೋಮೀಟರ್ ದೂರ ಚಲಿಸಿ ಬೆರಿಜಾಮ್ ಸರೋವರದ ಸಮೀಪ ವಾಸ್ತವ್ಯ ಹೂಡಿದ್ದೆವು. ಪಳನಿ ಬೆಟ್ಟದಲ್ಲಿ ಹುಟ್ಟಿ ಹರಿಯುವ ವರಹ ನದಿ ಅಲ್ಲಿಗೆ ನೀರು ಪೂರೈಸುತ್ತಿತ್ತು. ತಮಿಳುನಾಡು ಸರ್ಕಾರ ಸಾರ್ವಜನಿಕರ ಪ್ರದೇಶವನ್ನು, ವಾಹನಗಳ ಓಡಾಟವನ್ನು ಅಲ್ಲಿ ಸಂಪೂರ್ಣ ನಿಷೇಧ ಮಾಡಿತ್ತು. ಚಾರಣಿಗರು, ಪರಿಸರ ಸಂಶೋಧಕರು ಮಾತ್ರ ಅಲ್ಲಿಗೆ ಬರಲು ಕೊಡೈಕೆನಾಲ್ ಅರಣ್ಯ ಇಲಾಖೆ ಅನುಮತಿ ನೀಡಿತ್ತು. 2009 ಡಿಸೆಂಬರ್ ಕೊನೆಯ ವಾರದಲ್ಲಿ ತಮಿಳುನಾಡಿನ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ನವರು ಕೊಡೈಕೆನಾಲ್ನಿಂದ ಮುನ್ನಾರಿಗೆ ಚಳಿಗಾಲದ ಚಾರಣವನ್ನು ಏರ್ಪಡಿಸಿದ್ದರು. ಕೊಡೈಕೆನಾಲ್ನಿಂದ ಸುಮಾರು 12 ಕಿಲೋಮೀಟರ್ ಚಾರಣ ಮಾಡಿ ನಾವು ಬೆರಿಜಾಮ್ ತಲುಪಿದಾಗ ಸಂಜೆ 5 ಗಂಟೆ. ಅತಿಥಿಗೃಹ, ಅರಣ್ಯ ಚೆಕ್ಪೋಸ್ಟ್, ಪಾಳು ಬಿದ್ದ ಮನೆ, ಅರಣ್ಯ ಸಿಬ್ಬಂದಿ ಹಾಗೂ ಬೆರಿಜಾಮ್ ಸರೋವರ ಬಿಟ್ಟರೆ ಅಲ್ಲಿ ಏನೂ ಇರಲಿಲ್ಲ. ಹೋದ ಕೂಡಲೇ ನಮಗೆ ಬಿಸಿ ಬಿಸಿ ಚಹಾ ಕುಡಿದು ಒಂದು ಸುತ್ತು ಹಾಕಿ ಬಂದೆವು. ಸಂಜೆ 6ರ ನಂತರ ವಿಪರೀತ ಚಳಿ ಆರಂಭವಾಗಿತ್ತು. ಹಿಂದಿನ ರಾತ್ರಿಯ ಕನಿಷ್ಠ ಉಷ್ಣತೆ -7 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಅಷ್ಟರಲ್ಲಿ ಸುತ್ತಲೂ ಕತ್ತಲು ಕವಿಯತೊಡಗಿತು. ಊಟ ಮಾಡಿ ಬೆಚ್ಚನೆಯ ಕಂಬಳಿ ಹೊದ್ದು ಟೆಂಟ್ಗಳಲ್ಲಿ ಮಲಗುವ ಹೊತ್ತು. ನಮ್ಮ ಜೊತೆಗೆ ಬಂದಿದ್ದ ಗೈಡ್ ಮಣಿಕಂಠನ್ ಬೆರಿಜಾಮ್ ಸರೋವರದ ಕಥೆಯನ್ನು ರೋಚಕವಾಗಿ ವಿವರಿಸತೊಡಗಿದ. ಬ್ರಿಟಿಷರು ಭಾರತಕ್ಕೆ ಬಂದಿದ್ದೇ ತಡ ಕೊಡೈಕೆನಾಲ್ನಿಂದ ಗಿರಿಧಾಮವನ್ನು ತಮ್ಮ ಬೇಸಿಗೆ ಅರಮನೆಯನ್ನಾಗಿ ಮಾಡಿಕೊಂಡರಂತೆ. ಕೊಡೈಕೆನಾಲ್ನಿಂದ 230 ಕಿಲೋಮೀಟರ್ ದೂರದ ಕೊಚ್ಚಿನಿಗೆ ಆಗಾಗ ಹೋಗಿ ಬರಲು, ಸರಕು ಸರಂಜಾಮುಗಳನ್ನು ಸಾಗಿಸಲು ಕಳ್ಳದಾರಿಯನ್ನು ಬೆರಿಜಾಮ್ ಸರೋವರದ ಕಾಡಿನಲ್ಲಿ ಅವರು ಪತ್ತೆ ಮಾಡುತ್ತಾರೆ. ಪ್ರತಿ 15 ಕಿಲೋಮೀಟರ್ಗೆ ಒಂದರಂತೆ ಸೈನಿಕರ ಸುರಕ್ಷಿತ ತಂಗುದಾಣಗಳನ್ನು ಅವರು ನಿರ್ಮಾಣ ಮಾಡುತ್ತಾರೆ. ಈಗ ಅವು ಬಹುತೇಕ ನೆಲಸಮವಾಗಿವೆ. ಆದರೆ ಬೆರಿಜಾಮ್ ಸರೋವರದ ಬಳಿ ಇರುವ 1.5 ಶತಮಾನದಷ್ಟು ಹಳೆಯದಾದ ಎರಡು ಮಾಡಿಯ ಬ್ರಿಟಿಷ್ ತಂಗುದಾಣ ಇನ್ನೂ ಅಚ್ಚಳಿಯದೆ ಉಳಿದಿವೆ. ಸುಂದರ ಬೆರಿಜಾಮ್ ಸರೋವರ ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲೇ ಜೋಗಿನಿಂದ ಮುಚ್ಚಿ ಹೋಗಿತ್ತು. 1864 ಮಡ್ರಾಸ್ ನೇವಿ ಇನ್ಫೆಂಟ್ರಿಯ 21ನೇ ರೆಜಿಮೆಂಟಿನ ಡೌಗ್ಲಾಸ್ ಕರ್ನಲ್ ಹ್ಯಾಮಿಲ್ಟನ್ ಎಂಬ ಅಧಿಕಾರಿ ಆ ಸರೋವರವನ್ನು ಸಂಪೂರ್ಣ ಸ್ವಚ್ಛಗೊಳಿಸುತ್ತಾನೆ. ಅದರ ಸುತ್ತವು ಕೋಟೆಯೊಂದನ್ನು ನಿರ್ಮಾಣ ಮಾಡುತ್ತಾನೆ. ಅದನ್ನು ಹ್ಯಾಮಿಲ್ಟನ್ ಕೋಟೆ ಎಂದು ಈಗಲೂ ಕರೆಯುತ್ತಾರೆ. 1867 ತಮಿಳುನಾಡಿನ ಮಧುರೈನಲ್ಲಿ ಕಲೆಕ್ಟರಾಗಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಸರ್ ವೆರಿ ಲೆವಿನ್ ಎಂಬಾತ ತನ್ನ ನಿವೃತ್ತಿಯ ನಂತರ ಸ್ವಂತ ಹಣದಲ್ಲಿ ಬೆರಿಜಾಮ್ ಸರೋವರಕ್ಕೆ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡುತ್ತಾನೆ. 1912 ಹೊತ್ತಿಗೆ 180 ಮೀಟರ್ ಎತ್ತರ, 91 ಮೀಟರ್ ಅಗಲ ಹಾಗೂ 27 ಮೀಟರ್ ಆಳದ ಆ ಸಿಹಿ ನೀರಿನ ಸರೋವರ ತಯಾರಾಗುತ್ತದೆ. ಅದಕ್ಕೆ ಪೆರಿಯಾಕುಲಂ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಆರಂಭವಾಗುತ್ತದೆ. ಬೆರಿಜಾಮ್ ಸರೋವರ ಅವಸಾನದತ್ತ ಈಗ ಸಾಗಿದೆ. ಸರೋವರದಲ್ಲಿ ಅಪಾರ ಹೂಳು ತುಂಬಿಕೊಂಡಿದೆ. ಸುತ್ತಲಿನ 250 ಜಾತಿಯ ಶೋಲಾ ಸಸ್ಯಗಳು ಬಹುತೇಕ ನಾಶವಾಗಿವೆ. ಕೇವಲ 70 ಜಾತಿ ಉಳಿದುಕೊಂಡಿವೆ. ಮುಂಗಾರು ಮಳೆಗಾಲದ ನಂತರ ಒಮ್ಮೊಮ್ಮೆ ಸರೋವರ ಬತ್ತಿ ಹೋಗುತ್ತದೆ. 2006 ಕೊಯಮತ್ತೂರಿನ ಸೇಲಂ ಸಲೀಮ್ ಅಲಿ ಪಕ್ಷಿ ಅಧ್ಯಯನ ಕೇಂದ್ರದ ವರದಿಯ ಪ್ರಕಾರ ಅಲ್ಲಿಯ ಪಕ್ಷಿಗಳು ನಿಧಾನವಾಗಿ ತಮ್ಮ ನೆಲೆಯನ್ನು ಕಳೆದುಕೊಂಡಿವೆ. ಕೊಡೈಕನಲ್ಲಿನ ಪಾದರಸ ಕೈಗಾರಿಕೆಯಿಂದ ಹೊರಬಿದ್ದ ತ್ಯಾಜ್ಯ ಸರೋವರಕ್ಕೆ ಸೇರಿ ಸಿಹಿ ನೀರನ್ನು ವಿಷಮಯ ಮಾಡಿದೆ. ಹಾಗಾಗಿ ತಮಿಳುನಾಡು ಸರ್ಕಾರ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡಿದೆ. ಬೆರಿಜಾಮ್ ಸರೋವರದ ಪರಿಸರದಲ್ಲಿ ಸರ್ಪಹದ್ದುಗಳು, ಕಡವೆಗಳು, ನೀಲಗಿರಿ ಮಂಗಗಳು, ಅಳಿಲುಗಳು, ಕಾಡು ಹಂದಿಗಳು ಇವೆಲ್ಲ ಓಡಾಡುತ್ತಿವೆ. ವಿಶೇಷವೆಂದರೆ 12 ವರ್ಷಕ್ಕೊಮ್ಮೆ ಅರಳುವ ನೀಲು ಕುರಿಂಜಿಯಂಥ ಹೂವು ಕೂಡ ಅಲ್ಲಿ ಉಳಿದುಕೊಂಡಿದೆ. ಅವುಗಳನ್ನೆಲ್ಲ ಅರಣ್ಯ ಇಲಾಖೆ ಸುರಕ್ಷಿತವಾಗಿ ಬೆಳೆಸುವ ಮತ್ತು ರಕ್ಷಿಸುವ ಒಂದು ಜವಾಬ್ದಾರಿಯನ್ನು ಹೊತ್ತಿದೆ. ಈ ಪರಿಸರದಲ್ಲಿ ಮಾನವನ ಓಡಾಟ ಅತಿಕ್ರಮಣವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಹರಡುವಿಕೆ ಅಲ್ಲಿ ಎಲ್ಲಿಯೂ ಕಾಣುತ್ತಿಲ್ಲ. ಭಾರತದ ಮೊದಲ ಪರಿಸರ ಅಧ್ಯಯನ ಕೇಂದ್ರ ಸ್ಥಾಪನೆಯಾಗಿ ಯುವಕರಿಗೆ ತರಬೇತಿ, ಪ್ರಾತ್ಯಕ್ಷಿಕೆ, ಸಾರ್ವಜನಿಕ ತಿಳುವಳಿಕೆ ಎಲ್ಲವನ್ನು ಕೂಡ ಆ ಬೆರಿಜಾಮ್ ಸರೋವರದ ಸಮೀಪ ನೀಡುತ್ತಿರುವುದು ತಮಿಳುನಾಡು ಸರ್ಕಾರದ ಹೆಗ್ಗಳಿಕೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಂಡಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
5: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
5: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
5: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
0: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಓ, ಯಾವ್ದೋ ಮೆಸೇಜ್ ಬಂತು.
0: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆ.

0: ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ

0: ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ ಬಲೆಯ ಮೀನಾಗಿ

ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

ಕ್ಷಮಿಸಿ. ಇವಳೇ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪು ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಲೇಲೆ
1: ಏನ್ರಿ?
2: ಒಂದ್ ಮಾತು
1: ಹೇಳಿ.
2: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
2: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
2: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋ ಈ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
2: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿ.

0: Şura bakma kadının yaşlarım, meriydi Rami'de vikram alalı. Şura bakma kadının yaşlarım, meriydi
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧ ಆದೀತೋ? ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನೆತ್ತಿ ತೋರಿಸಿ ಭಾರತ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮ್ಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ ಏನಾಯ್ತು?
2: ನಿನ್ನ ಮಗನಾದ ಭಾನುಕೋಪನು ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಮುಂದಿಸಿಕೊಂಡಿದ್ದೇನೆ.
1: ಮಗು ಹೇಳಿ,

0: ಶಾಬಾಶ್.
1: ಅದರ ಕುರಾನ್ನ ಒಡಿ ಪುಡಿಗೈದು ದೇವಲೋಕದ ಸರ್ವ ಸಿರಿ ಸಂಪತ್ತನ್ನ ಎಳೆದು ತಂದಿದ್ದೇವೆ. ಮಾತ್ರವಲ್ಲ ಜೊತೆಯಲ್ಲಿ ಆ ದೇವೇಂದ್ರನ ಮಗನಾದಂತಹ ಜಯಂತ್ರನ್ನು ಸಹ ಸೆರೆ ಹಿಡಿದು ತಂದಿದ್ದೇವೆ.
0: ಭಪ್ಪರೆ ಮಗರೆ,
1: ಆದರೆ ಏನು ಮಾಡೋಣ,

0: ಹೇಳಲಿ, ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೆ ಏನು ಪ್ರಯೋಗ? ಈ ಒಂದ ವೃಂದಾರಕ ವನಿತೆಯರನ್ನು ತಂದೆ ಏನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಣಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ. ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ, ಏನ್ ಮಾಡೋಣ? ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳ.
1: ಅಣ್ಣ
2: ನೀ ಯಾದಾಗ ಚಿಂತೆ ಬಂದದೇ

0: ಇದು ನಿನ್ನ ಚರಣಾರವಿಂದಗಳಲ್ಲಿ ಶಿರಾಷ್ಟಾಂಗ ಪ್ರಣಾಮಗಳು.
1: ಹೇಳು ಹೇಳು
0: ಅಣ್ಣ. ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ ಅಣ್ಣ. ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ ಅಣ್ಣ. ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ.
1: ಏನು
0: ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು ಅಣ್ಣ? ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ದರ ದರನೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ. ಕೊಡು ನನಗಪ್ಪಣೆಯನ್ನು.
1: ಜಾಣೆ ತಂಗಿ, ಜಾಣೆ ನೀನು. ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ?
1: ಹೋಗುತ್ತಿರುವುದು ನೀನು ಒಳ್ಳೆಯ ಕೆಲಸಕ್ಕಾಗಿ. ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯ ಅಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶತಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಪುರಾತನ ಅನುಷ್ಠಾನಗಳನ್ನು ಪೂರೈಸಿ ಆಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು.

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದ ಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತ ಯೋಚಿಸುವಷ್ಟರಲ್ಲಿ ಓಹೋ, ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ತೇಜಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ! ಇವನನ್ನು ಮೋಹಿಸದೆ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಹೇಗೆ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತೆ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನ ಇತ್ತ ಆಕರ್ಷಿಸಿಕೊಳ್ತೀನಿ, ನೋಡೋಣ.

ದಿನದಂತಲ್ಲ, ಇಂದಿನ ನನ್ನ ಚಿತ್ತವೃತ್ತಿ, ಇಂದ್ರಿಯಗಳ ವ್ಯಾಪಾರಗಳು ಬಹಿರ್ಮುಖವಾಗಿದೆ. ಏಕೋ ಏನು, ಕೊಳದ ಮೇಲಿಂದ ಬೀಸುವ ಎಡಗಾಳಿ ತಂಪಾಗಿಯೂ ಕಂಪಾಗಿಯೂ ಇದೆ. ಚಿಗುರು ಹೂಗಳ ಬಿಣ್ಪೊರೆಯಿಂದ ಬಾಗಿದ ಮಾಮರಗಳಲ್ಲಿ ದುಂಬಿಗಳು ತುಂಬಿ ಮೊರೆಯುತ್ತಿವೆ. ಕೋಗಿಲೆ ಕಲಕಂಠದಿಂದ ಇಂಚರಗೈಯುತ್ತಿದೆ. ಹೆಣ್ಣಿನ ಜತೆಗೂಡಿದ ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತಿದೆ. ಇಡೀ ವನವೇ ಕಾವನ ಆಡಂಬರವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ, ಆಹಾ.

ಈ ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮಿ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿ ಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದಕ್ಕೆ ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಯೋಗೀಂದ್ರ ಅಲ್ಲ ಅಲ್ಲ ಪರಮ ಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದೆ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತೆಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ ಕಡೆದಿಟ್ಟ ಬುಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು, ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ, ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೋಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಅಲ್ಲವೇ ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ
1: ಸ್ವಾಮಿ.

0: Pane ticha, vita na vanu brudu kada pidi ticha. Pane ticha, vita na vanu brudu kada pidi ticha. Vada nulliga, mati kanu nadu vagalola jada palla nuadu ta jalo jagandi. Kada nami yole liga, kanne subuna champa.
1: ಪಲ್ಲಗವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ, ಓರನ್ನೇ
2: ಸ್ವಾಮಿ.
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದೆ ನನಗೆ, ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೇ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
2: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ? ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ, ಮನದ ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು? ನೋಡು, ನಾನಾಗಿ ಮೇಲ್ವಾಯವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
2: ಹೇಳಲೇ ಆಗಿದ್ರೆ

0: ಸುಂದರಾಂಗಿ,
1: ನಿಮ್ಮನ್ನು ಕಂಡಾಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂತ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
0: ಆಗಲಿ, ಸಂತೋಷ ಸಂತೋಷ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನ ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವಿ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇಣಿಯನನ್ನು ನಾನೇ ಅರಸಿಕೊಳ್ಳುವಂತಾಯಿತು. ಕಾರಣ ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ, ಎಂಥ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನು ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರೂ ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತಿಯೇ ಯಾವ ಕಡೆ ಹೊರಟಿದ್ದು?
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪುವಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು, ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನ ಮಾಡಿ ದೇಹವನ್ನ ದಂಡಿಸಿದವರು ತಾವು, ನಿಮಗೆ ವಿಶ್ರಾಂತಿಯೂ ಬೇಕು ತಾನೆ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನನ್ನ ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ, ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನ ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನ ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು? ಎಂತಹ ಸೆರೆಗುಡ್ಡಿ ಬೀಳ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ಜನರಸ ಮುನಿವರನ ಕರ್ಣದೊಳಿವಿಯೇ ವಜನರಸ.

ಭಯ ಗಯ ನರುಗ ಬಾರದು ಮೊದಲು ಹರಿನ ನೇತ್ರ ಎಳೆಮ್ಮ ಭಯ ಗಯ ನರುಗ ಬಾರದು ಮೊದಲನುದ ನಿಜ ಮರೆಗೊಳಿಸಿದ ಹೇಳಿದನು ಸಧರ್ಮ.

0: ಇವಳನ್ನ ನೋಡಿದರೆ ವಿರಹದ ಕೊನೆ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀರ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇನೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರ ನಾನು ಇಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತು ಹೆಣ್ಣಿನ ಮೇಲೆ ಕಣ್ಣಿಡಲಿ? ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ?
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.
1: ಬೇಡ ಬೇಡ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪುವ ಗಂಡನನ್ನು ಹುಡುಕು. ಬೇಡ ಬೇಡ,
1: ಬಿಡೇನು ಬಿಡೇನು, ನಾನು
0: ಕೂಡದು,
1: ಬಿಡುವುದಿಲ್ಲ.

0: ಹತ್ತಿರ ಬನ್ನಿ
1: ತಿನ್ನಪ್ಪ ತಂದ ತಿನ್ನಪ್ಪ.

Jim, don't I did not say?

0: ಅಪ್ಪ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
1: ಜುಮ್ ಜುಮ್
2: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಹೇಳಿ.
0: ಬನ್ನಿ, ಹೀಗೆ ಬನ್ನಿ ಸ್ವಾಮಿ. ಇದು ನಿಮ್ಮ ಚರಣಾರಂಗದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
2: ಅಜಮುಖಿಯೇ?
0: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಇಲ್ಲಿ ನೋಡಿದ್ರು ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ ಸ್ವಾಮಿ. ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನು ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
2: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
0: ಹೌದು
2: ರಕಸಿ
0: ಸ್ವಾಮಿ.

0: ಅಸುರೇ
1: ಸ್ವಾಮಿ,
0: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತಾ ಹುಡುಕುತ್ತಾ ದೇಶ ವಿದೇಶಗಳನ್ನು ಸುತ್ತಾಡಿದೆ,
1: ಏನೋ ಪ್ರಯೋಜನ
0: ಬಳಲಿದೆ ಅಂತ ಹೇಳಿದೆಯಲ್ಲ.
1: ಹೌದು ಸ್ವಾಮಿ.
0: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
1: ಹಾಗಂದ್ರೆ
0: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ,
1: ಹೌದು,
0: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಿಗಳ ಒಂದು ಗುಂಪಿದೆ.
1: ಓಹೋ,
0: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
1: ಹೌದೇ,
0: ಅಲ್ಲಿಗೆ ಹೋಗು, ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
1: ಧನ್ಯವಾದಿ. ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ ಏನಿದು, ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನಣ್ಣನಿಗೆ ತಿಳಿಸ್ತೇನೆ.
2: ನಿರೀಕ್ಷೆಯಲ್ಲೇ ಇದ್ದೇನೆ
1: ಅಣ್ಣ.
2: ತಂಗಿಯನ್ನು ಕಲಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು. ಯಾವುದಾದ್ರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ, ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
1: ಅಣ್ಣ,
2: ಏನು ಬದಲಾವಣೆ ಇದು?
1: ಏನು ಹೇಳಲಿ?
2: ಖೇದವೂ ಆಗ್ತಾ ಇದೆ.
1: ಯಾಕಣ್ಣ,
2: ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೆ ತಂಗಿ. ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
1: ಅಣ್ಣ,

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯಿತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಸ್ವರ್ಗ ಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ, ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯ್ತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ, ಅಣ್ಣ, ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ, ಹೇಗೆ,

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ವೇನಣ್ಣ?
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣರ

0: ಏಕಜೀವ ನ್ಯಾಯದಿಂದ ದೇಹವೆರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಚಿಯನ್ನು ಪಡೆಯಬೇಕೆಂಬ ಅಂಬಲಾಂಡನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿಯ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿ ಇರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ, ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಳಿತನಕ್ಕೆಷ್ಟು ಬೆಂಕಿ ಹಾಕಲಿ! ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರುತ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಆ ಸಮಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವರ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.
1: ಕಂಡಮೇ

ಏನಿದೆ ಆಶ್ಚರ್ಯ, ಹೊಸದಾದ ಒಂದು ಲೋಕವೇ ಕಂಡೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಂಡೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದಾನಲ್ಲ, ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನಲ್ಲ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವರನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೇ ಹಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳಂದೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನೂ ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು ಈ ಸಂದರ್ಭದಲ್ಲಿ ಏನನ್ನು ಆಸೆ ಪಡಲಿ?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನ ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ,

ದೇವ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ. ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನು ಬೇಕಾಗಿಲ್ಲ. ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯಿಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯಿಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ. ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: ಶೂಲ ಪದ್ಮಾಸುರ, ನಿನ್ನ ಯುದ್ಧ ಕೌಶಲ್ಯಕ್ಕೆ ಮೆಚ್ಚಿದ್ದೇನೆಯ ಮೆಚ್ಚಿದ್ದೇನೆ. ನಿನಗೆ ನನ್ನ ವಿಶ್ವರೂಪವನ್ನು ಅನುಗ್ರಹಿಸಿ ನಿನ್ನ ಮಾಯೆಯನ್ನ ಪರಿಹರಿಸಿದ್ದೇನೆ. ನಿನಗೆ ಇನ್ನೂ ಬದುಕುವ ಆಸೆ ಉಳಿದಿದೆಯೇ, ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ? ಹೇಗೆ ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನ್ಸದೆ ಹಿಂದಿನ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯನ್ನ.
0: ಸೂರ್ಯ ಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರೆಯಲಿದೆ.

0: ಮೊಗದಲ್ಲಿ ತಪ್ಪದೆ ಕೇಳಿ, ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

Amen.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ

ಕ್ಕಾಗಿ ನಮ್ಮ ಬಾನಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಾದವ ನೀ ಬಾ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನು ಆದಿತ್ಯ ಚಿಲಕುಂಡ ಸಹೋದರಿಯರ ಒಂದು ಸುಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಡಗೋಲು ಕೃಷ್ಣ ಉಡುಪಿಯ ಕೃಷ್ಣ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ ವಚನ ವಿಹಾರ ಕಾರ್ಯಕ್ರಮವನ್ನು ಪವಿತ್ರ ದಿನೇಶ್ ಅವರ ಒಂದು ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಧೆಯ ಕಾಣಲು ಡಂಗುರ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನು ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏನೆಂದು ಕರೆಯಲಿ ಕೃಷ್ಣ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ನಿರಕಾರ, ಭಕ್ತಿ ಪ್ರೀತಿ ಆತ್ಮಶಾಂತಿಯ ಪಯಣ. ಎಲ್ಲರೂ ನಿರಾಕಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರದ ನೆಮ್ಮದಿ, ಶಾಂತಿ, ಭಕ್ತಿ ನೀಡುವ ಹೊಸ ಹೊಸ ಹಾಡುಗಳಿಗೆ
1: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೇವಾದಿ ದೇವ ಎನ್ನುವಂಥ ಒಂದು ಮೈಸೂರು ವಾಸುದೇವ ಆಚಾರ್ಯರ ಕೃತಿಯನ್ನು ಚಿಲಕುಂಡ ಸಹೋದರಿಯರ ಒಂದು ಸುಂದರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಅರುಣೋದಯ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಕಾರ್ಯಕ್ರಮವನ್ನು ಶ್ವೇತಾ ಅವರು ನಡೆಸಿಕೊಡುವಂಥ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.